ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಇಂದು 2026 ಇಸ್ವಿಯ ಮೇ ತಿಂಗಳ 9 ತಾರೀಕು ಶನಿವಾರ. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ವೈಶಾಖ ಮಾಸದ 18 ದಿನ. ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಡಾಕ್ಟರ್ ಪರಮೇಶ್ವರಪ್ಪ ಗೋಪಶೆಟ್ಟಿಯ ಶುಭ ಮುಂಜಾವಿನ ನಮಸ್ಕಾರಗಳು. ಈಗ ಸಮಯ ಸರಿಯಾಗಿ 5:58:50 ಆಗಿದ್ದು, ನಿಲಯದ ಈ ದಿನದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ ಮಂಗಳವಾದ್ಯದೊಂದಿಗೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ, ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಕೇಳುಗರೆ, ಇಂದು ಬೆಳಗ್ಗೆ 6:10 ಬೆಂಗಳೂರು ಕೇಂದ್ರದಿಂದ, ಕ್ಷಮಿಸಿ, ಇಂದು ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಮೂಡಿಬರಲಿದೆ ನಮ್ಮ ನಿಲಯದಿಂದ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಮೂಡಿಬರುವುದು. ತುರುವನೂರು ಮಲ್ಲಿಕಾರ್ಜುನ್ ಎಂವಿ ಅವರಿಂದ. 6:35 ದೇಶಭಕ್ತಿ ಗೀತೆ, ಸಿದ್ದಲಿಂಗ ಪಟ್ಟಣಶೆಟ್ಟಿ ಅವರ ರಚನೆ ವೃಂದಗಾನದಲ್ಲಿ. 6:40 ರೈತರಿಗೆ ಸಲಹೆ, ಅಮರೇಶ್ ಆಸ್ಯಾಳ್ ಅವರಿಂದ. 6:45 ಪ್ರಾಯೋಜಿತ ಕಾರ್ಯಕ್ರಮ, ಅರಿವೆಂಬ ಗುರುವಿಗೆ ಶರಣೆಂಬೆ. ಶರಣರ ಸತ್ಯಾನುಸಂಧಾನದ ಸರಣಿ ಕಾರ್ಯಕ್ರಮ, ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನಬಿಂಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್, ರಾಯಚೂರು. 7:15 ಭಾವಗೀತೆಗಳು, 7:45 ಹಾಗೂ 9:30 ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಗುಡಿಯ ಬೆರಗು, ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರಿನ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಪರಿಚಯ ಮಾಡಿಕೊಳ್ಳಲಿದ್ದಾರೆ. ಪ್ರಸ್ತುತಪಡಿಸುತ್ತಾರೆ ತಿಮ್ಮಪ್ಪ ಗಂಜಳಿ, ನಿರ್ವಹಣೆ ವೆಂಕಟೇಶ್ ಬೇವಿನಬಿಂಚಿ. 9:00 ಪ್ರಕಟಣೆಗಳು, 9:05 ವಚನ ಗಾಯನ ಕಾರ್ಯಕ್ರಮ, 10:32 ಹಾಗೂ 11:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಗಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು UM ಮರಳು ಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ಇನ್ನು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನವಿದೆ. ನಂತರ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರ, ಈ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವ್ ರಾಜ್ ಅವರೊಂದಿಗೆ ಸಂದರ್ಶನವಿದೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಮೂಡಿಬರಲಿದೆ. ಇವತ್ತಿನ ವಿಷಯ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ.

ವಾಚನಕಾರರು ಎಚ್ಆರ್ ಕೇಶವ ಮೂರ್ತಿ, ವ್ಯಾಖ್ಯಾನಕಾರರು ಮಾರ್ಕಂಡಯ್ಯ ಅವಧಾನಿ, ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಮಕ್ಕಳ ಕಾರ್ಯಕ್ರಮದಲ್ಲಿ ಪ್ರತಿಭೆಯ ಪುಟ್ಟ ಸಂಗಮ, ಲಸಿಯಾ ಬಿಕೆ ಅವರ ಪರಿಚಯ ಇವರೊಂದಿಗಿರುತ್ತಾರೆ ಆಶಾ. 3:00 FM 101.3 MHz ಕೇಂದ್ರದ ಕಾರ್ಯಕ್ರಮಗಳು. ಈ 7 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿವೆ. ಇನ್ನು ಈ ದಿನದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:00 ನಮ್ಮ ನಿಲಯದಿಂದ ಅಂತ್ಯಾಕ್ಷರಿ ಚಲನಚಿತ್ರ ಗೀತೆಗಳ ಕುರಿತು ಕಾರ್ಯಕ್ರಮ, ನೇರ ಫೋನಿನ ಕಾರ್ಯಕ್ರಮವಿದೆ. 5:30 ಯುವವಾಣಿಯಲ್ಲಿ ಮೊದಲಿಗೆ ಉದ್ಯೋಗ ವಾರ್ತೆ ನಾಗರತ್ನ HS ಅವರಿಂದ, ನಂತರ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ ಆಲಿಸುವರಿ, ಪ್ರಸ್ತುತಪಡಿಸುತ್ತಾರೆ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವನಬಿಂಚಿ. 6:10 ಪ್ರಕಟಣೆಗಳು. 6:15 ಗೋಧೂಳಿ ಕಾರ್ಯಕ್ರಮದಲ್ಲಿ ಮಾನ್ವೀಯ ಉಮಾಪತಿ ಪಾಟೀಲ್ ಮೆಮೋರಿಯಲ್ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವನಬಿಂಚಿ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾಮೆ ಧಾನ್ಯದಿಂದ ತಯಾರಿಸಲ್ಪಡುವ ವಿವಿಧ ತಿನಿಸುಗಳ ಕುರಿತು ಡಾಕ್ಟರ್ ವಾಣಿಶ್ರೀ ಎಸ್ ಅವರೊಂದಿಗೆ ಸಂದರ್ಶನ, ನಿರ್ವಹಣೆ ವೆಂಕಟೇಶ್ ಬೇವನಬಿಂಚಿ. ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ದಾಣೆ. 7:20 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ಶರಣಪ್ಪ ಬನ್ನಿಗೋಳು ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 to 10:30 ಚಿತ್ರಗೀತೆಗಳು. 8:30 ಜನಪದ ಸಂಗೀತದಲ್ಲಿ ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಶಿವರಾಯ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. 9:15 ಭಾವಗೀತೆಗಳು. 9:30 ಯುವವಾಣಿಯಲ್ಲಿ ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತ್ ಅಸ್ ಮೂಡಿಬರುವುದು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ KV ನಾರಾಯಣ ಸ್ವಾಮಿ ಅವರ ಹಾಡುಗಾರಿಕೆ ಧ್ವನಿ ಮುದ್ರಿಕೆಯಿದೆ. ಇದುವರೆಗೆ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಶ್ರೋತೃ ಬಂಧುಗಳ ಇದುವರೆಗೆ ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದ್ರೆ ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಗ 102.1 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಸಮಯ 6:30 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಮೂಡಿಬರುವುದು.

0: ಈಗ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ.
1: ಜಗತ್ತಿನ ಸೃಷ್ಟಿಗಳಲ್ಲಿ ವಿಶೇಷವಾದದ್ದು ತಾಯಿ ಮಗುವಿನ ಸಂಬಂಧ. ಜಗತ್ತು ಮುಂದುವರಿಯುತ್ತಿರುವುದು ಮಕ್ಕಳ ಮೂಲಕ. ಒಂದು ಮರ ಸಾವಿರಾರು ಬೀಜಗಳನ್ನು ಸೃಷ್ಟಿಸುವ ಮೂಲಕ ಹೊಸ ಗಿಡದ ಬೆಳವಣಿಗೆಗೆ ಕಾರಣವಾಗುತ್ತದೆ. ಪ್ರಾಣಿಗಳು ಮರಿಗಳನ್ನು ಹಾಕುವ ಮೂಲಕ, ಮೊಟ್ಟೆಯನ್ನು ಇಡುವ ಮೂಲಕ ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ. ಇನ್ನು ವಿಶೇಷವಾಗಿ ತಾಯಿ ಮಗುವಿಗೆ ಜನ್ಮವನ್ನು ನೀಡುವ ಮೂಲಕ ಮುಂದಿನ ಸಂತತಿಯನ್ನು ಬೆಳೆಸಲು ಸಿದ್ಧಳಾಗುತ್ತಾಳೆ. ಇದು ಸಹಜವಾಗಿರುವ ಜೈವಿಕ ಕ್ರಿಯೆ ಎಂದು ಎನಿಸಿದರೂ ಈ ಕ್ರಿಯೆ ಹಲವು ಹೊಸತುಗಳ ಆವಿಷ್ಕಾರಕ್ಕೆ ಕಾರಣವಾಗುತ್ತದೆ. ಜನಿಸಬಹುದಾದ ಮಗು ತಾಯಿಗೆ ಸಾವಿರಾರು ಹೊಸ ಕನಸುಗಳನ್ನು ನೀಡುತ್ತದೆ. ತಾಯಿಯೂ ಸಹ ಮಕ್ಕಳ ಬಗ್ಗೆ ಹಲವು ಕನಸುಗಳನ್ನು ಕಟ್ಟಿಕೊಂಡು ಬದುಕುತ್ತಾಳೆ. ಈ ಕನಸುಗಳೊಂದಿಗೆ ಸೃಷ್ಟಿಯಾಗುವ, ಮೊಳಕೆಯೊಡೆಯುವ ಈ ಜೀವನ ಹಲವು ಕೆಲಸಗಳ ಪ್ರಾರಂಭಕ್ಕೆ ಕಾರಣವಾಗುತ್ತದೆ. ತಾಯಿ ತನ್ನ ಪ್ರೀತಿಯ ಮಗುವನ್ನು ಕಂಡಾಗ ತನ್ನದೇ ಆದ ಭಾವನೆಗಳ ಮೂಲಕ ಮಗುವಿನ ಬಗ್ಗೆ ಹಾಡಿ ನಲಿಯುತ್ತಾಳೆ. ಅಳುವ ಕಂದನ ತುಟಿಯು ಹವಳಾದ ಕುಡಿಹಾಂಗ, ಕುಡಿಹುಬ್ಬು ಬೇವಿನ ಎಸಳಹಾಂಗ, ಕುಡಿಹುಬ್ಬು ಬೇವಿನ ಎಸಳಹಾಂಗ ಕಣ್ಣೋಟ ಶಿವನ ಕೈ ಅಲಗು ಹೊಳೆದಾಂಗ ಎನ್ನುವ ಮೂಲಕ ಅಳುತ್ತಿರುವ ಕಂದನನ್ನೂ ಸಹ ಹಾಡಿ ಹೊಗಳಿ ನಲಿಯುತ್ತಾಳೆ. ಆಡಿಬಾ ಎನಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ ಎನ್ನುವ ಮೂಲಕ ಆಡಿ ಬರುವ ಮಗನನ್ನ ಪ್ರೀತಿಯಿಂದ ಮುದ್ದಿನಿಂದ ಸ್ವಾಗತಿಸಿ ಕೈಕಾಲುಗಳನ್ನು ತೊಳೆಯುತ್ತಾಳೆ. ಆಟದಲ್ಲಿಯೂ ಸಂತೋಷವನ್ನು ಕಾಣುತ್ತಾಳೆ. ಈ ಸಾಲುಗಳಲ್ಲಿ ಇರಬಹುದಾದ ಅಂಶ, ತಾಯಿ ಮಗುವನ್ನು ಕಂಡಾಗಲೆಲ್ಲ ಪ್ರತಿಯೊಂದನ್ನೂ ಸಂತೋಷವಾಗಿಯೇ ಸ್ವೀಕರಿಸುವ ಅಂಶವನ್ನು ಕಾಣುತ್ತೇವೆ. ಮೊಗ್ಗಾಗಿ ಅರಳುವಂತಹ ಹೂ ಬೆಳೆಯುತ್ತಾ ಬೆಳೆಯುತ್ತಾ ಸಂಪೂರ್ಣವಾಗಿ ಅರಳಿ ಲೋಕಕ್ಕೆ ಸಂತೋಷವನ್ನು ನೀಡುವಂತೆ, ಮಗು ಮೊಗ್ಗಲಾಗುವುದು, ಅಂಬೆಗಾಲು ಇಡುವುದು, ಕುಳಿತುಕೊಳ್ಳುವುದು, ನಿಂತುಕೊಳ್ಳುವುದು, ನಡೆಯುವುದು, ತೊದಲು ಮಾತನಾಡುವುದು, ಆಟ ಪಾಠಗಳ ಮೂಲಕ ಸಂಭ್ರಮಿಸುವುದು, ಇವೆಲ್ಲವುಗಳ ಮೂಲಕ ತಾನೂ ಸಂತೋಷ ಪಡುತ್ತಾ ತಂದೆ ತಾಯಿ

0: ಮನೆಗಳಿಗೂ ಸಹ ಸಂತೋಷವನ್ನ ನೀಡುತ್ತದೆ. ಕೂಸು ಇದ್ದ ಮನೆಗೆ ಬೀಸಣಿಕೆಯಾತಾಕ ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸಣಿಕೆ ಗಾಳಿ ಸುಳಿದಾವ ಎನ್ನುವ ಜನಪದರ ಮಾತುಗಳು ಮಗು ಮನೆಯಲ್ಲಿದ್ದರೆ ಸಾಕು, ಪ್ರೀತಿ ಆಹ್ಲಾದ ಸಂತೋಷ ತಂಗಾಳಿಯಂತೆ ಎಲ್ಲ ಕಡೆ ಸುಳಿಯುತ್ತದೆ ಎನ್ನುವ ಅವರ ಮಾತು ಮಗುವಿನ ಪ್ರೀತಿಯನ್ನ ತೋರಿಸುತ್ತದೆ. ಇನ್ನು ಕನ್ನಡದ ಕವಿಯಾಗಿದ್ದ GS ಶಿವರುದ್ರಪ್ಪನವರು ಕ್ರಾಂತಿಕಾರ ಎನ್ನುವ ಕವಿತೆಯಲ್ಲಿ ಮಗುವಿನ ಪ್ರೀತಿಯನ್ನ ಸೊಗಸಾಗಿ ನಿರೂಪಿಸುತ್ತಾರೆ. ಅದೋ ಬಂದ ಇವನೊಂದು ಕಿರಿಯ ಬಿರುಗಾಳಿ, ಮನೆಯ ಒಳಗೂ ಹೊರಗೂ ಇವನದೇ ಧಾಳಿ, ಇದ್ದದ್ದು ಇದ್ದ ಕಡೆ ಇರೋದು ಇವನ ರಾಜ್ಯದಲ್ಲಿ, ತುಂಟತನಕ್ಕೆ ಇನ್ನೆರಡು ಕಾಲ್ ಬಂದ ತೆರದಿ, ಬಂದವು ಇವನಿಗೆ ಎರಡು ಪುಟ್ಟ ಕಾಲು, ಮನೆಯ ವಸ್ತುಗಳೆಲ್ಲ ದಿಕ್ಕಪಾಲು, ತುಂಬು ಕೆತ್ತಲೆ ಕೆನ್ನೆ ನಗೆ ಮಿಂಚುಗಳ ಕುವರ ಕ್ರಾಂತಿಕಾರ, ಹೊಳೆವ ಎಳೆಯ ಕಂಗಳಲ್ಲಿ ಬೆಳದಿಂಗಳನ್ನು ತುಂಬಿ ತಂದು ಮನೆಯ ಅಂಗಳಕ್ಕೆ ಸುರಿವ ಧೀರ, ಇವನು ಎದ್ದರೆ ಮನೆಯ ಮೈಯೆಲ್ಲ ಎಚ್ಚರ, ಇವನು ಮಲಗಲು ಮನೆಗೆ ಕವಿಯುವುದು ಮಂಪರ. ಈ ರೀತಿ ಮಕ್ಕಳ ಆಟ ಪಾಠಗಳನ್ನು ವರ್ಣಿಸಿದ ಕವಿಗಳು ಮಗುವಿನ ಆಟ ಪಾಠದಲ್ಲಿಯೇ ವಿಶೇಷ ಜಗತ್ತನ್ನು ಕಾಣುತ್ತಾರೆ. ಮಗು ಬೆಳೆಯುತ್ತಾ ಬೆಳೆಯುತ್ತಾ ಶಾಲೆಗೆ ಹೋಗುವುದು, ವಿದ್ಯೆಯನ್ನು ಕಲಿಯುವುದು, ಕೆಲಸಕ್ಕೆ ಹೋಗುವುದು, ಈ ಎಲ್ಲ ಕ್ರಿಯೆಗಳು ನಿಧಾನವಾಗಿ ಮಗುವಿನ ಬೆಳವಣಿಗೆಯನ್ನ ಸೂಚಿಸುತ್ತವೆ.
1: ಇದುವರೆಗೆ ತುರುವನೂರು ಮಲ್ಲಿಕಾರ್ಜುನ MV ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು FM ಕೇಂದ್ರ, FM ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಸಮಯ 6:35. ಕೇಳೋಣ ಅಮರೇಶ್ ಆಸಿಯಾಳ್ ಅವರಿಂದ ರೈತರಿಗೆ ಸಲಹೆ.
3: ಇತ್ತೀಚೆಗೆ ಈ ತಾರಸಿ ತೋಟ ಅಥವಾ ಕೈತೋಟಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗ್ತಾ ಇದೆ. ಮಲಿನಕಾರಕವಾದಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಹಾಗೆಯೇ ಅತಿಯಾಗಿ ಸಿಂಪರಣೆ ಮಾಡಿದಂತಹ ತರಕಾರಿ ಸೊಪ್ಪುಗಳನ್ನು ತಿಂದು ಇತ್ತೀಚೆಗೆ ನಾವು ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದೀವಿ. ಇವುಗಳನ್ನು ಬಗೆಹರಿಸಲು ನಾವು ಇತ್ತೀಚೆಗೆ ತಾರಸಿ ತೋಟ ಅಥವಾ ಮನೆಯಂಗಳದಲ್ಲಿ ತರಕಾರಿ ಸೊಪ್ಪುಗಳನ್ನು ಬೆಳೆಯುವಂತಹ ಪದ್ಧತಿ ಚಾಲ್ತಿಯಲ್ಲಿದೆ. ಮುಖ್ಯವಾಗಿ ಕುಟುಂಬಕ್ಕೆ ದಿನನಿತ್ಯ ಬೇಕಾಗುವಂತಹ ಸೊಪ್ಪು ತರಕಾರಿಗಳನ್ನು ಉತ್ಪಾದಿಸಲು ಮನೆಯ ವಾತಾವರಣ ಅಥವಾ ಹಿತ್ತಲಿನಲ್ಲಿ ಇರುವ ಜಾಗವನ್ನು ಅಭಿವೃದ್ಧಿಪಡಿಸಲಾಗುವ ತೋಟವೇ ಪೌಷ್ಟಿಕ ಅಥವಾ ಕೈತೋಟ ಅಂತ ಹೇಳಿ ನಾವು ಕರಿತೀವಿ. ಕೈತೋಟ ಒಂದು ಕಲೆ. ಹೊರಗಿನಿಂದ ಏನನ್ನು ಕೊಂಡು ತರದೆ ಅಡುಗೆ ಮನೆಯ ತ್ಯಾಜ್ಯ, ಸಗಣಿ, ಗಂಜಲ ಇತ್ಯಾದಿಗಳನ್ನು ಉಪಯೋಗಿಸಿಕೊಂಡು ಅಂದವಾದಂತಹ ಕೈತೋಟದಲ್ಲಿ ಸೊಪ್ಪು ತರಕಾರಿಗಳನ್ನು ಬೆಳೆಸಬಹುದು. ಕೈತೋಟ ಮಾಡುವುದು ಖುಷಿ ಕೊಡುವ ಒಂದು ಹವ್ಯಾಸ ಮತ್ತು ಮನೆ ಮಂದಿಗೆ ತಾಜಾ ತರಕಾರಿಗಳು ಹಾಗೂ ಹಣ್ಣುಗಳನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆದು ಒದಗಿಸುವಂತಹ ಒಂದು ವಿಧಾನ ಆಗಿದೆ. ಆದ್ದರಿಂದ ಋತುಮಾನಕ್ಕನುಗುಣವಾಗಿ ಬೆಳೆಯ ಆಯ್ಕೆ, ಬೆಳೆ ಪರಿವರ್ತನೆ, ಏರುಮಡಿಯ ನಿರ್ವಹಣೆ ಸರಿಯಾಗಿ ಮಾಡಿದ್ದಲ್ಲಿ ಕೈತೋಟದ ಯಶಸ್ಸು ಕಾಣುವುದರಲ್ಲಿ ಸಂಶಯ ಇಲ್ಲ. ಇತ್ತೀಚೆಗೆ ನಗರ ಪ್ರದೇಶ, ಗ್ರಾಮೀಣ ಪ್ರದೇಶವೆನ್ನದೆ ರೈತ ಬಾಂಧವರು ಹಾಗೂ ಸಾರ್ವಜನಿಕರು ತಮಗಿಷ್ಟವಾದಂತಹ ಹಾಗೂ ತಮ್ಮಲ್ಲಿರುವಂತಹ ಲಭ್ಯತೆ ಅನುಸಾರವಾಗಿ ಸ್ಥಳವನ್ನು ಉಪಯೋಗಿಸಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಸೊಪ್ಪು ತರಕಾರಿ ಅಲಂಕಾರಿಕ ಸಸ್ಯಗಳ ಕುಂಡಗಳನ್ನು ಬೆಳೆಯುವುದು ವಾಡಿಕೆಯಾಗಿದೆ. ಮುಖ್ಯವಾಗಿ ತಾರಸಿ ತೋಟದ ಕುರಿತು ಮಾಹಿತಿಯನ್ನು ಹೇಳೋದಾದರೆ, ಕೈತೋಟ ಮಾಡಲು ಸ್ಥಳ ಇಲ್ಲದ ಪಕ್ಷದಲ್ಲಿ ಮನೆಯ ತಾರಸಿ ಮೇಲೆ ಕುಂಡಗಳಲ್ಲಿ ಸುಲಭವಾಗಿ ಸಾವಯವ ಪದ್ಧತಿಯಲ್ಲಿ ತರಕಾರಿಗಳನ್ನು ಬೆಳೆಸಬಹುದು. ತಾರಸಿ ತೋಟದಲ್ಲಿ ಸಾವಯವ ಗೊಬ್ಬರ ಉಪಯೋಗಿಸಿ ತರಕಾರಿ ಬೆಳೆಯುವ ಅವಶ್ಯಕತೆ ಹಿಂದಿನಿಂದಲೂ ಈಗ ಹೆಚ್ಚಾಗಿದೆ. ವಿವಿಧ ಮಾದರಿ ಮತ್ತು ವಸ್ತುಗಳಿಂದ ತಯಾರಾದ ಕುಂಡಗಳು ತರಕಾರಿ ಬೆಳೆಯಲು ಉಪಯೋಗಿಸಬಹುದು. ಮುಖ್ಯವಾಗಿ ಬೆಳೆಸಿದ ತರಕಾರಿಗಳನ್ನು ಶುಚಿಯಾಗಿಯೂ ರುಚಿಯಾಗಿಯೂ ಕೂಡ ಇರ್ತವೆ. ಇನ್ನು ಕೈತೋಟ ಅಥವಾ ತಾರಸಿ ತೋಟವನ್ನು ರೈತ ಬಾಂಧವರು ಮಾಡಿದ್ದಲ್ಲಿ ಅಥವಾ ಸಾರ್ವಜನಿಕರು ತಮ್ಮಲ್ಲಿರುವಂತಹ ಸ್ಥಳವನ್ನು ಉಪಯೋಗಿಸಿಕೊಂಡು ಬೆಳೆಸುವುದಾದಲ್ಲಿ ಕೆಲವು ಮುಖ್ಯವಾದಂತಹ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಕೈತೋಟದಲ್ಲಿ ಬೆಳೆಯುವ ಹಣ್ಣು ಮತ್ತು ತರಕಾರಿಗಳು ಹೆಚ್ಚು ಲಾಭದಾಯಕವಾಗಿರುವಂತೆಯೇ ನಕ್ಷೆಯನ್ನು ರೂಪಿಸ್ಕೋಬೇಕು. ತೋಟದ ಗಾತ್ರ, ಲಭ್ಯವಿರುವ ಜಾಗ ಮತ್ತು ಉಸ್ತುವಾರಿಗೆ ಸಿಗುವಂತಹ ಸಮಯ, ದಿನನಿತ್ಯ ಕುಟುಂಬಕ್ಕೆ ಬೇಕಾಗುವ ಹಣ್ಣು ಮತ್ತು ತರಕಾರಿಗಳ ಪ್ರಮಾಣದ ಅಂಶಗಳನ್ನು ಕೂಡ ಗಮನಿಸಬೇಕು. ಸರಾಸರಿ 5-6 ಜನ ಇರುವ ಕುಟುಂಬಕ್ಕೆ ಹಣ್ಣು ತರಕಾರಿಗಳನ್ನು ಒದಗಿಸಲು 200 ಚದರ ಮೀಟರ್ ಜಾಗ ಸಾಕಾಗ್ತದೆ. ಮನೆಯ ಸುತ್ತ ಲಭ್ಯವಿರುವಂತಹ ಜಾಗ ಮತ್ತು ಕುಟುಂಬದ ಜನಸಂಖ್ಯೆಯನ್ನು ಆಧರಿಸಿ ದೊಡ್ಡ ಅಥವಾ ಸಣ್ಣ ಗಾತ್ರದ ತೋಟವನ್ನು ಬೆಳೆಸ್ಕೋಬಹುದು. ಇನ್ನು ಕೈತೋಟದ ಮಡಿಕೆಯನ್ನು ತಯಾರಿಸಬಹುದಾದರೆ ಸಸಿ ತಯಾರಿಸಲು ಏರುಮಡಿಗಳಲ್ಲಿ ಅಥವಾ ಪ್ರೋಟ್ರೇಗಳಲ್ಲಿ ಗುಣಮಟ್ಟದ ಸಸಿಗಳನ್ನು ನಾಟಿಗೆ ಸಿದ್ಧಪಡಿಸಬಹುದು. ಸಸಿ ಮಡಿಗಳನ್ನು 2 ಮೀಟರ್ ಉದ್ದ ಮತ್ತು 1.2 ಮೀಟರ್ ಅಗಲ,

ಮತ್ತು 15 ಸೆಂಟಿಮೀಟರ್ ಎತ್ತರದ ಸಸಿಮಡಿಗಳನ್ನು ತಯಾರಿಸಿ ಚೆನ್ನಾಗಿ ಕಳಿತ ಕಾಂಪೋಸ್ಟ್ ಮತ್ತು ಮರಳನ್ನು ಸೇರಿಸಿ ಸಾಲುಗಳಲ್ಲಿ ಉಪಚರಿಸಿದ ಬೀಜಗಳನ್ನು ಬಿತ್ತನೆ ಮಾಡಬೇಕು. ಪ್ರೋಟ್ರೇಗಳಲ್ಲಿ ಸಸಿ ಬೆಳೆಸುವಾಗ ಸ್ಟೆರಿಲೈಡ್ ತೆಂಗಿನ ನಾರಿನ ಪುಡಿ ತುಂಬಿ ಬೀಜಗಳನ್ನು ಬಿತ್ತನೆ ಮಾಡಬೇಕು. ವ್ಯವಸ್ಥಿತವಾಗಿ ವಾತಾವರಣಕ್ಕೆ ತಕ್ಕಂತೆ ನೀರು ಹಾಯಿಸಿದಲ್ಲಿ 25 ರಿಂದ 28 ದಿನಗಳಲ್ಲಿ ಸಸಿಗಳು ನಾಟಿಗೆ ಸಿದ್ಧವಾಗ್ತವೆ. ಇನ್ನು ತಾರಸಿ ಮತ್ತು ಕೈತೋಟದಲ್ಲಿ ಬೆಳೆಯಬಹುದಾದಂತಹ ಪ್ರಮುಖ ತರಕಾರಿ ಹಣ್ಣುಗಳ ಕುರಿತು ಹೇಳೋದಾದರೆ ಟೊಮ್ಯಾಟೊ, ಬದನೆ, ಎಲೆಕೋಸು, ಹೂಕೋಸು, ಕ್ಯಾರೆಟ್ ಇತ್ಯಾದಿಗಳನ್ನು ಬಳಸ್ಕೋಬಹುದು. ಸೊಪ್ಪು ತರಕಾರಿಗಳಿಗೆ ಹೇಳೋದಾದರೆ ಮೆಂತೆ, ಪಾಲಕ್, ಸಬ್ಬಸ್ಗಿ, ಕೋತಂಬರಿ, ಚಕ್ರಮುನಿ, ಹೊನಗುನ್ನೆ ಇವುಗಳನ್ನು ಬಳಸ್ಕೋಬಹುದು. ಇನ್ನು ಅಲಸಂದೆ, ಬೀನ್ಸ್, ಬಟಾಣಿ, ದ್ವಿದಳ ಧಾನ್ಯಗಳ ತರಕಾರಿಗಳನ್ನು ಕೂಡ ತಾರಸಿ ಅಥವಾ ಈ ಕೈತೋಟದಲ್ಲಿ ಬೆಳ್ಕೋಬಹುದು. ಮೂಲಂಗಿ, ಕ್ಯಾರೆಟ್, ಆಲೂಗಡ್ಡೆ ಈ ಬೇರಿನ ತರಕಾರಿಗಳನ್ನು ಕೂಡ ಬಳಸಬಹುದು. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ, ಪಪಾಯ, ಅನಾನಸ್, ನಿಂಬೆ, ದಾಳಿಂಬೆ, ಬಾಳೆ, ನೆಲ್ಲಿಕಾಯಿ, ಸೀಬೆ, ಹೀಗೆ ನಮ್ಮ ಕುಟುಂಬಕ್ಕೆ ಹಾಗೆ ನಮ್ಮಲ್ಲಿರುವಂತಹ ಜಾಗದ ಲಭ್ಯತೆಯ ಆಧಾರದ ಮೇಲೆ ನಮಗೆ ಬೇಕಾದಂತಹ ತರಕಾರಿ, ಹಣ್ಣು, ಸೊಪ್ಪುಗಳನ್ನು ತಾರಸಿ ಹಾಗೆಯೇ ಮನೆಯಂಗಳದಲ್ಲಿ ಅಥವಾ ಕೈತೋಟದಲ್ಲಿ ಬೆಳೆಸ್ಕೋಬಹುದು. ಆದುದರಿಂದ ಇತ್ತೀಚೆಗೆ ಈ ಮಾಲಿನ್ಯಕಾರಕವಾದಂತಹ ಹಾಗೆಯೇ ಅತಿಯಾದಂತಹ ರಾಸಾಯನಿಕ ಸಿಂಪರಣೆಗಳನ್ನು ಬಳಸಿ ನಾವು ಸೇವಿಸುವಂತಹ ಒಂದು ಆಹಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗುವುದರಿಂದ ನಮಗೆ ಬೇಕಾದಂತಹ ಹಾಗೆಯೇ ಶುಚಿಯಾದಂತಹ ರುಚಿಯಾದಂತಹ ಹಾಗೆಯೇ ಸಾವಯವ ರೀತಿಯಲ್ಲಿ ಈ ತರಕಾರಿಗಳನ್ನು ನಮ್ಮ ಮನೆಯಂಗಳದಲ್ಲಿ ಬೆಳೆದು ನಮ್ಮ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ದಿನನಿತ್ಯಕ್ಕೆ ನಾವು ಈ ತರಕಾರಿಗಳಿಗೆ ನಾವು ವ್ಯಯಿಸುವಂತಹ ಹಣದ ಖರ್ಚು ಕೂಡ ಉಳಿತದೆ.

ಶ್ರೋತೃ ಬಾಂಧವರು, ಇದುವರೆಗೆ ಅಮರೇಶ್ ಹಾಸಿಯಾಳ್ ಅವರಿಂದ ರೈತರಿಗೆ ಸಲಹೆಯನ್ನು ಕೇಳಿದ್ರೆ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:40 ಕೇಳೋಣ ದೇಶಭಕ್ತಿ ಗೀತೆಯನ್ನು. ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅವರ ರಚನೆ, ವೃಂದಗಾನದಲ್ಲೇ

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು.

0: ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು.
1: ಕೇಳಿ, ಅರಿವೆಂಬ ಗುರುವಿಗೆ ಶರಣೆಂಬೆ.

0: ಈ ಮಹಾಮನೆಯ ಅನುಭವ ಮಂಟಪದಲ್ಲಿ ಅರಿವಿನ ಬೆಳಕನ್ನು ಅರಸಿ ಬಂದಿರುವ ಸಕಲ ಶರಣರಿಗೂ ಶರಣು ಶರಣಾರ್ಥಿಗಳು. ಬಸವಣ್ಣನವರು ಈ ದಿನದ ವಿಷಯದಲ್ಲಿ ಜ್ಞಾನದ ಬಗ್ಗೆ ಪ್ರಸ್ತಾಪಿಸ್ತಾರೆ. ಕೇಳಿ ಶರಣರೇ.
1: ಬಸವಣ್ಣನವರಿಗೆ ಶರಣು ಶರಣಾರ್ಥಿ. ಬಸವರಸ, ತಾವು ತಮ್ಮ ಒಂದು ವಚನದಲ್ಲಿ ಕಳಬೇಡ ಅಂತ ಹೇಳಿರುವಿರಿ, ಮತ್ತೊಂದು ವಚನದಲ್ಲಿ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಯ್ಯನಲ್ಲದೆ ಬೇರಲ್ಲ, ಕೊಡುಕೊಡಲೇ ಚಾಂಡಾಲಗಿತ್ತಿ ಎನ್ನಯ್ಯನ ಕೈ ನೊಂದಾವು ಅಂತ ಮಹಾತಾಯಿಯನ್ನ ನಿಂದಿಸಿರುವಿರಿ. ಕಳವು ಮಾಡಲು ಬಂದ ಕಳ್ಳನನ್ನ ಕೂಡಲ ಸಂಗಯ್ಯ ಅಂತ ಕರೆದಿರುವಿರಿ. ಈ ಎರಡೂ ಮಾತುಗಳು ನಮ್ಮಲ್ಲಿ ಗೊಂದಲವನ್ನುಂಟು ಮಾಡಿವೆ. ದಯವಿಟ್ಟು ವಿವರಿಸಿ ಹೇಳಿ ಬಸವರಸ.
2: ಆಹಾ, ಎಂತಹ ಸುಂದರವಾದ ಪ್ರಶ್ನೆ ಕೇಳಿದಿರಿ ಸತ್ಯಕ್ಕ. ಸತ್ಯವನ್ನ ತಿಳಿಯಲೇಬೇಕು ಅನ್ನುವಂತಹ ಕುತೂಹಲ ನಿಮ್ದು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕೆ ಇಕ್ಕಿದ ವಿಧಿ. ನಿನ್ನದೆಂಬುದು ಜ್ಞಾನರತ್ನ ಕಾಣ, ಅದನ್ನು ಕೆಡಗೊಡದೆ ಅಲಂಕರಿಸಿದೆ ಯಾದೊಡೆ ನಿನ್ನಂತಹ ಸಿರಿವಂತರು ಯಾರೂ ಇಲ್ಲ ಎಲೆಮನವೇ ಅಂತ ಅಲ್ಲಮ ಪ್ರಭುಗಳು ತಮ್ಮದೇ ಆದ ಒಂದು ವಚನ ಸೂತ್ರದಲ್ಲಿ ಹೇಳಿದ್ದಾರೆ. ಲೋಕ ಭೂಮಿ ಹೇಮ ವಿಷಯ ವಸ್ತುವಿನ ಮೇಲೆ ಆಸೆ ಮಾಡ್ತದೆ, ಇದು ಮನದ ಕೆಲಸ. ಮನಕ್ಕೆ ವಸ್ತುವಿನ ಸತ್ಯ ಗೊತ್ತಾಗೋದಿಲ್ಲ, ಹೀಗಾಗಿ ಭೂಮಿ ಹೇಮ ವಿಷಯದ ಮೇಲೆ ಮನ ತನುವಿನೊಂದಿಗೆ ಆಸೆ ಪಡ್ತದೆ. ಅವು ತನಗೆ ದಕ್ಕದೇ ಇದ್ರೆ ಕಳವು

0: ಆಗುತ್ತದೆ. ವಸ್ತುವನ್ನು ಕೊಂಡು ಸಂಗ್ರಹಿಸಿದವನು ವಸ್ತುವಿನ ಮೇಲೆ ಆಸೆಪಟ್ಟು ಕಳವು ಮಾಡಲು ಬಂದವನಿಗೆ ತಾನು ಕೊಂಡಂಥ ವಸ್ತುವನ್ನು ಕೊಡುವುದಿಲ್ಲ. ಕಳ್ಳ ವಸ್ತುವನ್ನು ಬಿಡದೆ ಕೊಂದಾದರೂ ಪಡಿತಾನೆ, ಸಿಕ್ಕರೆ ಕಳ್ಳ ಸಾಯ್ತಾನೆ, ಕೊಡದಿದ್ದರೆ ವಸ್ತುವನ್ನು ಸಂಗ್ರಹಿಸಿ ಧರಿಸಿದಂಥ ತನು ಸಾಯ್ತದೆ. ಕಳವು ಮಾಡಲು ಬಂದ ಕಳ್ಳನನ್ನು ಮತ್ತು ಆಭರಣ ಧರಿಸಿದ ತನುವನ್ನು ನಿಲ್ಲಿಸಿ, ಏಯ್ ನಿಲ್ರೋ, ಪ್ರಾಣ ದೊಡ್ಡದೋ ಅಥವಾ ವಸ್ತು ದೊಡ್ಡದೋ ಅಂತ ಇಬ್ಬರನ್ನು ಕೇಳಿದಾಗ ಅವರಿಬ್ಬರು ಪ್ರಾಣ ದೊಡ್ಡದು ಅಂತ ಹೇಳ್ತಾರೆ. ಆಗ ಅವರಿಬ್ಬರಿಗೂ ವಸ್ತು ಗೌಣ ಆಯಿತು. ಈ ಮುಂಚೆ ಅವರಿಬ್ಬರಿಗೂ ವಸ್ತುವೇ ಪ್ರಧಾನ ಆಗಿತ್ತು, ಅವರಿಬ್ಬರ ಪ್ರಾಣ ಅವರಿಬ್ಬರಿಗೆ ಗೌಣ ಆಗಿತ್ತು. ವಸ್ತು ದೊಡ್ಡದೋ ಪ್ರಾಣ ದೊಡ್ಡದೋ ಅಂತ ಕೇಳಿದಾಗ, ವಸ್ತು ದೊಡ್ಡದಲ್ಲ ಪ್ರಾಣವೇ ದೊಡ್ಡದು ಅಂತ ಹೇಳುವಾಗ ಅವರಿಬ್ಬರ ಅರಿವು ಅವರಿಬ್ಬರಿಗೂ ಗುರುವಾಗಿ ಕೆಲಸ ಮಾಡಿತು. ಕಳ್ಳ ಕಳುವಿನಲ್ಲಿ ಭಾಗಿಯಾದಾಗ ಅರಿವು ಅವರಿಬ್ಬರಿಗೂ ಮರೆವಾಗಿತ್ತು. ಮನವೆಂಬ ಅಜ್ಞಾನ ಮುಂದಾಗಿ ಜ್ಞಾನದ ಮಾತು ಮನ ಕೇಳದೆ ಕಳುವಿನಲ್ಲಿ ಭಾಗಿಯಾಗಿತ್ತು. ಹಾಗೆಯೇ ಆಭರಣ ಧರಿಸಿದಂಥ ತನು ತನ್ನ ಪ್ರಾಣ ರಕ್ಷಣೆ ಮಾಡಿಕೊಳ್ಳದೆ ಧರಿಸಿದ ಆಭರಣವನ್ನು ರಕ್ಷಣೆ ಮಾಡಿಕೊಳ್ಳೋಕ್ಕೆ ಮುಂದಾಯಿತು. ಹೀಗಾಗಿ ಪ್ರಭುದೇವರು ಹೇಳ್ತಾರೆ, ಭೂಮಿ ಹೇಮ ವಿಷಯ ವಸ್ತು ಇಡೀ ಜಗತ್ತಿನಲ್ಲಿರುವ ತನುಗಳನ್ನು ವಿಧಿಯಾಗಿ ಕಾಡ್ತವೆ. ಯಾಕೆಂದರೆ ತನುಗಳಲ್ಲಿಯೇ ತನ್ಮಯವಾದ ಮಹಾಜ್ಞಾನವೆಂಬ ರತ್ನವನ್ನು ತನುವನ್ನು ಆವರಿಸಿದ ಮನವೇ ಮರೆತು ಹೋಗಿದೆ. ಮನ ಭೂಮಿ ಹೇಮ ವಿಷಯ ವಸ್ತುವನ್ನು ಪಡೆದು ಸುಖಿಸಲು ತನುವನ್ನು ದುರ್ಬಳಕೆ ಮಾಡಿಕೊಂಡಿದೆ.
1: ಪ್ರಭುದೇವರ ವಚನ ಸೂತ್ರವನ್ನು ನಮ್ಮೆಲ್ಲ ಶರಣರಿಗೆ ತಿಳಿಯುವಂತೆ ತೊಳೆ ತೊಳೆಯಾಗಿ ಬಿಡಿಸಿ ಹೇಳಿದಿರಿ ಬಸವರಸ. ನಮ್ಮ ಜನ್ಮ ಸಾರ್ಥಕವಾಯಿತು. ಆದರೆ ತಾವು ಹೇಳಿದ ಕಳಬೇಡ ವಿಷಯಕ್ಕೂ ಈ ವಚನಕ್ಕೂ ಏನು ಸಂಬಂಧ ಬಸವರಸ? ತಾವು ದಯವಿಟ್ಟು ಇದನ್ನು ಕೂಡ ನಮಗೆ ತಿಳಿಯುವಂತೆ ಹೇಳಬಹುದಲ್ಲ?
0: ಜ್ಞಾನ ಸಕಲ ತನುಗಳಲ್ಲಿಯೂ ತನ್ಮಯವಾಗಿದೆ. ತನುವಿನಲ್ಲಿ ತನ್ಮಯವಾದ ಜ್ಞಾನವನ್ನು ಕ್ಷಣಕ್ಷಣಕ್ಕೂ ತನು ಮತ್ತು ಮನ ಎರಡೂ ಬಳಸಿಕೊಳ್ಳಬೇಕು. ಚಿನ್ನ, ಏನದು ಚಿನ್ನ? ಅದು ಒಂದು ಲೋಹ. ಆ ಲೋಹ ತುಂಬ ಹಳದಿ ಬಣ್ಣದ್ದು. ಬಣ್ಣ ಇಲ್ಲದ ಲೋಹವನ್ನು ಈ ತನು ಕೊಳ್ಳೋದಿಲ್ಲ, ಆಭರಣ ಮಾಡಿಕೊಳ್ಳೋದಿಲ್ಲ, ಕಳ್ಳ ಕದಿಯೋದಿಲ್ಲ. ಲೋಕಕ್ಕೆ ಲೋಹ ಅನ್ನುವಂಥ ಸತ್ಯ ಗೊತ್ತಿಲ್ಲ. ಅದು ಹಳದಿ ಬಣ್ಣದ್ದಾದ್ರೇನು, ಕಪ್ಪು ಬಣ್ಣದ್ದಾದ್ರೇನು, ಲೋಹ ಲೋಹವೇ ಅಲ್ವಾ? ಜಲ ಕುದ್ದು ಪಾಕವಾಗಿ ಭೂಮಿ ಆಯಿತು. ಆ ಜಲವೇ ಗಟ್ಟಿಗೊಂಡು ಭೂಮಿಯಲ್ಲಿ ಖನಿಜ ಆಯಿತು. ಹಳದಿ ಬಿಳಿ ಕಪ್ಪು ಬಣ್ಣಗಳಂಥ ಲೋಹ ಆಯಿತು. ಜೀವ ಜಲಬಿಂದುವೇ ಗರ್ಭ ಹೊಕ್ಕು ರಕ್ತ ಮೂಳೆ ಮಾಂಸ ಮಜ್ಜ ಮೇಧಸ್ಸು ಆಗಿ ಇವು ಸೋರದಂತೆ ಜಲವೇ ಸುಂದರವಾದ ಚರ್ಮದ ಹೊದಿಕೆ ಆಗಿ ತನುವಾಗಿ ಹೊರಬಂತು. ಇಡೀ ಬ್ರಹ್ಮಾಂಡವನ್ನು ತಿಳಿಯುವಂಥ ಜ್ಞಾನಶಕ್ತಿ ತನುವಿಗೊಂದೇ ಇದೆ. ತನುವನ್ನು ಆವರಿಸಿದ ಮನದಿಂದಾಗಿ ತನು ಭೌತಿಕ ಜ್ಞಾನವನ್ನೇ ಜ್ಞಾನ ಅಂತ ತಿಳಿದು ಅಧ್ಯಯನದಲ್ಲಿ ನಿರತವಾಗಿದೆ. ತನುವು ಅಧ್ಯಯನ ಮಾಡುವ ಸಕಲ ಗ್ರಂಥಗಳು ತನುವಿನಿಂದಲೇ ಹೊರಬಂದಿವೆ. ತಾನು ಬರೆದು ಕಾಗದದಲ್ಲಿ ತುಂಬಿದಂಥ ಅಕ್ಷರಗಳನ್ನು ತಾನೇ ಓದುವ, ಓದಿ ತನ್ನನ್ನು ತಾನೇ ಪಂಡಿತನೆಂದು ಕರೆದುಕೊಳ್ಳುವ ದುರ್ದೈವ ತನುವಿಗೆ ಬಂದಿದೆ. ಓದಿದ್ದನ್ನು ಕೇಳಿದ್ದನ್ನು ನೋಡಿದ್ದನ್ನು ಸ್ವಾನುಭವಕ್ಕೆ ತೆಗೆದುಕೊಂಡು ತನ್ನ ಸ್ವಾನುಭವದಿಂದ ಪುನಃ ಮಾತನಾಡುವ, ನೋಡುವ, ಕೇಳುವ, ಮುಟ್ಟುವ, ರುಚಿಸಿ ಮೂಸಿಸುವ ಶಕ್ತಿಯನ್ನು ತನು ಮರೆತು ಹೋಗಿದೆ. ಪುಸ್ತಕವನ್ನು ಓದಿ ಜ್ಞಾನ ಕಳವು ಮಾಡಿ ಅದು ತನ್ನದೇ ಅಂತ ವಾದಿಸುವ ಅಜ್ಞಾನವನ್ನು ತನು ಮತ್ತು ಮನ ಇವೆರಡೂ ಬಿಟ್ಟಾಗಲೇ ತನುವಿನಲ್ಲಿಯೇ ತನ್ಮಯವಾದಂಥ ಜ್ಞಾನ ತನುವಿಗೆ ಬಳಕೆಗೆ ಬರ್ತದೆ.
2: ಧನ್ಯರಾದವಿ. ಇವತ್ತಿನ ಸಭೆಯನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.
3: ಶರಣು ಶರಣಾರ್ಥಿ.

ಇದುವರೆಗೆ ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ ಪ್ರಸಾರವಾಯಿತು. ರಚನೆ ಬಸವರಾಜ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೆಂಚೆ.

0: ಭಾಗವಹಿಸಿದ ಕಲಾವಿದರು ಚನ್ನಬಸವಣ್ಣ, ವೆಂಕಟೇಶ್ ಹೂಗಾರ್, ಸತ್ಯಕ್ಕ, ವಿಜಯಶ್ರೀ. ಶೀರ್ಷಿಕೆ ಗೀತೆ ಹಾಡಿದವರು ಮೌನೇಶ್ ಕುಮಾರ್ ಛಾವಣಿ. ಬಸವಣ್ಣನ ಪಾತ್ರ ವಹಿಸಿ ಈ ಸರಣಿಯನ್ನು ನಿರ್ದೇಶಿಸಿದವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು. ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಎಲುಬು ಕೀಲಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುತ್ತದೆ. ಅದೇ ರೀತಿ ಕೀಲು ಮರುಜೋಡಣೆ, ಕೃತಕ ಕೀಲು ಮರುಜೋಡಣೆ ಸಂಬಂಧ ಸ್ಟ್ರೈಕಲ್ ಮೇಕ್ ರೋಬೋ ಆಮದು ಮಾಡಿಕೊಂಡ ರೋಬೋ ಪ್ರಪ್ರಥಮವಾಗಿ ಕಲ್ಯಾಣ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿಯೇ ರೋಬೋ ಚಿಕಿತ್ಸೆ ಇಲ್ಲಿ ದೊರೆಯುತ್ತದೆ. ಎಲುಬು ಕೀಲು ಚಿಕಿತ್ಸೆ ಹೊರತಾಗಿಯೂ ಎಲ್ಲಾ ಸೌಲಭ್ಯಗಳು, ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಇಲ್ಲಿ ದೊರೆಯುತ್ತದೆ. ವೈದ್ಯಕೀಯ ವಿಭಾಗ ಅಂದರೆ ಮೆಡಿಸಿನ್ ಶಸ್ತ್ರಚಿಕಿತ್ಸೆ, ಒಬಿಜಿ ಸ್ತ್ರೀರೋಗ ವಿಭಾಗ, ಶ್ವಾಸಕೋಶ ಶಸ್ತ್ರಚಿಕಿತ್ಸೆ ವಿಭಾಗ ಸೇರಿ ಇತರ ವಿಭಾಗಗಳಿವೆ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಸುವೇಂದು ಅಧಿಕಾರಿ ಅದ್ಯ ಪಶ್ಚಿಮ ಬಂಗಾಳ ರಾಜ್ಯಸ್ಯ ಪ್ರಥಮಸ್ಯ ಭಾಜಪೇತಿ ದಲಸ್ಯ ಮುಖ್ಯಮಂತ್ರಿ ರೂಪೇಣ ಶಪಥ ಗ್ರಹಣಂ ಕರಿಷ್ಯತಿ. ಕೋಲ್ಕತ್ತಾನಗರಸ್ಯ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತ್ಯತ್ರ ಶಪಥಗ್ರಹಣ ಸಮಾರೋಹ ಆಯೋಜ್ಯತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹಮಂತ್ರಿ ಅಮಿತ್ ಶಾಹ, ಭಾಜಪಾಧ್ಯಕ್ಷ ನಿತಿನ್ ನವೀನ, ಕೇಂದ್ರೀಯ ಮಂತ್ರಿಣ, ಎನ್ಡಿಎ ಶಾಸಿತಾನಾಂ ರಾಜ್ಯಾನಾಂ ಮುಖ್ಯಮಂತ್ರಿಣ ಚ ಶಪಥಗ್ರಹಣ ಸಮಾರೋಹೆ ಭಾಗಂ ಗ್ರಹೀಷ್ಯಂತಿ ಇತ್ಯಪೇಕ್ಷಾ ಅಸ್ತಿ. ಪೂರ್ವಂ ಹ್ಯಃ ಶ್ರೀ ಅಧಿಕಾರಿವರ್ಯಃ ರಾಜ್ಯ ಭಾಜಪಾ ವಿಧಾಯಿಕಾ ದಲಸ್ಯ ನೇತಾ ನಿರ್ವಾಚಿತಃ ಅಭವತ್. ಕೋಲ್ಕತ್ತಾನಗರೆ ಗೃಹಮಂತ್ರಿಣಃ ಅಮಿತ ಶಾಹಸ್ಯ ಉಪಸ್ಥಿತೌ ವಿಧಾಯಕ ದಲಸ್ಯ ಸಭಾ ಅಭವತ್. ಸಭಾಯಾಃ ಅಧ್ಯಕ್ಷಃ ಶ್ರೀ ಶಾಹಃ ಅವದತ್ ಯತ್ ಸರ್ವೇ ಪ್ರಸ್ತಾವಾಃ ಸುವೇಂದು ಅಧಿಕಾರಿಣಃ ಪಕ್ಷೇ ಏವ ಪ್ರಾಪ್ತಾನಿ. ಭಾಜಪಾ ವಿಧಾಯಿಕಾ ದಲಸ್ಯ ನೇತೃತ್ವ ನಿರ್ವಾಚನಾನಂತರಂ ಶ್ರೀ ಅಧಿಕಾರಿ ಪಶ್ಚಿಮ ಬಂಗಸ್ಯ ರಾಜ್ಯಪಾಲೇನ ಆರ್ ಎನ್ ರವಿನಾ ಸಹ ಮಿಲಿತ್ವಾ ರಾಜ್ಯೇ ಪ್ರಥಮಂ ಭಾಜಪಾ ನೇತೃತ್ವಸ್ಯ ಸರ್ವಕಾರಸ್ಯ ನಿರ್ಮಾಣಾಯ ಪ್ರತಿಜ್ಞಾಂ ಪ್ರದತ್ತವಾನ್. ವಿಧಾನಸಭಾ ನಿರ್ವಾಚನೆ ಭಾಜಪೇತಿ ದಲಂ ಐತಿಹಾಸಿಕಂ ವಿಜಯಂ ಪ್ರಾಪ್ನೋತ್. ಟಿಎಂಸಿಟಿ ದಲಸ್ಯ ಪಂಚದಶ ವರ್ಷಾಣಾಂ ಶಾಸನಂ ಚ ಸಮಾಪಿತಂ. ಪುದುಚೇರಿ ರಾಜ್ಯೇ ರಾಷ್ಟ್ರೀಯ ಜನತಾಂತ್ರಿಕ ಘಟಬಂಧನಸ್ಯ ಮುಖ್ಯಮಂತ್ರಿ ಪದಸ್ಯ ಪ್ರತ್ಯಾಶಿ ಎನ್ ರಂಗಾಸ್ವಾಮಿ ಇತ್ಯೇಷಃ ಉಪರಾಜ್ಯಪಾಲೇನ ಕೆ ಕೈಲಾಸನಾಥನ್ ವರ್ಯೇಣ ಸಹ ಮಿಲಿತ್ವಾ ಅಗ್ರಿಮ ಸರ್ವಕಾರಸ್ಯ ನಿರ್ಮಾಣಾಯ ಪ್ರಸ್ತಾವಃ ಪ್ರದತ್ತವಾನ್. ಶ್ರೀರಂಗಾಸ್ವಾಮಿ ಬಹುಸಂಖ್ಯಾಯಾಂ ವಿಧಾಯಕಾನಾಂ ಸಮರ್ಥನ ಪತ್ರಾಣಿ ಉಪರಾಜ್ಯಪಾಲಾಯ ಸಮರ್ಪಿತವಾನ್. ರಕ್ಷಾನುಸಂಧಾನ ವಿಕಾಸ ಸಂಘಟನೇನ ಡಿಆರ್ಡಿಒ ಇತ್ಯನೇನ ಭಾರತೀಯ ವಾಯುಸೇನೆಯಾ ಚ ಗುರುವಾಸರೆ ಒಡಿಶಾ ತಟಸ್ಯ ಸಮೀಪೆ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ತಾರೇತಿ ಶಸ್ತ್ರಸ್ಯ ಪ್ರಥಮೋಡ್ಡಯನ ಪರೀಕ್ಷಣಂ ಸಫಲತಯಾ ಸಂಪಾದಿತಂ. ತಾರೇತಿ ಭಾರತಸ್ಯ ಪ್ರಥಮಾ ಸ್ವದೇಶೀಯ ಗ್ಲೈಡ್ ಶಸ್ತ್ರವ್ಯವಸ್ಥಾಸ್ತಿ ಯಾ ಮಾರ್ಗ ನಿರ್ದೇಶಿತ ಯುದ್ಧೋಪಕರಣಾನ್ ಯಥಾರ್ಥ ನಿರ್ದೇಶಿತ ಶಸ್ತ್ರೇಷು ಪರಿವರ್ತಯತಿ. ದುಬೈ ನಗರೆ ಭಾರತಸ್ಯ ವಾಣಿಜ್ಯ ದೂತಾವಾಸೇನ ಸಮುದ್ರೆ ಮೃತಸ್ಯ ಏಕಸ್ಯಾಃ ನೌಕಾಯಾಃ ಭಾರತೀಯಸ್ಯ ಚಾಲಕದಲಸ್ಯ ಮೃತ್ಯೋಃ ವಿಷಯೇ ಶೋಕಃ ಪ್ರಕಟಿತಃ. ಏಕಸ್ಮಿನ್ ಸಾಮಾಜಿಕಾಂತರ್ಜಾಲೀಯೇ ಪಟಲೆ ಸಂದೇಶೆ ಕಾನ್ಸುಲೇಟ್ ಜನರಲ್ ಇತ್ಯನೇನ ಘಟನೈಷ ದುರ್ಭಾಗ್ಯಪೂರ್ಣ ಉಕ್ತಂ. ಸಹ ಪೋತಸ್ಯ ಸ್ವಾಮಿನಾ ಸಹ ನಿರಂತರಂ ಸಂಪರ್ಕೆ ಅಸ್ತಿ. ಅಧಿಕ ವಿವರಣಾನಿ ಚ ಅನ್ವೇಷ್ಟುಂ ಪ್ರಯಾಸರತಃ ಅಸ್ತಿ. ದೂತಾವಾಸೇನ ಆಶ್ವಾಸಿತಂ ಯತ್ ಅಸ್ಮಿನ್ ವಿಷಯೇ ಸರ್ವವಿಧ ಸಹಾಯಂ ಪ್ರಾಧಾನ್ಯೇನ ಪ್ರದೀಯಂತೆ. ಹೊರ್ಮುಜ್ ಜಲಸಂಧ್ಯಾಂ ಗತಿರೋಧಃ ತದಾ ತೀವ್ರ ಅಭವತ್ ಯದಾ ಸಂಯುಕ್ತರಾಷ್ಟ್ರಸಂಘಸ್ಯ ಸುರಕ್ಷಾ ಪರಿಷದಿ ಅಮೆರಿಕಾ ಸಮರ್ಥಿತಸ್ಯ ಪ್ರಸ್ತಾವಸ್ಯ ಪ್ರಾರೂಪಂ ಇರಾನ್.

0: देशेन निराकृतम् तद्दोषपूर्णं राजनीतिना प्रेरितं चास्ति इति उक्तम् तेहरानेन उक्तं यत् अयं प्रस्तावः विवादस्य समाधाने साहाय्यं न कृत्वा अवैधरूपेण कार्यं कर्तुं प्रेरयिष्यति तेहरानेन संयुक्तराष्ट्रसङ्घस्य सदस्यराष्ट्रान् प्रस्तावितस्य प्रस्तावस्य समर्थनं न कर्तुं प्रार्थितम् आईपीएल क्रिकेट क्रीडायां गतरात्रौ दिल्ल्याः अरुण जेटलीति क्रिकेट क्रीडाङ्गणे कोलकाता नाइट राइडर्स दलेन दिल्ली कैपिटल्स दलम अष्टस्तोभैः पराजितम् अद्य जयपुरस्य सवाई मानसिंह क्रीडांगणे राजस्थान रॉयल्स दलम गुजरात टाइटन्स दलम सम्मुखी करिष्यति क्रीडायाः आरम्भः सायं सार्धसप्तवादने भविष्यति प्रियाः श्रोतारः संस्कृत जगता सम्बद्धैः विभिन्नैः क्रियाकलापैः संवलितस्य संस्कृत साप्ताहिकीति विशिष्ट कार्यक्रमस्य प्रसारणम् आकाशवाण्याः एफएम गोल्ड प्रवाहिकातः रविवासरे मध्याह्ने सार्धैकवादनतः भविष्यति भवन्तः सर्वे श्रोतुं प्रभवन्ति इति वार्ताः
1: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಗ 102.1 ಮೆಗಾಹರ್ಟ್ಸ್ಗಳು ಕೇಳುಗರೆ ಸಮಯ ಸರಿಯಾಗಿ 7 ಗಂಟೆ
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in
1: ಕೇಳುಗರೆ ಗಮನಿಸಿ ಇಂದು ಬೆಳಗ್ಗೆ 8:30 ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮ ಗುಡಿಯ ಬೆರಗು ಮೂಡಿಬರುವುದು ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರಿನ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಪರಿಚಯ ಮಾಡಿಕೊಳ್ಳುವರಿ ಪ್ರಸ್ತುತಪಡಿಸುತ್ತಾರೆ ತಿಮ್ಮಪ್ಪ ಗಂಜಳಿ ನಿರ್ವಾಣೆ ವೆಂಕಟೇಶ್ ಬೇವಿನ ಬೆಂಚಿ ತಪ್ಪದೆ ಆಲಿಸಿ ಬೆಳಗ್ಗೆ 8:30 ಗುಡಿಯ ಬೆರಗು ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮ ಇಂದು ಸಂಜೆ 6:15 ಮಕ್ಕಳ ಕಾರ್ಯಕ್ರಮ ಗೋತುಳಿಯಲ್ಲಿ ಮಾನ್ವೀಯ ಉಮಾಪತಿ ಪಾಟೀಲ್ ಮೆಮೋರಿಯಲ್ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ವೈವಿಧ್ಯ ಕಾರ್ಯಕ್ರಮ ಮೂಡಿಬಲ್ಲದೆ ಪ್ರಸ್ತುತಪಡಿಸುತ್ತಾರೆ ರಮಾ ಕುಲ್ಕಾಣಿ ನಿರ್ವಾಣೆ ವೆಂಕಟೇಶ್ ಬೇವಿನಬಿಂಚಿ ತಪ್ಪದೆ ಆಲಿಸಿ ಸಂಜೆ 6:15 ಮಕ್ಕಳ ಕಾರ್ಯಕ್ರಮ ಗೋಧೂಳಿಯನ್ನ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯ 7:02 ಆಗುತ್ತಲಿದೆ ಮೊದಲಿಗೆ ಕೆಲವು ಪ್ರಕಟಣೆಗಳು ನಂತರ 7:05 ಪ್ರದೇಶ ಸಮಾಚಾರ ಮೂಡಿಬರುವುದು ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲೇ

0: ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করবেন।

0: ती धारा। अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: रागम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಅಮ್ಮ ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
4: ಹೌದು, ನನಗೂ ಬಂದಿದೆ ಕಣೆ.
3: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
5: ಹಲೋ, ನಮನ, ಸಹನಾ ಅಮ್ಮದು ಮೆಸೇಜ್ ಬಂದಿದೆ ನಂಗೆ.
3: ಅಯ್ಯೋ, ನಿಂಗೂ ಬಂತ?
5: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
3: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
6: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ, ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಮಾಲೋಚನಾ ಸಭೆ ನಡೆಸಿದರು. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ, ರಾಜ್ಯದ ಸ್ಪೇಸ್ ಟೆಕ್ ವಲಯದಲ್ಲಿ ನವೋದ್ಯಮಗಳು, ಕೈಗಾರಿಕೆಗಳು, ಸಾಂಸ್ಥಿಕ ಪಾಲುದಾರರು ಸೇರಿದಂತೆ ಶೈಕ್ಷಣಿಕ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. ಡೀಪ್ ಟೆಕ್ ದಶಕದ ಮಾರ್ಗಸೂಚಿಯ ಕಾರ್ಯತಂತ್ರದ ಭಾಗವಾಗಿ ಸ್ಪೇಸ್ ಟೆಕ್ನಲ್ಲಿ ಹೂಡಿಕೆ ಮಾಡುವುದನ್ನು ಮುಂದುವರಿಸಲಾಗುವುದು ಎಂದು ಸಚಿವ ಖರ್ಗೆ ತಿಳಿಸಿದ್ದಾರೆ. ಕರ್ನಾಟಕಕ್ಕಾಗಿ ಬಾಹ್ಯಾಕಾಶ ದತ್ತಾಂಶ ಆಡಳಿತ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಕೃಷಿ ವಿಪತ್ತು ನಿರ್ವಹಣೆಯನ್ನು ತಾವು ಮೌಲ್ಯಮಾಪನ ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಮಂಗಳೂರಿನ ಸುಲ್ತಾನ್ ಬತ್ತೇರಿ ಬಳಿ ಫಲ್ಗುಣಿ ನದಿಯಿಂದ ತಣ್ಣೀರು ಬಾವಿ ಸಂಪರ್ಕಿಸುವ ಅತ್ಯಾಧುನಿಕ ತಂತ್ರಜ್ಞಾನದ ಬೋ ಸ್ಪ್ರಿಂಗ್ ಸೇತುವೆ ಕಾಮಗಾರಿ ಸೆಪ್ಟೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು, ಸರ್ವ ಸೌಲಭ್ಯ ನಗರಿ ಯೋಜನೆ ಅಡಿ 64 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಬೆಂಗ್ರೆ ಭಾಗದ 4,000 ಕುಟುಂಬಗಳಿಗೆ ಪ್ರಯೋಜನವಾಗಲಿದೆ ಎಂದರು. ಬ್ಲೂ ಫ್ಲಾಗ್ ಬೀಚ್ಗೂ ಈ ಸೇತುವೆ 2ನೇ ಸಂಪರ್ಕ ರಸ್ತೆಯಾಗಿ ಬಳಕೆಯಾಗಲಿದ್ದು, ಪ್ರವಾಸೋದ್ಯಮಕ್ಕೂ ಒತ್ತು ಸಿಗಲಿದೆ ಎಂದು ಸಚಿವರು ನುಡಿದರು. ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷಗಳ ರಾಜಕೀಯ ಜೀವನದ ಜನಸೇವೆ ಸ್ಮರಿಸಲು ಚಿತ್ರದುರ್ಗದಲ್ಲಿ ಇಂದು ಆಯೋಜಿತ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ನಿನ್ನೆ ಪುರಪ್ರವೇಶ ಮಾಡಿದ್ದು, ಸಹಸ್ರಾರು ಅಭಿಮಾನಿಗಳು, 50ಕ್ಕೂ ಹೆಚ್ಚು ಕಲಾತಂಡಗಳು ಸ್ವಾಗತಿಸಿದವು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯ 2025ನೇ ಸಾಲಿನ ಫಲಿತಾಂಶವನ್ನು ಕೇಂದ್ರ ಲೋಕಸೇವಾ ಆಯೋಗ ಪ್ರಕಟಿಸಿದೆ. ಬಸವರಾಜ್ ಕೆಂಪವಾಡ್ ಮೊದಲ ರ್ಯಾಂಕ್ ಗಳಿಸಿದ್ದಾರೆ. ಅಂಶುಮನ್ ಕುಮಾರ್ ಸಿಂಗ್ ಹಾಗೂ ಸಿದ್ದಾರ್ಥ ಕ್ರಮವಾಗಿ 2 ಮತ್ತು 3ನೇ ರ್ಯಾಂಕ್ ಪಡೆದಿದ್ದಾರೆ. ರಾಜ್ಯಾದ್ಯಂತ ಆರೋಗ್ಯ ಸೇತು ಸಂಚಾರಿ ಆರೋಗ್ಯ ಘಟಕ ಯೋಜನೆ ಜಾರಿಗೊಂಡಿದೆ. ಗ್ರಾಮೀಣ ಹಾಗೂ ದೂರದ ಸ್ಥಳಗಳಲ್ಲಿ ತುರ್ತು ಆರೋಗ್ಯ ಸೇವೆ ಒದಗಿಸಲು ಸಂಚಾರಿ ಇ ಬೈಕ್

0: ಉಲ್ಲೇಖಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ವಾಸಂತಿ ಅಮರ್, ಆಪ್ಟಮ್ ಇಂಡಿಯಾ ಹಾಗೂ ಯುನೈಟೆಡ್ ವೇ ಬೆಂಗಳೂರು ವತಿಯಿಂದ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ 45 ಇ ಬೈಕ್ಗಳನ್ನು ಹಸ್ತಾಂತರಿಸಿದರು. ಥಲ್ಸೇಮಿಯಾ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತದ ಕಾಯಿಲೆ ಥಲ್ಸೇಮಿಯಾ ಜನಜಾಗೃತಿ ದಿನ ಆಚರಿಸಲಾಯಿತು. ಸುಧಾರಿತ ಆರೈಕೆ ಹಾಗೂ ಥಲ್ಸೇಮಿಯಾ ರೋಗಿಗಳನ್ನು ಗುರುತಿಸುವುದು ಬಹುಮುಖ್ಯ ಎನ್ನುತ್ತಾರೆ ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿಧಾನ ಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ.
1: ಅನುವಂಶಿಕವಾಗಿ ಪ್ರಸಾರವಾಗುವ ಈ ರೋಗಗಳನ್ನು ತಡೆಗಟ್ಟುವುದು ನಮ್ಮ ದೇಶದಲ್ಲಿ ದೊಡ್ಡ ಸವಾಲಿನ ಕೆಲಸ. ಯಾಕೆಂದರೆ ಥಲಸೀಮಿಯಾ ಕ್ಯಾರಿಯರ್ಸ್ ಅಂತ ಇರ್ತಾರೆ, ನಮ್ಮ ದೇಶದಲ್ಲಿಯೇ ಸುಮಾರು 4 ಕೋಟಿಗೂ ಹೆಚ್ಚು ತಮಗೆ ಅರಿವಿಲ್ಲದಂತೆ ಅವರು ಥಲಸೀಮಿಯಾ ಈ ಡಿಫೆಕ್ಟಿವ್ ಜೀನ್ನ ಕ್ಯಾರಿಯರ್ ವಾಹಕರಾಗಿದ್ದಾರೆ. ಇನ್ನೊಬ್ಬ ವಾಹಕಿಯರ ಜೊತೆಗೆ ಮದುವೆ ಆದಲ್ಲಿ ಹುಟ್ಟುವ ಮಗುಗೆ ತೀವ್ರತರವಾದ ಥಲಸೀಮಿಯಾ ರೋಗ ಬರುವ ಸಂಭವ ಜಾಸ್ತಿ ಇರುತ್ತೆ, ಸಂಬಂಧದಲ್ಲಿ ಮದುವೆಯಾಗುವ ದಂಪತಿಗಳಲ್ಲಿ ಬರುತ್ತದೆ. ಹಾಗಾಗಿ ನಾವು ಜನರಲ್ಲಿ ಅರಿವು ಮೂಡಿಸೋದು ಕಳ್ಳು ಬಳ್ಳಿ ಅಥವಾ ಸಂಬಂಧದಲ್ಲಿ ಮದುವೆಯಾಗುವುದನ್ನ ತಡೆಗಟ್ಟುವುದು ಒಂದು. ಎರಡನೇದು, ಈ ಥಲಸೀಮಿಯಾ ಅಂತ ಡಯಾಗ್ನೋಸ್ ಆಗಿರ್ತಕ್ಕಂತ ಕುಟುಂಬಗಳನ್ನ ಸ್ಕ್ರೀನಿಂಗ್ ಮಾಡೋದು. ಅಂದ್ರೆ ಅವರಲ್ಲಿ ಯಾರಾದರೂ ಥಲಸೀಮಿಯಾ ಕ್ಯಾರಿಯರ್ ಇದರ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಇದೆ. 10,000-15,000 ಥಲಸೀಮಿಯಾ ಮೇಜರ್ ಮಕ್ಕಳು ನಮ್ಮ ದೇಶದಲ್ಲಿ ಹುಟ್ಟುವ ಸಾಧ್ಯತೆ ಇದರಿಂದ ಆಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗುಬ್ಬಿ ವೀರಣ್ಣನವರಿಂದ ಸ್ಥಾಪಿಸಲ್ಪಟ್ಟ ಬೆಂಗಳೂರಿನ ಶ್ರೀ ಕಂಠೀರವ ಸ್ಟುಡಿಯೋದ ವಜ್ರಮಹೋತ್ಸವದ ಸವಿ ನೆನಪಿಗಾಗಿ ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ನೂತನ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಶ್ರೀ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷ ಮೆಹಬೂಬ್ ಪಾಷಾ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅವರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 ಜೂನ್ 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ KLS ಶ್ರೀ ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಅಭಿಮಾನಿ ಶ್ರೋತೃಗಳು, ಕಲಾವಿದರು ಹಾಗೂ ಆಕಾಶವಾಣಿ ಸಿಬ್ಬಂದಿ ಸೇರಿದಂತೆ 200ಕ್ಕೂ ಹೆಚ್ಚು ಜನ ಫಿಟ್ ಇಂಡಿಯಾ ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದರು. ಆಕಾಶವಾಣಿಯ ಅಭಿಮಾನಿ ಧಾರವಾಡದ ನಿರ್ಮಲಾ ಪಾಟೀಲ್ ವಾಕಥಾನ್ನಲ್ಲಿ ಭಾಗವಹಿಸಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ಆಕಾಶವಾಣಿ ಧಾರವಾಡದ ವಾರ್ತೆಗಳನ್ನ ನಮ್ ತಂದೆ ಕೇಳ್ತಿದ್ರು. ವಾರ್ತೆ ಮುಗಿದ ತಕ್ಷಣ ಹಾಡ್ ಬರ್ತಿತ್ತಲ್ಲ, ಎಷ್ಟು ಆಸಕ್ತಿಯಿಂದ ಹಾಡ್ ಕೇಳ್ತಿದ್ರೆ. ಸಂಗೀತ ಅವಾಗಿಂದ ನನಗೆ ಇಷ್ಟ. ನನಗೆ ಆಕಾಶವಾಣಿ ಅಂದ್ರೆ ನನ್ನ ಸಂಗಾತಿ, ನಾನು ಬದುಕಲಿಕ್ಕೆ ಒಳ್ಳೆ ಸ್ಫೂರ್ತಿ ಕೊಡ್ತಾ ಇರೋ ಆಕಾಶವಾಣಿ. ನನಗೆ ಎಲ್ಲರೂ ಆಕಾಶವಾಣಿನೇ. ಆಕಾಶವಾಣಿಯಿಂದ ನಾನು ಎಷ್ಟು ಕಲ್ಕೊಂಡೆ. ಕರೋನಾ ಟೈಮಲ್ಲಿ ಆಕಾಶವಾಣಿಯಿಂದ ಇಷ್ಟು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ರಲ್ಲ. ಕರೋನಾ ಇದೆ, ಇಂಥ ವಾತಾವರಣದಲ್ಲಿ ನಾವು ಇದೀವಿ ಅಂತ ನನಗೆ ಯಾವತ್ತೂ ಅನ್ಸಲೇ ಇಲ್ಲ. ಯಾಕಂದ್ರೆ ನಾನು ಆಕಾಶವಾಣಿ ಜೊತೆಯಲ್ಲಿದ್ದೆ. ಈ ವಾತಾವರಣದಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಆಕಾಶವಾಣಿ ಹೀಗೆ ನಿರಂತರವಾಗಿರಲಿ.
0: ಹೊಸದಿಲ್ಲಿಯ ಕೇಂದ್ರ ಸಾಹಿತ್ಯ ಅಕಾದೆಮಿ ಆಕಾಶವಾಣಿ ಕಲಬುರಗಿ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಕೇಳು ಕಥೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ

0: ಆಕಾಶವಾಣಿ ಕೇಂದ್ರದ ಸ್ಟುಡಿಯೋದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ್ ಹೊನಕಲ್, ಸಂಧ್ಯಾ ಹೊನಗುಂಟೀಕರ್ ಹಾಗೂ ಮಹಂತೇಶ್ ನವಲ್ಕಲ್ ಕೇಳುಕಥೆ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರದ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಬಿ ಗೋಪಾಲ್ ನಾಯಕ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಬಿ ಸಿದ್ದಣ್ಣ ಪಾಲ್ಗೊಳ್ಳಲಿದ್ದು, ಕೇಂದ್ರ ಸಾಹಿತ್ಯ ಅಕಾದೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಸಮಾರೋಪ ನುಡಿಗಳನ್ನಾಡಲಿದ್ದಾರೆ. ಇಂದು ಭಾರತೀಯ ಸಂಗೀತಶಾಸ್ತ್ರದ ದಿನಾಚರಣೆ. ಈ ಹಿನ್ನೆಲೆ ಮೈಸೂರು ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭವನದಲ್ಲಿ ಡಾ ರಾ ಸತ್ಯನಾರಾಯಣ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಇಂದು ಸಂಜೆ 5:30 ನೆರವೇರಲಿದೆ ಎಂದು ಡಿವಿಜಿ ಬಳಗ ಪ್ರತಿಷ್ಠಾನದ ಸಂಚಾಲಕ ಕನಕರಾಜು ತಿಳಿಸಿದ್ದಾರೆ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ಗೆ ಭಾಜನರಾದ ಹಿರಿಯ ಸಮಾಜವಾದಿ ನಾಯಕ ಸ್ವಾತಂತ್ರ್ಯ ಸೇನಾನಿ ಕೋಣಂದೂರು ಲಿಂಗಪ್ಪ ಅವರ ಮನೆಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಗೌರವಿಸಿ ಅಭಿನಂದಿಸಿದರು. ಭಾರತದ ಟೆನಿಸ್ ಆಟಗಾರ್ತಿಯರಾದ ವೈದೇಹಿ ಚೌಧರಿ ಮತ್ತು ಝೀಲ್ ದೇಸಾಯಿ ತುಮಕೂರು ಓಪನ್, ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ವಿಮೆನ್ಸ್ 35 ಮಹಿಳಾ ಟೆನಿಸ್ ಟೂರ್ನಿಯ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ ತಲುಪಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30 ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯಾ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ. ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ವೇಳೆ ಸರಿಯಾಗಿ 7:15:40. ಭಾವಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಬಿ ಕೆ ಸುಮಿತ್ರಾ ಮತ್ತು ಸೌಮ್ಯ ಅವರ ಸ್ವರಗಳಲ್ಲಿ ಆರ್ ಎನ್ ಜಯಗೋಪಾಲ್ ವಿರಚಿತ ಭಾವಗೀತೆ.

ಶ್ರೋತೃ ಬಂಧುವರ ಈಗ ಮೂಡಿಬರಲಿದೆ ವಿ ಸೀತಾರಾಮಯ್ಯ ವಿರಚಿತ ಭಾವಗೀತೆ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಶ್ರೋತೃ ಬಂಧುವರೇ, ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದರೆ
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.

ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಕೇಳುಗರೆ, ಸಮಯ ಇದೀಗ ಆಗುತ್ತಲಿದೆ 7:34. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಮೂಡಿಬರಲಿವೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿಯೇ

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಈ ಸಮಾರಂಭ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಸುವೇಂದು ಅಧಿಕಾರಿ ಅವರನ್ನು ಸರ್ವಾನುಮತದಿಂದ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಸಭೆಯ ನಂತರ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳ ರಾಜ್ಯಪಾಲ ಆರ್ಎನ್ ರವಿ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ಈ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತವನ್ನು ಅಂತ್ಯಗೊಳಿಸುವ ಮೂಲಕ ಬಿಜೆಪಿ ಐತಿಹಾಸಿಕ ಜಯ ದಾಖಲಿಸಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಾದ ಅನಿಶ್ಚಿತತೆ ಮುಂದುವರೆದಿದೆ. ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ರಚನೆಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಪಕ್ಷ ಬೆಂಬಲ ನಿರಾಕರಿಸಿದೆ. ಇದು ಸರ್ಕಾರ ರಚನೆ ಪ್ರಕ್ರಿಯೆಗೆ ಹೊಸ ತಿರುವು ನೀಡಿದೆ. ಇಂದು ನಡೆಯಬೇಕಿದ್ದ ಪ್ರಮಾಣ ವಚನ ಸಮಾರಂಭ ನಡೆಯುವುದು ಬಹುತೇಕ ರದ್ದಾಗಿದ್ದು, ನಟ ವಿಜಯ್ ಬಹುಮತ ಸಾಬೀತುಪಡಿಸಲು ವಿಸಿಕೆ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ. ಈ ನಡುವೆ ವಿಸಿಕೆ ಶಾಸಕ ವನ್ನಿಯರಸು ತಾವು ಸರ್ಕಾರದಲ್ಲಿ ಭಾಗಿಯಾಗುವುದಾಗಿ ತಿಳಿಸಿದ್ದಾರೆ. ಮತ್ತೊಂದೆಡೆ ಎಎಂಎಂಕೆಯ ಟಿಟಿವಿ ದಿನಕರನ್ ಅವರು ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲು ರಾಜ್ಯಪಾಲರಿಗೆ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲ ಪತ್ರ ಸಲ್ಲಿಸಿ ಅಚ್ಚರಿ ಮೂಡಿಸಿದ್ದಾರೆ. ಐಯುಎಂಎಲ್ ಬೆಂಬಲ ನಿರಾಕರಿಸಿದ ಬೆನ್ನಲ್ಲೇ ತಮಿಳುನಾಡು ರಾಜಕೀಯ ಲೆಕ್ಕಾಚಾರ ತೀವ್ರಗೊಂಡಿದ್ದು, ಯಾರು ಅಧಿಕಾರ ನಡೆಸಲಿದ್ದಾರೆ ಎಂಬ ಕುತೂಹಲ ಮೂಡಿಸಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ತನಿಖೆ ನಡೆಸುತ್ತಿರುವ ಪ್ರಕರಣಗಳ ವಿಚಾರಣೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ವೋಚ್ಚ ನ್ಯಾಯಾಲಯ ಬಾಕಿರುವ ವಿಚಾರಣೆಗಳಿಗಾಗಿ ಕನಿಷ್ಠ ಒಂದು ವಿಶೇಷ ನ್ಯಾಯಾಲಯವನ್ನು ಒಂದು ತಿಂಗಳೊಳಗೆ ಸ್ಥಾಪಿಸುವಂತೆ ಮಹತ್ವದ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆ 15 ಹೆಚ್ಚಿದ್ದರೆ ಎರಡು ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು ಎಂದು ಸೂಚಿಸಿದೆ. ಈ ವಿಶೇಷ ನ್ಯಾಯಾಲಯಗಳು ಕೇವಲ ಎನ್ಐಎ ಪ್ರಕರಣಗಳನ್ನು ಮಾತ್ರ ದಿನನಿತ್ಯದ ಆಧಾರದ ಮೇಲೆ ವಿಚಾರಣೆ ನಡೆಸಬೇಕು ಮತ್ತು ತಿಂಗಳಿಗೆ ಕನಿಷ್ಠ ಒಂದು ಪ್ರಕರಣವನ್ನು ವಿಲೇವಾರಿ ಮಾಡಬೇಕು ಎಂದು

0: ನ್ಯಾಯಪೀಠ ನಿರ್ದೇಶಿಸಿದೆ. ಮೂರು ಕೆರಿಬಿಯನ್ ರಾಷ್ಟಗಳ ಪ್ರವಾಸದಲ್ಲಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಗಯಾನದ ಆರೋಗ್ಯ ಸಚಿವ ಡಾ ಫ್ರಾಂಕ್ ಆಂಥೋನಿ ಅವರನ್ನು ಭೇಟಿ ಮಾಡಿ ಉಭಯ ರಾಷ್ಟಗಳ ನಡುವಿನ ಆರೋಗ್ಯ ಕ್ಷೇತ್ರದ ಸಂಬಂಧಗಳ ಪ್ರಗತಿಯ ಕುರಿತು ಚರ್ಚಿಸಿದರು. ಗಯಾನದ ಜಾರ್ಜ್ ಟೌನ್ನಲ್ಲಿ ನಡೆದ ಈ ಭೇಟಿಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಮಾಲೋಚನೆ ನಡೆಸಲಾಯಿತು. ಮೂರು ರಾಷ್ಟಗಳ ಕೆರಿಬಿಯನ್ ಪ್ರವಾಸದ ಭಾಗವಾಗಿ ಸಚಿವರು ಗಯಾನಾಗೆ ಭೇಟಿ ನೀಡಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಜಮೈಕಾ, ನಂತರ ಸುರಿನಾಮ್ಗೆ ಭೇಟಿ ನೀಡಿದ್ದ ಅವರು ಅಂತಿಮ ಚರಣದಲ್ಲಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯವನ್ನು ಇರಾನ್ ತಿರಸ್ಕರಿಸಿದ್ದು ಇದು ರಾಜಕೀಯ ಪ್ರೇರಿತವಾಗಿದೆ ಎಂದು ಟೀಕಿಸಿದೆ. ಇದು ಹಾರ್ಮೋಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷವನ್ನು ಮತ್ತಷ್ಟು ಉಲ್ಬಣಗೊಳಿಸಿದೆ. ನೌಕಾ ದಿಗ್ಬಂಧನ ತೆರವು ಮತ್ತು ಯುದ್ಧದ ಅಂತ್ಯವೇ ಸ್ಥಿರತೆಗೆ ಇರುವ ಏಕೈಕ ಮಾರ್ಗ ಎಂದು ಇರಾನ್ ಪ್ರತಿಪಾದಿಸಿದೆ. ಇತ್ತ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟಗಳು ಈ ಕಾರಿಡಾರ್ನಲ್ಲಿ ಹಡಗು ಸಂಚಾರದ ಭದ್ರತೆಗಾಗಿ ಕರಡು ನಿರ್ಣಯವನ್ನು ಬೆಂಬಲಿಸಿವೆ. ಈ ನಡುವೆ ಉಭಯ ರಾಷ್ಟಗಳ ನಡುವಿನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ಮುಂದುವರೆದಿದ್ದು ಯುಎಇ ಬಳಿ ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿರುವುದು ಆತಂಕ ಮೂಡಿಸಿದೆ. ದುಬೈನ ಭಾರತೀಯ ರಾಯಭಾರ ಕಚೇರಿ ಈ ಘಟನೆಗೆ ಸಂತಾಪ ವ್ಯಕ್ತಪಡಿಸಿದೆ. ಸಂಘರ್ಷದ ನಡುವೆಯೂ ರಾಜತಾಂತ್ರಿಕ ಮಾತುಕತೆಯ ಬಾಗಿಲು ತೆರೆದಿದ್ದು ಯುದ್ಧ ಸ್ಥಗಿತಗೊಳಿಸಿ ಪರಮಾಣು ಯೋಜನೆ ಮತ್ತು ನಿರ್ಬಂಧಗಳ ಕುರಿತು ಚರ್ಚಿಸುವ ಅಮೆರಿಕದ 14 ಅಂಶಗಳ ಪ್ರಸ್ತಾವನೆ ಇನ್ನೂ ಪರಿಶೀಲನೆಯಲ್ಲಿದೆ. ಇರಾನ್ ಸದ್ಯಕ್ಕೆ ಈ ಪ್ರಸ್ತಾವನೆಗೆ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಇರಾನ್ನ ಶಾಹೆದ್ ಡ್ರೋನ್ಸ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ತಯಾರಿಕೆಗೆ ಅಗತ್ಯವಾದ ಕಚ್ಚಾ ಸಾಮಗ್ರಿ ಹಾಗೂ ಶಸ್ತಾಸ್ತ್ರಗಳನ್ನು ಪೂರೈಸಿದ ಆರೋಪದ ಮೇಲೆ ಅಮೆರಿಕ, ಚೀನಾ ಮತ್ತು ಹಾಂಕಾಂಗ್ ಮೂಲದ ಸಂಸ್ಥೆಗಳು ಸೇರಿದಂತೆ ಒಟ್ಟು 10 ವ್ಯಕ್ತಿ ಹಾಗೂ ಕಂಪನಿಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಹೇರಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಪ್ರವಾಸ ಕೈಗೊಳ್ಳುವ ಮುನ್ನವೇ ಈ ಕ್ರಮ ಕೈಗೊಳ್ಳಲಾಗಿದ್ದು ಇರಾನ್ನ ಮಿಲಿಟರಿ ಶಕ್ತಿಯನ್ನು ಕುಂದಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿರುವ ಇರಾನ್ನ ಸಾಮರ್ಥ್ಯವನ್ನು ಹತ್ತಿಕ್ಕಲು ಅಮೆರಿಕ ಈ ನಿರ್ಧಾರ ಕೈಗೊಂಡಿದೆ. ರಷ್ಯಾದಲ್ಲಿ ಆಚರಿಸಲಾಗುವ ವಿಜಯೋತ್ಸವ ದಿನದ ಅಂಗವಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಇಂದಿನಿಂದ 3 ದಿನಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ಏರ್ಪಟ್ಟಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಈ ಅವಧಿಯಲ್ಲಿ ಎಲ್ಲಾ ಮಿಲಿಟರಿ ಕಾರ್ಯಾಚರಣೆಗಳು ಸ್ಥಗಿತಗೊಳ್ಳಲಿದ್ದು ಒಪ್ಪಂದದ ಭಾಗವಾಗಿ ಉಭಯ ದೇಶಗಳ ನಡುವೆ ತಲಾ 1,000 ಯುದ್ಧ ಕೈದಿಗಳ ವಿನಿಮಯ ನಡೆಯಲಿದೆ. ತಮ್ಮ ನೇರ ಮನವಿಯ ಮೇರೆಗೆ ಈ ಬೆಳವಣಿಗೆ ನಡೆದಿದೆ ಎಂದು ತಿಳಿಸಿರುವ ಅಧ್ಯಕ್ಷ ಟ್ರಂಪ್ ಯುದ್ಧವನ್ನು ಶಾಶ್ವತವಾಗಿ ಅಂತ್ಯಗೊಳಿಸಲು ಮಾತುಕತೆಗಳು ಜಾರಿಯಲ್ಲಿವೆ ಎಂದು ಹೇಳಿದ್ದಾರೆ. 2ನೇ ಮಹಾಯುದ್ಧದ ವಿಜಯದ ಸ್ಮರಣಾರ್ಥ ರಷ್ಯಾದಲ್ಲಿ ಇಂದು ವಿಜಯೋತ್ಸವ ದಿನವನ್ನು ಆಚರಿಸಲಾಗುತ್ತಿದ್ದು ಪ್ರಸ್ತುತ ಯುದ್ಧದ ಸನ್ನಿವೇಶದ ಕಾರಣ ಈ ಬಾರಿ ಸಾಂಪ್ರದಾಯಿಕ ಮಿಲಿಟರಿ ಪರೇಡ್ಗಳನ್ನು ನಡೆಸಲಾಗುತ್ತಿಲ್ಲ. ದೀರ್ಘಕಾಲದ ಸಂಘರ್ಷವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ರಾಷ್ಟಗಳು ಇದೇ 14 ಮತ್ತು 15 ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಮಹತ್ವದ ಶಾಂತಿ ಮಾತುಕತೆಯನ್ನು ಪುನರಾರಂಭಿಸಲಿವೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ. 2 ದಿನಗಳ ಕಾಲ ನಡೆಯಲಿರುವ ಈ ಚರ್ಚೆಯಲ್ಲಿ ಉಭಯ ದೇಶಗಳ ನಿಯೋಗಗಳು ಭಾಗವಹಿಸಲಿದ್ದು ಸಮಗ್ರ ಶಾಂತಿ ಮತ್ತು ಭದ್ರತಾ ಒಪ್ಪಂದವನ್ನು ರೂಪಿಸುವ ಕುರಿತು ಸಮಾಲೋಚನೆ ನಡೆಸಲಿವೆ. ಈ ಮಾತುಕತೆಯು ಉಭಯ ದೇಶಗಳ ಪ್ರಮುಖ ಭದ್ರತಾ ಕಾಳಜಿಗಳನ್ನು ಬಗೆಹರಿಸುವ ಮತ್ತು ಮಧ್ಯಪ್ರಾಚ್ಯದ ಸ್ಥಿರತೆಯನ್ನು ತರುವ ಗುರಿಯನ್ನು ಹೊಂದಿದೆ. ಡಿಜಿಟಲ್ ಗುರುತು ದತ್ತಾಂಶದ ಮೂಲಕ ಸಾರ್ವಜನಿಕ ಸೇವೆ ಮತ್ತು ಆಡಳಿತವನ್ನು ಉತ್ತಮಗೊಳಿಸುವ ಉದ್ದೇಶದ ಯುಐಡಿಎಐ ಡೇಟಾ ಹ್ಯಾಕಥಾನ್ 2026 ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಮ್ಮಿಕೊಂಡಿದ್ದ ಈ ಸ್ಪರ್ಧೆಯಲ್ಲಿ 15,000 ಹೆಚ್ಚು ತಂಡಗಳು ನೋಂದಾಯಿಸಿಕೊಂಡು 5,000 ಅಧಿಕ ತಂಡಗಳು ನವೀನ ತಾಂತ್ರಿಕ ಪರಿಹಾರಗಳನ್ನು ಪ್ರಸ್ತುತಪಡಿಸಿವೆ. ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡವು ಫುಟ್ಬಾಲ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದೆ. ಚೀನಾದ ಸುಝೌನಲ್ಲಿ ನಿನ್ನೆ ನಡೆದ ಬಿ ಗುಂಪಿನ ಅಂತಿಮ ಪಂದ್ಯದಲ್ಲಿ ಲೆಬನಾನ್ ತಂಡವನ್ನು 4-0 ಅಂತರದಿಂದ ಮಣಿಸಿದ ಭಾರತ ಮೊದಲ ಬಾರಿಗೆ

0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಗಣೇಶ್ ದೇಸಾಯಿ ಮತ್ತು ಸಂಗಡಿಗರ ಸ್ವರಗಳಲ್ಲಿ ಶ್ರೀ ಜಗನ್ನಾಥದಾಸರು ಈ ಚಿತ್ರದ ಗೀತೆಯನ್ನು, ಸಂಗೀತ ವಿಜಯ ಕೃಷ್ಣ ಡಿ, ಸಾಹಿತ್ಯ ವಿಜಯದಾಸರದು

ಶ್ರೋತೃ ಬಂಧವರ ಈಗ ಮೂಡಿಬಲ್ಲದೆ ಸಂತೋಷ್ ವೆಂಕಿಯವರ ಕಂಠಸಿರಿಯಲ್ಲಿ ಕಿರುಮಿಣ್ ಕಣಜ ಸಿನಿಮಾದ ಗೀತೆ. ಗಂಧರ್ವ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ಧ್ರುವರಾಜ್ ಎಸ್.

ಶ್ರೋತೃಬಂಧವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿಬರದೆ ಸೋನು ನಿಗಮ್ ಅವರ ಕಂಠ ಸಿರಿಯಲ್ಲಿ ಮೈನಾ ಚಿತ್ರದ ಗೀತೆ. ಕವಿರಾಜ್ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ಜಸ್ಸಿ ಗಿಫ್ಟ್.

ಶ್ರೋತೃಬಂಧವರ ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದರೆ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಕೇಳುಗ ಸ್ನೇಹಿತರೆ, ಈಗ ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್, ನಂತರ 8 ಗಂಟೆ 15 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿಬರಲಿವೆ.

0: The headlines once again. Suvendu Adhikari to take oath as first BJP Chief Minister of West Bengal this morning. Prime Minister Narendra Modi and Home Minister Amit Shah to attend the swearing-in ceremony. Uncertainty continues over government formation in Tamil Nadu. Lieutenant General N.S. Rajasubramani appointed new Chief of Defence Staff. IMD forecasts heavy rainfall over Keralam, South Interior Karnataka, Tamil Nadu and Puducherry during next 2 days. And in football, India scripts history by qualifying for AFC Under-17 Women's Asian Cup quarter-finals for the first time. And with that, we end the morning news. Have a nice day.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಗ 102.1 ಮೆಗಾಹರ್ಟ್ಸ್ಗಳು. ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ರಾಯಚೂರು ನುಡಿಚಿತ್ರ
3: ಗುಡಿಯ ಬೆರಗು
2: ಗುಡಿಯ ಬೆರಗು ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ. ನಿರ್ಮಾಣ ಮತ್ತು ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
3: ಪ್ರಸ್ತುತಿ
2: ತಿಮ್ಮಪ್ಪ ಗಂಜಳ್ಳಿ.
3: ರಾಯಚೂರು ನಗರದ ಮಂತ್ರಾಲಯ ರಸ್ತೆ ಐಬಿ ಪಕ್ಕದ ರಾಮನಗರ ಮುಂಭಾಗದಲ್ಲಿ ಕಾಣಿಸುವ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಇತಿಹಾಸದ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ, ಬನ್ನಿ. ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನವು ವಿಜಯನಗರ ಸಾಮ್ರಾಜ್ಯದ ಹಕ್ಕಬುಕ್ಕರ ಆಳ್ವಿಕೆಯ ಸಂದರ್ಭದಲ್ಲಿ 1336 ಇಸ್ವಿಯ ಕಾಲದಲ್ಲಿ ರಾಯಚೂರು ನಗರದಲ್ಲಿ ಲಿಂಗವು ಉದ್ಭವವಾಗಿದೆ ಎಂದು ಹೇಳಲಾಗಿದೆ.
4: ಈ ದೇವಸ್ಥಾನದ ದ್ವಾರಬಾಗಿಲುಗಳಿಗೆ ಸಿಂಹಗಳು ಇರುವ ಚಿತ್ರಗಳನ್ನು ಕಾಣಬಹುದಾಗಿದೆ. ಇಲ್ಲಿರುವ ಚಿತ್ರಗಳನ್ನು ನೋಡುವುದರ ಮೂಲಕ 13ನೇ ಶತಮಾನದಲ್ಲಿ ಹಕ್ಕಬುಕ್ಕರು ನಿರ್ಮಿಸಿದರು ಎಂಬುದು ಅಲ್ಲಿರುವ ಜನರ ಅಭಿಪ್ರಾಯವಾಗಿದೆ. ಈ ದೇವಸ್ಥಾನಕ್ಕೆ ರಾಮಲಿಂಗೇಶ್ವರ ದೇವಸ್ಥಾನ ಎಂದು ಹೆಸರು ಬರಲು ಮುಖ್ಯ ಕಾರಣವೇನೆಂದರೆ, ತ್ರೇತಾಯುಗದ ಕಾಲದಲ್ಲಿ, ಅಂದರೆ ರಾಮಾಯಣ ನಡೆಯುವಂತಹ ಕಾಲದ ಸಂದರ್ಭದಲ್ಲಿ, ಶ್ರೀರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಬಂದಾಗ ಕೆಲವು ದಿನಗಳ ಕಾಲ ಈ ಸ್ಥಳದಲ್ಲಿ ವಾಸವಾಗಿದ್ದರು ಎಂಬುದು ಪ್ರತೀತಿಯಾಗಿದೆ.

0: ಇದೇ ಸಂದರ್ಭದಲ್ಲಿ ಶ್ರೀರಾಮನ ತಮ್ಮನಾದ ಲಕ್ಷ್ಮಣನಿಗೆ ಆರೋಗ್ಯದ ಸಮಸ್ಯೆ ಎದುರಾಗಿತ್ತು. ಆ ಸಮಯದಲ್ಲಿ ಲಕ್ಷ್ಮಣ ಲಿಂಗದ ಪಕ್ಕದಲ್ಲಿ ತಲೆಯನ್ನಿಟ್ಟು ಮಲಗಿದ್ದಾಗ ಆ ಲಿಂಗದಿಂದ ಉಪದೇಶವಾಗುತ್ತದೆ. ಅದು ಏನೆಂದರೆ, ದೇವಸ್ಥಾನದ ಆವರಣದಲ್ಲಿರುವ ದೊಡ್ಡ ಗಾತ್ರದ ತೆಗ್ಗಿನಲ್ಲಿರುವ ನೀರಿನಿಂದ ಸ್ನಾನ ಮಾಡಿ ಲಿಂಗಾಭಿಷೇಕ ಮಾಡಿ ಪೂಜೆ ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಸರಿಹೊಂದುತ್ತದೆ ಎಂದು ಲಿಂಗದಿಂದ ವಾಣಿಯಾಗುತ್ತದೆ. ವಾಣಿಯಾದ ಕಾರಣ ಈ ದೇವಸ್ಥಾನಕ್ಕೆ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಎಂದು ಕರೆಯಲಾಗುತ್ತದೆ.
1: ಇಂದಿಗೂ ಸಹ ಶ್ರೀರಾಮಲಿಂಗ ದೇವಸ್ಥಾನದ ಮುಂಭಾಗದಲ್ಲಿ ಕಲ್ಲಿನಿಂದ ಕಟ್ಟಿದಂತಹ ಪುರಾತನ ಬಾವಿಯನ್ನು ನೋಡಬಹುದಾಗಿದೆ. ಇದೇ ಬಾವಿಯು ಆಗಿನ ಕಾಲದಲ್ಲಿ ದೊಡ್ಡ ಗಾತ್ರದ ಕುಣಿಯಾಗಿತ್ತು. ಈ ದೇವಸ್ಥಾನದ ಆವರಣದಲ್ಲಿರುವ ಕಲ್ಲುಗಳಲ್ಲಿ ಕೆತ್ತನೆ ಮಾಡಿದಂತಹ ಸುಂದರವಾದ ಚಿತ್ರಗಳು ಇರುವುದನ್ನ ನಾವು ನೋಡಬಹುದು. ಇದೇ ದೇವಸ್ಥಾನದ ಆವರಣದಲ್ಲಿ ದೇವಿ ಆಕಾರದ ಕಲ್ಲು ಮೂರ್ತಿಯನ್ನು ರಾಯಚೂರಿನ ನವರಂಗ್ ದರ್ವಾಜದ ಮ್ಯೂಸಿಯಂನಲ್ಲಿ ಇಡಲಾಗಿದೆ.
0: ಈ ಸ್ಥಳವು ಬಹಳಷ್ಟು ಜನ ಋಷಿ ಮುನಿಗಳು ತಪಸ್ಸು ಮಾಡಿ ಸಾಧನೆಗೈದಿರುವಂತಹ ಪುಣ್ಯಕ್ಷೇತ್ರವೂ ಇದಾಗಿದೆ.

0: ಈ ದೇವಸ್ಥಾನವು ಸಾವಿರಾರು ವರ್ಷಗಳ ಪುರಾತನದ ಕಥೆಯನ್ನು ಹೇಳುತ್ತದೆ. ದೇವಸ್ಥಾನದ ಒಳಗೆ ಪುರಾತನದ ಶಾಸಿಕಟ್ಟೆಯನ್ನು ನೋಡಬಹುದಾಗಿದೆ. ಈ ಶಾಸಿಕಟ್ಟೆಯ ಮೇಲೆ ಸುಮಾರು 100,000 ಹೆಚ್ಚಿನ ಪ್ರಮಾಣದಲ್ಲಿ ಶುಭ ವಿವಾಹಗಳು ನಡೆದಿವೆ.
1: ರಾಯಚೂರಿನ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಿಂದ ಭಕ್ತರು ಬಂದು ಮದುವೆ ಮತ್ತು ಶುಭ ಸಮಾರಂಭದ ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ. ಶ್ರೀರಾಮಲಿಂಗವು ಬೇಡಿದ ವರವನ್ನು ಕೊಡುವ ಜಗದೊಡೆಯ ಎಂದು ಇಲ್ಲಿಗೆ ಬರುವ ಭಕ್ತರು ನಂಬುತ್ತಾರೆ. ಈ ದೇವಸ್ಥಾನದ ಒಳಗಡೆ ಯಾರಾದರೂ ಅನಾಚಾರ ಮಾಡಿದರೆ ದೈವ ಸ್ವರೂಪದ ಶಿಕ್ಷೆಗೆ ಒಳಗಾಗುತ್ತಾರೆ ಎಂಬುದು ಬಹಳಷ್ಟು ಉದಾಹರಣೆಗಳಿವೆ. ಏಕೆಂದರೆ ಇದು ಅತ್ಯಂತ ಸತ್ಯ ಜಾಗೃತವಾದ ಉದ್ಭವ ಶಿವಲಿಂಗ ಇರುವ ಶ್ರೀ ರಾಮಲಿಂಗ ದೇವಸ್ಥಾನವೂ ಇದಾಗಿದೆ.
0: ದೇವಸ್ಥಾನದ ಮುಂದಿನ ಪಡಸಲಿಯನ್ನು ಇತ್ತೀಚಿನ 100 ವರ್ಷಗಳ ಹಿಂದೆ ಸರಪ್ಪ ವ್ಯಾಪಾರಿಗಳಾದ ಕುರುಡಿ ಅಮರಪ್ಪ ಎಂಬುವವರು ನಿರ್ಮಾಣ ಮಾಡಿದ್ದಾರೆ ಎಂಬುವ ಗೋಡೆಗಳ ಮೇಲೆ ಉಲ್ಲೇಖಗಳಿವೆ. ಈ ದೇವಸ್ಥಾನದ ಬಲಭಾಗದಲ್ಲಿ ದೇವಸ್ಥಾನಕ್ಕೆ ಸೇವೆಯನ್ನು ಸಲ್ಲಿಸಿದ ವ್ಯವಸ್ಥಾಪಕರಾದ ಕುರುಡಿ ಶಿವಕುಮಾರಪ್ಪ, ಇವರ ತಂದೆಯಾದ ಕುರುಡಿ ಅಮರಪ್ಪ ಮತ್ತು ಬಂಡಯ್ಯ ಸ್ವಾಮಿ ಎಂಬುವವರ ಸಮಾಧಿಗಳನ್ನು ನಾವು ಕಾಣಬಹುದಾಗಿದೆ. ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಇತಿಹಾಸದ ಕುರಿತು ರಾಯಚೂರಿನ ಮಹಾನಗರ ಪಾಲಿಕೆಯ ಸದಸ್ಯರಾದ ಜಯಣ್ಣ ಸರ್ ಅವರು ಈ ದೇವಸ್ಥಾನದ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ, ಬನ್ನಿ.

ನಾನು ಜಯಣ್ಣ, ಮಹಾನಗರ ಪಾಲಿಕೆಯ ಸದಸ್ಯರು. ರಾಯಚೂರು ನಗರದ ಐ ಬಿ ರಸ್ತೆಯಲ್ಲಿರುವಂಥ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಅತ್ಯಂತ ಪುರಾತನವಾದಂಥ ದೇವಸ್ಥಾನ. ಇದಕ್ಕೆ ಒಂದು ಐತಿಹಾಸಿಕವಾದಂಥ ಹಿನ್ನೆಲೆ ಇರುವಂಥ ಈ ದೇವಸ್ಥಾನ ಸುಮಾರು 700 ವರ್ಷಗಳಿಗೂ ಹೆಚ್ಚು ಕಾಲ ಈ ದೇವಸ್ಥಾನ ಪುರಾತನವಾಗಿದೆ ಅಂತೇಳಿ ಕೂಡ ಹೇಳಲಾಗಿದೆ. ಮತ್ತು ಈ ದೇವಸ್ಥಾನದ ವಿಶೇಷ ಅಂದರೆ, ನಾವೆಲ್ಲ ಸಣ್ಣವರು ಇರುವಾಗ ಅಲ್ಲಿ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ನಾವು ದರ್ಶನ ಮಾಡ್ಕೊಳ್ತಿದ್ವಿ. ಯಾಕಂದರೆ ಅಲ್ಲಿ ನಮ್ಮ ಸ್ನೇಹಿತರೊಬ್ಬರು, ನನ್ನ ಕ್ಲಾಸ್ಮೇಟ್ ಇದ್ದರು, ನಾವು ಸ್ಟೇಷನ್ ಬಜಾರ್ ಶಾಲೆಯಲ್ಲಿ ಓದ್ತಿದ್ವಿ ಇಬ್ಬರು. ಆ ದೇವಸ್ಥಾನಕ್ಕೆ ಹೆಚ್ಚು ನಾನು ಭೇಟಿ ಕೊಟ್ಟಿರುವಂಥ ನನ್ನ ಬಾಲ್ಯದಲ್ಲಿ. ಮತ್ತು ಅಲ್ಲಿ ಸಾಕಷ್ಟು ಮದುವೆಗಳು ರಾಯಚೂರು ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ಜನಾಂಗದ ಮದುವೆಗಳು, ದೊಡ್ಡ ದೊಡ್ಡ ಮದುವೆಗಳಿಂದ ಹಿಡಿದು ಕೊನೆ ಸಮಾಜದ ಕೊನೆಯ ಬಡವನ ಮಡಿಯೋದು ಕೂಡ ಅಲ್ಲಿ ಆಗಿರುವಂಥದ್ದು. ಅತ್ಯಂತ ಜಾತ್ಯತೀತ ಅನುಭವ ನಮಗಲ್ಲಿ ಆಗ್ತದೆ. ಯಾಕಂದರೆ ಅಲ್ಲಿ ಯಾವುದೇ ಭೇದ ಭಾವ ಇಲ್ಲ ಮತ್ತು ಯಾವುದೇ ಅಂತರ ಇಲ್ಲ. ಸಾಮಾಜಿಕವಾದ ಸಮಾನತೆಯ ಒಂದು ಸಂಕೇತವಾಗಿ ಶ್ರೀರಾಮಲಿಂಗೇಶ್ವರ ದೇವಸ್ಥಾನವನ್ನು ನಾವು ನೋಡಬಹುದಾಗಿದೆ. ಅಂಥ ಒಂದು ದೇವಸ್ಥಾನ ಈ ಹಿಂದೆ ನಮಗೆ ಗೊತ್ತಿದ್ದಾಗೆ ಕೊರಡಿ ಶಿವಕುಮಾರಪ್ಪ ಅವರ ನೇತೃತ್ವದಲ್ಲಿ ಆ ದೇವಸ್ಥಾನ ನಡೀತಿತ್ತು. ಯಾಕೆ ಅವ್ರ ಜೊತೆಯಲ್ಲಿ ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತೇನೆ ಅಂದರೆ, ಆ ಒಂದು ಮೈದಾನವನ್ನು ಕೇಳಬೇಕಾದ್ರೆ ಕೊರಡಿ ಶಿವಕುಮಾರಪ್ಪ ಅವರು ಅನುಮತಿ ಬೇಕಾಗ್ತಿತ್ತು. ಹಂಗಾಗಿ ಅವ್ರ ಹತ್ರ ಹೋಗಿ ನಾವು ಸಾಕಷ್ಟು ಸಲ ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನುಮತಿಯನ್ನು ತೆಗೆದುಕೊಂಡು ಬಂದು ಆ ಗ್ರೌಂಡಲ್ಲಿ ವ್ಯವಸ್ಥಾಪಕರಿಗೆ ಸಹಾಯ ಮಾಡ್ತಿದ್ವಿ ನಾವು. ತದನಂತರ ಅಲ್ಲಿ ಗುರುಲಿಂಗಯ್ಯ ಅಂತೇಳಿ ಒಬ್ಬ ಪೂಜಾರವರು, ಅರ್ಚಕರಿದ್ದರು ಅವರು. ಅವಾಗ ನಾವು ಬಾಲ್ಯದಲ್ಲಿ ಅವರಿದ್ದರು. ಅವರು ಸಾಕಷ್ಟು ಶ್ರದ್ಧಾಭಕ್ತಿಯಿಂದ ಆ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಿದ್ರು. ಮತ್ತು ಅಲ್ಲೆಲ್ಲ ಸುತ್ತಮುತ್ತ ಏನು ಆ ಕೊಳಚೆ ಪ್ರದೇಶಗಳಿವೆ, ರಾಮನಗರ, ಈಶ್ವರನಗರ, ರಾಘವಾನಗಡ್ಡ, ಇಂದ್ರಾನಗರ, ಹೀಗೆ ಸುತ್ತಮುತ್ತ ಪ್ರದೇಶಗಳ ಜನ ಅಲ್ಲಿ ಸಾಕಷ್ಟು ಅಲ್ಲಿ ಮದುವೆಗಳನ್ನು ಮಾಡಿಕೊಂಡಿರುವಂಥದ್ದು. ಬಟ್ಟು ಯಾವತ್ತೂ ಕೂಡ ಲವಲೇಶವೂ ಕೂಡ ಅಂತರವನ್ನು ಮತ್ತು ಭೇದವನ್ನು ತೋರಿಸದೆ ಅಲ್ಲಿ ಸಾಮಾಜಿಕವಾಗಿ ಒಂದು ಸಮಾನತೆಯನ್ನು ಮಾಡುವಂಥ ಕೆಲಸವನ್ನು ಆ ದೇವಸ್ಥಾನದಲ್ಲಿ ನಡೀತಿತ್ತು. ಹಾಗಾಗಿ ಆ ದೇವಸ್ಥಾನ ಸಹಜವಾಗಿ ಇಂಥ ಒಂದು ಸಕಾರಾತ್ಮಕವಾದಂಥ ಭಾವನೆಯಿಂದ ಆ ದೇವಸ್ಥಾನ ಸಹಜವಾಗಿ ಜನರ ಆಕರ್ಷಣೆಗೊಳಗಾಯಿತು. ಎಲ್ಲ ಸಮುದಾಯದ ಜನ, ಎಲ್ಲ ಜನಾಂಗದ ಜನ ಭಾಳ ಇಷ್ಟಪಡುವಂಥ ದೇವಸ್ಥಾನ, ಭಾಳ ಶ್ರದ್ಧಾಪೂರ್ವಕವಾಗಿ ಅದನ್ನು ನಡೆದುಕೊಳ್ಳುವಂಥ ದೇವಸ್ಥಾನ. ವಿಶೇಷವಾಗಿ ಅಲ್ಲಿ ಆ ಗುಡಿಯ ಮುಂದೆ ಸುತ್ತಮುತ್ತ ಸಾಕಷ್ಟು ಆಗ ಭೋವಿ ಜನಾಂಗ ಈಗಲೂ ಇದ್ದಾರೆ. ಅವರು ಭಾಳ ಚೆನ್ನಾಗಿ ಆ ದೇವಸ್ಥಾನಕ್ಕೆ ಭಾಳ ಭಾವನಾತ್ಮಕವಾದಂಥ ಸಂಬಂಧವನ್ನು ಇಟ್ಕೊಂಡಿರುವಂಥದ್ದು. ಯಾಕಂದರೆ ನಾವು ಅಲ್ಲೇ ಕೆಲವು ವರ್ಷಗಳು ನಾನು ಕೂಡ ಅಲ್ಲಿ ಟೆಂಪಲ್ ಮುಂದೆ ಹಾಸ್ಟೆಲಲ್ಲಿ 75 76 74ರಲ್ಲಿ ನಾನು ಹಾಸ್ಟೆಲ್ ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು ಆ ಗುಡಿಗೆ ಮತ್ತು ಹೆಚ್ಚು ಹತ್ತಿರವಾದೆ. ಹಾಗಾಗಿ ಆ ದೇವಸ್ಥಾನ ವಿಶೇಷವಾದಂಥದ್ದು ಮತ್ತು ಯಾವುದೇ ಒಂದು ಜಾತೀಯತನ ತೋರಿಸ್ದೆ ಅಂಥ ಒಂದು ಕಾಲದಲ್ಲಿ, ಜಾತೀಯತೆ ಜಡತ್ವದ ಕಾಲದಲ್ಲಿ ಕೂಡ ಅಲ್ಲಿ ಭೇದ ಭಾವ ಇದ್ದಿಲ್ಲ. ಅರ್ಚಕರು ಎಲ್ಲರನ್ನೂ ಕೂಡ ಸಮಾನ ಮನಸ್ಸಿನಿಂದ ಸ್ವೀಕರಿಸಿ ಅವರಿಗೆ ಮದುವೆ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದರು. ಮತ್ತು ನಾವು ಅಲ್ಲಿ ಹೋದಾಗ ನಾನು ನನ್ನ ಕ್ಲಾಸ್ಮೇಟ್ ಅಲ್ಲಿದ್ದರು, ಅಲ್ಲಿ ಅವ್ರು ನಮ್ಮನ್ನ ಒಳಗೆ ಕರೆದುಕೊಂಡು ಅವರ ಮಗನಂತೆ ನೋಡ್ ಅವರಾಗಲಿ ಆಗಿನ ಅರ್ಚಕರಾದಂಥ ಗುರುಲಿಂಗ ಅವರಾಗಿ ಭಾಳ ಪ್ರೀತಿಯಿಂದ ನಮ್ಮನ್ನು ನೋಡ್ತಾ ಇದ್ದಾರೆ. ತದನಂತರ ಅವರ ಮಗ ಅಮರೇಶ್ ಪೂಜಾರಿ ಅಂತೇಳಿ ಇತ್ತೀಚಿನ ವರ್ಷಗಳಲ್ಲಿ ನಡೆಸ್ತಾ ಇದ್ದಾರೆ. ಭಾಳ ಭಾಳ ಪ್ರೀತಿ ನಮಗೆ, ಭಾಳ ಒಂದು ಅಟ್ಯಾಚ್ಮೆಂಟ್, ಭಾಳ ಭಾವನಾತ್ಮಕವಾದಂಥ ಸಂಬಂಧ ಅಲ್ಲಿರುವಂಥ ಗುಡಿಯ ಅರ್ಚಕರ ಕುಟುಂಬಕ್ಕೆ ನಮಗೆ ಸಾಕಷ್ಟು ಭಾವನಾತ್ಮಕವಾದಂಥ ಸಂಬಂಧವಿದೆ. ಏನೇ ಒಂದು ಅಲ್ಲಿಯ ಗುಡಿಯ ಕೆಲಸಗಳಿದ್ದರೂ ಕೂಡ ನಮ್ಮ ಜೊತೆಯಲ್ಲಿ ಕೇಳ್ತಿದ್ರು. ನಾನು 30 ವರ್ಷದಿಂದ ಕೂಡ ಈ ನಗರಸಭಾ ಸದಸ್ಯನಾಗಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಲ ಅವರಿಗೆ ನಮಗೆ ಆ ಗುಡಿಗೆ ಸೇವೆ ಮಾಡುವಂಥ ಅವಕಾಶ ನಮಗೆ ಒದಗಿ ಬಂತು. ಆ ಕಾರಣಕ್ಕಾಗಿ ಆ ಗುಡಿ ನಿಜವಾಗಲೂ ಕೂಡ ಬಹುಶಃ ಭಿನ್ನವಾಗಿ ನಮಗೆ ಈ ರಾಯಚೂರು ನಗರದಲ್ಲಿ ಕಾಣ್ತಾ ಇದೆ. ಮತ್ತು ಇತ್ತೀಚಿನ ವರ್ಷಗಳಲ್ಲಿ ವೀರಶೈವ ಸಮಾಜದವರು ಕೂಡ ಭಾಳ ಸಂಘಟಿತರಾಗಿ ಆ ಗುಡಿಯ ಎಲ್ಲ ಒಂದು ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ

0: ಎಲ್ಲ ತರದ ಜನ ಇವತ್ತು ಬಹಳ ಆಕರ್ಷಿತರಾಗಿದ್ದಾರೆ. ಆ ಗುಡಿಯನ್ನ ಬಹಳ ಪ್ರೀತಿಸ್ತಾರೆ. ಆ ಗುಡಿ ನಮ್ಮದೇ ಗುಡಿ ಅನ್ನೋ ರೀತಿಯಲ್ಲಿ ಇವತ್ತು ಜನಜನಿತವಾಗಿದೆ ಅಂತೇಳಿ ಕೂಡ ನಾನು.
1: ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಹಾಗೂ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಂದು ಶ್ರೀರಾಮಲಿಂಗೇಶ್ವರ ಮಹಾಸ್ವಾಮಿಗೆ ರುದ್ರಾಭಿಷೇಕ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಹಂಪಿ ಹುಣ್ಣಿಮೆಯ ದಿನದಂದು ರಥೋತ್ಸವವೂ ಇರುತ್ತದೆ. ಶ್ರಾವಣ ಮಾಸದಲ್ಲಿ ಪ್ರತಿ ಸಂಜೆ ಪ್ರವಚನ ಕಾರ್ಯಕ್ರಮವೂ ಜರುಗುತ್ತದೆ. ಶಿವರಾತ್ರಿಯ ದಿನ ಮಧ್ಯರಾತ್ರಿ 2 ಗಂಟೆಯ ಸಮಯಕ್ಕೆ ಅಭಿಷೇಕ ಪ್ರಾರಂಭವಾಗುತ್ತದೆ. ತದನಂತರ ಭಕ್ತಾದಿಗಳಿಗೆ ಸ್ಪರ್ಶ ದರ್ಶನದ ಅವಕಾಶ ಮಾಡಿಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಶಿವರಾತ್ರಿ ಮತ್ತು ಯುಗಾದಿಯ ಸಂದರ್ಭದಲ್ಲಿ ಕೇವಲ ಕರ್ನಾಟಕ ರಾಜ್ಯದಿಂದ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಶ್ರೀಶೈಲಕ್ಕೆ ಹೋಗುವಂತಹ ಅನೇಕ ಭಕ್ತಾದಿಗಳ ಪಾದಯಾತ್ರಿಗಳಿಗೆ ಈ ಒಂದು ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರತಿ ವರ್ಷವೂ ಕೂಡ ಅನ್ನಸಂತರ್ಪಣೆ ಕಾರ್ಯಕ್ರಮವೂ ಜರುಗುತ್ತದೆ.

ನನ್ನ ಹೆಸರು ಶ್ರೀ ಗುರುಲಿಂಗ ಹಿರೇಮಠ ಅಂತ. ಈ ದೇವಸ್ಥಾನದ ಅರ್ಚಕರು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಓಂ ಶ್ರೀ ರಾಮಲಿಂಗೇಶ್ವರಾಯ ನಮಃ. ರಾಯಚೂರು ನಗರದ ಇತಿಹಾಸದ ಹೊಂದಿರತಕ್ಕಂಥ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನವು ಬಹು ಪ್ರಾಚೀನವಾಗಿದೆ. ಇಲ್ಲಿ ಈಶ್ವರನು ಸ್ಥಳದಲ್ಲಿ ಉದ್ಭವವಾಗಿ ಶ್ರೀರಾಮಲಿಂಗೇಶ್ವರ ಎಂದು ಹೆಸರಿನಿಂದ ನಾಮಾಂಕಿತವಾಗಿದೆ. ಶ್ರೀರಾಮಲಿಂಗೇಶ್ವರ ಎಂಬ ಹೆಸರು ಬರಲಿಕ್ಕೆ ಕಾರಣ ಏನೆಂದರೆ, ಶ್ರೀರಾಮನು ವನವಾಸದಲ್ಲಿ ಹೋಗುತ್ತಿರುವಾಗ ಲಕ್ಷ್ಮಣನಿಗೆ ಆರಾಮಿಲ್ಲದ ಕಾರಣ ಶ್ರೀ ಇಲ್ಲಿರ್ತಕ್ಕಂಥ ಈಶ್ವರನು ರಾಮನ ಕನಸಿನಲ್ಲಿ ಐಕ್ಯನಾಗಿ, ಇಲ್ಲಿ ನಾನಿದ್ದೇನೆ, ನನಗೆ ಒಂದು ತಂಬಿಗೆಯಿಂದ ಅಭಿಷೇಕ ಮಾಡು, ಜಲದಿಂದ ಅಭಿಷೇಕ ಮಾಡು, ರಾಮ ಲಕ್ಷ್ಮಣನಿಗೆ ಆರಾಮಾಗುತ್ತದೆ ಎಂದು ಹೇಳಿದಾಗ ರಾಮನು ಇಲ್ಲೇ ಬಾವಿಯಿಂದ ಒಂದು ತಂಬಿಗೆ ನೀರನ್ನು ಜಲದಿಂದ ಅಭಿಷೇಕ ಮಾಡಿದಾಗ ಲಕ್ಷ್ಮಣನಿಗೆ ಆರಾಮಾಗಿದ ನಂತರ ಈ ಕ್ಷೇತ್ರವು ರಾಮಲಿಂಗೇಶ್ವರ ಎಂದು ಹೆಸರಾಗುತ್ತದೆ. ಇಲ್ಲಿ ಜಾತ್ರೆ ಉತ್ಸವಗಳು, ಶಿವರಾತ್ರಿ ಮುಂತಾದ ಉತ್ಸವಗಳು ನೆರೆಯುತ್ತದೆ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ತಮ್ಮ ಸಂಕಲ್ಪ ಏನಿದೆ ಬೇಡಿಕೊಂಡಾಗ ಎಲ್ಲ ಕಾರ್ಯಗಳು ಶೀಘ್ರದಲ್ಲಿ ಸಫಲವಾಗುತ್ತವೆ.

0: ಎಂದು ಹೇಳಲು ಬಯಸುತ್ತಿದ್ದೇನೆ. ಧನ್ಯವಾದಗಳು.
1: ಸುತ್ತಮುತ್ತಲಿನ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಂದ ಭಕ್ತರು ಬಂದು ಶ್ರೀ ರಾಮಲಿಂಗೇಶ್ವರ ಜಾತ್ರೆಯನ್ನು ನೆರವೇರಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ.
2: ಇದುವರೆಗೂ ಕಾರ್ಯಕ್ರಮ ನುಡಿ ಚಿತ್ರ ಗುಡಿಯ ಬೆರಗು ಕೇಳಿದಿರಿ. ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಪ್ರಸ್ತುತಿ
2: ತಿಮ್ಮಪ್ಪ ಗಂಜಳ್ಳಿ. ನಿರ್ಮಾಣ ಮತ್ತು ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಿರೂಪಣಾ ಧ್ವನಿಗಳು
1: ಶ್ರೀದೇವಿ
2: ಮತ್ತು ತಿಮ್ಮಪ್ಪ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಶ್ರೋತೃಬಂಧವರೇ, ಈಗ ಕೇಳೋಣ ಭಾವಗೀತೆಗಳನ್ನು. ಮೊದಲಿಗೆ ವಸುಧಾ ಗಿರಿಧರ್, ಶ್ರೀರಾಮ್ ಸಿ ಗೋಪಾಲನ್ ನಾಯರ್ ಅವರ ಸ್ವರಗಳಲ್ಲಿ ಕೇಳೋಣ ಶಕುಂತಲಾ ಆರ್ ಕಿಣಿ ವಿರಚಿತ ಭಾವಗೀತೆಯನ್ನು.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಕೊನೆಯಲ್ಲಿ ಕೇಳೋಣ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಯನ್ನು ವೃಂದಗಾನದಲ್ಲೇ.

0: ಶ್ರೋತೃ ಬಂಧವರ ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದ್ರೆ ಇದು ಆಕಾಶವಾಣಿಯ ರಾಯಚೂರು ಎಫ್ ಎಂ ಕೇಂದ್ರ ಎಫ್ ಎಂ ಕಂಪನಾಂಗ 102.1 ಮೆಗಾಹರ್ಟ್ಸ್ಗಳು ಕೇಳುವರೆ. ಈಗ ಸಮಯ 9 ಗಂಟೆ. ಪ್ರಕಟಣೆಗಳು.
1: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
2: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
3: ಶರಣರ ಸತ್ಯಾನುಸಂಧಾನದ ಸರಣಿ.
1: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
2: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
1: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
3: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
4: ಇಲ್ನೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನು ಅವಸರ ಅತ್ತೆ?
5: ಅರೆ,
4: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದ ಮೊಮ್ಮಗಳ ಹೆಸರಿಗೆ.
6: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
7: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
4: ಹಾಗೆಲ್ಲ ಮಾತಾಡ್ಬೇಡಿ.
6: ಏನು
8: ಆರ್ಬಿಐ ಹೇಳುತ್ತೆ?
9: ಜಾಣರಾಗಿರಿ, ಜಾಗರೂಕರಾಗಿರಿ.
10: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
11: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
10: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
11: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
10: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
11: 8700014242.

ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆ, ಪರಮಹಂಸನಗರ, ಅನುಪಿನಕಟ್ಟೆ ರಸ್ತೆ, ಗೋಪಾಳ, ಶಿವಮೊಗ್ಗ. ವಸತಿ ಶಾಲೆಯಲ್ಲಿ ಅಂಧ ಮಕ್ಕಳ ಪ್ರವೇಶಾತಿ ಕುರಿತು ಪ್ರಕಟಣೆ ಹೀಗಿದೆ. ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆಯು 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶಾತಿಯು ಆರಂಭವಾಗಿದೆ. ವಯೋಮಿತಿ 5 ರಿಂದ 10 ವರ್ಷದ ಒಳಗಡೆ ಇರಬೇಕು. ಜಾತಿ ಮತ ಧರ್ಮ ಭೇದ ಇರುವುದಿಲ್ಲ. ಅಭ್ಯರ್ಥಿಯು ದೃಷ್ಟಿಹೀನನಾಗಿರಬೇಕು. ಊಟ ವಸತಿಯೊಡನೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಶಿಕ್ಷಣದ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲಾ, ನೃತ್ಯ, ಯಕ್ಷಗಾನ, ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ಹಾಗೆ ಹೈನುಗಾರಿಕೆ, ತೋಟಗಾರಿಕೆಯಲ್ಲೂ ಸಹ ತರಬೇತಿಯನ್ನು ನುರಿತ ಶಿಕ್ಷಕರಿಂದ ನೀಡಲಾಗುವುದು. ಪ್ರವೇಶಾತಿ ಪಡೆಯಲು ಕೊನೆಯ ದಿನಾಂಕ 30/6/2026. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0818222220. ಮೊಬೈಲ್ ಸಂಖ್ಯೆ 9845446268.

ಜೆಎಸ್ಎಸ್ ವಿಶೇಷ ಚೇತನರ ಪಾಲಿಟೆಕ್ನಿಕ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 3 ವರ್ಷಗಳ ಅವಧಿಯ ಡಿಪ್ಲೊಮೋ ಕೋರ್ಸ್ಗಳ ಪ್ರವೇಶಾತಿ ಕುರಿತು ಪ್ರಕಟಣೆ ಹೀಗಿದೆ. 2026-27 ಸಾಲಿಗೆ 3 ವರ್ಷಗಳ ಅವಧಿಯ ಡಿಪ್ಲೊಮೋ ಕೋರ್ಸ್ಗಳ ಪ್ರವೇಶಕ್ಕೆ ವಿಶೇಷ ಚೇತನ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅನುದಾನಿತ ಕೋರ್ಸ್ಗಳು ಹೀಗಿವೆ: ಆರ್ಕಿಟೆಕ್ಚರ್ ಅಸಿಸ್ಟೆಂಟ್ಶಿಪ್, ಕಮರ್ಷಿಯಲ್ ಪ್ರಾಕ್ಟೀಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್. ಅನುದಾನರಹಿತ ಕೋರ್ಸ್ಗಳು ಹೀಗಿವೆ: ಜ್ಯುವೆಲರಿ ಡಿಸೈನ್ ಮತ್ತು ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್,

0: ಅಪರಲ್ ಡಿಸೈನ್ ಮತ್ತು ಫ್ಯಾಬ್ರಿಕೇಷನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ. ಪ್ರವೇಶಾರ್ಹತೆ ಕರ್ನಾಟಕ ಸರ್ಕಾರದಿಂದ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ಹಾಗೆ ಈ ಕೆಳಕಂಡ ಈಗಿನ ಅಂಗವೈಕಲ್ಯತೆಯ ಲಕ್ಷಣಗಳನ್ನು ಹೊಂದಿರಬೇಕು: 40% ಮತ್ತು ಮೇಲ್ಪಟ್ಟು ಮೂಳೆ ಮತ್ತು ಕೀಲು ಅಂಗವಿಕಲತೆ ಇರಬೇಕು, ಅಥವಾ 60 dB ಮತ್ತು ಮೇಲ್ಪಟ್ಟು ಕಿವುಡು ಮತ್ತು ಮೂಗು ಅಂಗವಿಕಲತೆ ಇರಬೇಕು, ಅಂಧತ್ವ 6/60 ಅಥವಾ 20/200 ಸ್ನೆಲೆನ್ ಇರಬೇಕು. ಅರ್ಹ ವಿದ್ಯಾರ್ಥಿಗಳಿಗೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ವಿದ್ಯಾರ್ಥಿ ವೇತನದ ಆರ್ಥಿಕ ಸಹಾಯ ದೊರೆಯುತ್ತದೆ. ಪಾಲಿಟೆಕ್ನಿಕ್ ಯಶಸ್ವಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ತರಬೇತಿ ಕೇಂದ್ರದ ಮೂಲಕ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಾಗುತ್ತದೆ ಎಂದು. ಹಾಗೆ ಪ್ರವೇಶಾತಿಯ ಕೊನೆಯ ದಿನಾಂಕ 10/6/2026 ಆಗಿರುತ್ತದೆ ಎಂದು JSS ವಿಶೇಷ ಚೇತನರ ಪಾಲಿಟೆಕ್ನಿಕ್ ಮೈಸೂರು ಇವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಶ್ರೋತ ಬಂದವರು ಇದುವರೆಗೆ ಪ್ರಕಟಣೆಗಳನ್ನು ಆಲಿಸಿದರೆ ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9:05:50. ಈಗ ಕೇಳೋಣ ವಿವಿಧ ಕಲಾವಿದರ ಸ್ವರಗಳಲ್ಲಿ ವಚನ ಗಾಯನ ಕಾರ್ಯಕ್ರಮವನ್ನು.
1: ಗುರುವಿನಲ್ಲಿ ಸದಾಚಾರಿ, ಲಿಂಗದಲ್ಲಿ ಶಿವಾಚಾರಿ. ವಚನಕಾರರು ಚನ್ನಬಸವಣ್ಣ. ರಾಗ ನಟಭೈರವಿ ಮಿಶ್ರ. ತಾಳ ಕೇರವ. ಗಾಯಕರು ರವೀಂದ್ರ ಹೆಗ್ಡೆ ಮೂರೂರು. ಸಂಗೀತ ಶಿವಮೊಗ್ಗ L. ವೇಣುಗೋಪಾಲ್.

ಗರುಡಿಯಲ್ಲಿ ಕೋಲಲ್ಲದೆ ಕಾಳಗದಲ್ಲಿ ಕೋಲುಂಟೆ. ವಚನಕಾರರು ಅಮುಗೆ ರಾಯಮ್ಮ, ರಾಗ ಪೂರ್ಯಾ ಕಲ್ಯಾಣ್, ತಾಳ ಧೃತ್ಯೇಕ್ ತಾಳ್, ಗಾಯಕರು ಲಲಿತಾ ಕಾರ್ಗಡಿ, ಸಂಗೀತ ಶಿವಮೊಗ್ಗ ಎಲ್ ವೇಣುಗೋಪಾಲ್.

ಪೊಡವಿಯ ನಾಡುವರ ದೊರೆಗಳೆಂಬೆನೆ ವಚನಕಾರರು ಅಮುಗೆ ರಾಯಮ್ಮ, ರಾಗ ಭೂಪಾಲಿ ಹಾಗೂ ಶುದ್ಧ ಕಲ್ಯಾಣ ಮಿಶ್ರ, ತಾಳ ಆದಾ ತಿಂತಾಲ್, ಗಾಯಕ

ತಲೆಯ ಮೇಲೆ ತಲೆಯುಂಟೆ, ಹಣೆಯಲ್ಲಿ ಕಣ್ಣುಂಟೆ. ವಚನಕಾರರು ಸತ್ಯಕ್ಕ, ರಾಗ ಭೀಂಪಲಾಸ್, ತಾಳ ದೃತ್ಯಕ್ತಾಲ್, ಗಾಯಕರು ರೇಖಾ ಭಟ್ ಕೋಟೆಮನೆ, ಸಂಗೀತ ಶಿವಮೊಗ್ಗ ಎಲ್ ವೇಣುಗೋಪಾಲ್.

ಅರಲುಗೊಂಡ ಕೆರೆಗೆ ತೊರೆ ಬಂದು ಹಾಯ್ದಂತೆ. ವಚನಕಾರರು ಸಿದ್ದರಾಮೇಶ್ವರ, ರಾಗ ಬೆಹಾಗ್, ತಾಳ ದೀಪ್ಚಂದಿ, ಗಾಯಕರು ರವೀಂದ್ರ ಹೆಗ್ಡೆ ಮೂರೂರು, ಸಂಗೀತ ಶಿವಮೊಗ್ಗ ಎಲ್ ವೇಣುಗೋಪಾಲ್.

ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂದವರಿಗೆ ಸಮಯ ಸರಿಯಾಗಿ 9:30:20. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಟಿಪ್ಪು ಅವರ ಕಂಠ ಸಿರಿಯಲಿ ಪ್ರೇಮ ಬರಹ ಸಿನಿಮಾದ ಗೀತೆ. ವಿಜಯ ನರಸಿಂಹ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಜೆಸ್ಸಿ ಗಿಫ್ಟ್.

0: ಇಲ್ಲೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನು ಅವಸರ ಅತ್ತೆ.
1: ಅರೆ,
0: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
2: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
3: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
0: ಹಾಗೆಲ್ಲ ಮಾತಾಡ್ಬೇಡಿ.
2: ಏನು
4: ಆರ್ಬಿಐ ಹೇಳುತ್ತೆ?
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಸುನೀತಾ ಗೋಪರಾಜು ಅವರ ಸ್ವರಗಳಲ್ಲಿ ಮೂಡಿಬರದೆ ಅಭಯ್ ಸಿನಿಮಾದ ಗೀತೆ. ಸಂಗೀತ ವಿ ಹರಿಕೃಷ್ಣ, ಸಾಹಿತ್ಯ ಜಯಂತ್ ಕಾಯ್ಕಿಣಿ ಅವರದು.

9:46 ಈ ಸಮಯದಲ್ಲಿ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳನ್ನ ಟ್ಯೂನ್ ಮಾಡಿ ರಾಯಚೂರು ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದಾರೆ. ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ ಮಂಜುಳಾ ಗುರುರಾಜ್ ಅವರ ಕಂಠಸಿರಿಯಲ್ಲಿ ತ್ರಿಶೂಲ ಸಿನಿಮಾದಿಂದ. ಜಾನಪದ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ಕಲ್ಯಾಣ್ ವೆಂಕಟೇಶ್.

ರಾಜೇಶ್ ಕೃಷ್ಣನ್ ಅವರ ಸ್ವರಗಳಲ್ಲಿ ಕೇಳೋಣ ಸ್ವಸ್ತಿಕ್ ಸಿನಿಮಾದ ಗೀತೆ. ಉಪೇಂದ್ರ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜಿಸಿದ್ದಾರೆ ವಿ ಮನೋಹರ್.

ಎಪಿ ಅರ್ಜುನ್ ಅವರ ಸಾಹಿತ್ಯದಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿರುವ ಫೇರ್ ಅಂಡ್ ಲವ್ಲಿ ಸಿನಿಮಾದ ಗೀತೆಯನ್ನು ಕೇಳೋಣ. ಗಾಯಕರು ಸೋನು ನಿಗಮ್.

ಕೆಳಗೊರೆ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬಲ್ಲದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯುಗಳ ಸ್ವರಗಳಲ್ಲಿ ಇಬ್ಬನಿ ಕರಗಿತು ಚಿತ್ರದಿಂದ. ಸಂಗೀತ ರಾಜನ್ ನಾಗೇಂದ್ರ, ಗೀತರಚನೆ ಚಿ ಉದಯಶಂಕರ್ ಅವರದೋ.

10:08 ಈ ಸಮಯದಲ್ಲಿ FM ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದರೆ ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ. ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಚಿತ್ರ ಮತ್ತು ಉದಿತ್ ನಾರಾಯಣ ಅವರ ಕಂಠಸಿರಿಯಲ್ಲಿ ಸಾಹುಕಾರ ಚಿತ್ರದಿಂದ

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರಗಳಲ್ಲಿ ಕೇಳೋಣ ಹೆಲೋ ಡ್ಯಾಡಿ ಸಿನಿಮಾದ ಗೀತೆಯನ್ನು. ಗೀತೆ ಬರೆದು ರಾಗ ಸಂಯೋಜಿಸಿದ್ದಾರೆ ಹಂಸಲೇಖಾ.

ಎಲ್ ಆರ್ ಈಶ್ವರಿ ಮತ್ತು ಕೈಲಾಶ್ ಖೇರ್ ಅವರ ಕಂಠ ಸಿರಿಯಲ್ಲಿ ಮೂಡಿಬರಲಿದೆ ವಿಕ್ಟರಿ ಸಿನಿಮಾದ ಗೀತೆ. ಶಿವು ಬೆರ್ಗಿ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ಅರ್ಜುನ್ ಜನ್ಯಾ.

ಅರ್ಮಾನ್ ಮಲಿಕ್ ಅವರ ಸ್ವರಗಳಲ್ಲಿ ಕೇಳೋಣ ತಾರಕ್ ಸಿನಿಮಾದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

0: ಶ್ರೋತೃ ಬಂಧುಗಳೇ, ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿಬರಲಿದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ ಅಮೃತ ವರ್ಷಿಣಿ ಚಿತ್ರದ ಗೀತೆ. ಸಂಗೀತ ದೇವ, ಸಾಹಿತ್ಯ ಕೆ ಕಲ್ಯಾಣ್ ಅವರದು.
1: ಕಣ್ಣಿನ ನೋಟಗಳು, ಕೋಲ್ಮಿಂಚಿನ ಬಾಣಗಳು,

ಶ್ರೋತೃ ಬಂಧವರು ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:32 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

0: ದೇವಿ,
1: ಚಂದದ ಹಾಡುಗಳನ್ನು ಕೇಳ್ತಾ ಇದ್ದೀರಾ ನೀವು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ 102.9 FM ಇಂದ. ಸಕ್ಕರೆ ಬೊಂಬೆ ಅಕ್ಕರೆಯಿಂದ, ಇದು ಜ್ವಾಲಾಮೋಹಿನಿ ಚಿತ್ರದಿಂದ ಆಯ್ದ ಹಾಡು. ಹುಣಸೂರು ಕೃಷ್ಣಮೂರ್ತಿಗಳು ಬರೆದಿದ್ರು, ಸತ್ಯಮ್ ಅವರ ಸಂಗೀತ ಇತ್ತು, ಎಲ್ ಆರ್ ಈಶ್ವರಿಯವರು ಧ್ವನಿಯಾಗಿದ್ರು. ಸೀತೆ ಅಲ್ಲ ಸಾವಿತ್ರಿ ಚಿತ್ರದ ಗೀತೆ ಕೇಳಿದ್ರಿ. ದೇವಿ ಆಟಗಾತಿಯು ನೀನು ಅಂತ ಪಿ ಬಿ ಶ್ರೀನಿವಾಸ್ ಅವರಿಗೂ, ಎಸ್ ಜಾನಕಿ ಅವರ ಜೊತೆಗೆ ಹಾಡಿದ್ರು. ಆರ್ ಎನ್ ಜಯಗೋಪಾಲ್ ಅವರು ಹಾಡನ್ನ ಬರೆದ್ರೆ ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ರು.
2: ರಮಣ ಏನ್ ನಿಂತ್ಕೊಂಡಿದ್ಯಪ್ಪ,
3: ಗಾಡಿ ಪಾಳಾಯ್ ಹೋಗಕ್
4: ನೀಡಿ.
2: ರಮಣ ನಿಮ್ ಮನೇಲಿ ಡ್ರಾಪ್ ಮಾಡ್ತೀನಿ ಬಾ ರಮಣ.
5: ಇಲ್ಲ ಬೇಡ ಬೇಡಪ್ಪ.
2: ಏ ಬಾ, ಏನ್ ನಾನು ಓದ್ಕೊಂಡು ಹೋಗ್ತೀನ
5: ದಮ್ಮಯ್ಯ ಬೇಡ.
2: ಏ ಬಾ,
5: ನಾನು 4 ದಿನ ಬದುಕಬೇಕು, ಕುಡ್ದು ಡ್ರೈವ್ ಮಾಡಬೇಡ ಅಂದ್ರೆ ನೀನ್ ಎಲ್ಲಿ ಕೇಳ್ತೀನಿ.
2: ಕುಡ್ದಿಲ್ಲ ರಮಣ, ಕುಡ್ ನೋಡ.
6: ಕುಡಿದು ವಾಹನ ಚಲಾಯಿಸದಿರಿ. ಕುಡಿತದೊಂದಿಗಿನ ಪಯಣ 1000 ಸಮಸ್ಯೆಗಳಿಗೆ ಆಹ್ವಾನ.
1: ಅತ್ಯಂತ ಚಂದದ ವಿಶೇಷವಾದಂತಹ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ನೀವೆಲ್ಲ ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ದೀರಾ. ಹಾಡುಗಳು ನಿಮ್ಗೆಲ್ಲ ಇಷ್ಟ ಆಗ್ತಾ ಇದೆ. ಮತ್ತಷ್ಟು ಅಂತದ್ದೇ ಹಾಡುಗಳ ಜೊತೆಗೆ ಮುಂದೆ ಸಾಗೋಣ. ಮನೆ ಬೆಳಕು ಚಿತ್ರದ ಒಂದು ಹಾಡು ಬರ್ತಾ ಇದೆ, ಅದು ಚಿ ಉದಯಶಂಕರ್ ಅವರು ಬರೆದದ್ದು, ಎಂ ರಂಗರಾವ್ ಅವರು ಸಂಗೀತ ನೀಡಿದ್ದಾರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ್ ಅವರ ಧ್ವನಿಯಲ್ಲಿದೆ. ಇದರ ಜೊತೆಗೆ ಮತ್ತೊಂದು ಚಂದದ ಹಾಡು, ನಮ್ಮೂರ ದೇವರು ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬಸವರಾಜ್ ಕೆಸ್ತೂರು ಅವರು ಬರೆದಿರುವ ಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಅದ್ಭುತವಾದ ಹಳೆಯ ಕನ್ನಡ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಕೇಳ್ತಾ ಕೇಳ್ತಾ ಕಳಿಸಿರುವ ಸಂದೇಶಗಳು ಸಾಕಷ್ಟಿದೆ. ರಾಯಣ್ಣನ ಸಂಗೊಳ್ಳಿಯಿಂದ ದೇವೇಂದ್ರ ಹಡ್ಪದವರು, ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳಿದ್ರೆ, ವಿರೂಪಾಕ್ಷಪ್ಪ, ಕಾವ್ಯ ರುದ್ರಪ್ಪ, ರೇಣುಕಾ, ಶ್ರೀ ಮಡಿಗೌಳರ, ಶ್ರೀಗೌರಿ ಮಡಿವಾಳರ ಇವರ ಸಂದೇಶ ಕೂಡ ಬಂದಿದೆ. ಬಿ ಕೆ ಸುಮಿತ್ರ ಅವರ ಹಾಡನ್ನು ಕೇಳಿ ತುಂಬಾ ಖುಷಿಯಾಯಿತು ಅಂತ ಹರೀಶ್ ಅವರು ಮಲ್ಲೇಶ್ವರಂಿಂದ, ಅಂಜನ್ ಅವರು ಗಾಂಧಿ ಬಜಾರ್ನಿಂದ ಹೇಳ್ತಾ ಇದ್ರೆ, ಎಕ್ಸ್ಟ್ರೀಮ್ಲಿ ರೇರ್ ಅಂಡ್ ಬ್ಯೂಟಿಫುಲ್ ಡ್ಯೂಯಟ್, ಎಕ್ಸಲೆಂಟ್ ಟೇಸ್ಟ್, ಥ್ಯಾಂಕ್ ಯು ಆಲ್ ಅಂತ ಹೇಳಿದ್ರೆ, ಅನುರಾಗದ ಆರಾಧನಾ ಹೆಸರಿನ ಮುಖೇನ ನನ್ನ ಹೃದಯ ವೀಣೆ ಶೂರ್ ಶುರುವಾಗೊಂದು ವಿವಿಧ ಭಾರತಿಗೆ ಸಾವಿರದ ನಮಸ್ಕಾರಗಳು ಅಂತ ಹೇಮಂತ್ ಸುಂಕದಕಟ್ಟೆಯಿಂದ ಹೇಳ್ತಾರೆ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಭಾಳ ದಿನಗಳ ನಂತರ ಜ್ಯೋತಿ ಕಿರಣ ಕಂಡೆ ಅನ್ನುವ ಹಾಡು ಕೇಳಿ ತುಂಬಾ ಖುಷಿಯಾಯಿತು, ಧನ್ಯವಾದ ಅಂತ ಸುಮ್ಮಾ ಫರಂ ಸುಂಕದಕಟ್ಟೆಯಿಂದ. ಅನುರಾಗದ ಆರಾಧನಾ ಹಾಡು ನನಗೂ ತುಂಬ ಇಷ್ಟ ಆಯಿತು ಅಂತ ನಾಗರತ್ನ ಅವರು, ಮನಸ್ಸಿಗೆ ಹೃದಯಕ್ಕೆ ಕಚ್ಚುಗಳು ಇಡುವಂತಹ ಬಂಗಾರದ ಮೆಲುಕು ಹಾಕುವ ಗೀತೆಗಳ ಪ್ರಸಾರ ಮಾಡಿದ್ರಿ, ಹಾಲು ಜೇನು ಕುಡ್ದಷ್ಟೇ ಖುಷಿಯಾಯಿತು ಅಂತ ಲಕ್ಷ್ಮೀ ವೆಂಕಟೇಶ್ ಹೊಸಕೋಟೆಯಿಂದ ಹೇಳ್ತಾ ಇದ್ದಾರೆ. ಹಲಸೂರಿನ ರಾಜೇಶ್ ಅವರು ಹಳೆಯ ಕನ್ನಡ ಹಾಡುಗಳೇ ಚಂದ ಅಂತಾರೆ. ಮತ್ತೊಬ್ಬರು ಹೇಳ್ತಾ ಇದ್ದಾರೆ, ಹೆಸರೇನು ಹಾಕಿಲ್ಲ, ಅವರು ಸಂದೇಶ ಓದ್ಲಿಕ್ಕಾಗೋದಿಲ್ಲ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಹೇಳ್ತಾರೆ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲು ಹಾಡುಗಳನ್ನು ಕೇಳೋದಕ್ಕೆ ಒಂದು ಸ್ವಲ್ಪ ಶಕ್ತಿ ಬರಲಿ ಅಂತ ಜಾಸ್ತಿ ನಾಷ್ಟ ಮಾಡಿದೆ. 10 ಗಂಟೆ ಅಷ್ಟೊತ್ತಿಗೆ ಕಿವಿ ನಿದ್ರೆ ಮಂಪ್ರು ಬಂದಿತ್ತು. 10:05 ನನ್ನ ಮೊಮ್ಮಗ ಬಂದು ತಣ್ಣೀರು ಹಾಕಿ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಶುರುವಾಗಿದೆ ತಾತ, ಏಳು ಅಂತ ಎಳಿಸ್ಬಿಟ್ಟ. ನಮ್ಮ ಈ ಬಾಳ ಪಂಜರದಲ್ಲಿ ಪ್ರತಿದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಹಾಸು ಹೊಕ್ಕಾಗಿದೆ. ಇದು ಯಾವ ಜನ್ಮದ ಮೈತ್ರಿ ಅನ್ನೋದು ನನಗಂತೂ ತಿಳಿಯೋದಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ, ಇದು ಯಾವ ಜನ್ಮದ ಮೈತ್ರಿ ಆದರೂ ಪರವಾಗಿಲ್ಲ. ನೀವು ಓಲ್ಡ್ ಇಸ್ ಗೋಲ್ಡ್ ಕೇಳ್ತಾರೆ, ವಿವಿಧ ಭಾರತಿ ಕೇಳ್ತಾರೆ, ತಪ್ಪದೆ ನಮ್ಮ ಜೊತೆಯಾಗಿರಿ ಅಷ್ಟೇ ನಾವು ಹೇಳೋದು. ಇನ್ನು ಉಮೇಶ್ ಅವರು, ನೀವು ಪ್ರತಿದಿನ ಪ್ರಸಾರ ಮಾಡುವಂಥ ಅಪರೂಪದ ಹಾಡುಗಳಿಂದ ನಮ್ಮ ಬಾಲ್ಯವೆಲ್ಲ ನೆನಪಾಗುತ್ತೆ, ಸದಾ ಖುಷಿಯಾಗಿರೋ ಹಾಗೆ ಆಗಿದೆ ಅಂತ ಹೇಳ್ತಾರೆ. ಅರುಣಾ ಮೈತ್ರಿ, ಜೆ ಸಿ ನಗರ ಪೋಸ್ಟ್ ಆಫೀಸ್ ರೋಡ್ನಿಂದ, ತುಂಬ ಖುಷಿಯಾಗುತ್ತೆ ಹಾಡುಗಳು ಅಂತ ಹೇಳಿದ್ರೆ. ಅಮರಾವತಿ ಹರಿಕುಮಾರ್, ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ, ಥ್ಯಾಂಕ್ ಯು ವಿವಿಧ ಭಾರತಿ ಅಂತಾರೆ. ಜಿ ಎಸ್ ಚಂದನ, ಚಿತ್ರದುರ್ಗದಿಂದ, ಬೆಳಗಿನಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ತುಂಬ ತುಂಬ ತುಂಬ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾರೆ. ರಮೇಶ್ ರಂಗ ವಿದ್ಯಾರ್ಥಿ, ವಿಜಯ್ ಹಿರೇಮಠ ರಾಯಚೂರಿನಿಂದ, ಅಪರೂಪದ ಅದ್ಭುತ ಹಳೆಯ ಹಾಡುಗಳು ನಮ್ಮ ಮನಸ್ಸೂರೆಗೊಂಡಿದೆ, ಧನ್ಯವಾದ ಅಂತ ಹೇಳ್ತಾರೆ. ಲೀಲಾ ಬೇಗೂರಿನಿಂದ ಹೇಳ್ತಾರೆ, ಓಲ್ಡ್ ಇಸ್ ಗೋಲ್ಡ್ನಲ್ಲಿ ತುಂಬ ಅಪರೂಪದ ಹಳೆಯ ಮಧುರವಾದ ಹಾಡು ಕೇಳೋದಕ್ಕೆ ಖುಷಿ ಆಗ್ತಾ ಇದೆ ಅಂತ. ಚಂದದ ಗೀತೆಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಅಶೋಕ್ ಗೋಕಾವಿ, ನನ್ನ ಮೊಮ್ಮಗ ವಿರಾಜ್ ಇಚ್ಚಲಕರಂಜಿಯಿಂದ ಕೇಳ್ತಾ ಇದ್ದೀವಿ ಅಂತಾರೆ. ಗಂಗಾವತಿ ಹೇರೂರಿನಿಂದ ಗಂಗಪ್ಪ ಬಿಡಿಗೇರ್ ಅವರು ಒಳ್ಳೆಯ ಹಾಡುಗಳು ಅಂತ ಹೇಳ್ತಾರೆ. ಪುಷ್ಪಾ ಶಾನ್ ಬೋಗರ್ ಗದಗ್ನಿಂದ, ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳಿದ್ರೆ, ಎಲ್ಲ ಹಾಡು ಕಾರ್ಯಕ್ರಮ ವೆರಿ ಎಕ್ಸಲೆಂಟ್ ಅಂತ ಬಿ ಪುಟ್ರಾಜು ಕಸವನಹಳ್ಳಿ ಬೆಂಗಳೂರಿನಿಂದ ಹೇಳ್ತಾರೆ. ಓಲ್ಡ್ ಇಸ್ ಗೋಲ್ಡ್ ತುಂಬಾ ಚೆನ್ನಾಗಿದೆ ಅಂತ ಸಂಪತ್ ಲಕ್ಷ್ಮಿ ಮಲ್ಲೇಶ್ವರಂಿಂದ, ಹಳೆಯ ಸುಮಧುರ ಹಾಡುಗಳು ತುಂಬ ಇಷ್ಟ ಅಂತ ಗಜಲಕ್ಷ್ಮಿ ಶಿಡ್ಲಘಟ್ಟದಿಂದ.

ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗ ಇವರು ಏನು ಹೇಳ್ತಾ ಇದ್ದಾರೆ, ಹಳೆಯ ಹಾಡುಗಳ ಕಾರ್ಯಕ್ರಮ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಎಲ್ಲರಿಗೂ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಅಂದರೆ ಹಳೆಯ ಹಾಡುಗಳು ಅಂದರೆ ನಿಮಗೆ ತುಂಬ ತುಂಬ ಇಷ್ಟ ಆಗುತ್ತೆ ಅಂತ ನಮಗೂ ಗೊತ್ತು. ಅದಕ್ಕೆ ನಿಮಗೋಸ್ಕರ ನಾವು ಚಂದದ ಹಾಡುಗಳನ್ನು ಆರಿಸಿ ಆರಿಸಿ ಆರಿಸಿ ನಿಮಗಾಗಿ ನಾವು ಕೊಡ್ತಾ ಇರ್ತೇವೆ. ಕೇಳ್ತಾ ಇರಿ ಪ್ರತಿ ಬೆಳಗ್ಗೆ 10:05, ಹಾಗೆ ಸಂಜೆ 5:05 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಶನಿವಾರದ ಈ ದಿನದ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರದಲ್ಲಿ ಸ್ವಯಂವರ ಚಿತ್ರದ ಗೀತೆ ಬರ್ತಾ ಇದೆ. ಚಿವದೇಶಂಕರ್ ಅವರು ಬರೆದಿದ್ದು, ಎಸ್ ಜಾನಕಿ ಮತ್ತು ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಹಾಗೆಯೇ ನಾರಿ ಮುನಿದನ್ ಮಾರಿ ಚಿತ್ರದ ಗೀತೆ ಗೀತಪ್ರಿಯ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಪಿ ಸುಶೀಲ ಅವರ ಧ್ವನಿಯಲ್ಲಿ ಕೇಳಿ.

0: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ.
1: ನಿಸ್ವಾರ್ಥ ಸ್ನೇಹಕ್ಕೆ ಸಾವಿಲ್ಲ, ಪರಸ್ಪರ ಗೌರವ, ನಿರಾಡಂಬರ, ಪ್ರಾಮಾಣಿಕತೆ, ನಿಷ್ಠುರತೆ, ಸರಳತೆ ಮತ್ತು ಶುದ್ಧ ಮನಸ್ಸು, ಇವು ಇರುವಲ್ಲಿ ಸ್ನೇಹ ಶಾಶ್ವತ.

0: ಶಕೆ ನೀರೆರೆದಂತೆ.
1: ಕಹ ಸ್ನೇಹ ಸದ್ಭಾವ, ಇತರರಿಗೆ ಒಳಿತಾಗಲಿ ಎಂಬ ನಿರ್ಮಲ ಭಾವನೆ ಸದ್ಭಾವ.
2: ಇದು ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ.
3: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಗ 102.1 ಮೆಗಾಹರ್ಟ್ಸ್ಗಳು. ಕೆಳಗರೆಗೆ ಸಮಯ ಸರಿಯಾಗಿ 11 ಗಂಟೆ

0: ಅರಿವೆಂಬ ಗುರುವಿಗೆ ಶರಣೆಂಬೆ.
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಕೇಳುಗರೆ, ಈಗ ಸಮಯ 11:02 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಮೂಡಿಬರಲಿವೆ.
4: ದೀರ್ಘಕಾಲದ ಸಂಘರ್ಷವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ರಾಷ್ಟ್ರಗಳು ಇದೇ 14 ಮತ್ತು 15 ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಮಹತ್ವದ ಶಾಂತಿ ಮಾತುಕತೆಯನ್ನು ಪುನರಾರಂಭಿಸಲಿವೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ. ಡಿಜಿಟಲ್ ಗುರುತು ದತ್ತಾಂಶದ ಮೂಲಕ ಸಾರ್ವಜನಿಕ ಸೇವೆ ಮತ್ತು ಆಡಳಿತವನ್ನು ಉತ್ತಮಗೊಳಿಸುವ ಉದ್ದೇಶದ UIDAI ಡಾಟಾ ಹ್ಯಾಕಥಾನ್ 2026 ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಮ್ಮಿಕೊಂಡಿದ್ದ ಈ ಸ್ಪರ್ಧೆಯಲ್ಲಿ 15,000+ ತಂಡಗಳು ನೋಂದಾಯಿಸಿಕೊಂಡು 5,000+ ತಂಡಗಳು ನವೀನ ತಾಂತ್ರಿಕ ಪರಿಹಾರಗಳನ್ನು ಪ್ರಸ್ತುತಪಡಿಸಿವೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿಂದು ನಡೆಯುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

ನಮಸ್ತೆ ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಹೊಸ ಹಾಡು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಈ ದಿನದ ಹೊಸ ಗೀತೆಗಳನ್ನ ಕೇಳುವಂತಹ ಈ ಕಾರ್ಯಕ್ರಮದಲ್ಲಿ ಕೇಳಿ ಮೊದಲಿಗೆ ಬ್ರಾಡ್ ಚಲನಚಿತ್ರದಿಂದ ಸಿದ್ಧ ಶ್ರೀರಾಮ್ ಮತ್ತು ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ, ಶಶಾಂಕ್ ಅವರ ರಚನೆ, ಅರ್ಜುನ್ ಜನಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಸಾರಿ.
1: ಲ್ಯಾಂಡ್ ಲಾರ್ಡ್ ಚಲನಚಿತ್ರದಿಂದ ವಿಜಯ್ ಪ್ರಕಾಶ್ ಮತ್ತು ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಈಗ ತಾನೇ ಆಲಿಸಿದ್ರಿ. ಈಗ ಕೇಳಿ ಕಲ್ಟ್ ಚಲನಚಿತ್ರದಿಂದ ಜಸ್ಕರಣ್ ಸಿಂಗ್ ಮತ್ತು ಪೃಥ್ವಿ ಭಟ್ ಅವರ ಗಾಯನದಲ್ಲಿ ಅನಿಲ್ ಕುಮಾರ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿರುವಂತಹ ಗೀತೆ

ಈಗ ಗೆಳೆ ಪಂಚರಂಗಿ ಚಲನಚಿತ್ರದಿಂದ ಅಕ್ಷಿತ್ ರಾಮನಾಥ್ ಮತ್ತು ಅನುರಾಧ ಭಟ್ ಮತ್ತು ಬಂಟಿ ಕೇಶವ ಪ್ರಸಾದ್ ಅವರ ಧ್ವನಿಯಲ್ಲಿ ಜಯಂತ್ ಕಾಕಿನಿಯವರ ಸಾಹಿತ್ಯ ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಶ್ರೋತೃ ಬಂಧವರೇ, ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದರೆ ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಗ 102.1 ಮೆಗಾಹರ್ಟ್ಸ್ಗಳು. ಸಮಯ 11:30.
1: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
2: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
3: ಶರಣರ ಸತ್ಯಾನುಸಂಧಾನದ ಸರಣಿ.
1: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
2: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
1: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
3: ಶರಣರ ತತ್ವಗಳ ಆಂತರ್ಯದ

0: ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
2: 8700 01 4242.
3: ಕೇಳುಗರೆ, ಸಮಯ 11:32 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬರುವುದು.
4: ಸಂಸ್ಕೃತಿಯಲ್ಲಿ ಒಬ್ಬ ಸ್ಮರಣೀಯ ವ್ಯಕ್ತಿ ಅವರು ಆಗಿದ್ರು ಅಂತ ಹೇಳ್ಬೋದು. ಅವು ಹಾಗೆ ಅವರು ಕೊಟ್ಟಂತಹ ಕೊಡುಗೆ ಅಪಾರ ಅಂತ ಹೇಳ್ತಾ ಮೊದಲಿಗೆ ಕೇಳಿ ಸಂಗ್ರಮ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ಸಂಗೀತ ಸಾಹಿತ್ಯ ಹಾಗೆಯೇ ನಮ್ಮ ಸಂಸ್ಕೃತಿ ಲಾಸ್ಯವಾಡಲಿಕ್ಕೆ ಸಹಾಯ ಮಾಡಿದಂತಹ ಈ ನಮ್ಮ ಕಲಾಭಾರತೀಯ ತಾರೆ ಯಾರು ಅಂತ ಹೇಳಿ ಕೇಳಿದ್ದಾಯ್ತು. ಹಾಗೆ ಅವರ ಬಗ್ಗೆ ಈ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡ್ತೀವಿ ಅಂತ ಹೇಳಿದ್ವಿ. ಅವರು ಬೇರೆ ಯಾರೂ ಅಲ್ಲ, ಆ ನ ಕ್ರೂ ಎಂದೇ ಜನಪ್ರಿಯರಾದಂತಹ ನಮ್ಮ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ಒಬ್ಬ ಸ್ಮರಣೀಯ ವ್ಯಕ್ತಿಯಾಗಿ ಕಾದಂಬರಿ ಸಾರ್ವಭೌಮ ಅಥವಾ ಕಾದಂಬರಿ ಚಕ್ರವರ್ತಿ ಅಂತ ಹೇಳಿ ಹೆಸರಾದಂತಹ ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್ ಇವರ ಜನ್ಮದಿನದ ಪ್ರಯುಕ್ತ ನಾವಿಂದು ಕಲಾಭಾರತಿಯಲ್ಲಿ ಅವರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಸಾಕ್ತಾ ಇದ್ದೀವಿ. ಕನ್ನಡದ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಇವರು ನೀಡಿದಂತಹ ಕೊಡುಗೆ ಅಪಾರ. ಹಾಗೆಯೇ ಪ್ರಗತಿಶೀಲ ಸಾಹಿತ್ಯ ಚಳುವಳಿಯಲ್ಲಿ ಇವರು ಪಾಲ್ಗೊಂಡಿದ್ರು, ಹಾಗೆ ಇತರರನ್ನ ಪ್ರೇರೇಪಿಸಿದ್ರು ಅಂತ ಹೇಳ್ಬೋದು. ಅದ್ಭುತ ಕಾದಂಬರಿಗಳನ್ನ ಇವರು ರಚಿಸ್ತಾ ಇದ್ರು. 80,000 ಪುಟಗಳಿಗೂ ಹೆಚ್ಚು ವಿಸ್ತೀರ್ಣದ 100 ಹೆಚ್ಚು ಕಾದಂಬರಿಗಳನ್ನ ಇವರು ಬರೆದಿದ್ದಾರೆ. ಆ ಒಂದು ಕಾದಂಬರಿಗಳಲ್ಲಿ ಸಾಮಾಜಿಕ ನ್ಯಾಯ, ಕಲಾವಿದರ ಜೀವನ ಮತ್ತು ನಿಷೇಧಿತ ಸಾಮಾಜಿಕ ವಿಷಯಗಳಂತಹ ವಿಷಯಗಳ ಮೇಲೆ ಹೆಚ್ಚು ಗಮನವನ್ನು ಹರಿಸಿ ಈ ನಮ್ಮ ಸಮಾಜದ ನಾಗರಿಕರ ಕಣ್ಣನ್ನು ತೆರೆಸಿದ್ದಾರೆ ಅಂತ ಹೇಳ್ಬೋದು. ಈಗ ಕೇಳಿ ಅವರ ಜನ್ಮದಿನಕ್ಕೆ ಒಂದು ಶುಭಾಶಯವನ್ನು ಕೋರುವಂತಹ ಗೀತೆ. ಪಿಬಿ ಶ್ರೀನಿವಾಸ್ ಮತ್ತು ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ ನಂದಗೋಕುಲ ಚಲನಚಿತ್ರದಿಂದ.

ಇನ್ನು ಹಾಗೇನೆ ನಮ್ಮ ಅನಕ್ರು ಅವರು ಕನ್ನಡ ಚಲನಚಿತ್ರ ರಂಗದಲ್ಲೂ ಕೂಡ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ ಅಂತ ಹೇಳ್ಬೋದು. ಗಮನಾರ್ಹವಾಗಿ ಜೀವನದ ಒಂದು ನಾಟಕಕ್ಕಾಗಿ ಚಿತ್ರಕಥೆಯನ್ನು ಬರೆದಿದ್ದಾರೆ. ಹಾಗೇನೆ ಮೆಲೋ ಡ್ರಾಮಾಗಳಲ್ಲೂ ಕೂಡ ಇವರ ಒಂದು ಸಾಹಿತ್ಯದ ಪ್ರಭಾವ ಇದೆ ಅಂತ ಹೇಳ್ಬೋದು. ಹಾಗೆ 1970 ತೆರೆ ಕಂಡಂತಹ ಒಂದು ಚಿತ್ರ ಶ್ರೀಕೃಷ್ಣ ದೇವರಾಯ ಎಂಬ ಒಂದು ಚಲನಚಿತ್ರಕ್ಕೆ ಇವರು ಚಿತ್ರಕಥೆಯನ್ನು ಕೂಡ ಬರೆದಿದ್ದಾರೆ. ಇದು ಒಂದು ಜೀವನ ಚರಿತ್ರೆಯ ಆಧಾರಿತ ಚಿತ್ರ ಅಂತ ಹೇಳ್ಬೋದು. ಈ ಒಂದು ಚಲನಚಿತ್ರದಲ್ಲಿ ಪಂಟುಲು, ಡಾಕ್ಟರ್ ರಾಜ್ಕುಮಾರ್ ಹಾಗೆ ಭಾರತಿ, ಜಯಂತಿ, ಎ ವಿ ರಾಜಮ್ಮ ಅವರು ನಟಿಸಿದ್ರು. ಈ ಒಂದು ಚಲನಚಿತ್ರದಲ್ಲಿ ನಮ್ಮ ಆನ ಕ್ರೂ ಅವರು ಚಿತ್ರಕಥೆಯನ್ನು ಬರೆದಿದ್ದಂಥ ಈ ಒಂದು ಗೀತೆಯಿಂದ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ, ಪಿ ಸುಶೀಲ ಅವರು ಧ್ವನಿಯಾಗಿರುವಂತಹ ಗೀತೆಗೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಇದೀಗ.

ಏನು ಅನಕ್ರು ಅವರು ತಮ್ಮ ಏನು ರಚನೆ ಇತ್ತು ಅಥವಾ ಸಾಹಿತ್ಯ ಇತ್ತು ಅದು ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಪ್ರಭಾವವನ್ನು ಬೀರಿತು. ಹಾಗೇನೆ ಅವರು ಬರೆದಂತಹ ಒಂದು ಕಾದಂಬರಿ ಚಲನಚಿತ್ರದ ರೂಪದಲ್ಲಿ ಬದಲಾವಣೆ ಆಯಿತು ಅಂತ ಹೇಳ್ಬೋದು. ಹಾಗೇನೆ ಆ ಒಂದು ಚಲನಚಿತ್ರ ಸಂಧ್ಯಾರಾಗ 1966 ತೆರೆ ಕಂಡಂತಹ ಈ ಒಂದು ಚಲನಚಿತ್ರದಲ್ಲಿ ರಾಜ್ಕುಮಾರ್, ಭಾರತಿ, ಉದಯ್ ಕುಮಾರ್, ಪಂಡರಿಬಾಯಿ, ಕೆ ಎಸ್ ಅಶ್ವಥ್ ಅವರು ನಟಿಸಿದ್ರು.

0: ನಾಡಿನ ಅಧ್ಯಾಯ ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ಇನ್ನು ನಮ್ಮ ಅನಕ್ರೂ ಅವರು 1942 ತೆರೆ ಕಂಡಂತಹ ಚಿತ್ರ ಜೀವನ ನಾಟಕ ಎಂಬ ಒಂದು ಚಲನಚಿತ್ರಕ್ಕೆ ಇವರು ಚಿತ್ರಕಥೆಯನ್ನು ಕೂಡ ಬರೆದಿದ್ದಾರೆ. ಈ ಒಂದು ಚಿತ್ರ ಉದ್ಯಮದ ಆರಂಭಿಕ ಮೆಲೋಡ್ರಾಮಗಳಲ್ಲಿ ಒಂದಾಗಿದೆ. 1942 ತೆರೆ ಕಂಡಂತಹ ಈ ಚಿತ್ರದಲ್ಲಿ ಗುಬ್ಬಿ ವೀರಣ್ಣ, ಕೆಂಪರಾಜ್ ಅರಸ್, ಶಾಂತಾ ಹುಬ್ಳಿಕಾರ್ ಮತ್ತು ಬಿ ಜಯಮ್ಮ ಅವರು ನಟಿಸಿದ್ದಾರೆ ಅಂತ ಹೇಳ್ಬೋದು. ಹಾಗೆ ವಹಾಬ್ ಕಾಶ್ಮೀರಿ ಅವರ ಒಂದು ನಿರ್ದೇಶನದಲ್ಲಿ ಈ ಒಂದು ಚಲನಚಿತ್ರ ಮೂಡಿ ಬಂತು. ಹಾಗೆ ಗುಬ್ಬಿ ವೀರಣ್ಣ ಅವರು ಈ ಒಂದು ಚಲನಚಿತ್ರದ ನಿರ್ಮಾಪಕರಾಗಿ

ಇದೀಗ ಕೇಳಿ ಆ ಒಂದು ಚಲನಚಿತ್ರದಿಂದ ಆಯ್ದಂತಹ ಗೀತೆ. ಜಿ ಎಚ್ ವೀರಣ್ಣ ಅವರ ಧ್ವನಿಯಲ್ಲಿ, ಬಿ ಪುಟ್ಟಸ್ವಾಮಯ್ಯ ಅವರ ಸಾಹಿತ್ಯ, ರಾಮಯ್ಯ ಶ್ರೀರೂರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಅಪರೂಪದ ಗೀತೆಗಳನ್ನ ಅನಕ್ರು ಅವರು ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ನೀಡಿದಂತಹ ಕೊಡುಗೆಯನ್ನ ನಾವೀಗ ನಮ್ಮ ಕಿವಿಯನ್ನ ತುಂಬಿಕೊಂಡ್ವಿ ಅಂತ ಹೇಳ್ಬೋದು. ಹಾಗೇನೆ ಕನ್ನಡ ಭಾಷೆಯ ಕಾರ್ಯಕರ್ತರಾಗಿ ಕೂಡ ಇವರು ಕೆಲಸವನ್ನ ನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು. ಕನ್ನಡ ಭಾಷೆಯ ಉತ್ಸಾಹಭರಿತವಾದಂತಹ ಒಬ್ಬ ಪ್ರತಿಪಾದಕರಾಗಿದ್ದರು ಇವರು. ಹಾಗೆ ಕನ್ನಡವನ್ನ ಜನಪ್ರಿಯಗೊಳಿಸಲಿಕ್ಕೆ ಅಂಥೇಳಿ ಅನೇಕ ಚಳುವಳಿಗಳಲ್ಲಿ ಇವರು ಪಾಲ್ಗೊಂಡಿದ್ರು. ಹಾಗೆ ಕನ್ನಡ ಮಾತನಾಡುವಂತಹ ಪ್ರದೇಶಗಳ ಏಕೀಕರಣಕ್ಕಾಗಿ ಸಕ್ರಿಯವಾಗಿ ಹೋರಾಟವನ್ನ ಮಾಡಿದವರು ನಮ್ಮ ಅನಕ್ರು ಅವರು ಅಂತ ಹೇಳ್ಬೋದು. ಹಾಗೆ ಸಂಪಾದಕರಾಗಿ ವಿಮರ್ಶಕರಾಗಿ ಇವರು ಕಾಣಿಸಿಕೊಂಡಿದ್ದಾರೆ. 42ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಣಿಪಾಲದಲ್ಲಿ ನಡೆದಾಗ ಆ ಒಂದು ಸಮ್ಮೇಳನದ ಅಧ್ಯಕ್ಷರಾಗಿ ಇವರನ್ನ ಗೌರವಿಸಲಾಯಿತು. ಇದಾಗಿತ್ತು ನಮ್ಮ ಈ ದಿನದ ಕಲಾಭಾರತಿ. ಅನಕ್ರು ಅವರ ಒಂದು ಚಲನಚಿತ್ರದಿಂದ ಆಯ್ದಂತಹ ಗೀತೆಯನ್ನು ಆಲಿಸಿದಾಯಿತು. ಹಾಗೆಯೇ ಯಾವ ಒಬ್ಬ ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ, ಸಮಾಜದ ಕಳಕಳಿಯನ್ನು ಕೇಳಿಸ್ಕೊಂಡು ಬರೀತಾರೆ, ಅಂತಹ ಒಬ್ಬ ಕವಿಯ ವರ್ಣನೆಯನ್ನು ಯಾರು ತಾನೇ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆದರೂ ಕೂಡ ಕವಿಯನ್ನು ಕುರಿತಂತಹ ಒಂದು ಗೀತೆ ಇದೀಗ. ರಾಜ್ಕುಮಾರ್ ಅವರ ಧ್ವನಿ, ಚಿವುದಯ್ ಶಂಕರ್ ಅವರ ಸಾಹಿತ್ಯ, ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಲನಚಿತ್ರದಿಂದ.

ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೇಳುಗ ಸ್ನೇಹಿತರೆ, ಸಮಯ ಈಗ 12 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರವನ್ನು ಆಲಿಸೋಣ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿಯೇ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆರೋಗ್ಯ ತುರ್ತು ಪರಿಸ್ಥಿತಿ ಅಥವಾ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಂಡರೆ ಅವುಗಳನ್ನು ತಕ್ಷಣ ಪತ್ತೆ ಹಚ್ಚಿ ವೇಗವಾಗಿ ಹತೋಟಿಗೆ ತರಲು ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಸಮನ್ವಯ ಕೇಂದ್ರ ಸ್ಥಾಪಿಸಲಾಗಿದೆ. ರಾಜ್ಯದ ಪ್ರತಿಯೊಬ್ಬರ ಆರೋಗ್ಯ ರಕ್ಷಣೆಗಾಗಿ ವಾರದ 7 ದಿನ ಹಾಗೂ ದಿನದ 24 ಗಂಟೆ ಈ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಬೃಹತ್ ಪ್ರಮಾಣದ ಸೇವೆಗಳನ್ನು ಒದಗಿಸಲು ದೇಶದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಮೇಲೆ ಕೃತಕ ಬುದ್ಧಿಮತ್ತೆ ಹೇಗೆ ಕಾರ್ಯನಿರ್ವಹಿಸಬಹುದು ಎಂಬುದನ್ನು ಪ್ರದರ್ಶಿಸಲು ಭಾರತ ವಿಶಿಷ್ಟ ಮಾದರಿ ಸೃಷ್ಟಿಸಿದೆ ಎಂದು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ಹೇಳಿದ್ದಾರೆ. ಬೆಂಗಳೂರಿನ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಎವಿ ರಾಮರಾವ್ ಸಭಾಂಗಣದಲ್ಲಿ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಉದ್ಘಾಟಿಸಿ ಅವರು ಮಾತನಾಡಿದರು. ಭಾರತ ಎಐ ಮಿಷನ್ ಸಾಮಾನ್ಯ ನಾಗರಿಕರಿಗೆ ಪ್ರಯೋಜನವನ್ನು ತರುವ ಗುರಿ ಹೊಂದಿದೆ ಎಂದರು. ಬೆಳಗಾವಿ ಜಿಲ್ಲಾ ತೋಟಗಾರಿಕೆ ಇಲಾಖೆ ವತಿಯಿಂದ 3 ದಿನಗಳ ಮಾವು ಪ್ರದರ್ಶನ ಹಾಗೂ

0: ಮಾರಾಟ ಮೇಳವನ್ನು ನಗರದ ಕ್ಲಬ್ ರಸ್ತೆಯ ಹ್ಯೂಮ್ ಉದ್ಯಾನವನದಲ್ಲಿ ಆಯೋಜಿಸಲಾಗಿದೆ. ಬೆಳಗಾವಿ ಮಾವು ಬ್ರ್ಯಾಂಡ್ ಸೇರಿದಂತೆ ಸಾವಯವ ಮಾವು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ರಾಹುಲ್ ಶಿಂಧೆ ಉದ್ಘಾಟಿಸಿದರು. ಮಾವು ಮೇಳದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಮಹಾಂತೇಶ್ ಮುರಗೋಡ್.
1: ಬೆಳಗಾವಿ ಜಿಲ್ಲೆಯ ಮ್ಯಾಕ್ಸಿಮಮ್ ರೈತರಿಗೆ ಮಾವು ಬೆಳೆಗಾರಿಗೆ ನಾವು ಇಲ್ಲಿ 20 ಸ್ಟಾಲ್ ಅವ್ರನ್ನೇ ಇದಾವೆ. ರೇಟು ಸುಮಾರು 400-700 ರೂಪಾಯಿವರೆಗೆ ಡಿಫ್ರೆಂಟ್ ಕ್ವಾಲಿಟಿ ಮೇಲೆ ಅವರಿಗೆ ಮಾರಕ್ಕೆ ಹೇಳಿದ್ವಿ. ರೈತರು ಬೆಳೆದಿದ್ದು ಆರ್ಗ್ಯಾನಿಕ್, ಮತ್ತೆ ಈಗ ಯಾವಾಗ ನಾವು ಬೆಳಗಾವಿ ಬ್ರ್ಯಾಂಡ್ ಮಾಡಿದಿವಲ್ಲ, ಇದು ಪುಣಾ ಮುಂಬೈ ಎಲ್ಲ ಕಡೆನೂ ಹೊಂಟಿದೆ. ಹೊಸ ಮ್ಯಾಂಗೋ ಏನ್ ಬೆಳೀತಾರಲ್ಲ ಅವ್ರಿಗೆ ಏರಿಯಾ ಎಕ್ಸ್ಪೆನ್ಷನ್ ಅವರಿಗೆ 50% ಕೊಡ್ತೀವಿ. ನರೇಗಾದಾಗೂ ಕೊಡ್ತೀವಿ, ನಮ್ಮ NHM ಸ್ಕೀಮ್ ದಲ್ಲಿ ಕೊಡ್ತಾ ಇದೀವಿ, CHD ಸ್ಕೀಮ್ ದಲ್ಲಿ ಕೊಡ್ತಾ ಇದೀವಿ. ಇದ್ರ ಜೊತೆ ಅವ್ರ ರೈಪನಿಂಗ್ ಚೇಂಬರ್ ಬೇಕಾದ್ರೆ ಅದನ್ನು ಕೊಡ್ತೀವಿ, ಕ್ರೇಡ್ಸ್ ಕೊಡ್ತೀವಿ, ಆಮೇಲೆ ಕವರ್ಸ್ ಕೊಡ್ತೀವಿ, ಆಮೇಲೆ ಅವರಿಗೆ ಸೋಲಾರ್ ಟ್ರಾಪ್ಸ್ ಕೊಡ್ತೀವಿ, ಕ್ಲೈಮೇಟಿಕ್ ಹಾಳಾದ ಸತ್ಯ ಇನ್ಸೂರೆನ್ಸ್ ಕವರ್ ಕೊಡ್ತಾ ಇದೀವಿ. ಅವರಿಗೆ 4,000 ರೂಪಾಯಿ ಒಂದ್ ಹೆಕ್ಟರಿ ಅವ್ರು ಕಟ್ಟಿದ್ರೆ 80,000ವರೆಗೆ ತಮ್ಮ ಅಶ್ಯೂರ್ಡ್ ಅಮೌಂಟ್ ಬರ್ತಾ ಇದೆ.
0: 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ 15ನೇ ತಾರೀಖಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ತೋಟಗಾರಿಕೆ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ 10 ದಿನಗಳ ಮಾವು ಮತ್ತು ಹಲಸು ಮೇಳಕ್ಕೆ ನಿನ್ನೆ ಚಾಲನೆ ದೊರೆತಿದೆ. ಆಧುನಿಕ ಕಾಲಘಟ್ಟದಲ್ಲಿ ಮನುಷ್ಯನಿಗೆ ಉತ್ತಮ ಆರೋಗ್ಯ ಮುಖ್ಯವಾಗಿದೆ, ಪರಂಪರೆ ಹಾಗೂ ಸಂಸ್ಕೃತಿಯ ಮೌಲ್ಯಗಳನ್ನು ಹೊಂದುವುದು ಕೂಡ ಅತ್ಯಗತ್ಯ ಎಂದು ಸುತ್ತೂರು ಶ್ರೀ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹೇಳಿದರು. ಮೈಸೂರು ನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಭಾಂಗಣದಲ್ಲಿ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ಆಯೋಜಿಸಿದ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮಾರಾಟ ಹಾಗೂ ಕೊಡುಕೊಳ್ಳುವವರ ಸಮಾವೇಶಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಚರಕ ಸಂಸ್ಥೆಯ ದಶಕಗಳ ಕಾರ್ಯವನ್ನು ಶ್ಲಾಘಿಸಿದರು. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಆಂಧ್ರಪ್ರದೇಶದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥ ರಸ್ತೆ ನಿರ್ಮಾಣ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ ತಿಳಿಸಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ 2025ನೇ ಸಾಲಿನ ಭಾರತೀಯ ಅರಣ್ಯ ಸೇವೆ IFS ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿ ಬಸವರಾಜ್ ಕೆಂಪವಾಡ ಅವರನ್ನು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಅಭಿನಂದಿಸಿದ್ದಾರೆ. ರಾಜ್ಯದಲ್ಲಿ ಶ್ರೀಗಂಧದ ಮರ ಅಥವಾ ಗಿಡಗಳ ಕಳ್ಳತನ ತಡೆಯುವುದು ದೊಡ್ಡ ಸವಾಲಾಗಿದ್ದು, ಮರಗಳ್ಳತನ ತಡೆಯಲು ಕರ್ನಾಟಕ ಸೋಪ್ಸ್ ಆಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಬೆಂಗಳೂರು KSDL ಸಂಸ್ಥೆ ತಂತ್ರಜ್ಞಾನಿಗಳ ನೆರವು ಕೋರಿದೆ. ಕೈಗಾರಿಕೆಗಳ ಖಾತೆ ಸಚಿವ MB ಪಾಟೀಲ್ ಈ ವಿಷಯ ತಿಳಿಸಿ, ಪರಿಣಾಮಕಾರಿ ತಂತ್ರಜ್ಞಾನ ಆಯ್ಕೆಯಾದರೆ ಅನುಷ್ಠಾನದ ಸಂಪೂರ್ಣ ವೆಚ್ಚವನ್ನು KSDL ಭರಿಸಲಿದೆ ಎಂದು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಬೆಂಗಳೂರಿನ ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಸಂಸ್ಥೆ ಮೂಲಕ ಸರ್ವೆ ಕಾರ್ಯದ ಹಿನ್ನೆಲೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು, ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ. ವನಿತಾ ವಿಹಾರ. ಆಕಾಶವಾಣಿ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ, ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಿದ್ದಾರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
3: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ

0: ಎನ್ ಶ್ರುತಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ರಚನೆ ಮತ್ತು ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀತಾ ಇದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶ್ರುತಿ ಅವರೇ.
1: ನಮಸ್ತೆ ಸರ್. ನಾನು ಯಲವಟ್ಟಿ ಗ್ರಾಮ ಪಂಚಾಯತಿಯಲ್ಲಿ LCRP ಆಗಿ ಕೆಲಸ ಕಾರ್ಯ ನಿರ್ವಹಿಸುತ್ತಿದ್ದೇನೆ. LCRP ಅಂದರೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಸ್ವಸಹಾಯ ಸಂಘಗಳ ರಚನೆ ಮತ್ತೆ ಅಲ್ಲಿ ಕಾರ್ಯನಿರ್ವಹಿಸೋದ್ರ ಬಗ್ಗೆ ಮತ್ತೆ ಸ್ವಸಹಾಯ ಸಂಘದ ಮಹಿಳೆಯರು ನಮ್ಮ ಒಂದು ಸ್ವಸಹಾಯ ಸಂಘದಲ್ಲಿ ಸೇರ್ಕೊಂಡ್ಬಿಟ್ಟು ಅವರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅಂದ್ರೆ ಅವರ ಅಭಿವೃದ್ಧಿಗೋಸ್ಕರ ನಮ್ಮಲ್ಲಿ ನಾವು ಕಡಿಮೆ ಬಡ್ಡಿಲಿ ಸಾಲ ಸೌಲಭ್ಯವನ್ನು ಒದಗಿಸ್ತಾ ಇದ್ದೀವಿ. ಅದರಿಂದ ಅವ್ರಿಗೆ ಏನು ಉಪಯೋಗ ಅಂತ ಅವರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್. ನಾವು ಫಸ್ಟ್ ನಾವು 1-10 ಜನ ಸಂಘದ ಸದಸ್ಯರು ಸೇರ್ಬಿಟ್ಟು ಒಂದು ಸ್ವಸಹಾಯ ಸಂಘ ಅಂತ ರಚನೆ ಮಾಡ್ತೀವಿ ಸರ್. ಸ್ವಸಹಾಯ ಸಂಘಗಳು ನಮ್ಮಲ್ಲಿ ಫಸ್ಟ್ 5-15 ಸ್ವಸಹಾಯ ಸಂಘಗಳು ಸೇರ್ಬಿಟ್ಟು ಒಂದು ವಾರ್ಡ್ ಸರ್. ಒಂದು ವಾರ್ಡ್ ಅಂದ್ರೆ ನಮ್ ಒಂದು ಗ್ರಾಮ ಪಂಚಾಯತಿಲಿ 5 ವಾರ್ಡ್ ಒಟ್ಟು ಟೋಟಲ್ ಬರುತ್ತವೆ ಸರ್. ಒಂದು ಹಳ್ಳಿಲಿ ಒಂದ್ 10-15 ಸಂಘಗಳು ಇರ್ತವೆ, ಇನ್ನೊಂದು ಹಳ್ಳಿಲಿ ಒಂದ್ 10-15 ಸಂಘ ಇರ್ತವೆ. ಒಟ್ಟು 3 ಹಳ್ಳಿ ಬರುತ್ತವೆ ಸರ್ ನಮಗೆ. ಯಲವಟ್ಟಿ ಗ್ರಾಮ ಪಂಚಾಯತಿಲಿ 3 ಹಳ್ಳಿಯಿಂದ 5 ವಾರ್ಡ್ ಮಾಡಿದೀವಿ ಸರ್. ಯಲವಟ್ಟಿಲಿ 3 ವಾರ್ಡು, ಲಕ್ಷಟಹಳ್ಳಿ 1, ಕಮಲಾಪುರ 1. ಅಂದ್ರೆ ಕಮಲಾಪುರದಲ್ಲಿ ಸರಸ್ವತಿ ಸಂಜೀವಿನಿ ವಾರ್ಡ್ ಅಂತ, ಲಕ್ಷಟಹಳ್ಳಿಯಲ್ಲಿ ಕಾಮಧೇನು ಸಂಜೀವಿನಿ ವಾರ್ಡ್ ಅಂತ, ಯಲವಟ್ಟಿಲಿ ಶ್ರೀ ಗೌರಿ ಸಂಜೀವಿನಿ ವಾರ್ಡು, ಮತ್ತೆ ಮಹಾಲಕ್ಷ್ಮಿ ಸಂಜೀವಿನಿ ವಾರ್ಡು, ಮದರ್ ತೇರಸ ವಾರ್ಡ್ ಅಂತ. ಆ ವಾರ್ಡ್ಗಳಲ್ಲಿ 5-15 ಒಳಗೆ ಇರ್ತವೆ ಸರ್ SHGಳು ಎಲ್ಲ. ಟೋಟಲ್ SHGಳು 45 ಇದಾವೆ ಸರ್ ಗ್ರಾಮ ಪಂಚಾಯತಿಲಿ. 16 ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್. ಯಲವಟ್ಟಿಲಿ 3 ವಾರ್ಡಿಗೆ ಸಂಬಂಧಪಟ್ಟಂಗೆ ಒಬ್ರು, ಲಕ್ಷಟಹಳ್ಳಿ ಕಮಲಾಪುರದಲ್ಲಿ 2 ವಾರ್ಡಿಗೆ ಸಂಬಂಧಪಟ್ಟಂಗೆ ಒಬ್ರು. ಅಂದ್ರೆ ನಮ್ಮಲ್ಲಿ NRLM ಯೋಜನೆ ಅಂದ್ರೆ ರಾಷ್ಟ್ರೀಯ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಅಂತ ಸರ್. ಆ ಸಂಸ್ಥೆ ಅಡಿಯಲ್ಲಿ ನಾವು ಒಕ್ಕೂಟಗಳನ್ನು ರಚನೆ ಮಾಡ್ಕೊಂಡು ಒಕ್ಕೂಟದಲ್ಲಿ ವಾರ್ಡ್ಗಳನ್ನು ರಚನೆ ಮಾಡ್ಕೊಂಡು ವಾರ್ಡ್ಗಳಲ್ಲಿ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿಕೊಂಡು ಕೆಲಸ ಕಾರ್ಯ ನಿರ್ವಹಿಸ್ತಿದ್ದೀವಿ ಸರ್. ನಮ್ಮ ಮೇಲಿದ್ದ ಏನು ತಾಲೂಕ್ ಪಂಚಾಯತ್ ಇದ್ದ ನಮ್ಮ NRLM ಯೋಜನೆಯಿಂದ ನಮಗೇನು ಸ್ಕೀಮ್ ಬರ್ತವಲ್ಲ ಸರ್ ಯೋಜನೆಗಳು, ಅದನ್ನ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಒದಗಿಸ್ಕೊಡೋದು ಸರ್.
0: ಯೋಜನೆಗಳು ಅಂತಂದ್ರೆ ಏನ್ ಬರ್ತವೆ ಯೋಜನೆಗಳು?
1: ಯೋಜನೆ ಅಂದ್ರೆ ಫಸ್ಟ್ ಅವರಿಗೆ ಕಡಿಮೆ ಬಡ್ಡಿಲಿ ಸಾಲ ಕೊಡೋದು ಸರ್. ನಮ್ಮಲ್ಲಿ 12% ಸರ್ ಬಡ್ಡಿ ಸಾಲ ಕೊಡ್ತೀವಿ ಸರ್ ಸ್ವಸಹಾಯ ಸಂಘದವರಿಗೆ. ಆ ಸಾಲ ಸೌಲಭ್ಯ ತಗೊಂಡು ಅವರು ಸ್ವಾವಲಂಬಿ ಆಗಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡಂಗೆ. ಅಂದ್ರೆ ಈ ಪ್ರತಿಯೊಂದಕ್ಕೂ ಒಬ್ರು ಗಂಡಂದ್ರ ಹತ್ರ ಕೈ ಚಾಚಬೇಕು ಸರ್. 5 ರೂಪಾಯಿಗಾದ್ರೂ ಕೇಳ್ಬೇಕು, 10 ರೂಪಾಯಿಗಾದ್ರೂ ಕೇಳ್ಬೇಕಲ್ಲ. ಆ ರೀತಿ ಎಲ್ಲ ಬಿಟ್ಟು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳಿ ಅಂತ ಮಹಿಳೆಯರಿಗೆ ಒಂದು ಸಂಘ ರಚನೆ ಮಾಡಿ ಸಂಘದಲ್ಲಿ ಸಾಲ ಸೌಲಭ್ಯ ಒದಗಿಸಿ ಅವ್ರು ಏನಾದ್ರೂ ಅಭಿವೃದ್ಧಿ ಮಾಡ್ಕೊಳಕ್ಕೆ, ಈಗ ಟೈಲರಿಂಗ್ ಆಗ್ಲಿ, ಹಪ್ಪಳ ಸಂಡಿಗೆ ಮಾಡೋದಾಗ್ಲಿ, ಬ್ಯಾಗ್ ಎಣೆಯೋದು, ಮ್ಯಾಟ್ ಎಣೆಯೋದು, ಮತ್ತೆ ಬಾಗಿಲು ತೋರಣಗಳನ್ನೆಲ್ಲ ಎಣಿತಾ ಇರ್ತಾರಲ್ಲ ಸರ್, ಅವ್ರನ್ನ ಗುರುತಿಸೋದು ಸರ್. ಗುರುತಿಸಿ ಅವರಿಗೆ ಕಡಿಮೆ ಬಡ್ಡಿಲಿ ಸಾಲ ಕೊಟ್ಟು ಅವ್ರನ್ನ ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತ,
0: ಆರ್ಥಿಕವಾಗಿ ಮೇಲೆ ಬರಲಿ,
1: ಆರ್ಥಿಕವಾಗಿ ಅವ್ರು ಸ್ವಾವಲಂಬಿ ಆಗಿ ಅವರು ದುಡಿಮೆ ಮಾಡ್ಕೊಳ್ಳಿ ಅಂತ ಆ ಉದ್ದೇಶ ಸರ್ ನಮ್ದು.
0: ಒಂದು ಹಳ್ಳಿಗೆ ಅಷ್ಟೇ ಸೀಮಿತ ಆಗಿದ್ದೀರಾ ಸಂಪನ್ಮೂಲ ವ್ಯಕ್ತಿಗಳಾಗಿ, ಅಥವಾ 3 ಹಳ್ಳಿಗಳು ನಿಮ್ಮ ವ್ಯಾಪ್ತಿ ಒಳಗೆ ಬರ್ತಾವ?
1: 3 ಹಳ್ಳಿಗಳು ನಮ್ಮ ವ್ಯಾಪ್ತಿಯಲ್ಲಿ ಬರ್ತವೆ ಸರ್. ಇಬ್ಬರೇ ಇದೀವಿ ಸರ್ ನಾವು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು. ಅವರು ಒಂದ್ ಹಳ್ಳಿ ನೋಡ್ಕೊಂತಾರೆ, ನಮಗೆ 2 ಹಳ್ಳಿ ಬಂದಿದ್ದೇವೆ ಸರ್. ಅಂದ್ರೆ ಕಮಲಾಪುರ, ಲಕ್ಷಟಹಳ್ಳಿ ನಾನು ನೋಡ್ಕೊಂತೀನಿ ಸರ್.
0: ಈಗ ನಿಮ್ಮನ್ನ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಅಂತೇಳಿ ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರು? ಸಂಘದಲ್ಲಿ ಏನಾದ್ರು ಇದ್ದು ಒಳ್ಳೆಯ ಒಂದು ಸ್ತ್ರೀಶಕ್ತಿ ಸ್ವಸಹಾಯ ಸಂಘದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಏನಾದ್ರೂ ಮಾಡಿರೋದನ್ನ ಗುರುತಿಸಿ ಈಗ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ನಿಮ್ಮನ್ನ ತಗೊಂಡ್ರ?
1: ಹಾ ಸರ್, ನಿಜ. ನಾವು ಫಸ್ಟಿಗೆ ಸ್ವಸಹಾಯ ಸಂಘದಲ್ಲಿ ಒಂದು ಸಂಘ ರಚನೆ ಮಾಡ್ಕೊಂಡ್ವಿ ಸರ್. ನಮ್ದು ಸುಮಾರು ಒಂದು 25 ವರ್ಷದ ಸಂಘ ಸರ್. ಆ ಸಂಘದಲ್ಲಿ ನಾವು ಒಂದು 10-15 ಜನ ಆ ಸಂಘ ಮಾಡ್ಬಿಟ್ಟು ಅವರೆಲ್ಲರಲ್ಲಿಂದ ಏನ್ ಉಪಯೋಗ ಅಂದ್ರೆ ಅವ್ರು ಉಳಿತಾಯ ಕಟ್ಕೊಂತಾರೆ ಸರ್. 100 ರೂಪಾಯಿ ಆಯ್ತು, 50 ರೂಪಾಯಿ ಆಯ್ತು, ಇಲ್ಲ 200 ರೂಪಾಯಿನ ಅವ್ರು ಉಳಿತಾಯ ಮಾಡ್ಕೊಂಡು ಆ ಉಳಿತಾಯದ ಹಣನ ಆಂತರಿಕ ಸಾಲವಾಗಿ 1 ರೂಪಾಯಿ ಬಡ್ಡಿ ಅಂದ್ರೆ ಹೊರಗಡೆ ಎಲ್ಲ ಇವಾಗ 2 ರೂಪಾಯಿ ಬಡ್ಡಿ ಅಂತ ತಗೊಂತಾರೆ ಸರ್ ಹಣನ. ಏನಕ್ಕಾದ್ರೂ ಬೇಕಪ್ಪ ಮನೆಗೆ, ಅದಕ್ಕೋಸ್ಕರ ಅವ್ರು ಬೇರೆ ಕಡೆ ಬೇಡ, ನಮ್ಮಲ್ಲೇ ಒಂದು ಸಂಘ ರಚನೆ ಮಾಡ್ಕೊಂಡು ನಾವೇ ಹಣನೇ ಉಳಿತಾಯ ಮಾಡ್ಕೊಂಡು ಅದೇ ಉಳಿತಾಯದ ಹಣನ ನಾವು ಆಂತರಿಕ ಸಾಲವಾಗಿ ತಗೋಬಹುದಲ್ಲ ಅಂತಂದು ಹೇಳಿ ಆಂತರಿಕ ಸಾಲ ತಗೊಂಡ್ಬಿಟ್ಟು ಏನಾದ್ರೂ ಅವ್ರಿಗೆ ಅವಶ್ಯಕತೆ ಇದ್ರೆ ಹೈನುಗಾರಿಕೆನೇ ಆಗ್ಲಿ ಏನಕ್ಕೋ ಕೃಷಿಗೆ ಹೊಲಕ್ಕೆ ಏನಾದ್ರೂ ಉಪಯೋಗ ಆಗಂಗೆ ಸಾಲ ಸೌಲಭ್ಯ ತಗೊಂತಿದ್ದಾರೆ ಸರ್. ಹಂಗ್ ತಗೊಂಡ್ಬಿಟ್ಟು ಮಾಡ್ಕೊಂತಾರೆ ಸರ್. ನಾವು ಒಂದು ನಮ್ಮಲ್ಲಿ ನಮ್ ಸಂಘರಚನೆ ಆದಾಗ ನಾವು ರೊಟ್ಟಿ ಮಾಡ್ತಿದ್ವಿ ಸರ್, ಕೈಲೇ ರೊಟ್ಟಿ ತಯಾರಿ ಮಾಡ್ತಿದ್ವಿ ಸರ್.
0: ಮಿಷಿನ್
1: ಇಲ್ಲ ಸರ್. ರೊಟ್ಟಿ ತಯಾರಿ ಮಾಡ್ಕೊಂಡು ನಾವು ಒಂದು ಸಂಘದಿಂದ ಈಗ ನಾವು ಒಕ್ಕೂಟ ಅಂತ ಹೇಳಿದ್ವಲ್ಲ ಸರ್, ಅದಕ್ಕೆ ಸಭೆಗಳಿದ್ದಾಗೆಲ್ಲ

0: ಭಾಗವಹಿಸ್ತಿದ್ವಿ ಸರ್. ನಾವು ಆ ಭಾಗವಹಿಸೋದ್ರಲ್ಲಿ ನಾವು ಹಿಂಗೆ ಏನೋ ಮಾತಾಡ್ಕಂತ ಮೀಟಿಂಗ್ಗಳು ಅವ್ರು ಕೇಳಿದ ಕ್ವಶನ್ ಆನ್ಸರ್ ಮಾಡ್ಕಂತ, ಮತ್ತೀಗ ರೊಟ್ಟಿ ಯಾವ್ಯಾವ ಸಂಘದಲ್ಲಿ ಏನೇನೋ ಕ್ರಿಯಾ ಆದಾಯ ಉತ್ಪನ್ನ ಚಟುವಟಿಕೆ ಮಾಡ್ತಿದ್ದೀರಾ ಅದನ್ನೆಲ್ಲ ಕೇಳ್ತಿದ್ರು ಸರ್. ನಾವು ಹೇಳ್ತಿದ್ವಿ ಹಿಂಗೆ ನಮ್ಮ ಸಂಘದಲ್ಲಿ ರೊಟ್ಟಿ ಮಾಡ್ತೀವಿ, ಇನ್ನೊಂದು ಸಂಘದಲ್ಲಿ ಉಪ್ಪಿನಕಾಯಿ ಮಾಡ್ತೀವಿ ಅಂತ ಆ ಥರ ಹೇಳ್ತಿದ್ರು ಸರ್. ಹಂಗಾಗಿ ಏನೋ ಈ ನಮ್ಮೂರಿಗೆ ಸೆಲ್ಸಿಯರ್ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಇದ್ದಿಲ್ಲ ಸರ್. ಹಾಗಾಗಿ ನಮ್ಮಲ್ಲೆಲ್ಲ ಇವರೇ ತಗೊಳ್ರಿ, ಇವ್ರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ಕಂತಿದ್ದಾರೆ, ಏನೋ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಏನಾದರೂ ಒಂದು ಉಪಯೋಗ ಮಾಡ್ತಾರೆ, ನಿಮ್ಮ ಮೇಲೆ NRLM ಯೋಜನೆಯಿಂದ ಬಂದಿರೋವೆಲ್ಲ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಕೊಡಿಸ್ತಾರೆ ಅನ್ನೋ ಉದ್ದೇಶಕ್ಕೆ ಆಯ್ಕೆ ಮಾಡ್ಕೊಂಡ್ರು ಸರ್.
1: ಈಗ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಈಗ ನಿಮಗೇನಾದರೂ ಇದ್ರ ಬಗ್ಗೆ ತರಬೇತಿ ಈ ತರ ಏನಾದರೂ ಕೊಡ್ತಾರ?
0: ಸ್ಟಾರ್ಟಿಂಗು ಮೊದಲು ತರಬೇತಿ ಕೊಟ್ಟಿರ್ಲಿಲ್ಲ ಸರ್. ನಾನು ಇನ್ನೊಬ್ರು ಮೊದ್ಲಿಗಿರೋ ಬೇರೆ ಪಂಚಾಯತಿಯಲ್ಲಿರೋ LCRPಗಳನ್ನ ನೋಡ್ಕೊಂಡು ನಾನು ಕೆಲಸ ಮಾಡ್ತಿದ್ದೆ ಸರ್. ಆಮೇಲೆ ನಮಗೆ ನಾನು ಒಂದ್ 2 ವರ್ಷ ತರಬೇತಿ ಇಲ್ದಂಗೆ ಕೆಲಸ ಮಾಡಿದೆ ಸರ್. ಆಮೇಲೆ ನಮಗೆ ತರಬೇತಿ ಕೊಟ್ರು ಸರ್.
1: ಏನ್ ತರಬೇತಿ ಕೊಟ್ರು ನಿಮಗೆ?
0: ಅದೇ ಸಂಘ ರಚನೆ ಮಾಡುವುದು ಹೇಗೆ, ಸಂಘದಲ್ಲಿ ಸಂಘದ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಹೇಗೆ ಪ್ರೋತ್ಸಾಹಿಸಬೇಕು, ಮತ್ತೆ ಸಂಘ ರಚನೆ ಮಾಡೋದ್ರಿಂದ ಏನ್ ಉಪಯೋಗ ಅವರಿಗೆ, ಅಂದ್ರೆ ನಮ್ಮ NRLM ಯೋಜನೆಯಿಂದ ಉದ್ದೇಶ ಏನು, ಅವ್ರಿಗೆ ಏನ್ ಮಾಹಿತಿ ಸಿಗ್ತತಿ, ಇದನ್ನೆಲ್ಲ ಹೇಳ್ಕೊಡೋದ್ರ ಬಗ್ಗೆ. ಮತ್ತೆ ಈಗ ನಮ್ಮಲ್ಲಿ ಸಾಲ ಕೊಡ್ಬೇಕು ಅಂದ್ರೆ ಅಗ್ರಿಮೆಂಟ್ಗಳು ಮಾಡ್ಕಂತೀವಿ ಸರ್. ನಾವು ಸರ್ಕಾರದಿಂದ ನಮಗೆ ಅಗ್ರಿಮೆಂಟ್ ಅಂತ ಕೊಟ್ಟಿರ್ತಾರೆ ಸರ್, ಅದನ್ನ ಅಗ್ರಿಮೆಂಟ್ ಮಾಡ್ಕೋಬೇಕು ಸರ್. ನಾವು ಎಷ್ಟು ಜನ ಇರ್ತಾರ ಅವ್ರ ಸಿಗ್ನೇಚರ್ ಎಲ್ಲ ಮಾಡಿಸ್ಬೇಕು, ಅವ್ರಿಗೆ ಏನಕ್ಕೆ ಸಾಲ ಕೊಡ್ತಾ ಇದ್ದಾರೆ, ನಮ್ಮಲ್ಲಿ ಬೇರೆ ಮದ್ವೆಗೆ ಮತ್ತೆ ಬೇಡಿಲ್ ವಿಚಾರಕ್ಕೆಲ್ಲ ಲೋನ್ ಕೊಡಲ್ಲ ಸರ್, ಅಂದ್ರೆ ಸಾಲ ಒದಗಿಸಲ್ಲ. ಏನಾದ್ರೂ ಕ್ರಿಯಾ ಚಟುವಟಿಕೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡಿದಷ್ಟೇ ಲೋನ್ ಕೊಡ್ಬೇಕು ಅವರಿಗೆ.
1: ಈಗ ಕೃಷಿಗೆ ಆಗಿರ್ಬೋದು, ಹೈನುಗಾರಿಕೆ, ಗುಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಆಗಿರ್ಬೋದು, ಇಂತ ಉದ್ದೇಶಕ್ಕೆ ನೀವು ಲೋನ್ ಕೊಡಿಸ್ತಾ
0: ಸರ್ ಕೊಡಿಸ್ತೀವಿ.
1: ಈಗ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸಾಲ ತಗೊಳ್ಬೇಕಂತಂದ್ರೆ ಏನೆಲ್ಲ ಒಂದು ಕಡ್ಡಾಯವಾಗಿ ರೂಲ್ಸ್ಗಳು ಏನಾದ್ರು?
0: ಹಾ ಸರ್, ಸಂಘ ರಚನೆಯಾಗಿ ಕನಿಷ್ಠ ಅಂದ್ರೆ 1 ವರ್ಷ ಆಗಿರ್ಬೇಕು ಸರ್. ಆ ಸಂಘದಿಂದ ಒಂದು ಪಾಸ್ಬುಕ್ ಮಾಡಿಸಿರ್ಬೇಕು ಸರ್ ಬ್ಯಾಂಕ್ ಅಲ್ಲಿ, ಸಂಘದ್ದೇ ಒಂದು ಅಕೌಂಟ್ ಓಪನ್ ಮಾಡಿಸಿರ್ಬೇಕು. ಅದಾದ್ಮೇಲೆ 1 ವರ್ಷ ಆದ್ಮೇಲೆ ನಮ್ಗೆ ಒಂದು ಲೋಕೋಸ್ ಆ್ಯಪ್ ಅಂತ ಇದೆ ಸರ್, ನಮ್ಮ ಫೋನ್ ಅಲ್ಲಿ ಹಾಕೊಟ್ಟಿದ್ದಾರೆ.
1: ಅಂದ್ರೆ
0: ಲೋಕೋಸ್ ಅಂದ್ರೆ ನಮ್ಮ ಸ್ವಸಹಾಯ ಸಂಘಗಳು ಏನಿದಾವಲ್ಲ ಸರ್, ಎಷ್ಟು ಸಂಘಗಳು ರಚನೆ ಆಗಿದ್ದಾವೆ, ಎಷ್ಟು ಜನ ಮೆಂಬರ್ಸ್ ಸೇರಿದ್ದಾರೆ ಅಂತ ನಾವು ಫೋನ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಸರ್.
1: ನಿಮ್ಮ ಅಧೀನದಲ್ಲಿ?
0: ನಮ್ಮ ಅಧೀನದಲ್ಲಿ, ಅದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಹೋಗುತ್ತೆ ಸರ್. ನಾವಿಲ್ಲಿ ಏನ್ ಎಂಟ್ರಿ ಮಾಡ್ತೀವಲ್ಲ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ, ಅದು ಜಿಲ್ಲಾ ಮಟ್ಟಕ್ಕೂ ಹೋಗ್ತದೆ ಸರ್. ಸಬ್ಮಿಟ್ ಇರುತ್ತೆ ಸರ್ ಆನ್ಲೈನ್ ಎಂಟ್ರಿ ಎಲ್ಲ. ಆನ್ಲೈನ್ ಎಂಟ್ರಿ ಪ್ರಕಾರ ನಾವು 1 ವರ್ಷ ಆಗುವವರೆಗೂ ಅವ್ರಿಗೆ ಲೋನ್ ಕೊಡಲ್ಲ ಸರ್. ಮಿನಿಮಮ್ 1 ವರ್ಷ ಆಗಿರ್ಬೇಕು. ಅವರು ದಾಖಲಾತಿಗಳು ಏನಾದ್ರು ಇರ್ಬೇಕು ಅಂದ್ರೆ ಅವರು ಒಕ್ಕೂಟದಲ್ಲಿ ಪುಸ್ತಕಗಳು ಇರ್ತವೆ, ನಡವಳೆ ಪುಸ್ತಕ, ಸಾಲ ಖಾತೆ ಪುಸ್ತಕ, ಸಾಲ ಮರುಪಾವತಿ, ಉಳಿತಾಯ ಖಾತೆ, ಜಮಾ ಖರ್ಚು ಅಂತ 5 ಪುಸ್ತಕಗಳನ್ನು ಬರೀಬೇಕು ಸರ್. ಅವರು ಪ್ರತಿನಿಧಿಗಳ ಆಗಿರ್ತಾರಲ್ಲ ಅವರು, ಆ ಪುಸ್ತಕಗಳ ನಿರ್ವಹಣೆ ಎಲ್ಲ ಸರಿ ಇರ್ಬೇಕು ಸರ್. ಕರೆಕ್ಟ್ ಟೈಮ್ ಅಂದ್ರೆ ತಿಂಗಳ ತಿಂಗಳ ಮೀಟಿಂಗ್ ಆಗಿರೋದು, ಉಳಿತಾಯ ಹಣ ಕಟ್ಟಿರೋದು, ಅದನ್ನೆಲ್ಲ ಪ್ರತಿಯೊಂದು ಅವ್ರು ಬರೀಬೇಕು ಸರ್. ಎಲ್ಲಾ ಸದಸ್ಯರು ಕರೆಕ್ಟ್ ಟೈಮಿಗೆ ಬಂದು ಅಮೌಂಟ್ ಕಟ್ಟಿ ಸೈ ಮಾಡಿ ಹೋಗಿರ್ಬೇಕು ಸರ್. ಈ ತರ ಎಲ್ಲ ದಾಖಲಾತಿಗಳು ಇರ್ತವೆ ಸರ್. ಆಮೇಲೆ ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಒಂದ್ ಫೋಟೋ
1: ಕೊಡ್ಬೇಕು
0: ಕೊಡ್ಬೇಕು. ಆಮೇಲೆ ದಾಖಲಾತಿಗಳು, ನಾವು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಎಲ್ಲಾ ಸಂಘದ ಸದಸ್ಯರು ಇರ್ಬೇಕು ಸರ್. ನಾವೇನ್ ಇವಾಗ ಪುಸ್ತಕಗಳು ಹೇಳಿದ್ನಲ್ಲ ಸರ್, ಅವನ್ನೆಲ್ಲ ನೀಟಾಗಿ ಬರ್ದಿರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಾ ಸಂಘದ ಸದಸ್ಯರ ಹತ್ರ ಒಪ್ಪಿಗೆ ತಗೊಂಡು ಅವರವೆಲ್ಲ ದಾಖಲಾತಿಗಳನ್ನ ಇಸ್ಕೊಂಡು ನಮ್ಗೆ ಎಂಟ್ರಿ ಮಾಡಕ್ ಬೇಕು ಸರ್. ಅದು ಬಿಟ್ಟು ನಾವು ಲೋನ್ ಕೊಡ್ತೀವಿ ಸರ್ ಒಪ್ಪಿಗೆ ಇದ್ರೆ.
1: ಈಗ ನೀವ್ ಹೇಳಿದ್ರ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಪ್ರತಿ ತಿಂಗಳು ಸಭೆ ಮಾಡ್ತಾರೆ ಅಂತ ಹೇಳಿದ್ರ, ಆ ಸಭೆಯ ಉದ್ದೇಶ ಏನು, ಅದರಲ್ಲಿ ಏನೇನು ಚರ್ಚೆ ಮಾಡ್ತಾರೆ ಇದ್ರ ಬಗ್ಗೆ ಹೇಳಿ.
0: ಸಭೆಯ ಉದ್ದೇಶ ಅಂದ್ರೆ ಸರ್, ನಮ್ಮ ಏನು ಜಿಲ್ಲಾ ಪಂಚಾಯತ್, ಸೆಕೆಂಡ್ ತಾಲೂಕ್ ಪಂಚಾಯತ್, ನಮ್ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಗಳಲ್ಲಿ ಅಂದ್ರೆ NRLM ಯೋಜನೆಗಳಿಂದ ಬಂದಿರೋ ಸ್ಕೀಮ್, ಈಗ ಹೇಳಿದ್ರಲ್ಲ ಸರ್ ನೀವು, ರೊಟ್ಟಿ ಮಿಷಿನ್ ಆಗ್ಲಿ, ಹೈನುಗಾರಿಕೆಗಾಗ್ಲಿ, ಕೃಷಿಗಾಗ್ಲಿ,
1: ಕುರಿ ಸಾಕಾಣಿಕೆಗಳಿಗಾಗ್ಲಿ
0: ಏನಾದ್ರೂ ನಮ್ಮ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಹಣ ಕೊಡ್ತಾರೆ ಸರ್. ಫಸ್ಟ್ ಸ್ವಸಹಾಯ ಸಂಘದಿರೋರಿಗೆ ಮಹತ್ವ ಜಾಸ್ತಿ ಸರ್, ಏನಾರ ಆಗ್ಲಿ ಆ ತರ ಮಹತ್ವ ಇರ್ತದಲ್ಲ ಸರ್, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಇನ್ನೊಂದು, ಮೊನ್ನೆ ಈಗ ಹೊಸದಾಗಿ ಕಾಫಿ ಕಿಯೋಸ್ಕೋ ಅಂತ ಒಂದು ಯೋಜನೆ ಬಂದೈತಿ ಸರ್. ಅಂದ್ರೆ ಸ್ವಸಹಾಯ ಸಂಘದಾಗಿರೋ ಮಹಿಳೆ ಮಿನಿಮಮ್ ಏನಿಲ್ಲ ಅಂದ್ರೆ ಸೆಕೆಂಡ್ PU ಆಗಿರ್ಬೇಕು ಅವ್ರದ್ದು. ಅವರು ನಮ್ಮ ಸುತ್ತಮುತ್ತ ಹಳ್ಳಿ ಅಂದ್ರೆ ಈಗ ಯಲವಟ್ಟಿ ಗ್ರಾಮ ಪಂಚಾಯತ್ ಅಲ್ಲ ಸರ್, ನಮ್ದು ಲಕ್ಷಟಳ್ಳಿ ಕಮಲಾಪುರ ಯಲವಟ್ಟಿ, ಅವು 3 ಹಳ್ಳಿಲಿ ಎಲ್ಲಾದ್ರೂ ಅವರು ಒಂದು ಕಾಫಿ ಸ್ಟಾಲ್ ಹಾಕೋಬೇಕು ಸರ್. ಅಂದ್ರೆ 2.5 ಲಕ್ಷ ಸಹಾಯಧನ ಸರ್ಕಾರದಿಂದ ಕೊಡ್ತಾರೆ ಸರ್ ಅವರಿಗೆ ನೀಟ ರೆಡಿ ಮಾಡಿ ಕೊಡ್ತಾರೆ ಸರ್.

0: ಬಿಡು ಅದನ್ನೆಲ್ಲ. ಅಂದ್ರೆ ಒಂದ್ ಸಂಘದಿಂದ ಒಬ್ಬರೇ ಆಯ್ಕೆ ಆಗಿರ್ತಾರೆ, ಅವರು ಬೆಂಗಳೂರಲ್ಲಿ ತರಬೇತಿ ಪಡ್ಕೊಂಡ್ ಬರ್ಬೇಕು ಸರ್. ಪಡ್ಕೊಂಡ್ಬಂದು
1: ತರಬೇತಿ ಪಡಿಬೇಕು ಅಂತಂದ್ರೆ ನೀವೇ ಕಳಿಸ್ತೀರಾ ಹೆಂಗೆ?
0: ಹಾ ಸರ್, ನಾವೇ ಆಯ್ಕೆ ಮಾಡಿ ಕಳಿಸ್ತೀವಿ ಸರ್. ಹೋಗ್ತಾರೆ ಅವರು.
1: ಈಗ ಅವ್ರ ಖರ್ಚಿನಲ್ಲೇ ಹೋಗ್ಬೇಕಾಗುತ್ತಾ ತರಬೇತಿಗೆ?
0: ಇಲ್ಲ ಸರ್, ನಮ್ದು ಸರ್ಕಾರದಿಂದ ಕೊಡ್ತಾರೆ.
1: ಈಗ ಎಲ್ಲಾ ಸಂಘದ ಸದಸ್ಯರು ನಾವು ಹೋಗ್ತೀವಿ ಅಂತ ಮುಂದೆ ಬಂದ್ರೆ ಅವಾಗ ಹೆಂಗೆ
0: ಆಯ್ಕೆ ಇರ್ತೈತಿ ಸರ್? ಒಕ್ಕೂಟದ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಕನಿಷ್ಠ ಅಂದ್ರೆ ಒಂದ್ 10ನೇ ಸಂಘದಲ್ಲಿ ನಮ್ಮ ಮಹಿಳೆಯರು ನೀವ್ ಅಂದಂಗೆ ನಾನ್ ಮಾಡ್ತೀನಿ ಅಂತ ಬಂದ್ರೆ ಎಲ್ಲಾ ದಾಖಲಾತಿಗಳನ್ನು ಇಸ್ಕಂತಾರೆ ಸರ್. ಸಂಘದ ರಚನೆ, ವಹಿವಾಟು, ಸಂಘದಲ್ಲಿ ಯಾವ ರೀತಿ ಸಂಘ ಚೆನ್ನಾಗಿ ಇದನ್ನ ಮಾಡ್ಕೊಂಡಿದ್ದಾರೆ ಅವರು, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮ ಒಕ್ಕೂಟದಲ್ಲಿ ತೀರ್ಮಾನಗಳಾಗ್ತವೆ ಸರ್. ಒಕ್ಕೂಟದಲ್ಲಿ ಇಸಿ ಕಮಿಟಿ ಮೆಂಬರ್ಸ್ ಅಂತ ಇರ್ತಾರೆ ಸರ್, ಅಧ್ಯಕ್ಷರು ಕಾರ್ಯದರ್ಶಿ ಇರ್ತಾರೆ ಸರ್, ಅವ್ರ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಅವ್ರು ಎಷ್ಟೇ ಜನ ಬಂದ್ರು ಅವ್ರ ತೀರ್ಪು ಏನ್ ಇರ್ತೈತಲ್ಲ ಅದೇ ಲಾಸ್ಟ್ ಸರ್, ಅವ್ರು ಹೋಗ್ತಾರೆ.
1: ಅಂದ್ರೆ ಅಲ್ಲಿ ಎಷ್ಟು ಜನಕ್ಕೆ ಅವಕಾಶ ಇರುತ್ತೋ ಅಷ್ಟು ಜನ ನೀವು ಆಯ್ಕೆ ಮಾಡಿ ಕಳಿಸ್ತೀರಾ ನೀವು? ಆ ತರ ಎಲ್ಲ ತರಬೇತಿ ತಗೊಂಡ್ ಬಂದಿದ್ದಾರ?
0: ಕೆಲವೊಂದೆಲ್ಲ ಬಂದಿದ್ದಾರೆ ಸರ್. ಈಗ ಅಕ್ಕ ಕೆಫೆ ಅಂತ ಕೇಳಿದಿರಲ್ಲ ಸರ್, ಅದು ನಮ್ ಗೌರ್ಮೆಂಟ್ ಸ್ಕೀಮ್ ಸರ್. ಅದು ಸ್ವಸಹಾಯ ಸಂಘದ ಮಹಿಳೆಯರೇ ಮಾಡ್ತಿರೋದು ಸರ್. ದಾವಣಗೆರೆಯಲ್ಲಿ, ಹರಿಹರದಲ್ಲಿ ಆಗಿದೆ ಸರ್. ಸ್ವಸಹಾಯ ಸಂಘದ ಮಹಿಳೆಯರು ಕನಿಷ್ಠ ಒಂದ್ 5-6 ಜನ ತರಬೇತಿ ಪಡ್ಕೊಂಡ್ಬಂದು ಅವರಿಗೂ ಎಲ್ಲ ಹಿಂಗೆ ಸರ್ಕಾರದಿಂದ ಹಣ ಎಲ್ಲ ಸ್ಯಾಂಕ್ಷನ್ ಆಗಿ ಅವ್ರಿಗೊಂದು ಅಕ್ಕ ಕೆಫೆ ಅಂತ ಮಾಡಿಕೊಟ್ಟು ಅವರು ಎಲ್ಲ ಉದ್ಯೋಗ ಪಡ್ಕೊಂಡು ದುಡಿಮೆ ಮಾಡ್ಕೊಂತಿದ್ದಾರೆ ಸರ್.
1: ಎಲ್ಲ ಒಂದ್ ಕಡೆ ಅವರಿಗೆ ಒಂದು ಉದ್ಯೋಗ ಆಯ್ತು, ಆದಾಯನ ಅವ್ರಿಗೆ ತಂದ್ಕೊಟ್ಟು ಎಲ್ಲ ಒಂದ್ ಕಡೆ ಅವರ ಒಂದು ಜೀವನ ಮಟ್ಟ ಸುಧಾರಣೆ ಆಗಿದೆ ಅಂತ
0: ಸರ್. ಆಗಿದೆ.
1: ಇನ್ನು ಬೇರೆ ಬೇರೆ ಏನೇನು ಯೋಜನೆಗಳನ್ನ ನೀವು ಕೊಡಿಸಿದ್ರ?
0: ಈಗ ಅಕ್ಕ ಕೆಫೆ ಒಂದಾಗಿದೆ ಸರ್, ಕಾಫಿ ಕಿಯೋಸ್ಕ್ ಅದೊಂದು ಬಂದಿದೆ, ಮತ್ತೆ ಹೈನುಗಾರಿಕೆದು, ಟೈಲರಿಂಗ್ ಇಂದು ಎಲ್ಲ ಬರ್ತವೆ ಸರ್. ಅಣಬೆ ಸಾಕಾಣಿಕೆ ಅವನ್ನೆಲ್ಲ ತರಬೇತಿ ಕೊಡಿಸ್ಬಿಟ್ಟು ಅವ್ರ ಕಾಲ ಮೇಲೆ ಅವ್ರ ನಿಂತ್ಕೊಂಡಂಗೆ ಮಾಡ್ತೀವಿ ಸರ್. ಇನ್ನೊಂದು ಈಗ ತರಬೇತಿ ಪಡ್ಕೊಂಡು ಅವ್ರು ಮಾಡ್ಬೇಕು ಸರ್. ಈ ಕೆಲವೊಂದ್ ಮಹಿಳೆಯರೆಲ್ಲ ಮಾಡಲ್ಲ
1: ತರಬೇತಿ, ನೀವು ಪ್ರೋತ್ಸಾಹ ಮಾಡ್ಬೇಕು. ಈ ತರ ಎಲ್ಲ ಒಳ್ಳೆಯ ಒಂದು ಯೋಜನೆ ಇದು, ಇದರಿಂದ ಇಷ್ಟೆಲ್ಲ ಆದಾಯ ತಗಬಹುದು, ನಾವು ಜೀವನವನ್ನ ಕಟ್ಟಿಕೊಳ್ಳಬಹುದು ಅಂತ ಹೇಳಿ ನೀವು ಸಲಹೆ ಮಾಡ್ಬೇಕು.
0: ಮಾಡ್ತೀವಿ ಸರ್. ನಮ್ಮಲ್ಲಿ ನಮ್ ಸರ್ಗಳೆಲ್ಲ ಇದಾರೆ ಸರ್, ಸರ್ಗಳು ಮೇಡಮ್ ಅವರೆಲ್ಲ ಬಂದು ನಮ್ಮ ಮಾಹಿತಿ ಕಡಿಮೆ ಅನ್ಸಿದ್ರು ಅವ್ರನ್ನ ಕರ್ಸ್ಬಿಟ್ಟು ಅವ್ರಿಗೆ ಮಾಹಿತಿ ಕೊಡಿಸ್ತೀವಿ ಸರ್. ನಾವು ಅವಾಗೆಲ್ಲ ಪಡ್ಕೊಂತಿದ್ದಾರೆ ಸರ್. ಅಂದ್ರೆ ಇವಾಗ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಮಿಲೆಟ್ಸ್ ಎಲ್ಲ ಅಂದ್ರೆ ಸಿರಿಧಾನ್ಯಗಳದ್ದೆಲ್ಲ ಮಾಡ್ತಿದ್ದಾರೆ ಸರ್ ಸ್ವಸಹಾಯ ಸಂಘದವರು. ಅವ್ರಿಗೆ ಬ್ರ್ಯಾಂಡಿಂಗ್ ಲೇಬಲ್ ಎಲ್ಲ ಮಾಡಿಸ್ಬಿಟ್ಟು ಅವ್ರ ದಾವಣಗೆರೆಯಲ್ಲಿ ಒಂದು ಮಾರಾಟ ಮಳಿಗೆ ಅಂತ ಮಾಡಿಬಿಟ್ಟು ಅದರಲ್ಲಿ ಮಾರಾಟ ಮಾಡಿಸ್ತಿದ್ದಾರೆ ಸರ್. ಅದು ನಡೀತಿದೆ.
1: ಈಗ ನೀವು ಹೇಳಿದ್ರ ಸಿರಿಧಾನ್ಯಗಳು ಅಂತ ಹೇಳಿದ್ರ, ನಿಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಯಾಕೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳಿಗೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀರಾ?
0: ಇವಾಗ ರೀಸೆಂಟ್ ಮಾಡ್ತಿರೋದು ಸರ್ ಅದನ್ನ. ಮೊನ್ನೆ ಈಗ ಹೊಸದಾಗಿ ಅಂದ್ರೆ 1 ವರ್ಷ ಆಯ್ತು ಸರ್, ಅಂಜನಾ ದೇವಿ ಸಂಘ ಅಂತ ರಚನೆ ಆಗಿದೆ. ಆ ಸಂಘದ ಮಹಿಳೆಯರು ಸಿರಿಧಾನ್ಯಗಳದೆಲ್ಲ ಸೇರ್ಬಿಟ್ಟು ಒಂದ್ ಮಿಲೆಟ್ಸ್ ಅಂತ ಮಾಡ್ತಿದ್ದಾರೆ ಸರ್. ಅವ್ರನ್ನ ನಾವು ಗುರುತಿಸ್ಬಿಟ್ಟು ಅವರಿಗೆ ಈಗ ಬ್ರ್ಯಾಂಡಿಂಗ್ ಲೇಬಲ್ ಮಾಡಿಸ್ಲಿಕ್ಕೆ ಹೇಳಿದೀವಿ ಸರ್. ಅವ್ರು ಮಾಡಿಸ್ಬಿಟ್ಟು ಅವರಿಂದ ನಾವು ಅದನ್ನ ಉತ್ಪನ್ನಗಳನ್ನೆಲ್ಲ ತಗೊಂಡ್ಬಿಟ್ಟು ನಾವೇನ್ ಮಾರಾಟ ಮಳಿಗೆ ಅಂತ ಇದೆ ಅಲ್ಲ ಸರ್, ಈಗ ಅಲ್ಲಿ ಕೊಡ್ತೀವಿ ಸರ್. ಅವ್ರದ್ದು ಏನ್ ರೇಟ್ ಇರುತ್ತಲ್ಲ ಆ ಪ್ಯಾಕೆಟ್ ಮೇಲೆ, ಬ್ರ್ಯಾಂಡಿಂಗ್ ಲೇಬಲ್ ಅಂದ್ರೆ ಒಂದ್ ಪ್ಯಾಕೆಟ್ ನೀಟಾಗಿ ಕಾಣ್ಬೇಕು ಸರ್. ಅದು ಅದನ್ನೆಲ್ಲ ರೆಡಿ ಮಾಡಿಸ್ಬಿಟ್ಟು ಅವ್ರು ಕೊಟ್ರೆ ಈಗ ನೋಡೋರಿಗೂ ಆಕರ್ಷಣವಾಗಿರ್ಬೇಕು ಸರ್. ಅದು ತಗೋಣಕ್ಕೆ
1: ಗುಣಮಟ್ಟ
0: ಹೇಗಿರುತ್ತೋ ಏನೋ ಅಂತ ಅದನ್ನೆಲ್ಲ ತಯಾರಿ ಮಾಡ್ಬಿಟ್ಟು ಕೊಡಿಸ್ತಿದೀವಿ ಸರ್. ನಾವು ಮಾರಾಟ ಮಾಡ್ಸಕ್ಕೆ ರೆಡಿ ಮಾಡಿದೀವಿ ಸರ್. ಅವ್ರದ್ದು ಇನ್ಮೇಲ್ ಸ್ಟಾರ್ಟ್ ಆಗ್ಬೋದು ಸರ್.
1: ಅಂದ್ರೆ ಅಲ್ಲೆಲ್ಲ ಸಿರಿಧಾನ್ಯಗಳನ್ನ ಜಾಸ್ತಿ ಬೆಳೀತಾ ಇದ್ದಾರ?
0: ಇಲ್ಲ ಸರ್, ತಗೊಂಡ್ ಬಂದ್ಬಿಟ್ಟು ಮಾಡ್ತಿದ್ದಾರೆ. ರಾಗಿ ಇಲ್ಲಿ ರಾಗಿ ಮಲ್ಟ್ ಅಂತ ಹೇಳ್ತಾರಲ್ಲ ಸರ್, ಅಂದ್ರೆ ಕಾಳುಗಳೆಲ್ಲ ಹಾಕ್ಬಿಟ್ಟು ರಾಗಿಯಿಂದ ಅದೇ ಮಿಲೆಟ್ಸ್ ಅಂತ ಮಾಡಿ ಸಿರಿಧಾನ್ಯದ ಬಗ್ಗೆ ಮಾರಾಟ ಮಾಡ್ತಿದ್ದಾರೆ ಸರ್. ಬೇರೆ ಕೆಲವೊಂದು ಸಂಸ್ಥೆಗಳೆಲ್ಲ ಮಾಡ್ತಿದ್ದಾರೆ ಸರ್. ಅವರು ನಮ್ಮ NRLM ಯೋಜನೆಯಲ್ಲಿ ಬರ್ಲಿ, ಸ್ವಸಹಾಯ ಸಂಘದಾಗ ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹೇಳಿದೀವಿ ಸರ್ ಅವರು.
1: ಈಗ ಸಾಕಷ್ಟು ಕಡೆ ನಾವು ನೋಡಿದ್ದೇವೆ, ಈಗ ಸಿರಿಧಾನ್ಯಗಳನ್ನೇ ಬೆಳೆದು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಅವರೆಲ್ಲ ಬೈ ಪ್ರಾಡಕ್ಟ್ ಅಂದ್ರೆ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ನೀವು ಹೇಳಿದ ಹಾಗೆ ಗುಣಮಟ್ಟದ ಪ್ಯಾಕೆಟ್ ಮಾಡಿ ಮಾರಾಟ ಮಾಡಿ ಸಾಕಷ್ಟು ಆದಾಯ ಗಳಿಸ್ತಾ ಇದ್ದಾರೆ. ಅಂದ್ರೆ ಈ ನಿಟ್ಟಿನಲ್ಲಿ ನೀವು ಅವ್ರಿಗೆ ಸಲಹೆ ಕೊಡಬೇಕು, ನಿಮ್ಮ ಜಮೀನುಗಳು ಇದ್ರೆ ನಿಮ್ಮಲ್ಲೇ ಸಿರಿಧಾನ್ಯಗಳು ಬೆಳೀರಿ ಅಂತ ಹೇಳಿ.
0: ಮಾಡ್ತಾರೆ ಸರ್. ಅಂದ್ರೆ ಇವಾಗೆಲ್ಲ ಗದ್ದೆ ಸರ್ ಜಾಸ್ತಿ,
1: ನಿಮ್ ಕಡೆ?
0: ನಮ್ ಕಡೆ ಗದ್ದೆ ಅಡಿಕೆ. ಈಗ ಬೇರೆ ಅಂದ್ರೆ ವರ್ಷಕ್ಕೊಂದ್ ಬೆಳೆ ಇರುತ್ತಲ್ಲ ಸರ್, ಬೆದ್ಲು ಅಂತಾರಲ್ಲ, ಆ ತರ ಜಮೀನಲ್ಲಿ ಮಾತ್ರ ನೀವೇ ಹೇಳ್ದಾಗೆ ಕಾಳು ಕಡಿ ಎಲ್ಲ ಬೆಳೆದ್ಬಿಟ್ಟು ಅವ್ರ ಸಿರಿಧಾನ್ಯ ಅವ್ರಿಗೆ ಮಾರಾಟ ಮಾಡಕ್ ಅವಕಾಶ ಇನ್ನು ಜಾಸ್ತಿ ಇರುತ್ತೆ ಸರ್. ನಮ್ಮಲ್ಲಿ ಗದ್ದೆ ಇರೋದ್ರಿ, ನೀರಾವರಿ ಸೈಡ್ ಇರೋದ್ರಿಂದ ಕಡಿಮೆ ಸರ್. ಅದು ಅವರೆಲ್ಲ ಕೊಂಡ್ಕೊಂಡ್ಬಿಟ್ಟು ಸಂಘದ ಮಹಿಳೆಯರು ಏನೋ ನಾವು ಮನೇಲಿ ಸುಮ್ನೆ ಇರಬಾರ್ದಪ್ಪ, ನಾವು ಒಂದ್ ಸಂಘದಲ್ಲಿ ಇದೀವಿ, ಏನಾದ್ರೂ ಒಂದು ಉದ್ಯೋಗ ಮಾಡೋಣ ಅಂತ ಎಲ್ಲ ಮಾತಾಡ್ಕೊಂಡು ಸಂಘದಲ್ಲಿರೋ ಸದಸ್ಯರು ಮಾರಾಟ ಮಾಡ್ತಿದ್ದಾರೆ ಸರ್.
1: ಈಗ ಸಾಕಷ್ಟು ಸಂಘಗಳಿಗೆ ನೀವು ಲೋನ್ ಕೊಡಿಸ್ತೀರಾ? ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಅವ್ರು ಪುನಃ ಆ ಲೋನ್ ಅನ್ನ ಕಟ್ಟಬೇಕು ಅಂತಂದ್ರೆ, ಈಗ ಒಂದ್ಸಲ ನೀವು ಸಾಲ ತಗೊಂಡ್ರೆ ಇಷ್ಟು ತಿಂಗಳೊಳಗೆ ಅಥವಾ ಇಷ್ಟು ವರ್ಷದೊಳಗೆ ಪುನಃ ಅದನ್ನ ಸಾಲ ಕಟ್ಟಬೇಕು ಅಂತೇಳಿ. ಈಗ ಜಮೀನು ಇದ್ದಂಥವ್ರು ಇರ್ತಾರೆ, ಇಲ್ಲದೇ ಇರ್ತಕ್ಕಂಥವ್ರು ಇರ್ತಾರೆ. ಹಣ ಹೊಂದಿಸ್ಬೇಕಂತಂದ್ರೆ ಸಂಘಕ್ಕೆ ಕಟ್ಟಬೇಕಂತಂದ್ರೆ ಈಗ ಅವ್ರಿಗೆ ಕೆಲವರಿಗೆ ಕಷ್ಟ ಆಗ್ಬೋದು, ಕೆಲವರಿಗೆ ಸುಲಭ ಆಗಬಹುದು. ಈಗ ಅಂಥವರಿಗೆ ಯಾವ ರೀತಿ ನೀವು ಸಲಹೆ ಕೊಡ್ತೀರಾ? ಈಗ ಜಮೀನು ಇಲ್ಲ ಅಂದ್ರೆ ನೀವೇನು ಸಾಲ ತಗೋಣಕ್ಕೆ ಹೆದರಬೇಡ್ರಿ, ಈಗ ಇಷ್ಟೆಲ್ಲ ಉಪಕಸಬುಗಳಾಗಿ ನೀವು ಮಾಡಬಹುದು ಅಂತೇಳಿ, ಉಪಕಸಬುಗಳ ಬಗ್ಗೆನೂ ನೀವು ಮಾಹಿತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರ. ಈಗ ಜೇನು ಸಾಕಾಣಿಕೆ, ಹೈನುಗಾರಿಕೆ, ಅಣಬೆ ಕೃಷಿ ಬಗ್ಗೆನೆಲ್ಲ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರ. ಅಂದ್ರೆ ಎಲ್ಲೇ ಒಂದ್ ಕಡೆ

0: ಹೇಳಿದೆ ಸರ್ ನಿಮಗೆ, ಹೈನುಗಾರಿಕೆ, ಕೃಷಿಗೆ ಸ್ವ ಉದ್ಯೋಗ ಅಂದ್ರೆ ಅಂಗಡಿ ವ್ಯಾಪಾರ, ಈ ತರ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇರೋದಂದ್ರೆ ಅವ್ರಿಗೆ ಮಾತ್ರ ಸಾಲ ಸೌಲಭ್ಯ ಕೊಡ್ರಿ ಅಂತ ನಮ್ಮಲ್ಲಿ ಹೇಳಿರೋದು ಸರ್. ಹಾಗಾಗಿ ನಾವು ಹೆಚ್ಚಿಗೆ ಏನ್ ಮಾಡ್ತೀವಪ್ಪ ಅಂದ್ರೆ ನಮ್ಮಲ್ಲಿ ಜಾಸ್ತಿ ಹೈನುಗಾರಿಕೆ ಹೆಚ್ಚು ಸರ್, ಹೈನುಗಾರಿಕೆ ಆಕಳು ಖರೀದಿ ಮಾಡ್ಬಿಟ್ಟು ಅದನ್ನ ಹಾಲು ಹಾಕಿ ಅದ ದುಡಿಮೆ ಬಂದಿರುತ್ತಲ್ಲ ಸರ್, ಬಂದಿರತಕ್ಕಂತ ಹಣದಲ್ಲಿ ಅವರು ಮನೆತನ ನಿಭಾಯಿಸ್ಕೊಂಡು ನಮ್ಮಲ್ಲಿ ಕಂತ್ ಕಟ್ತಾರೆ ಸರ್. ಕಂತು ಯಾವ ರೀತಿ ಎಷ್ಟು ತಿಂಗಳು ಅಂತ ಹೇಳಿದ್ರಲ್ಲ ಸರ್, ಒಂದ್ ವರ್ಷ ಇಲ್ಲ ಎರಡು ವರ್ಷ, 24 ಕಂತು ಇಲ್ಲ 12 ಕಂತು ಒಂದ್ ವರ್ಷಕ್ಕೆ ಈ ತರ ಮಾಡ್ತೀವಿ ಸರ್. ಎರಡು ವರ್ಷ ಮೇಲೆ ನಾವು ಕೊಡಲ್ಲ ಸರ್, ಕಡಿಮೆ ಇಂಟ್ರೆಸ್ಟ್ ಬೀಳುತ್ತೆ, ಕಟ್ಕಂತ ಹೋಗ್ತಾರೆ ಸರ್.
1: ಅಂದ್ರೆ ತಿಂಗಳಿಗೊಮ್ಮೆ ಕಂತನ್ನ ಕಟ್ಟಬೇಕು,
0: ತಿಂಗಳಿಗೆ ಒಂದ್ಸರಿ ಕಂತ್ ಕಟ್ತೀವಿ. ನಾವು ಪ್ರತಿ ತಿಂಗಳು 18ನೇ ತಾರೀಕು ಮೀಟಿಂಗ್ ಮಾಡ್ತೀವಿ ಸರ್, ಅವತ್ತೇ ನಮ್ದು CIF ಸಾಲ ಬಿಡುಗಡೆ ಮಾಡ್ತೀವಿ ಸರ್, ಚೆಕ್ಕು ಸಂಘ ಸದಸ್ಯರ ಮಹಿಳೆಯರಿಗೆ ಕೊಟ್ಬಿಟ್ಟು ಅವತ್ತಿನ ದಿನಾನೇ ಲೋನ್ ಎಲ್ಲ ಅವ್ರಿಗೆ ಹೋಗ್ತತಿ ಸರ್. ನೆಕ್ಸ್ಟ್ ಮಂತ್ ಇದ್ದ 18ನೇ ತಾರೀಕಿನ ಒಳಗಡೆ ಅಮೌಂಟ್ ಕಟ್ಟಿಸ್ತೀವಿ ಸರ್.
1: ಅಂದ್ರೆ ಎಲ್ಲ ಒಂದ್ ಕಡೆ ಅವ್ರಿಗೆ ದುಡ್ಡು ಇಲ್ಲ ಅಂದ್ರೆ ಅವ್ರಿಗೆ ಏನಾದ್ರು ಕೆಲಸ ದುಡ್ಡದಾದ್ರೂ ತಂದು ಕಟ್ತಾರಲ್ವಾ?
0: ಕಟ್ತಾರೆ ಸರ್.
1: ಒಂದ್ ಕಡೆ ಈ ತರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ನಮ್ಮ ಅಂದ್ರೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇರೋದ್ರಿಂದ ಅವ್ರಿಗೆ ಒಂದ್ ಕಡೆ ಉದ್ಯೋಗನ ಸಿಗುತ್ತೆ, ಜೊತೆಗೆ ಆರ್ಥಿಕವಾಗಿ ಅವ್ರ ಮೇಲ್ ಬರಕ್ಕೆ ಒಂದು ಕಾರಣ ಅಂತ ಹೇಳ್ತೀರಾ?
0: ಹ್ಮ್ ಸರ್. ಫಸ್ಟ್ ಮೊದ್ಲೆಲ್ಲ ಹಳ್ಳಿಗಳಲ್ಲಿ ಹೆಣ್ಮಕ್ಳೆಲ್ಲ ಯಾರು ಹೊರಗ್ ಹೋಗ್ತಿರ್ಲಿಲ್ಲ ಸರ್, ಅಂದ್ರೆ ಹೆಣ್ಮಕ್ಳು ಯಾರು ಹೊರಗಡೆ ಹೋಗ್ಬಾರ್ದು, ಗಂಡ್ಮಕ್ಳಷ್ಟೇ ದುಡಿಮೆ ಮಾಡ್ಕೊಂಬಂದು ನಿಮ್ನೆಲ್ಲ ಸಾಕ್ಬೇಕು ಅಂತಿದ್ರು ಸರ್. ಇವಾಗ ಆತರ ಅಲ್ಲ ಸರ್, ಪ್ರತಿಯೊಬ್ಬ ಮಹಿಳೆಯನ್ನು ನಾವು ದುಡಿಮೆ ಮಾಡ್ಬೇಕು, ನಾವು ಸ್ವಾವಲಂಬಿ ಆಗ್ಬೇಕು, ನಾವು ಸ್ವಾವಲಂಬಿ ಆಗಿ ನಮ್ ಬದುಕ್ ನಾವು ಕಟ್ಕೋಬೇಕು ಅಂತ ಪ್ರತಿಯೊಬ್ರು ಮಹಿಳೆಯಲ್ಲೂ ಈಗ ಆಸಕ್ತಿ ಇದೆ ಸರ್. ಸ್ವಸಹಾಯ ಸಂಘ ಮಾಡ್ಕೊಳಕ್ ಹೊರಗ್ ಬಂದಿದ್ದಾರೆ ಅಂದ್ರೆ ಅವ್ರ ಒಂದ್ ಬದುಕು ಕಟ್ಕೊಂತ ಇದ್ದಾರೆ ಅಂತಾನೆ ಅರ್ಥ ಸರ್. ಅವ್ರದ್ದು ಉಳಿತಾಯದ ಹಣ ಅವ್ರು ಕೂಡಿಟ್ಕೊಂಡು ಅವ್ರು ಏನೋ ಅದ್ರಲ್ಲಿ ಬಂದಿರತಕ್ಕಂತ ಉಳಿತಾಯದ ಹಣವನ್ನ ಸಾಲ ತಗೊಂಡು ಆ ಸಾಲದಿಂದ ಬಂದಿರತಕ್ಕಂತ ಹಣವನ್ನು ಏನಕ್ಕೋ ಒಂದು ಹೂಡಿಕೆ ಮಾಡಿ ಅದರಿಂದ ಬಂದಿರತಕ್ಕಂತ ಲಾಭದಿಂದ ಅವ್ರ ಕಟ್ಕೊಂತ ಇದ್ದಾರೆ ಸರ್.
1: ಈಗ ಮೊದ್ಲೆಲ್ಲ ನೋಡಿದ್ರೆ ಈಗ ನಮಗೆ ಹಣ ಬೇಕು ಅಂತಂದ್ರೆ ಇದ್ದಂತವ್ರ ಹತ್ರ ಹೋಗ್ತಾ ಇದ್ವಿ ಅವತ್ತಿನ
0: ಸರ್. ಅವಾಗೆಲ್ಲ ಊರಲ್ಲಿ 2 ರೂಪಾಯಿ ಬಡ್ಡಿಯಂತೆ 3 ರೂಪಾಯಿ ಬಡ್ಡಿಯಂತೆ ಹಿಂಗೆ ಏನಕ್ಕಾದ್ರೂ ತಕ್ಷಣ ಬೇಕಪ್ಪ ಅಂದ್ರೆ ಏನೋ ನಮಗೆ ಹಸಿವಿರುತ್ತೆ ಸರ್. ಇವಾಗ ಅವ್ರು 8 ರೂಪಾಯಿ ಬಡ್ಡಿ ಆದ್ರೂ ನಾವು ತಗೋಬೇಕಾಗಿತ್ತು ಸರ್. ಇವಾಗ ಆತರ ಅಲ್ಲ ಸರ್, ಮೇನ್ ಸಂಘಗಳು ಮನುಷ್ಯ ಇವಾಗ ನಮಗೆ ಸಾಲ ಬೇಕು ಅಂದ ತಕ್ಷಣ ಫಸ್ಟ್ ತಲೆ ಬರೋದು ಸಂಘ, ನನ್ ಸಂಘದಲ್ಲಿ ಇದ್ದೀನಪ್ಪ, ನನ್ ಸಂಘದಲ್ಲಿ ಸಾಲ ಬರಿಸ್ತೀನಿ, ಕಡಿಮೆ ಬಡ್ಡಿ ಬೀಳುತ್ತೆ, ಅದ್ರಲ್ಲಿ ಬಂದಿರತಕ್ಕಂತ ಹಣವನ್ನು ನಾವ್ ಏನಕ್ಕಾದ್ರೂ ಉಪಯೋಗ ಮಾಡ್ಕೋಬಹುದು. ಈಗ ಯಾರು ಯಾರ ಮನೇಲಿ ಸಾಲ ಕೇಳಕ್ ಹೋಗಲ್ಲ ಸರ್, ಫಸ್ಟ್ ಸಂಘದಲ್ಲೇ ಕೇಳೋದು. ಮನೇಲಿ ಬೇಡ ಅಂದ್ರೂ ಮನೇಲಿರೋ ಯಜಮಾನ್ರನ್ನ ಅತ್ತೆರ್ನ ಮಾವರ್ನ ಒಪ್ಪಿಸ್ಬಿಟ್ಟಾದ್ರೂ ಫಸ್ಟ್ ಸಂಘಗಳಲ್ಲಿ ಸಾಲ ಕೇಳ್ತಾರೆ ಸರ್.
1: ಈಗ ಹೆಚ್ಚಾಗಿ ಈಗ ಹಳ್ಳಿಗಳಲ್ಲಿ ಅಂತಂದ್ರೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಒಂದು ಮಹಿಳೆಯರು ಅಂತಂದ್ರೆ ಎಲ್ಲ ರೈತ ಮಹಿಳೆಯರ ಇರ್ತಾರಲ್ವಾ?
0: ಹಾ ಸರ್.
1: ಈಗ ಕೃಷಿ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ? ಈಗ ನೀವು ಈ ತರ ಬೆಳೀರಿ, ಈ ತರ ಬೆಳೆದ್ರೆ ಈ ತರ ನಾವು ಆದಾಯವನ್ನ ತಗೊಳ್ಬಹುದು, ದಿನನಿತ್ಯ ಆದಾಯ ತಂದ್ಕೊಡುವಂತ ಬೆಳೆಗಳು ಇದ್ದಾವೆ, ಈಗ 3 ತಿಂಗಳಿಗೊಮ್ಮೆ ಆದಾಯ ಕೊಡುವಂತ ಬೆಳೆಗಳು ಇದ್ದಾವೆ, ವಾರ್ಷಿಕವಾಗಿ ಕೊಡುವಂತ ಬೆಳೆಗಳು ಇದ್ದಾವೆ. ಅಂದ್ರೆ ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಾಗ್ಬೇಕಂತಂದ್ರೆ ಕೃಷಿ ಪ್ರವಾಸಗಳು ಈ ತರ ಕರ್ಕೊಂಡು ಹೋಗ್ತಾರಲ್ವಾ? ಆ ತರ ಏನಾದ್ರೂ ಕರ್ಕೊಂಡೋಗಿದ್ರೆ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ
0: ನಾವು ಕರ್ದ್ಕೊಂಡು ಹೋಗಿಲ್ಲ ಸರ್. ನಮ್ಮಲ್ಲಿ ಕೃಷಿ ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದೀವಿ ಒಕ್ಕೂಟದಲ್ಲಿ. ಈಗ ನಾವ್ ಹೆಂಗೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಯ್ಕೆ ಆಗಿದೀವಲ್ಲ ಸರ್, ಅದೇ ರೀತಿ ಅಂದ್ರೆ ಹೈನುಗಾರಿಕೆ ಬಗ್ಗೆ, ಕೃಷಿ ಬಗ್ಗೆ, ಕೃಷಿ ಸಖಿ, ಪಶು ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಮತ್ತೆ BC ಸಖಿ ಅಂದ್ರೆ ಈಗ ಬ್ಯಾಂಕ್ ಅಲ್ಲೇ ಹೋಗ್ಬಿಟ್ಟು ಈಗ ಹಣ ಬಿಡಿಸ್ಕೋಬೇಕಲ್ಲ ಸರ್, ವಯಸ್ಸಾದ್ರೆ ಈಗ ಆಗಲ್ಲ, ಅಲ್ಲೇ ಊರಲ್ಲೇ ಬಿಡಿಸ್ಕೊಂತಾರೆ ಅನ್ನೋ ಉದ್ದೇಶಕ್ಕೆ BC ಸಖಿಗಳನ್ನು ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಕೃಷಿ ಸಖಿ ಇರ್ತಾರಲ್ಲ ಸರ್, ಅವರು ಮಾಹಿತಿ ಕೊಡ್ತಾರೆ ಸರ್ ಅವರಿಗೆ, ಈ ತರ ಬೆಳೆಗೆ ಈ ತರ ಮಾಡಿದ್ರೆ ಇದು ಜೀವಾಮೃತ, ಘನಾಮೃತ, ಬೀಜಾಮೃತ, ಅವರಿಗೆಲ್ಲ ತರಬೇತಿ ಕೊಡ್ಸಿದ್ದಾರೆ ಸರ್. ಆ ತರಬೇತಿ ಪಡ್ಕೊಂಡ್ಬಿಟ್ಟು ಅವರು ಸ್ವಸಹಾಯ ಸಂಘಗಳಿಗೆ ಭೇಟಿ ಕೊಟ್ಟು ಸ್ವಸಹಾಯ ಸಂಘದಲ್ಲಿರುವ ಮಹಿಳೆಯರಿಗೆ ಅವ್ರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸರ್.
1: ಅಂದ್ರೆ ಒಟ್ಟಾರೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿದ್ರೆ ಸಾಕಷ್ಟು ಅನುಕೂಲ ಅಂತ ಹೇಳ್ತೀರಾ?
0: ಹಾ ಸರ್, ಸಾಕಷ್ಟು ಇದೆ ಸರ್, ತುಂಬಾ ಜನ ಪಡ್ಕೊಂಡು ಇದ್ದಾರೆ ಸರ್. ಎಲ್ಲಾ ಮಹಿಳೆಯರು ಸ್ವಸಹಾಯ ಸಂಘಕ್ಕೆ ಸೇರಿ ನಮ್ಮ ಯೋಜನೆ ಅಡಿಲಿ ಸರ್ಕಾರದಿಂದ ಬರುವಂತಹ ಉಪಯೋಗಗಳನ್ನ ಪಡ್ಕೊಳ್ರಿ ಅಂತ ತಿಳಿಸಕ್ ಇಚ್ಛೆ ಪಡ್ತೀನಿ ಸರ್ ನಾನು.
1: ಈಗ ರೈತರಿಗಾಗಿ ಸಾಕಷ್ಟು ಸರ್ಕಾರದ ಯೋಜನೆಗಳು ಇದ್ದಾವೆ, ಈಗ ರಾಜ್ಯ ಸರ್ಕಾರದ್ದಾಗಿರ್ಬೋದು, ಕೇಂದ್ರ ಸರ್ಕಾರದ್ದಾಗಿರ್ಬೋದು, ಇವೆಲ್ಲ ನಮಗೆ ಗೊತ್ತಾಗಬೇಕು ಅಂತಂದ್ರೆ ನಮ್ಮ ಮಹಿಳಾ ಸದಸ್ಯರಿಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸೇರ್ಪಡೆ ಆದ್ರೆ ಅಂದ್ರೆ ಇವೆಲ್ಲ ಯೋಜನೆಗಳು

0: ಮುಖಾಂತರ ಗೊತ್ತಾಗ್ತವೆ. ಆಗ ಅವರು ಅವನ್ನೆಲ್ಲ ಯೋಜನೆಗಳನ್ನ ಪಡ್ಕೊಂಡು ಅವ್ರು ಎಲ್ಲೋ ಒಂದ್ ಕಡೆ ಆರ್ಥಿಕವಾಗಿ ಮೇಲ್ ಬರಬಹುದು ಅಂತ ಹೇಳ್ತೀರ?
1: ಹಾ ಸರ್, ಬರಬಹುದು, ಬರ್ಲಿ ಅನ್ನೋದೇ ಉದ್ದೇಶ ಸರ್. ಸಾಕಷ್ಟು ನಮಗೆ ಗೊತ್ತಿರೋ ಅಂತ ಮಾಹಿತಿ ಸಂಘಗಳಲ್ಲಿ ಭೇಟಿ ಕೊಟ್ಟು ಹೇಳ್ತೀವಿ ಸರ್. ಪ್ರತಿಯೊಬ್ರು ಈಗ ಸಂಘದಲ್ಲಿ ನಮ್ದು ಸಭೆ ಇರುತ್ತಲ್ಲ ಸರ್, ನಾವು ಮನೆ ಮನೆ ಭೇಟಿ ಕೊಟ್ಟು ನಮಗೆ ಬಂದ್ರೆ ಅದು ಯೋಜನೆ ಬಗ್ಗೆ ನಾವು ಮಾಹಿತಿ ತಿಳಿಸ್ತಾ ಇರ್ತೀವಿ ಸರ್. ಅವರಿಗೆ ಬರ್ಲಿ, ಬಂದು ನಮ್ಮ ಯೋಜನೆ ಬಗ್ಗೆ ಅದ್ರ ಉಪಯೋಗ ಬಗ್ಗೆ ತಿಳ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಸರ್.
0: ಒಳ್ಳೇದು ಶ್ರುತಿ ಅವರೇ. ಇಲ್ಲ ತನಕ ಈ ಒಂದು ಸ್ತ್ರೀ ಶಕ್ತಿ ಸಂಘಗಳ ರಚನೆ ಮತ್ತು ಅವುಗಳ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ಇದ್ದಾವೆ ಅನ್ನುವಂತ ನಿಟ್ಟಿನಲ್ಲಿ ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
2: ಥ್ಯಾಂಕ್ ಯು ಸರ್, ಧನ್ಯವಾದ.
3: ಇದುವರೆಗೂ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ, ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದವರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ

0: ಇದು ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಜಾಹೀರಾತು ಹಾಗೂ ಪ್ರಕಟಣೆಗಳು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ವಂದೇ ಮಾತರಂ. 150 ಸಂಭ್ರಮ. ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
6: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
5: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
7: ಆಕಾಶವಾಣಿ ರಾಯಚೂರು FM ಕೇಂದ್ರ FM ಕಂಪನಾಕ 102.1 ಮೆಗಾಹರ್ಟ್ಸ್ಗಳು.
8: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
9: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ.
10: ಶರಣರ ಸತ್ಯಾನುಸಂಧಾನದ ಸರಣಿ.
8: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
9: ತಪ್ಪದೆ ಆಲಿಸಿ ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
8: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
10: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
11: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
12: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
11: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
12: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
11: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
12: 8700-01-4242.

0: ಶ್ರೋತೃ ಬಾಂಧವರ ಗಮನಿಸಿ, ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆಯ ಅಂಧ ವಿದ್ಯಾರ್ಥಿಗಳ ಪ್ರವೇಶಾತಿ ಕುರಿತು ಪ್ರಕಟಣೆ ಹೀಗಿದೆ. ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆಯು 26-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶಾತಿಯನ್ನು ಆರಂಭಿಸಿದೆ. ಪ್ರವೇಶಾತಿ ಪಡೆಯುವ ಅರ್ಹತೆಗಳಿಗಿವೆ: ವಯಸ್ಸು 5-10 ವರ್ಷದ ಒಳಗಡೆ ಇರಬೇಕು, ಜಾತಿ ಮತ ಭೇದ ಇರುವುದಿಲ್ಲ, ಅಭ್ಯರ್ಥಿಯು ದೃಷ್ಟಿಹೀನನಾಗಿರಬೇಕು, ಊಟ ವಸತಿಯೊಡನೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಶಿಕ್ಷಣದ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲ, ನೃತ್ಯ, ಯಕ್ಷಗಾನ, ಕ್ರೀಡೆಗಳಲ್ಲಿಯೂ ಕೂಡ ತರಬೇತಿಯನ್ನು ನೀಡಲಾಗುತ್ತದೆ. ಹಾಗೆ ಹೈನುಗಾರಿಕೆ, ತೋಟಗಾರಿಕೆಯಲ್ಲೂ ಸಹ ತರಬೇತಿ ನುರಿತ ಶಿಕ್ಷಕರಿಂದ ನೀಡಲಾಗುತ್ತದೆ. ಪ್ರವೇಶಾತಿ ಪಡೆಯಲು ಕೊನೆಯ ದಿನಾಂಕ ಜೂನ್ 30, 2026 ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0818222220 ಅಥವಾ ಮೊಬೈಲ್ ಸಂಖ್ಯೆ 9845446288. ಪ್ರಕಟಣೆ ಕೇಳಿದರೆ ಕಾಣೆಯಾದ ಮಹಿಳೆ ಕುರಿತು ಪ್ರಕಟಣೆ ಹೀಗಿದೆ. ಶಶಿಕಲಾ ತಂದೆ ಬಾಲಸ್ವಾಮಿ ಎನ್ನುವ 30 ವರ್ಷದ ಮಹಿಳೆ ಸಿಂಧನೂರಿನಿಂದ ಕಾಣೆಯಾಗಿರುತ್ತಾಳೆ. ಗೋಧಿ ಮೈಬಣ್ಣ, ದುಂಡುಮುಖ ಹೊಂದಿದ್ದು 4.5 ಎತ್ತರ ಇರುತ್ತಾಳೆ. ಹಾಗೆ ತೆಲುಗು ಭಾಷೆಯನ್ನು ಬಲ್ಲವಳಾಗಿರುತ್ತಾಳೆ. ಈಗ ಹೇಳಿದ್ದ ಕಾಣೆಯಾದ ಮಹಿಳೆಯ ಕುರಿತು ಮಾಹಿತಿ ಸಿಕ್ಕಲ್ಲಿ ಸಿಂಧನೂರು ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 0855225220333 ಅಥವಾ ಮೊಬೈಲ್ ಸಂಖ್ಯೆ 9480808361 ಈ ಸಂಖ್ಯೆಗಳಿಗೆ ತಿಳಿಸಬೇಕೆಂದು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಆಕಾಶವಾಣಿ ರಾಯಚೂರು FM ಕೇಂದ್ರ ಕೇಳುಗರೆ, ಸಮಯ 12:35 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರುವುದು.
1: ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ ಹಾಗೂ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ. ಹಾಗಾದರೆ ಬನ್ನಿ ಮೊದಲಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ.
2: ಡಾಕ್ಟರ್ ನಟರಾಜ್ ಅವರೇ ನಮಸ್ಕಾರ.
3: ಸರ್ ನಮಸ್ತೆ ಸರ್.
2: ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲಿ ಕಂಡುಬರುವಂತಹ ಗರ್ಭಕಂಠದ ಕ್ಯಾನ್ಸರ್ ಹಾಗಂದ್ರೆ ಏನು ಹಾಗೂ ಇದರ ಒಂದು ಮಹತ್ವ ಏನು ಹಾಗೂ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಹಾಗೂ ಇದರ ವಿರುದ್ಧ ಹೋರಾಡುವುದಕ್ಕಾಗಿ ಒಂದು ರೀತಿಯ ಲಸಿಕಾ ಅಭಿಯಾನವನ್ನು ಕೂಡ ಆಯೋಜಿಸಲಾಗ್ತಾ ಇದೆ ಅಂತ ಕೇಳಿದ್ದೀವಿ. ಮೊದಲಿನ ಪ್ರಶ್ನೆ ಅಂತಂದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು ಹಾಗೂ ಅದರ ಒಂದು ಮಹತ್ವ ಏನು?
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಟರಾಜ್ ಅಂತ, RCHO ಅಧಿಕಾರಿ, ಆರೋಗ್ಯ ಇಲಾಖೆ, ಉತ್ತರ ಕನ್ನಡ ಜಿಲ್ಲೆ. ಮುಖ್ಯವಾಗಿ ಇವತ್ತು ನಾವು HPV ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಾ ಇದೀವಿ. ಅದಕ್ಕೆ ಪೂರ್ವವಾಗಿ CA ಸರ್ವಿಸ್, ಕಾರ್ಸಿನೋಮಾ ಸರ್ವಿಕ್ಸ್ ಅಂತ ಅಂತೀವಿ ಕನ್ನಡದಲ್ಲಿ, ಗರ್ಭಕಂಠ ಕ್ಯಾನ್ಸರ್ ಅದ್ರ ಯಾವ ತರ ಬರುತ್ತೆ ಅನ್ನೋ ತಿಳ್ಕೊಳೋದು ನಮ್ಮ ಮಹತ್ವ ಇರುತ್ತೆ. ಇದು HPV ವೈರಸ್ ಇಂದ ಬರುವಂತ ಒಂದು ಇನ್ಫೆಕ್ಷನ್. ರಿಪೀಟ್ ಆಗಿ ಸೆಕ್ಸುವಲ್ ಟ್ರ್ಯಾಕ್ ಏನಿದೆ, ರಿಪ್ರೊಡಕ್ಟಿವ್ ಟ್ರ್ಯಾಕ್ ಅಲ್ಲಿ ರಿಪೀಟ್ ಆಗಿ ಇನ್ಫೆಕ್ಷನ್ಸ್ ಆದಾಗ ಬರುವಂತ ಒಂದು ಇನ್ಫೆಕ್ಷನ್. ರಿಪೀಟ್ ಆಗಿ HPV ವೈರಸ್ ಇಂದ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದು ಮುಂದಿನ ದಿನಗಳಲ್ಲಿ CA ಸರ್ವಿಕ್ಸ್ ಆಗಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ಫಸ್ಟ್ ಗೆ ಎಸಿಂಪ್ಟೊಮ್ಯಾಟಿಕ್ ಇರುತ್ತೆ, ಫಸ್ಟ್ ಗೊತ್ತಾಗೋದಿಲ್ಲ ನಮ್ಗೆ ಇನ್ಫೆಕ್ಷನ್ ಇರೋದೇ ಗೊತ್ತಿರೋದಿಲ್ಲ. ಕಾಲಾನಂತರದಲ್ಲಿ ಇದು ಸೆಕ್ಚುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರೋದ್ರಿಂದ ಸೊ ಅಲ್ಲಿ ಸ್ವಲ್ಪ ನೋವು ಬರೋದು ಅಥವಾ ಡಿಸ್ಚಾರ್ಜಸ್

0: ಅದು ಅದೆಲ್ಲ ಪ್ರಾರಂಭ ಆಗುತ್ತೆ. ಇದು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತ ಒಂದು ಇನ್ಫೆಕ್ಷನ್ಸ್, ಅದೇ ತರ ಗಂಡ್ ಮಕ್ಕಳಲ್ಲೂ ಕಂಡು ಬರುತ್ತೆ. ಹೆಣ್ಮಕ್ಳ ಬಗ್ಗೆನೇ ಹೆಚ್ಚು ಯಾಕೆ ಮಾತಾಡ್ತಿದ್ವಿ ಅಂದ್ರೆ, ಕಾರ್ಸಿನೋಮ ಸರ್ವಿಕ್ಸ್ ಜಗತ್ತಿನಾದ್ಯಂತ ಇರುವಂತ ಅಂಕಿಸಂಖ್ಯೆಗಳ ಪ್ರಕಾರ 4ನೇ ಅತಿ ಪ್ರಮುಖ ಕ್ಯಾನ್ಸರ್ ಆಗಿರುತ್ತೆ ಮಹಿಳೆಯರಲ್ಲಿ. ನಾವು 1, 2, 3, 4 ಅಂತ ಮಾಡಿದಾಗ ರ್ಯಾಂಕಿಂಗ್, 4ನೇ ಕಾಮನೆಸ್ಟ್ ಕ್ಯಾನ್ಸರ್ ಅಮಾಂಗ್ ವುಮೆನ್ಸ್ ಇನ್ ದ ಜಗತ್ತಿನಲ್ಲಿ. ಅದೇನೇ ನಾವು ಇಂಡಿಯಾಕ್ಕೆ ಬಂದು ಹೋಲಿಸಿದಾಗ ಅದು ಸೆಕೆಂಡ್ ಮೋಸ್ಟ್, ಅಂದ್ರೆ 2ನೇ ಸ್ಥಾನ ಇದೆ. ನಮ್ಗೇನು ಮಹಿಳೆಯರಲ್ಲಿ ಬರುವಂತ ಎಲ್ಲಾ ಕ್ಯಾನ್ಸರ್ಸ್ನ ನಾವು 1, 2, 3, 4 ಅಂತ ಮಾಡಿದಾಗ ಇದು 2ನೇ ಸ್ಥಾನದಲ್ಲಿ ಇದೆ. ಮೊದಲನೇ ಸ್ಥಾನ ಬ್ರೆಸ್ಟ್ ಕ್ಯಾನ್ಸರ್ಸ್ ಅಲ್ಲಿ ಬರುತ್ತೆ. ಅಂಕಿಸಂಖ್ಯೆಗಳ ಪ್ರಕಾರ ಇದು ನಿಯರ್ಲಿ 11.4% ಇನ್ಸಿಡೆನ್ಸ್ ರೇಟ್ ಅಂತೀವಿ. ಅಂದ್ರೆ 100,000 ಮಹಿಳೆಯರನ್ನ ನಾವು ಕೌಂಟ್ ಮಾಡಿದಾಗ 11.4% ಮಹಿಳೆಯರಲ್ಲಿ ಇದು ಇನ್ಸಿಡೆಂಟ್ ಪ್ರತಿ ವರ್ಷ ಕಂಡು ಬರುವಂತ ಸಾಧ್ಯತೆ ಇದೆ. ಸೊ ಇದಕ್ಕೆ ಬ್ಯೂಟಿಫುಲ್ ಆಗಿ ಹೇಳ್ಬೇಕಂದ್ರೆ, ಯಾವುದೇ ಒಂದು ಕ್ಯಾನ್ಸರ್ ನಾವು ಒಂದು ವ್ಯಾಕ್ಸಿನ್ ನಿಂದ ಪ್ರಿವೆಂಟ್ ಮಾಡಬಹುದು ಅಂದ್ರೆ ಅದು ಏಕೈಕವಾದ ನಮ್ಮ CA ಸರ್ವಿಕ್ಸ್ ಅಂತ ಏನಿದೆಯೋ ಅದಕ್ಕೆ ವ್ಯಾಕ್ಸಿನ್ ಮೂಲಕ ಖಂಡಿತವಾಗಿ ಮುಂದಿನ ದಿನದಲ್ಲಿ ಅವರಿಗೆ ಕಾರ್ಸಿನೋಮ ಸರ್ವಿಕ್ಸ್ ಆಗದಂಗೆ ತಡೆಗಟ್ಟುವಂತ ಎಲ್ಲಾ ಸಾಧ್ಯತೆ ಇದೆ. ಈಗಾಗಲೇ HPV ವ್ಯಾಕ್ಸಿನ್ ಬಗ್ಗೆ ಸುಮಾರಷ್ಟು ಕಂಟ್ರಿಗಳಲ್ಲಿ ಸುಮಾರು 2010 ಬಹಳಷ್ಟು ಪ್ರಗತಿ ಕಂಡಿದ್ದಾವೆ. ಸುಮಾರು ನಮಗಿರುವಂತ ಮಾಹಿತಿ ಪ್ರಕಾರ ಮತ್ತು WHO ಕೊಟ್ಟಿರುವಂತ ಅಂಕಿ ಸಂಖ್ಯೆಗಳ ಪ್ರಕಾರ ಈಗಾಗಲೇ 160 ಕಂಟ್ರಿಗಳಲ್ಲಿ ಈ ವ್ಯಾಕ್ಸಿನ್ ನ ಕೊಡ್ತಾ ಇದೆ.
1: ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂತಹದ್ದು, ಈ ಚಿಹ್ನೆಗಳ ಬಗ್ಗೆ ನೀವು ಈಗಾಗಲೇ ಹೇಳಿದ್ರಿ, ಯಾವ ಹಂತದಲ್ಲಿ ಬರ್ತದೆ ಮಹಿಳೆಯರಲ್ಲಿ? ಪ್ರಾರಂಭಿಕ ಹಂತಗಳಲ್ಲಿ ಬರ್ತದೆ ಅಥವಾ ಆನಂತರ ಬರುವಂತಹದ್ದು ಹೇಗಿದೆ?
0: ಸರ್, ಇದು HPV ಏನು ಇನ್ಫೆಕ್ಷನ್ಸ್ ಆಗ್ತಾ ಇದೆ, ಅದು ಕಾಮನ್ ಇನ್ಫೆಕ್ಷನ್ಸ್ ಸೆಕ್ಸುವಲಿ ಆಕ್ಟಿವ್ ಇರುವಂತ ಟೈಮ್ ಅಲ್ಲಿ ಬರುವಂತದ್ದು. 14ನೇ ವರ್ಷ ಆದ್ಮೇಲೆ ಸೆಕ್ಸುವಲಿ ಆಕ್ಟಿವ್ ಏಜ್ ಏನಿರುತ್ತೋ ಆ ಟೈಮ್ ಅಲ್ಲಿ ಆಗುವಂತ ಇನ್ಫೆಕ್ಷನ್ಸ್ ಇಂದ ಇದು ಕಾಯಿಲೆ CA ಸರ್ವಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಪ್ರತಿಯೊಂದು ಇನ್ಫೆಕ್ಷನ್ಸ್ CA ಸರ್ವಿಕ್ಸ್ ಆಗಿ ಕನ್ವರ್ಟ್ ಆಗುವಂತ ಅವಶ್ಯಕತೆ ಏನಿಲ್ಲ. ಕೆಲವರಲ್ಲಿ ಇದು ಕನ್ವರ್ಟ್ ಆಗಿ ಅದು ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗ್ತಾ ಇರಬೇಕು, ಆ ಪಾರ್ಟ್ ಅಲ್ಲಿ ರಿಪೀಟೆಡ್ ಆಗಿ HPV ವೈರಸ್ ಇಂದ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದಕ್ಕೆ ಮುಂದೆ ಅದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಆಗಿ ಕನ್ವರ್ಟ್ ಆಗಿ ಆಮೇಲೆ ಅದು ನಮಗೆ CA ಸರ್ವಿಕ್ಸ್ ಆಗಿ ಕಂಡು ಬರುತ್ತೆ. ಪ್ರಾರಂಭದಲ್ಲಿ ನಮಗೆ ಇನ್ಫೆಕ್ಷನ್ಸ್ ಇದ್ದಾಗ ಇದು ಗೊತ್ತಾಗೋದಿಲ್ಲ CA ಸರ್ವಿಸ್ ಆಗುತ್ತೆ. ಯೂಶ್ವಲಿ 35 ವರ್ಷ 45 ವರ್ಷ ಹಿಂಗೆ ಈ ತರ ಏಜ್ ಆಗ್ತಾ ಇದ್ದಂಗೆ CA ಸರ್ವಿಸ್ ಆಗಿ ಕನ್ವರ್ಟ್ ಆಗುವಂತ ಸಾಧ್ಯತೆ ಇದೆ.
1: ಅಂದ್ರೆ ಈಗ ಒಂದ್ಸರಿ ಈ ಕಾಯಿಲೆ ಬಂದ್ರೆ ನರಕ್ಕೆ ಚಿಕಿತ್ಸೆ ಇದೆಯೋ ಅಥವಾ ಪೂರ್ವಭಾವಿಯಾಗಿ ಇದಕ್ಕೆ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಲಸಿಕೆಯನ್ನು ಹಾಕಿಸಬೇಕು ಹೇಗೆ?
0: ಇದು ಎಸಿಮ್ಟೊಮ್ಯಾಟಿಕ್ ಇರೋದ್ರಿಂದ ಜನರಲ್ಲಿ ಗೊತ್ತಾಗೋದಿಲ್ಲ. ಸೆಲ್ಫ್ ಲಿಮಿಟಿಂಗ್, ಕೆಲವು ಟೈಮ್ ವೈರಲ್ ಇನ್ಫೆಕ್ಷನ್ಸ್ ಅದಕ್ಕೆ ಟ್ರೀಟ್ಮೆಂಟ್ ಸಬ್ಸೈಡ್ ಆಗ್ತವೆ. ಸೈನ್ ಸಿಂಪ್ಟಮ್ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ನ ನಾವು ಕೊಡ್ತಾ ಇರ್ತೀವಿ. ಬಟ್ ನಮ್ಗೆ ಆಕ್ಚುಲಿ ಇದು ಮುಂದಿನ ದಿನಗಳಲ್ಲಿ CA ಸರ್ವಿಕ್ಸ್ ಆಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ, ಈಗ ಆಸ್ ಫಾರ್ ದ ಸರ್ಕಾರದ ನಿಯಮಗಳ ಪ್ರಕಾರ ಯಾವುದೇ ಒಂದು ಮಹಿಳೆ 35 ವರ್ಷ ಅಥವಾ 45 ಎರಡು ಟೈಮ್ ಅಲ್ಲಿ ನಾವು ಆ ಒಂದು ಟೆಸ್ಟ್ ಮಾಡ್ತೀವಿ, ಪ್ಯಾಪ್ ಸ್ಮಿಯರ್ ಅಂತೇಳಿ. ಸೊ ಪ್ಯಾಪ್ ಸ್ಮಿಯರ್ ನಾವು ಟೆಸ್ಟ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಇವರಿಗೆ ಕ್ಯಾನ್ಸರ್ ಬಂದಿರಬಹುದಾ ಅಥವಾ ಬರುವ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಚೆಕ್ ಮಾಡಿ ನೋಡ್ತೀವಿ. ಆ 35 ವರ್ಷ ಅಥವಾ 45 ಎರಡು ಸಲ ನಾವು ಮಾಡ್ಬೇಕಂತೇಳಿ ಗೈಡ್ಲೈನ್ಸ್ ಅಲ್ಲಿ ಇದೆ. ಎರಡನೇದು ಈಗ ಪ್ರಿವೆನ್ಷನ್ ಬಗ್ಗೆ ಕೇಳೋದ್ರಿಂದ, ಇದು ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರೋದ್ರಿಂದ, ಸೊ ಈ HIV ಯಾವ ತರ ನಾವು ಪ್ರಿಕಾಷನ್ಸ್ ತಾಂತಿದ್ದೇವೆ, HIV ಬರದಂಗೆ ನಾವೇನ್ ತಡೆಗಡ್ತಾ ಇದ್ದೇವೆ, ಎಲ್ಲವೂ ಅಸುರಕ್ಷಿತ ಲೈಂಗಿಕ ಕ್ರಿಯೆಗಳು ಆದಷ್ಟು ಅವಾಯ್ಡ್ ಮಾಡಬೇಕು. ಅದರಿಂದ ನಾವು ಆಪ್ಷನ್ ಏನು ದೂರ ಇದ್ದಷ್ಟು ಈ ಕಾಯಿಲೆಯಿಂದ ನಾವು ರಕ್ಷಣೆ ಪಡೆಯಕ್ಕೆ ಅನುಕೂಲ ಆಗುತ್ತೆ.
1: ಆಮೇಲೆ ಈ HPV ಲಸಿಕಾ ಅಭಿಯಾನದ ಬಗ್ಗೆ
0: ಸರ್, ಇದು ಈಗಾಗಲೇ ಜಗತ್ತಿನಲ್ಲಿ 160 ಕಂಟ್ರಿಗಳಲ್ಲಿ ವ್ಯಾಕ್ಸಿನ್ಸ್ ಕೊಡ್ತಾ ಇದಾರೆ. ಈಗ ನಮ್ಮ ಇಂಡಿಯಾದಲ್ಲಿ ಪ್ರೈವೇಟ್ ಅಲ್ಲಿ ಇದು ಆಲ್ರೆಡಿ ಮುಂಚೆಯಿಂದನೂ ಇದೆ. ಮಾಹಿತಿ ಪ್ರಕಾರ 2010-11 ಇಂದನು ಈ ವ್ಯಾಕ್ಸಿನ್ಸ್ ನಮ್ಮ ಇಂಡಿಯಾದಲ್ಲಿ ಖಾಸಗಿ ಇದರಲ್ಲಿ ಕೊಡ್ತಾ ಇದ್ದಾರೆ. ಇದನ್ನ ಮನಗಂಡು WHO ದವರು ಒಂದು ಗೋಲ್ ಇಟ್ಕೊಂಡಿದ್ದಾರೆ, ಬೈ 2030 ಒಳಗಡೆ ನಾವು ಇದನ್ನ ಎಲಿಮಿನೇಷನ್ ಮಾಡಬೇಕು CA ಸರ್ವಿಸ್ ನ. ಒಂದು ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಆಗಬಾರ್ದು, ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ 2030 ಇದನ್ನ ಎಲಿಮಿನೇಷನ್ ಅಂದ್ರೆ ಕಂಪ್ಲೀಟ್ ರಿಮೂವಲ್ ಅಲ್ಲ, ನೋ ಮೋರ್ ಇಟ್ ಇಸ್ ಎ ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಆಗಬಾರ್ದು ಅಂದ್ರೆ ಕಮ್ಯುನಿಟಿಯಲ್ಲಿ ಅಂತ ಭಾವಿಸ್ಬಿಟ್ಟು. ಇಂಪಾರ್ಟೆಂಟ್ ಅದರಲ್ಲಿ 3 ಗೋಲ್ಸ್ ಇದಾವೆ. ಅದ್ರ ಒಂದ್ ಗೋಲ್ ಬಂದ್ಬಿಟ್ಟು ವ್ಯಾಕ್ಸಿನೇಷನ್ ಕೊಡ್ಬೇಕು. ನಮ್ಗೇನು ಎಲಿಜಿಬಲ್ ಏಜ್ ಗ್ರೂಪ್ ಹೆಣ್ಮಕ್ಳು ಇದಾರೆ ಅವ್ರಿಗೆ ಮುಂಚಿತವಾಗಿ ಅಂದ್ರೆ ಸೆಕ್ಚುಲಿ ಆಕ್ಟಿವ್ ಆಗಕ್ಕೆ ನಮ್ ಮುಂಚಿತವಾಗಿನೇ ನಾವು ವ್ಯಾಕ್ಸಿನೇಷನ್ ಕೊಟ್ಟಾಗ ಇದು ಪ್ರೊಟೆಕ್ಷನ್ ಸಿಗುವಂತ ಸಾಧ್ಯತೆ ಇದೆ. ಆ ಪಾಲಿಸಿನ ಅಡಾಪ್ಟ್ ಮಾಡ್ಕೊಂಡು ನಮ್ಮ ಭಾರತ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರಗಳು ಈ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿಬಿಟ್ಟು 2026 ಈ ಬಿಗಿನಿಂಗ್ ಅಲ್ಲಿ ನಮಗೆ ರಾಜ್ಯ ಮಟ್ಟ

0: ಟ್ರೈನಿಂಗ್ ಕೊಟ್ಟಿದ್ದಾರೆ. ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ನಮ್ಮ ಆರೋಗ್ಯ ಸಿಬ್ಬಂದಿ ಅವರಿಗೆ HPV ವ್ಯಾಕ್ಸಿನೇಷನ್ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ವಿ. ಅದಕ್ಕೆ ತಕ್ಕಂತೆ ಈಗ ನಾವು 3 ತಿಂಗಳು ಕ್ಯಾಂಪೇನ್ ಮಾಡ್ಬೇಕಂತ ಹೇಳಿದ್ದಾರೆ. ಅದು ಪೂರ್ವವಾಗಿ ಆಕ್ಚುಲಿ ಶೆಡ್ಯೂಲ್ಡ್ ಡೋಸ್ ಇರೋದಿದು, ಅಂದ್ರೆ ಶೆಡ್ಯೂಲ್ಡ್ ಏಜ್ ಗ್ರೂಪ್ 9 ರಿಂದ 14 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಇದನ್ನ ಕೊಡಬೇಕಾಗುತ್ತೆ. ಅದು ಮುಂದಿನ ದಿನಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಎಲ್ಲ ಪೂರ್ವ ಸಿದ್ಧತೆ ನಡೀತಾ ಇದೆ. ಈಗ ಇಮಿಡಿಯೇಟ್ ಆಗಿ ಇದಕ್ಕೆ 3 ತಿಂಗಳು ಕ್ಯಾಂಪೇನ್ ಅವಧಿಯಲ್ಲಿ 14 ರಿಂದ 15 ವರ್ಷ ಏನು ಹೆಣ್ಮಕ್ಳು ನಮ್ಮಲ್ಲಿ ಇದ್ದಾರೋ ಅವರಿಗೆ ವ್ಯಾಕ್ಸಿನೇಷನ್ ಕೊಡಕ್ಕೆ ಸರ್ಕಾರದ ಮಾರ್ಗಸೂಚಿಗಳಿದಾವೆ. ಅದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲೂ ನಾವು ಸಿದ್ಧ ಮಾಡಿಕೊಂಡು ಅದೇ ಪ್ರಕಾರ ಆಕ್ಷನ್ ಪ್ಲಾನ್ ಮಾಡಿ ಪ್ರತಿಯೊಂದು ಆರೋಗ್ಯ ಸಂಸ್ಥೆಗಳಲ್ಲಿ ಈ ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಯಾರು ಬೇಕಾದರೂ ಈ ಎಲಿಜಿಬಲ್ ಏನು ಹೆಣ್ಮಕ್ಳು ಹೇಳ್ತೀವಿ 14 ವರ್ಷದಿಂದ 15 ವರ್ಷ, ಆ ಹೆಣ್ಮಕ್ಳು ಅವರ ಪೇರೆಂಟ್ ಜೊತೆ ನಮ್ಮ ನಿಯರೆಸ್ಟ್ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಅಲ್ಲಿ ಅವರಿಗೆ ಎಲ್ಲ ವ್ಯವಸ್ಥೆ ಇದೆ. ಇಮಿಡಿಯೇಟ್ ಆಗಿ ಕೆಲವೊಂದು ಸಣ್ಣ ಪುಟ್ಟ ಪ್ರೋಟೋಕಾಲ್ಸ್ ಇದೆ, ಅದನ್ನ ಮಾಡಿಬಿಟ್ಟು ನಾವು ವ್ಯಾಕ್ಸಿನೇಷನ್ ಕೊಡಕ್ಕೆ ತಯಾರು ಮಾಡ್ಕೊಂಡಿದ್ವಿ.
1: ಸಾಮಾನ್ಯವಾಗಿ 8ರಿಂದ 10ನೇ ತರಗತಿ ಅವಧಿಯಲ್ಲಿ ಇರುವಂತಹ ಮಕ್ಕಳು ಇರ್ತಾರೆ, ಅವರಿಗೆ ಶಾಲೆಯಲ್ಲಿ ಹೋಗಿ ಇಂತಹ ಒಂದು ಲಸಿಕೆಯನ್ನು ಕೊಡುವಂತಹ ಒಂದು ಅಭಿಯಾನ ಏನಾದರೂ ಮಾಡ್ತಾ ಇದ್ರು, ಅಥವಾ ನೇರವಾಗಿ ವಿದ್ಯಾರ್ಥಿನಿಯರೇ ಅವರೇ ಹೋಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಲಸಿಕೆಯನ್ನು ಪಡಿಬೇಕಾ?
0: ಸರ್, ಈಗ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ನಮಗೆ ಈಗ ಇನ್ಸ್ಟ್ರಕ್ಷನ್ಸ್ ಇರೋದು ನಮ್ಮ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅದು ಮತ್ತೆ ಅದರ ಮೇಲ್ಪಟ್ಟ ಲೈಕ್ ಸಮುದಾಯ ಆರೋಗ್ಯ ಕೇಂದ್ರ ಇರುತ್ತೆ, ನಮ್ಮ ತಾಲೂಕು ಮಟ್ಟದ ಆಸ್ಪತ್ರೆ ಇರುತ್ತೆ, ಜಿಲ್ಲಾ ಆಸ್ಪತ್ರೆ ಇರುತ್ತೆ, ಮತ್ತೆ ಅರ್ಬನ್ ನಲ್ಲಿ ನಮ್ಮ ಅರ್ಬನ್ ಹೆಲ್ತ್ ಸೆಂಟರ್ಸ್ ಇದೆ, ಆ ಹಂತದಿಂದ ಮಾತ್ರ ವ್ಯಾಕ್ಸಿನೇಷನ್ ಕೊಡೋಕೆ ಅನುಮತಿ ಇದೆ. ಹಂಗಾಗ್ಬಿಟ್ಟು ನಾವು ಸ್ಕೂಲ್ಸ್ ಗೆ ಹೋಗ್ತಾ ಇಲ್ಲ. ಸೊ ಇದು ಪೂರ್ವವಾಗಿ ನಾವು ಸ್ಕೂಲ್ಗಳಲ್ಲಿ ಇದ್ರ ಮಾಹಿತಿ ಕೊಟ್ಟಿದೀವಿ. ಆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಏನಾಗುತ್ತೋ ಅಲ್ಲಿ ನಮ್ಮ ಆರೋಗ್ಯ ಸಿಬ್ಬಂದಿ ಹೋಗಿ ನಮ್ಮ ಈ ಕ್ಯಾನ್ಸರ್ ಬಗ್ಗೆ ಮಾಹಿತಿನ ಕೊಡ್ತಾ ಇದಾರೆ, ಮತ್ತೆ ನಮ್ಮಲ್ಲಿ ಏನು ವ್ಯಾಕ್ಸಿನೇಷನ್ ಯಾವಾಗ ಮಾಡ್ತೀವಿ ಅಂತ ಮಾಹಿತಿ ಆಲ್ರೆಡಿ ಕೊಟ್ಟಾಗಿ.
1: ಈ ಲಸಿಕೆ ಕೊಡುವ ವಿಧಾನದ ಬಗ್ಗೆ ಹೇಳಿ, ಇದು ಒಂದೇ ಡೋಸ್ ಕೊಡುವಂತಹದ್ದು ಅಥವಾ ಅಥವಾ 2-3 ಡೋಸ್ ಕೊಡಬೇಕಾಗ್ತದೆ?
0: ಇಂಪಾರ್ಟೆಂಟ್ ಕ್ವೆಶ್ಚನ್ ಸರ್. ಈಗ ಏನಾಗಿದೆ, ಖಾಸಗಿಯಲ್ಲಿ 2-3 ಡೋಸ್ ಕೊಡುವಂತ ಉದಾಹರಣೆಗಳು ಸುಮಾರು ವರ್ಷದಿಂದ ನಡೀತಾ ಇದೆ. ಈಗ WHO ಪ್ರಕಾರ ಸುಮಾರು 83 ಕಂಟ್ರಿಗಳಲ್ಲಿ ಸಿಂಗಲ್ ಡೋಸ್ ಕೊಟ್ಟರೆ ಸಾಕು, ಲೈಫ್ ಲಾಂಗ್ ಅದು ಇಮ್ಯುನಿಟಿ ಸಿಗುತ್ತೆ, ಅದು CSR ಬರದಂಗೆ ತಡೆಯುತ್ತೆ ಅಂತೇಳಿ WHO ರೆಕಾರ್ಡ್ಸ್ ಅಲ್ಲಿ ಹೇಳುತ್ತೆ. 83 ಕಂಟ್ರಿಯಲ್ಲಿ ಸಿಂಗಲ್ ಡೋಸ್ ಪಾಲಿಸಿನ ಅಳವಡಿಸಿಕೊಂಡಿದ್ದಾರೆ. ಪ್ರೈವೇಟ್ ಅಲ್ಲಿ 2-3 ಡೋಸ್ ಕೊಡುವಂತ ಉದಾಹರಣೆ ಇದೆ. ಮತ್ತೆ ಏಜ್ ಗ್ರೂಪ್ ನಮ್ಮ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು 14ರಿಂದ 15 ಏನ್ ಕೊಡ್ತಾ ಇದೀವಿ, ಮುಂದಿನ ದಿನಗಳಲ್ಲಿ 9ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೆ ಕೊಡಕ್ಕೆ ಸರ್ಕಾರದ ಮಾರ್ಗಸೂಚಿಗಳು ಬರ್ತವೆ. ಸೊ 14ರಿಂದ 15 ವರ್ಷಕ್ಕೆ ನಾವು ಸಿಂಗಲ್ ಡೋಸ್ ಕೊಡ್ತಾ ಇದೀವಿ. ಸೊ 1 ಡೋಸ್ ತಗೊಂಡ್ಬಿಟ್ರೆ ಅವರು ಮತ್ತೆ ಮುಂದಿನ ದಿನಗಳು ಯಾವುದೇ ತರದ ಈ ಸ್ಪೆಸಿಫಿಕ್ HPV ರಿಲೇಟೆಡ್ ವ್ಯಾಕ್ಸಿನ್ಸ್ ತಗೊಂಡಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ.
1: ಲಸಿಕೆಯನ್ನು ತೆಗೆದುಕೊಂಡ ನಂತರ ಏನಾದರೂ ಸೈಡ್ ಎಫೆಕ್ಟ್ಸ್ ಅಥವಾ ಏನಾದ್ರೂ ದುಷ್ಪರಿಣಾಮಗಳು ಕಂಡು ಬರಬಹುದಾ?
0: ಸರ್, ಇದ್ರ ಬಗ್ಗೆ ಆಲ್ರೆಡಿ ನಾನು ಹೇಳ್ದಂಗೆ ಸುಮಾರು 160 ಕಂಟ್ರಿಯಲ್ಲಿ ಇದು ಆಲ್ರೆಡಿ ವ್ಯಾಕ್ಸಿನೇಷನ್ ಆಗ್ತಾ ಇದೆ. ನಮ್ದು ಈ ವರ್ಷದಿಂದ ಆಗ್ತಾ ಇದೆ. ಮಾಹಿತಿ ಮತ್ತೆ ಡಾಟಾದ ಪ್ರಕಾರ 55 ಕೋಟಿ ಹೆಣ್ಮಕ್ಳಿಗೆ ಅರೌಂಡ್ ದ ವ್ಯಾಕ್ಸಿನೇಷನ್ ಕೊಟ್ಟಾಗಿದೆ. ಅವೆಲ್ಲವೂ ರಿಪೋರ್ಟ್ಸ್ ಏನ್ ಹೇಳುತ್ತೆ, ಇದರಲ್ಲಿ ಯಾವುದೇ ತರದ ಮೇಜರ್ ಅಡ್ವರ್ಸ್ ರಿಯಾಕ್ಷನ್ಸ್ ಅಂತ ಇರೋ ತರದ ದುಷ್ಪರಿಣಾಮಗಳು ಇದರಲ್ಲಿ ಕಂಡು ಬಂದಿಲ್ಲ. ಯಾವುದೇ ಒಂದು ಇಂಜೆಕ್ಷನ್ ಇರುವಂತ ನೋವಾಗುತ್ತೆ, ಆ ಸೈಟ್ ಅಲ್ಲಿ ಏನು ಇಂಜೆಕ್ಷನ್ ಅಲ್ಲಿ ನೋವಾಗ್ಬೋದು, ಸ್ವಲ್ಪ ಬಾವು ಬರಬಹುದು, ಸ್ವಲ್ಪ ಜ್ವರ ಬರಬಹುದು, ಇಷ್ಟು ಬಿಟ್ರೆ ಯಾವುದೇ ತರದ ಮೇಜರ್ ದುಷ್ಪರಿಣಾಮಗಳು ಕಂಡು ಬಂದಿಲ್ಲ.
1: ಲಸಿಕೆಯನ್ನು ನಂತರ ಸರ್ಕಾರಿ ಇಲಾಖೆ ವತಿಯಿಂದ ನಡೆಯುವಂತಹದ್ದು ಉಚಿತವಾಗಿ ನಡೀತದೆ, ಯಾವುದೇ ಒಂದು ಫೀಸ್ ಅಂತ ಏನು ಇರೋದಿಲ್ಲ.
0: ಸರ್, ಇದರಲ್ಲಿ ಏನಾಗಿದೆ ಅದೊಂದು ಇಂಪಾರ್ಟೆಂಟ್, ಬಿಕಾಸ್ ಸರ್ಕಾರ ಇದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸು. ಈಗ ಒಂದು ವ್ಯಾಕ್ಸಿನ್ಗೆ 4,000 ರೂಪಾಯಿ ಖರ್ಚಾಗುತ್ತೆ. ಒಂದು ಮಗುಗೆ ನಾವು ವ್ಯಾಕ್ಸಿನ್ ಕೊಟ್ಟರೆ ಆ ವ್ಯಾಕ್ಸಿನ್ ಕಾಸ್ಟ್ 4,000 ರೂಪಾಯಿ ಆಸ್ ಫಾರ್ ದ ನಮಗೆ ಮಾಹಿತಿ ಬಂದಿರೋ ಪ್ರಕಾರ. ಸೊ ಅಷ್ಟು ವ್ಯಾಕ್ಸಿನ್ ಯಾವುದೇ ರೀತಿಯ ಫೀಸ್ ಇಲ್ದಂಗೆ ನಮ್ಮ ಸರ್ಕಾರಿ ಸಂಸ್ಥೆಗಳಲ್ಲಿ ಉಚಿತವಾಗಿ ಎಲ್ಲಾ ವರ್ಗದ ಜನಗಳಿಗೆ ನಾವು ಕೊಡಕ್ಕೆ ಸಿದ್ಧರ.
1: ಈಗ ಜಿಲ್ಲೆಯಲ್ಲಿ ನಡೆಯುವಂತಹ ಒಂದು ಅಭಿಯಾನದ ಬಗ್ಗೆ ಹೇಳಿ, ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಈ ಅಭಿಯಾನ ನಡೀತಿದೆ ಅಂತ ಹೇಳಿದ್ರೆ, ಇದರ ಅನುಷ್ಠಾನ ಹೇಗಾಗ್ತಾ ಇದೆ?
0: ಸರ್, ಈಗ ಇದು ಪೂರ್ವಭಾವಿಯಾಗಿ ನಮಗೆ ಬಂದಂತ ಮಾರ್ಗಸೂಚಿಗಳನ್ನೆಲ್ಲ ತಗೊಂಡ್ಬಿಟ್ಟು ಮೊನ್ನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿದೀವಿ. ಅಂದ್ರೆ ಅವರು ಮಕ್ಕಳು ಅವರ ಹತ್ರ ಇರೋದ್ರಿಂದ ಸೊ ಅವ್ರ ಕೋಆಪರೇಷನ್ ತುಂಬಾ ಬೇಕಾಗುತ್ತೆ. ಸೊ ನಮಗಿನ ಚೆನ್ನಾಗಿ ಅವರು

0: ಮತ್ತೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಇಲಾಖೆ ಎಲ್ಲ ಸೇರ್ಕೊಂಬಿಟ್ಟು ಮತ್ತೊಂದು ರೌಂಡು ಮೀಟಿಂಗ್ ಮಾಡಿದ್ವಿ. ಜನ ಸಮುದಾಯದಲ್ಲಿ ಕೆಲವೊಂದು ತಪ್ಪು ಅಭಿಪ್ರಾಯಗಳು ಆಲ್ರೆಡಿ ಬಂದಿದ್ದಾವೆ, ಅವನ್ನೆಲ್ಲ ಹೋಗಲಾಡಿಸಿ ಇದು ವ್ಯಾಕ್ಸಿನೇಷನ್ ನಮ್ಮ ಜಿಲ್ಲೆಯಲ್ಲಿ ಅರ್ಹ ಎಲ್ಲ ಹೆಣ್ಮಕ್ಳಿಗೆ ಸಿಗೋದಕ್ಕೆ ಎಲ್ಲ ಇಲಾಖೆಗಳು ಕಂಕಣಬದ್ಧವಾಗಿ ಕೆಲಸ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸೂಕ್ತ ಮಾರ್ಗದರ್ಶನ ನೀಡಿದ್ದಾರೆ. ಮಾನ್ಯ ಸಿ ಓ ಸರ್ ಅದನ್ನು ರೆಗ್ಯುಲರ್ ಆಗಿ ನಾನು ಫಾಲೋ ಮಾಡ್ತೀವಿ ಅಂತ ಸರ್ ಹೇಳಾಗಿದೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ನಮ್ಮೇನು ಪೇರೆಂಟ್ಸ್ ಇದ್ದಾರೆ, ಎಲಿಜಿಬಲ್ ಮಕ್ಕಳ ಪೇರೆಂಟ್ಸ್ ಇದೆ, ಅವ್ರು ರಿಕ್ವೆಸ್ಟ್ ಮಾಡೋದು ಯಾವುದೇ ತರಹದ ನೆಗೆಟಿವ್ ನ್ಯೂಸ್ಗೆ ದಯವಿಟ್ಟು ತಲೆ ಕೆಡಕ್ಕೆ ಹೋಗ್ಬೇಡಿ. ಅಪಪ್ರಚಾರಗಳಿಗೆ ಯಾವುದಕ್ಕೂ ತಾವು ಒಳಗಾಗದೆ ತಮ್ಮ ಹೆಣ್ಮಕ್ಳು ಮುಂದಿನ ದಿನಗಳಲ್ಲಿ ಸಿ ಎಸ್ ಸರ್ವಿಕ್ಸ್ ಕಾಯಿಲೆಯಿಂದ ಬಳದಂಗೆ ನೋಡ್ಕೊಬೇಕಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೇನೆ.
1: ಒಳ್ಳೆಯದು ಡಾಕ್ಟರ್ ನಟರಾಜ್ ಅವರೇ, ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ ಎಚ್ ಪಿ ವಿ ಲಸಿಕೆಯನ್ನು ಕೊಡಿಸುವಂತಹ ಒಂದು ಅಭಿಯಾನ ನಡೀತಾ ಇದೆ, ಇದರ ಅನುಷ್ಠಾನ ಹೇಗೆ ನಡೀತಾ ಇದೆ, ಜೊತೆಗೆ ಇದನ್ನ ಕೊಡಿಸುವುದರಿಂದಾಗಿ ಈ ಗರ್ಭಕಂಠದ ಕ್ಯಾನ್ಸರ್ನ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಮಹಿಳೆಯರು ಅದನ್ನ ಹತೋಟಿ ಮಾಡಬಹುದು, ನಿರ್ವಹಣೆ ಮಾಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ
0: ಸರ್. ಅದ್ರ ತಕ್ಕಂತ ಇನ್ನೊಂದು ನಮ್ಮ ಪ್ರೈವೇಟ್ ಡಾಕ್ಟರ್ಸ್ ಅಲ್ಲೂ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವ್ರ ಮೂಲಕನೂ ಕೆಲವೊಂದು ವಿಡಿಯೋಸ್ ಮಾಡಿ ಜನರಲ್ಲಿ ವಿಶ್ವಾಸ ಮೂಡಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದೇ ತರ ನಮ್ಮನ್ನ ಜಿಲ್ಲಾಧಿಕಾರಿಗಳು ರೆಕಾರ್ಡಿಂಗ್ ಮಾಡಿಕೊಟ್ಟಿದ್ದಾರೆ, ಪಬ್ಲಿಕ್ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ತಮ್ಮ ಎಲ್ಲ ಎಲಿಜಿಬಲ್ ಮಕ್ಕಳು ಇನ್ ಟೈಮ್ಗೆ ಈ ವ್ಯಾಕ್ಸಿನೇಷನ್ ತಗೊಂಡ್ರೆ ಮುಂದಿನ ದಿನದಲ್ಲಿ ನಮ್ಮ ಸುರಕ್ಷಿತ ಸಮಾಜ ಕಟ್ಕೊಳ್ಳೋದಕ್ಕೆ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಲ್ಲಿ ಆಗುವಂತ ತೊಂದರೆಯನ್ನ ಪ್ರಿವೆಂಟ್ ಮಾಡೋಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಇನ್ನೊಂದ್ಸಲ ಮತ್ತೆ ರಿಕ್ವೆಸ್ಟ್ ಮಾಡಿ ತಮಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ನಾನು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ.
2: ಒಳ್ಳೇದು, ನಮಸ್ಕಾರ.
3: ಗರ್ಭಗಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ ಎಚ್ ಪಿ ವಿ ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ನಡೆದ ಸಂದರ್ಶನವನ್ನ ಕೇಳಿದ್ರಲ್ಲ. ಈಗ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ.
1: ಡಾಕ್ಟರ್ ಕೇಶವರಾಜ್ ಅವರೇ ನಮಸ್ಕಾರ.
4: ನಮಸ್ತೆ ಸರ್.
1: ಬೇರೆ ಕಾಲಗಳಿಗೆ ಹೋಲಿಸಿದಾಗ ಈ ಬೇಸಿಗೆ ಕಾಲ ಎನ್ನುವಂತಹದ್ದು ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡ್ಕೊಂಡಿದೆ
4: ನೋಡಿ. ಆಯುರ್ವೇದದಲ್ಲಿ ನಾವಿದನ್ನು ವಸಂತ ಋತು ಅಂತ ಕರಿತೇವೆ. ವಸಂತ ಋತುಗೆ ಆಯುರ್ವೇದದಲ್ಲಿ ಬಹಳ ಒಂದು ಇಂಪಾರ್ಟೆನ್ಸ್ ನಾವು ಕೊಡ್ತೇವೆ. ಈ ವಸಂತ ಋತುವಲ್ಲಿ ನಮ್ಮ ವಾತಾವರಣ ಬಹಳ ಚೆನ್ನಾಗಿರ್ತದೆ, ಹೂಗಳು ಬಿಡುವಂತ ಕಾಲ, ಹಣ್ಣುಗಳು ಆಗುವಂತ ಕಾಲ. ಸೊ ಇದಕ್ಕೆ ಬಹಳ ಮಹತ್ವ ಇರುವಂತ ಕಾಲ. ಆದ್ರೆ ಆಯುರ್ವೇದದಲ್ಲಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಶರೀರದ ಎನರ್ಜಿ ಕಡಿಮೆ ಆಗುವಂತ ಕಾಲ ಅಂತ ಕರಿತೇವೆ. ಶರೀರದ ಅಗ್ನಿ ಅಂತ ಹೇಳುವಂಥದ್ದು ಆಹಾರದ ಕರಗಿಸುವಂತ ಶಕ್ತಿ ತುಂಬಾ ಕಡಿಮೆ ಇರ್ತದೆ. ಶರೀರಕ್ಕೆ ಎನರ್ಜಿ ಲಾಸಿಂಗ್ ಟೈಮ್ ಅಂತ ಹೇಳುವಂಥದ್ದು ಈಗಿನ ವಸಂತ ಋತು ಕಾಲದಲ್ಲಿ ಆಗುವಂಥದ್ದು. ಚಳಿಗಾಲದಲ್ಲಿ ಆದಂತಹ ಕಫ ವೃದ್ಧಿ ಅಂತ ಆಯುರ್ವೇದದಲ್ಲಿ ನಾವು ಏನ್ ಹೇಳ್ತೇವೆ, ಇದು ಈಗ ಕಫ ವಿಲಯನ ಆಗಿ ಅಂದ್ರೆ ಸೂರ್ಯನ ಅತಿ ಪ್ರತಾಪವಾದಂತಹ ಬಿಸಿಲಿನ ತಾಪದಿಂದ ಕಫ ವಿಲಯನ ಆಗಿ ಅದರಿಂದಾಗಿ ಶರೀರದಲ್ಲಿ ಕಫದ ದೋಷಗಳು, ಕಫ ವಿಕೃತಿ ಅಂತ ಹೇಳ್ತೇವೆ. ಅಂದ್ರೆ ಶರೀರದಲ್ಲಿ ನಾವು ಹೇಳೋದು ಕೆಮ್ಮು ಅದಕ್ಕೆ ಮಾತ್ರ ನಾವು ಕಫ ಅಂತ ಕರೆಯುವಂಥದ್ದಲ್ಲ, ಶರೀರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಫ ವಿಲಯನಗಳು ಉಂಟಾಗಿ ಇದರಿಂದ ದೋಷಗಳು ಜಾಸ್ತಿಯಾಗಿ ಶರೀರದಲ್ಲಿ ರೋಗ ಉತ್ಪಾದನೆ ಆಗುವಂಥದ್ದು ಸಂಭವ ಇರ್ತದೆ. ಅದಕ್ಕೆ ಈ ವಸಂತ ಋತು ಕಾರಣ ಆಗಿರ್ತದೆ. ವಸಂತ ಋತುವಲ್ಲಿ ವಾತಾವರಣದಲ್ಲಿ ಕೂಡ ಬಹಳ ವ್ಯತ್ಯಾಸಗಳಾಗಿರ್ತದೆ. ವಾತಾವರಣದಲ್ಲಿ ಪರಾಗಗಳು ಅತಿಯಾಗಿ ಜಾಸ್ತಿ ಆಗಿರ್ತದೆ, ಧೂಳು ಕಣಗಳು ಜಾಸ್ತಿ ಆಗಿರ್ತದೆ, ಯಾಕಂದ್ರೆ ಬಿಸಿಲಿನ ತಾಪ ಜಾಸ್ತಿ ಇರ್ತದೆ. ನಮಗೆ ಈ ಎಲರ್ಜಿಗಳು ಕಾಣಿಸಿಕೊಳ್ಳುವಂಥದ್ದು ಇದೆಲ್ಲ ನಮಗೆ ಈ ವಸಂತ ಋತುವಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ವಸಂತ ಋತು ಅಂತ ಹೇಳುವಂಥದ್ದು ವಸಂತ ಋತು ಬಂದಾಗ ಮಾವು ಚಿಗುರಲೇಬೇಕು, ಹೌದು. ಸೊ ಎಲ್ಲ ಚಿಗುರೆಲೆಗಳು ಆಗುವಂತಹ ಸಮಯ, ಹೂ ಹಣ್ಣುಗಳು ಬರುವಂತಹ ಸಮಯ, ಮನುಷ್ಯನು ಅದನ್ನು ಸೇವನೆ ಮಾಡಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕೊಳ್ಳಿ ಕೂಡ ಸಾಧ್ಯ ಆಗ್ತದೆ. ಉದಾಹರಣೆಗೆ ನಾನು ಹೇಳುವುದು ಚಿಗುರೆಲೆಗಳಿಂದ ಮಾಡಿದಂತಹ ಅಡಿಗೆ ಪದಾರ್ಥಗಳಾಗಿರ್ಬೋದು, ಇದು ಒಳ್ಳೆಯದು.
1: ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಈ ಬೇಸಿಗೆ ಕಾಲದಲ್ಲಿ ಬರ್ತವೆ
4: ನೋಡಿ, ಇದು ಬಹಳ ಒಂದು ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ಈ ಸೀಸನ್ ಅಲ್ಲಿ ಬಹಳಷ್ಟು ನಮಗೆ ಶರೀರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ರೋಗಗಳು ನಮಗೆ ಕಾಣಿಸಲಿಕ್ಕೆ ಸಿಗ್ತದೆ. ನಾನು ಒಂದೊಂದೇ ಆಗಿ ನಿಮಗೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತೇನೆ. ಒಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಜ್ವರ. ಈ ಋತುವಲ್ಲಿ ಜ್ವರ ಕಾಣಿಸಿಕೊಳ್ಳುವುದು ಬಹಳ ಸಾಮಾನ್ಯ, ಸಾಮಾನ್ಯವಾಗಿ ಮಕ್ಕಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ನೀರು ಕುಡಿತಾರೆ, ಅದೇ ರೀತಿ ಈ ಹಣ್ಣುಗಳ ಕೆಲವೊಂದು ಸೇವನೆ ಮಾಡ್ತಾರೆ, ಸ್ವಲ್ಪ ದೊಡ್ಡ ಮಕ್ಕಳು ಹೊರಗಡೆ ಆಹಾರ ಪದಾರ್ಥವನ್ನು ಸೇವನೆ ಮಾಡ್ತಾರೆ, ಎಣ್ಣೆ ತಿಂಡಿಗಳ ಸೇವನೆ ಮಾಡ್ತಾರೆ. ಇದರಿಂದಾಗಿ ಒಂದು ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಜ್ವರ ಕಾಣಿಸಿಕೊಳ್ಳೋದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಎರಡನೇದಾಗಿ ಕೆಮ್ಮು. ಈ ಜ್ವರ ಕಾಣಲಿಕ್ಕೆ ಬರುವಂತದ್ದರೊಟ್ಟಿಗೆ ಕೆಮ್ಮು ಅಥವಾ ನಮ್ಮ ಗಂಟಲಿನ ಉರಿಯೂತ ಅಂತ ನಾವು ಹೇಳ್ತೇವೆ, ಅಥವಾ ಟಾನ್ಸಿಲ್ಸ್ ಅಂತ ಹೇಳ್ಬೋದು, ಈ ತರದ ಕಾಮನ್ ಆಗಿ ಕಾಣಿಸುವಂತದ್ದು. ಅದೇ ರೀತಿ ತಲೆಯ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು. ಇದು ತಲೆನೋವು ಅಂತ ಹೇಳಿದ ಕೂಡಲೇ ನಾವು ಹೆದರುವಂಥದ್ದು ಏನಿಲ್ಲ, ದೊಡ್ಡ ರೋಗ ಏನಾಗಿರ್ಲಿಕ್ಕಿಲ್ಲ. ಸಿಂಪಲ್ ಆಗಿ ತಲೆಯ ಭಾಗದಲ್ಲಿ ಕಫ ಗಟ್ಟಿ ಕಟ್ಟಿದ್ರಿಂದಾಗಿ ನಾವು ಆಯುರ್ವೇದದಲ್ಲಿ ಪ್ರತಿಶಾಯ ನಾಸನಾಹ ಅಂತ ಹೇಳ್ತೇವೆ. ನಿಮಗೆ ಸಾಮಾನ್ಯ ಭಾಷೆಯಲ್ಲಿ ನಾನು ಹೇಳುವುದಿದ್ರೆ ಸೈನಸೈಟಿಸ್ ಅಂತ ಹೇಳುವಂಥದ್ದು.

0: ಈ ತಲೆ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು, ಕಣ್ಣಿನ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವ, ಮೂಗಿನ ಭಾಗದಲ್ಲಿ ಅಂದರೆ ಮೂಗಿನ ಒಂದು ಭಾಗದಲ್ಲಿ ಮುಖದಲ್ಲಿ ನೋವು ಕಾಣಿಸಿಕೊಳ್ಳುವಂತ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇದು ಬಹಳ ಸಾಮಾನ್ಯವಾದಂಥದ್ದು. ಅದೇ ರೀತಿ ಕೋಲ್ಡ್, ಶೀತ ನೆಗಡಿ ಕೆಮ್ಮು, ಅದೇ ರೀತಿ ಜ್ವರ, ಇದು ಬಹಳ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಒಂದು ತೊಂದರೆ ಈ ಬೇಸಿಗೆಗಾಲದಲ್ಲಿ. ಇದಕ್ಕೆ ಪ್ರಮುಖ ಕಾರಣವೂ ಕೂಡ ನೀರು ಹಾಗೂ ಆಹಾರ. ಯಾಕೆಂತ ಹೇಳಿದ್ರೆ ನಾವು ಹೊರಗಡೆ ನೀರು ಕುಡಿತೇವೆ, ನೀರನ್ನು ಶುದ್ಧೀಕರಣ ಮಾಡಿರುವುದಿಲ್ಲ, ಈಗ ಬೇಸಿಗೆಗಾಲದಲ್ಲಿ ನೀರಿನ ಕೊರತೆ ಕಾಣಿಸಿಕೊಳ್ಳುವ ಸಂಭವ ಇರ್ತದೆ. ಅದರಿಂದಾಗಿ ನಾವು ಈಗ ಒಂದು ವೇಳೆ ಬಾವಿಯ ನೀರೋ ಅಥವಾ ಈ ಟ್ಯಾಪ್ ವಾಟರ್, ಈಗ ನಮಗೆಲ್ಲ ಸಿಗುವಂತ ಟ್ಯಾಪ್ ವಾಟರ್, ಈಗ ಅದು ಎಷ್ಟರ ಮಟ್ಟಿಗೆ ಶುದ್ಧೀಕರಣ ಆಗಿದೆ ಅಂತ ಹೇಳೋದು ನಮಗೆ ಗೊತ್ತಿಲ್ಲ. ಸೊ ಶುದ್ಧೀಕರಣ ಆಗದೇ ಇರುವಂತದ್ದಾಗಿರ್ಬೋದು. ಸೊ ಅದಕ್ಕೆ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ ನೀರನ್ನು ಬಿಸಿ ಮಾಡಿ ಕುಡಿಯಿರಿ ಅಂತ ಹೇಳುವಂತದ್ದು, ನಾವು
1: ಕುದಿಸಿ ಆರಿಸಿದ
0: ನೀರನ್ನೇ ಕುಡಿಬೇಕು ಅಂತ ಹೇಳುವಂಥದ್ದು ನಾವು ಈ ತಿಂಗಳಲ್ಲಿ ಡಾಕ್ಟರ್ಗಳಾಗಿ ನಾವು ಅದನ್ನು ಎಲ್ಲಾ ಪೇಷೆಂಟ್ ನಾವು ಹೇಳ್ತೇವೆ. ಇನ್ನು ಆಹಾರದಲ್ಲಿ ನೋಡ್ಕೊಂಡ್ರೆ ನಾವು ಕೆಲವೊಂದು ಹಣ್ಣುಗಳು ಸಾಮಾನ್ಯವಾಗಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಕಲ್ಲಂಗಡಿ ಹಣ್ಣನ್ನು ನಾವು ಸಾಮಾನ್ಯವಾಗಿ ಸೇವನೆ ಮಾಡ್ತೇವೆ. ನಾನು ನೋಡಿದ ಪ್ರಕಾರ ಬಹಳಷ್ಟು ಮಕ್ಕಳಲ್ಲಿ ಕಲ್ಲಂಗಡಿ ಸೇವನೆ ಮಾಡಿದರೆ, ದ್ರಾಕ್ಷೆ ಗ್ರೇಪ್ಸ್ ಅನ್ನು ಸೇವನೆ ಮಾಡಿದರೆ, ಅದೇ ರೀತಿ ಕುಕ್ಕುಂಬರ್ ನಮ್ಮ ಮುಳು ಸೌತೆಯನ್ನು ಸೇವನೆ ಮಾಡಿದರೆ, ಇದರಿಂದಾಗಿ ಗಂಟಲಿನ ನೋವು ಕಾಣಿಸಿಕೊಳ್ಳುವಂಥದ್ದು ಈ ಸೀಸನಲ್ಲಿ ಇಫೆಕ್ಟ್ ಆಗ್ತದೆ. ಅದೇ ರೀತಿ ನಾವು ಹೇಳ್ಬೋದು, ಈಗ ಮಕ್ಕಳು ಏನ್ ಮಾಡ್ತಾರೆ, ಹೊರಗಡೆ ಆಟ ಆಡ್ತಾರೆ, ತಲೆಯಲ್ಲಿ ಬೆವರು ಉಳಿತದೆ, ಸಿಕ್ಕಾಪಟ್ಟೆ ಬೆವರು ಬಂದು, ಇದರಿಂದಾಗಿ ಕೂಡ ಅವರಿಗೆ ಗಂಟಲಿನ ಉರಿಯೂತ ಬರುವಂತಹ ಸಂಭವಗಳು, ಕಿವಿ ನೋವುಗಳು ಬರುವಂತಹ ಸಂಭವಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಸಿಸ್ಟಮ್, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು, ವಾಂತಿ ಆಗಿರ್ಬೋದು, ಭೇದಿ ಆಗಿರ್ಬೋದು, ಅಜೀರ್ಣ ಆಗುವಂತದ್ದು, ಈ ತರದ ನಮಗೆ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಬಹಳ ಕಾಮನ್ ಆಗಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಎಲರ್ಜಿಗಳು, ನಿಮಗೆ ಎಲರ್ಜಿ ಚರ್ಮದಲ್ಲಾಗಿರ್ಬೋದು, ಅದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಸೀನು ಬರುವಂತದ್ದು, ಕಣ್ಣು ತುರಿಸುವಂತದ್ದು, ಕಿವಿ ತುರಿಸುವಂತದ್ದು, ಗಂಟಲು ತುರಿಸುವಂತದ್ದು, ಇದು ಈ ತುರಿಸುವಿಕೆ ಅಂತ ಹೇಳುವಂತದ್ದು ಏನಿದೆಯಲ್ಲ, ಇದು ಎಲರ್ಜಿಯಿಂದಲೇ ಬರುದು. ಅದು ಈ ಮಾರ್ಚ್ ಏಪ್ರಿಲ್ ಮೇಲೇ ನಮಗೆ ಅತಿಯಾಗಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಸಂಭವ ಇರುತ್ತದೆ. ಇನ್ನೊಂದು ಚರ್ಮಕ್ಕೆ ಸಂಬಂಧಪಟ್ಟ ತೊಂದರೆಗಳು ನಾನು ಹೇಳ್ತಾ ಇದ್ದೆ, ಚರ್ಮದಲ್ಲಿ ಗುಳ್ಳೆಗಳು ಕಾಣಿಸಿಕೊಳ್ಳುವಂಥದ್ದು, ಚರ್ಮದ ಉರಿ, ಈ ತರದ್ದು ಕೂಡ ನಮಗೆ ಈ ವಸಂತ ಋತುವಲ್ಲಿ ಬಹಳ ಕಾಮನ್ ಆಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ನಮಗೆ
1: ಈಗ ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಾಮಾನ್ಯವಾದಂತಹ ಒಂದು ಜೀರ್ಣಶಕ್ತಿಯ ಒಂದು ಮತ್ತ ಇರ್ತದಲ್ಲ, ಅದಕ್ಕಿಂತ ಕುಸಿತ ಆಗ್ತವೆ, ಕಡಿಮೆ ಆಗ್ತದೆ ಬೇಸಿಗೆಯಲ್ಲಿ ಅಂತ, ಇದು ನಿಜವಾ?
0: ಹೌದು, ಇದು ಬಹಳ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ನೋಡಿ, ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಶಿಶಿರ ವಸಂತ ಗ್ರೀಷ್ಮ ಋತು ಅಂತ ಹೇಳೋ ಮೂರು ಋತುಗಳಲ್ಲಿ ನಮಗೆ ಅದನ್ನು ಆಹಾರವನ್ನು ಡೈಜೆಸ್ಟ್ ಮಾಡುವ ಶಕ್ತಿಯು ಕಡಿಮೆ ಆಗ್ತದೆ, ಅದೇ ರೀತಿ ಹಸಿವು ಕೂಡ ಕಡಿಮೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳಿರ್ತದೆ. ನೋಡಿ, ಹಸಿವು ಬರೀ ಕಡಿಮೆ ಆಗುವಂತದ್ದಲ್ಲ, ತನ್ನ ಜೀರ್ಣಕ್ರಿಯೆ ಅಥವಾ ಜೀರ್ಣ ಶಕ್ತಿ ಅವನಿಗೆ ಕಡಿಮೆ ಆಗಿರ್ತದೆ, ಬೆಂಕಿ ಇರೋದಿಲ್ಲ ಅಂತ ಹೇಳ್ಬೋದು ನಮಗೆ, ಅಂದ್ರೆ ಹೊಟ್ಟೆಯಲ್ಲಿ ಕರಗಿಸುವಂತ ಶಕ್ತಿ ಅವರಿಗೆ ಕಡಿಮೆ ಆಗಿರ್ತದೆ ಈ ಮೂರು ಋತುಗಳಲ್ಲಿ. ನಿಮಗೆ ಸಾಧಾರಣ ನಾನು ಹೇಳಿದ್ರೆ, ಕಳೆದ ಎರಡು ತಿಂಗಳಿಂದ ಶುರುವಾಗಿ ಇನ್ನೊಂದು ಎರಡು ತಿಂಗಳವರೆಗೆ ನಾನು ಹೇಳುವಂತದ್ದು, ಎಲ್ಲರಿಗೂ ಕೂಡ ತನ್ನ ಆಹಾರವನ್ನು ತಿಂದು ಜಗಿದು ಅದನ್ನು ಕರಗಿಸುವಂತ ಶಕ್ತಿ ಏನಿರ್ತದೆ ಅದು ಬಹಳ ಕಡಿಮೆ ಆಗಿರ್ತದೆ. ಅದಕ್ಕೆ ನೋಡಿ, ನೀವು ನೋಡಿರ್ಬೋದು ಎಲ್ಲರಲ್ಲಿ ಕೂಡ, ಜಾಸ್ತಿಯಾಗಿ ನೀರು ಕುಡಿಯುವಂತ ಅನ್ನಿಸದೆ, ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಊಟ ಮಾಡಿದ್ದು ಸ್ವಲ್ಪ ಊಟ ಮಾಡಿದ್ರು ಕೂಡ ಸಾಕು ಅಂತ ಹೇಳುವಂತ ಭಾವ ಇರ್ತದೆ.
1: ಹಸಿವೆಗಿಂತ ದಾಹ ಜಾಸ್ತಿ
0: ಇರ್ತದೆ. ಹೌದು,
1: ಈಗ ಆಹಾರದ ಕ್ರಮದಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನ ನಾವು ಮಾಡಬೇಕಾಗ್ತದೆ ಅಂತ ಬೇಸಿಗೆ ಕಾಲದಲ್ಲಿ. ಈ ಬದಲಾವಣೆಗೆ ಒಂದು ಅಗತ್ಯ ಏನು ಮತ್ತು ಹೇಗೆ ಮಾಡಿಕೊಳ್ಳುವಂತಹದ್ದು?
0: ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಬಹಳ ಉತ್ತಮವಾದಂತಹ ರಿಸಲ್ಟ್ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ, ನಾನು ನನ್ನ ಪೇಷಂಟ್ ಗಳಿಗೆ ಎಲ್ಲರಿಗೂ ಹೇಳೋದಿದೆ, ಡಾಕ್ಟರ್ ಹತ್ರ ಹೋಗ್ಬೇಡಿ, ನಿಮ್ಮ ಆಹಾರದಲ್ಲೇ ಋತುಗನುಸಾರವಾಗಿ ಆಹಾರವನ್ನು ಚೇಂಜ್ ಮಾಡ್ಕೊಳ್ಳಿ, ಅದರಿಂದಾಗಿ ನಿಮ್ಮ ಆರೋಗ್ಯ ನಮಗೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಡಾಕ್ಟರ್ ಹತ್ರ ಹೋಗಿ ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಏನ್ ಮಾಡಬಹುದು ನಮಗೆ, ಈ ಋತುವಲ್ಲಿ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ, ತಿಕ್ತ ಕಟು ಕಷಾಯ ದ್ರವ್ಯಗಳನ್ನು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಕಹಿ ಇರುವಂತ ಆಹಾರ ಪದಾರ್ಥಗಳು ಅಥವಾ ಸ್ವಲ್ಪ ಈ ನಾವು ತಂಬುಳಿಗಳಂತ ಹೇಳ್ತೇವೆ, ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದಂತಹ ಸ್ವಲ್ಪ ಕಹಿ ಇರುವಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಅದೇ ರೀತಿ ಕಷಾಯ ರಸಗಳು ಅಂತ ಹೇಳ್ತೇವೆ, ಕಷಾಯ ರಸ ಅಂತ ಹೇಳಿದ್ರೆ ಪಂಜಂಟ್ ಅಂತ ಹೇಳ್ಬೋದು, ಚೊಗರು ಇರುವಂತಹ ಆಹಾರ ಪದಾರ್ಥಗಳು. ಅಂದ್ರೆ ಯಾಕೆ ಇದನ್ನು ನಾವು ಹೇಳಿದ್ದೇವೆ ಅಂತ ಹೇಳಿದ್ರೆ, ಇದೆಲ್ಲವೂ ಬಹಳ ಈಸಿಯಾಗಿ ಡೈಜೆಸ್ಟ್ ಆಗ್ತದೆ, ಬಹಳ ಈಸಿಯಾಗಿ ನಮಗೆ ಕರಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವ ಕಾರಣ, ಆಯುರ್ವೇದದಲ್ಲಿ ಇದನ್ನು ಈ ತರದ ರಸಗಳಿರುವಂತದ್ದು, ರಸ ಅಂತ ಹೇಳಿದ್ರೆ ಈ ತರ ರುಚಿ ಇರುವಂತಹ ಆಹಾರ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡಿ, ಇದರಿಂದಾಗಿ ಏನಾಗ್ತದೆ, ಕಫ ವೃದ್ಧಿ ಆಗೋದಿಲ್ಲ ಅಥವಾ ಕಫಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರೋದಿಲ್ಲ, ಅಥವಾ ನಿಮ್ಮ ಹೊಟ್ಟೆಯಲ್ಲಿ ಕರಗಿಸ್ಲಿಕ್ಕೆ ಆಗದೇ ಇರುವಂತಹ ಶಕ್ತಿಯನ್ನು ನಮಗೆ ಸರಿ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಆದ ಕಾರಣ ಆದಷ್ಟು ವೇಗವಾಗಿ ನಮಗೆ ಏನು ಕರಗಿಸುವಂತ ಆಹಾರ ಪದಾರ್ಥಗಳೇನಿದೆ ಅದನ್ನು ಸೇವನೆ ಮಾಡಬೇಕು. ಏನೇನು ಅಂತ ಹೇಳಿದ್ರೆ, ನಮಗೆ ಕೆಲವೊಂದು ನಾನು ಉದಾಹರಣೆಗಳನ್ನು ಹೇಳಬಹುದು. ಉದಾಹರಣೆಗೆ ನಮ್ಮ ಹಳ್ಳಿಗಳಲ್ಲಿ ಬಹಳ ಒಂದು ಚೆನ್ನಾಗಿ ಒಂದು ಪದ್ಧತಿ ಇದೆ, ಹಳೆ ಅಕ್ಕಿ ಅಂತ ಹೇಳಿದ್ರೆ ಅವರು ಮುಡಿ ಕಟ್ಟಿ ಅದನ್ನು ಅಟ್ಟದಲ್ಲಿ ಇಟ್ಟಿರ್ತಾರೆ, ಅದರ ಸೇವನೆ ಅಂತ ಹೇಳಿದ್ರೆ ನಾವು ಆಯುರ್ವೇದದಲ್ಲಿ ಹೇಳಿದೆ ಪುರಾಣ ಶಾಲಿ ಅಂತ ಹೇಳ್ತೇವೆ, ಅದಕ್ಕೆ ಓಲ್ಡ್ ರೈಸ್ ಅಂತ ಹೇಳಿ ಈ ಆಹಾರವನ್ನು ಸೇವನೆ ಮಾಡುವಂತದ್ದು, ಬಾರ್ಲಿಯ ನೀರು ಕುಡಿಯುವಂತದ್ದು, ಬಾರ್ಲಿಯ ಗಂಜಿ ಮಾಡಿ ಸೇವನೆ ಮಾಡುವಂತದ್ದು ಬಹಳ ಉತ್ತಮ. ಅದೇ ರೀತಿ ವೀಟ್ ಗೋಧಿಯ ಸೇವನೆ ಕೂಡ ಬಹಳ ಒಂದು ಒಳ್ಳೆಯದಂತಹ ಆಹಾರ ಈ ಸಮಯಕ್ಕೆ. ಅದೇ ರೀತಿ ಬೆಳ್ಳುಳ್ಳಿ, ಈರುಳ್ಳಿಯನ್ನು ನಾವು ಆಯುರ್ವೇದದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ. ಯಾಕಂತ ಹೇಳಿದ್ರೆ, ನಮಗೆ ಸಿಗುವಂತದ್ದು ಈರುಳ್ಳಿ ಏನಿದೆ ದೊಡ್ಡ ನೀರುಳ್ಳಿ ಇರ್ತದೆ, ಸಣ್ಣ ನೀರುಳ್ಳಿ ಬರ್ತದೆ ಸಾಂಬಾರು ಒಣ ಅಂತ ನಾವು ಕರೀತೇವೆ, ಅದು ಬಹಳ ಉತ್ತಮವಾದಂತಹ ಔಷಧೀಯ ಗುಣ ಇರುವಂತಹ ಒಂದು ನೀರುಳ್ಳಿ ಆಗಿರ್ತದೆ, ಅದನ್ನ ನಾವು ಜಾಸ್ತಿ ಯೂಸ್ ಮಾಡಬೇಕು. ಅದೇ ರೀತಿ ಜೀರಿಗೆ, ಕೊತ್ತಂಬರಿ ಇದನ್ನ ನಾವು ಜಾಸ್ತಿ ಯೂಸ್ ಮಾಡ್ಕೊಳ್ಬೇಕು.

0: ಅರಿಶಿನ, ಅರಿಶಿನದ ಯೂಸ್ ಕೂಡ ಬಹಳ ಉತ್ತಮ. ನೋಡಿ, ಈ ಅರಿಶಿನ ಅಂತ ಹೇಳುವಂತದ್ದು ಏನಿದೆ ಅಲ್ಲ, ಇದನ್ನು ಬೇರೆ ಬೇರೆ ರೀತಿಯಾಗಿ ಮೌಲ್ಯವರ್ಧನೆ ಮಾಡ್ಲಿಕ್ಕೆ ನಮಗೆ ಆಗ್ತದೆ. ಆಹಾರದಲ್ಲಿ ನೀವು ಅಡಿಗೆ ಮಾಡಬೇಕಾದ್ರೆ ಒಂದು ಒಳ್ಳೆ ಫ್ರೆಶ್ ಅರಿಶಿನ ಹಳ್ಳಿಗಳಲ್ಲಿ ಖಂಡಿತವಾಗ್ಲಿ ಸಿಗ್ತದೆ. ಇದು ಫ್ರೆಶ್ ಅರಿಶಿನದ ಒಂದೆರಡು ಕೊಂಬುಗಳನ್ನು ಕಟ್ ಮಾಡಿ ಅದಕ್ಕೆ ಅಡಿಗೆಗೆ ಹಾಕುವಂತದ್ದು ಮಾಡಬಹುದು. ಆ ಅರಿಶಿನವನ್ನೇ ಹುಡಿ ಮಾಡಿ ಕುಟ್ಟಿ ಪುಡಿ ಮಾಡಿ ಒಣಗಿಸಿಟ್ಟಂತ ಅರಿಶಿನದ ಪುಡಿಯನ್ನು ಒಂದು ಚಿಟಿಕೆ ಬಿಸಿ ಹಾಲಲ್ಲಿ ಸೇವನೆ ಮಾಡಬಹುದು, ಒಂದು ಚಿಟಿಕೆ ಬಿಸಿ ನೀರಲ್ಲಿ ಸೇವನೆ ಮಾಡಬಹುದು, ಅಥವಾ ಒಂದು ಚಿಟಿಕೆ ಬಿಸಿನೀರಲ್ಲಿ ಹಾಕಿ ಬಾಯಿ ಮುಕ್ಕಳಿಸುವಂತ ಅಭ್ಯಾಸ, ಯಾರಿಗೆ ಗಂಟಲು ನೋವಿರ್ತದೆ ಅದನ್ನು ಬಿಸಿನೀರಲ್ಲಿ ಹಾಕಿ ಸೇವನೆ ಮಾಡಿ ಅಥವಾ ಬಾಯಿ ಮುಕ್ಕಳಿಸಿದ್ರೆ ಅದರಿಂದಾಗಿ ಗಂಟಲಿನ ತೊಂದರೆಗಳು ಕೂಡ ಈ ತರದೆಲ್ಲೂ ಕೂಡ ನಮಗೆ ಗುಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಮಜ್ಜಿಗೆ ಸೇವನೆ ಮಾಡುವಂತ, ನನಗೆ ಬಹಳ ಜನ ಪೇಷಂಟ್ ಕೇಳ್ತಾರೆ ಗಂಟಲಿನ ತೊಂದರೆ ಇದೆ ಮಜ್ಜಿಗೆ ಕುಡಿಬಹುದಾ, ಶೀತ ಇದ್ರೆ ಮಜ್ಜಿಗೆ ಕುಡಿಬಹುದಾ ಅಂತೇಳಿ. ಇದು ಹಾಲಲ್ಲ, ಇದು ಹಾಲಿನ ಬೈ ಪ್ರಾಡಕ್ಟ್ ಅಂತ ಹೇಳಿದ್ರೆ ಇದರಲ್ಲಿ ಹಾಲಿನ ಅಂಶ ಇರಬಾರದು, ಬೆಣ್ಣೆ ಅಂಶ ಇರಬಾರದು, ಕೆನೆ ಅಂಶ ಇದ್ರೆ ಅವರಿಗೆ ಇದರಿಂದ ಶೀತ ಅಥವಾ ಗಂಟಲಿನ ತೊಂದರೆ ಆಗುವಂತ ಸಂಭವ ಇರ್ತದೆ. ಇದು ಇಲ್ಲದೆ ನೀರು ಮಜ್ಜಿಗೆ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಶುಂಠಿ, ಕಾಳುಮೆಣಸು, ಅದೇ ರೀತಿ ಉಪ್ಪು, ಆಯುರ್ವೇದದಲ್ಲಿ ನಾವು ಸೈಂಧವ ಲವಣದ ಬಳಕೆಯನ್ನು ನಾವು ಬಹಳ ಪ್ರಧಾನವಾಗಿ ಹೇಳ್ತೇವೆ. ಇದನ್ನು ಸೇವನೆ ಮಾಡೋದು ಕೂಡ ಬಹಳ ಒಂದು ಒಳ್ಳೆಯಾದಂತಹ ಆಹಾರ ಆಗಿರ್ತದೆ. ಅದೇ ರೀತಿ ಇನ್ನೊಂದು ಒಂದು ಒಳ್ಳೆ ಜೇನುತುಪ್ಪ, ಪರಿಶುದ್ಧವಾದ ಈ ಜೇನುತುಪ್ಪದ ಸೇವನೆ ಮಾಡುವಂತದ್ದು ಬಹಳ ಒಂದು ಒಳ್ಳೆಯದು. ಯಾರಿಗೆ ಶೀತ, ಕೆಮ್ಮು, ನೆಗಡಿ ಯಾರು ಇರ್ತದೆ ಅವರಿಗೆ ಇನ್ನೊಂದು ಎರಡು ವೀಳ್ಯದೆಲೆಗೆ ಎರಡು ಕಾಳುಮೆಣಸು, ಎರಡು ಕಾಳುಮೆಣಸು ಇಟ್ಟು ಚೆನ್ನಾಗಿ ಜಗದು ಅದರ ರಸ ಕುಡಿದ್ರೆ ಶೀತ, ಕೆಮ್ಮು, ನೆಗಡಿ ಓಡಿ ಹೋಗ್ತದೆ, ಅಷ್ಟು ಬೇಗ ಕಡಿಮೆ ಆಗ್ತದೆ. ಅದು ಅದನ್ನು ಮಾಡುವಂಥದ್ದು ಬಹಳ ಉತ್ತಮ. ಅದೇ ರೀತಿ ನಿಂಬೆಹುಳಿ ಸರ್ಬತ್ತು, ಪುನರ್ಪುಳಿ ಸರ್ಬತ್ತು, ಇದರ ನಿತ್ಯ ಸೇವನೆ ಮಾಡುವಂತದ್ದು. ಯಾರಿಗೆ ಶುಗರ್ ಇಲ್ಲವೋ ಅವರು ಸ್ವಲ್ಪ ಬೆಲ್ಲ ಹಾಕಿ ಸೇವನೆ ಮಾಡಿದ್ರೆ ಶಕ್ತಿವರ್ಧನ ಅಂತ ಹೇಳ್ತೇವೆ ನಾವು, ಅದಕ್ಕೆ ಕೂಡ ಬಹಳ ಒಳ್ಳೇದಾಗ್ತದೆ. ಆಹಾರದಲ್ಲಿ ನಾವು ಈ ಕ್ರಮವನ್ನೆಲ್ಲ ಮೇಂಟೈನ್ ಮಾಡಿಕೊಂಡ್ರೆ ನಮಗೆ ಈ ವಸಂತ ಋತುವನ್ನು ಬಹಳ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಎರಡು ತಿಂಗಳು ಬಹಳ ಇಂಪಾರ್ಟೆಂಟ್. ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಒಂದು ಅಟ್ ಲೀಸ್ಟ್ 3-4 ಲೀಟರ್ ನೀರು ಸೇವನೆ ಮಾಡಿ, ಮನೆಯಲ್ಲಿ ಸಿಕ್ಕುವಂತ ಆಹಾರವನ್ನು ಮಾಡಿಕೊಳ್ಳಿ, ನಿಮ್ಮ ಪರಿಸರದಲ್ಲಿರುವಂತಹ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಿಕೊಳ್ಳಿ, ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ.
1: ಬಹಳ ಸಂತೋಷ ಡಾಕ್ಟರ್ ಕೇಶವರಾಜ್ ಅವರೇ. ಬೇಸಿಗೆ ಕಾಲದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಏನೇನು ಸಮಸ್ಯೆಗಳು ಎದುರಾಗ್ತವೆ ಹಾಗೂ ಯಾವ ರೀತಿ ನಮ್ಮ ಆಹಾರ ಹಾಗೂ ಜೀವನ ಶೈಲಿಯ ಮುಖಾಂತರ ಇದನ್ನು ನಿಭಾಯಿಸಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದ್ರಲ್ಲ, ಈ ಎರಡೂ ಕಾರ್ಯಕ್ರಮಗಳನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ವಿನೋದ್ ಎಂ.
5: ಕೇಂದ್ರ ಸರ್ಕಾರದ ಜನಸುರಕ್ಷಾ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ಒಂದಾಗಿದೆ. May 9, 2015 ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಈ ಯೋಜನೆಗೆ ಚಾಲನೆ ನೀಡಲಾಯಿತು. 18-70 ವರ್ಷ ವಯಸ್ಸಿನ ಬಡವರು ಮತ್ತು ಹಿಂದುಳಿದವರಿಗೆ ವಾರ್ಷಿಕ 20 ರು ಪ್ರೀಮಿಯಂನಲ್ಲಿ ಕೈಗೆಟುಕುವ ವಿಮಾ ಯೋಜನೆಯನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಅಪಘಾತ ಸಾವು ಮತ್ತು ಪೂರ್ಣ ಅಂಗವೈಕಲ್ಯಕ್ಕೆ ರು 2 ಲಕ್ಷ ಮತ್ತು ಭಾಗಶಃ ಅಂಗವೈಕಲ್ಯಕ್ಕೆ ರು 1 ಲಕ್ಷದ ಅಪಾಯದ ವ್ಯಾಪ್ತಿಯನ್ನು ಹೊಂದಿದೆ. ಈ ಪಾಲಿಸಿಯು 1 ವರ್ಷದ ವ್ಯಾಪ್ತಿಯನ್ನು ಹೊಂದಿದ್ದು ಇದನ್ನು ವಾರ್ಷಿಕವಾಗಿ ನವೀಕರಿಸಬಹುದು. ಇಂದಿನ ದಿನಗಳಲ್ಲಿ ಆರೋಗ್ಯ ವಿಮೆಗಾಗಿ 100,000 ರು ಖರ್ಚು ಮಾಡಬೇಕಾಗುತ್ತದೆ. ಬಡವರಿಗಂತೂ ಇದು ಕಷ್ಟಸಾಧ್ಯವೇ ಸರಿ. ಆದರೆ ಕೇಂದ್ರ ಸರ್ಕಾರ ಜನಸುರಕ್ಷಾ ಯೋಜನೆಗಳ ಅಡಿ ಜಾರಿಗೊಳಿಸಿರುವ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅತ್ಯಂತ ಕಡಿಮೆ ಬೆಲೆಗೆ ಅಪಘಾತ ಹಾಗೂ ಜೀವ ವಿಮೆ ಎರಡನ್ನೂ ನೀಡುತ್ತಿದೆ. ಭಾರತ ಸರ್ಕಾರವು May 2015 ಪ್ರಾರಂಭಿಸಿದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ವ್ಯಕ್ತಿಗಳಿಗೆ ಕೈಗೆಟುಕುವ ವೈಯಕ್ತಿಕ ಅಪಘಾತ ವಿಮೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. PMSBY ಎಂದರೆ ಆಕಸ್ಮಿಕ ಸಾವು ಅಥವಾ ಅಂಗವೈಕಲ್ಯದ ಸಂದರ್ಭದಲ್ಲಿ ಆರ್ಥಿಕ ಭದ್ರತೆ. ಇದು ಅಪಘಾತಗಳಿಂದ ಉಂಟಾಗುವ ಸಾವು ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ವಿಮಾ ಕವರೇಜ್ ನೀಡುತ್ತದೆ ಹಾಗೂ ಪಾಲಿಸಿದಾರರು ಮತ್ತು ಅವರ ಕುಟುಂಬಗಳಿಗೆ ಕನಿಷ್ಠ ವಾರ್ಷಿಕ ಪ್ರೀಮಿಯಂನಲ್ಲಿ ನಿರ್ಣಾಯಕ ಸುರಕ್ಷತಾ ಜಾಲವಾಗಿದೆ. ಯೋಜನೆಯ ವಿಮಾ ಘಟಕವನ್ನು ಸಾರ್ವಜನಿಕ ವಲಯದ ಸಾಮಾನ್ಯ ವಿಮಾ ಕಂಪನಿಗಳು

ಮತ್ತು ಇತರ ಖಾಸಗಿ ವಲಯದ ವಿಮಾ ಪೂರೈಕೆದಾರರು ನಿರ್ವಹಣೆ ಮಾಡುತ್ತಾರೆ. ಪಿಎಂಎಸ್ಬಿವೈ ಯೋಜನೆಯ ಪ್ರಮುಖ ಅಂಶಗಳು: ಆಕಸ್ಮಿಕ ಸಾವು, ಆಕಸ್ಮಿಕ ಮರಣ ಸಂಭವಿಸಿದ್ದಲ್ಲಿ ನಾಮನಿರ್ದೇಶಿತರು 2 ಲಕ್ಷ ರೂಗಳ ವಿಮಾ ಮೊತ್ತವನ್ನು ಪಡೆಯುತ್ತಾರೆ. 2, ಅಪಘಾತದಿಂದಾಗಿ ಶಾಶ್ವತ ಒಟ್ಟು ಅಂಗವೈಕಲ್ಯ ಉಂಟಾದರೆ ಪಾಲಿಸಿದಾರರು 2 ಲಕ್ಷ ರೂಗಳ ವಿಮಾ ಮೊತ್ತವನ್ನು ಪಡೆಯುತ್ತಾರೆ. 1, ಕಣ್ಣಿನ ದೃಷ್ಟಿ ನಷ್ಟ ಅಥವಾ 1 ಕೈ ಅಥವಾ ಪಾದದ ಸಂಪೂರ್ಣ ಮತ್ತು ಸರಿಪಡಿಸಲಾಗದ ನಷ್ಟ ಚಂದಾದಾರರಿಗೆ ರು 1 ಲಕ್ಷ ಸಿಗುತ್ತದೆ. ಅರ್ಹತಾ ಮಾನದಂಡಗಳು: ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗೆ ಅರ್ಹತೆ ಪಡೆಯಲು ಯಾವುದೇ ವ್ಯಕ್ತಿ ಈ ಮಾನದಂಡಗಳನ್ನು ಅನುಸರಿಸಬೇಕು. 18 ವರ್ಷದಿಂದ 70 ವರ್ಷ ವಯಸ್ಸಿನ ಯಾವುದೇ ವ್ಯಕ್ತಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರು. ಖಾತೆಗೆ ಲಿಂಕ್ ಮಾಡಲಾದ ತಮ್ಮ ಫೋನ್ ಸಂಖ್ಯೆಯನ್ನು ಹೊಂದಿರುವ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ವ್ಯಕ್ತಿಯು ತಮ್ಮ ಆಧಾರ್ ವಿವರಗಳನ್ನು ಸಲ್ಲಿಸಬೇಕು. ಈ ಆಧಾರ್ ವಿವರಗಳನ್ನು ಅವರ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಲಾಗುತ್ತದೆ. ಯಾವುದೇ ವ್ಯಕ್ತಿಯು 1 ಅಥವಾ ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಬಹುಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದರೆ ಒಂದೇ ಬ್ಯಾಂಕ್ ಖಾತೆಯ ಮೂಲಕ ಮಾತ್ರ ಯೋಜನೆಗೆ ಸೇರಲು ಅರ್ಹರಾಗಿರುತ್ತಾರೆ. ಜಂಟಿ ಖಾತೆಯ ಸಂದರ್ಭದಲ್ಲಿ ಎಲ್ಲ ಬ್ಯಾಂಕ್ ಖಾತೆದಾರರು ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಹುದು. ಅನಿವಾಸಿ ಭಾರತೀಯ ಫಲಾನುಭವಿಯ ಸಂದರ್ಭದಲ್ಲಿ ಕ್ಲೈಮ್ ಪ್ರಯೋಜನಗಳನ್ನು ಭಾರತೀಯ ಕರೆನ್ಸಿಯಲ್ಲಿ ಮಾತ್ರ ನಾಮನಿರ್ದೇಶಿತರಿಗೆ ಒದಗಿಸಲಾಗುತ್ತದೆ. ಯಾವುದೇ ಆಕಸ್ಮಿಕ ಸಾವು, ಕೊಲೆ ಅಥವಾ ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವ ಅಂಗವೈಕಲ್ಯವನ್ನು ಈ ಯೋಜನೆಯಡಿಯಲ್ಲಿ ಒಳಗೊಳ್ಳಲಾಗುತ್ತದೆ. ಆದರೆ ಯಾವುದೇ ಆತ್ಮಹತ್ಯೆ ಸಾವು ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಯಡಿಯಲ್ಲಿ ಒಳಗೊಳ್ಳುವುದಿಲ್ಲ. ಪಿಎಂಜೆಜೆಬಿವೈ ಅಡಿಯಲ್ಲಿ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ ಜೂನ್ 1 ರಿಂದ ಮೇ 31 ರವರೆಗೆ 1 ವರ್ಷದವರೆಗೆ ವಿಮಾ ರಕ್ಷಣೆ ಮಾನ್ಯವಾಗಿದೆ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇಂತಿದೆ. ಹಂತ 1, ಪಿಎಂಎಸ್ಬಿವೈಗೆ ನೋಂದಾಯಿಸಿಕೊಳ್ಳಲು ಉಳಿತಾಯ ಖಾತೆ ಹೊಂದಿರುವ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಬಹುದು ಅಥವಾ ಅಭ್ಯರ್ಥಿಯ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಂತ 2, ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿದ ನಂತರ ಅಭ್ಯರ್ಥಿಯ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಬ್ಯಾಂಕಿಗೆ ಸಲ್ಲಿಸಬಹುದು. ಹಂತ 3, ಅದನ್ನು ಯಶಸ್ವಿಯಾಗಿ ಸಲ್ಲಿಸಿದ ನಂತರ ಚಂದಾದಾರರು ವಿಮಾ ಪ್ರಮಾಣ ಪತ್ರದ ಸ್ವೀಕೃತ ರಸೀದಿಯನ್ನು ಪಡೆಯುತ್ತಾರೆ. ಸುರಕ್ಷಾ ಬೀಮಾ ಯೋಜನೆಯ ಪ್ರೀಮಿಯಂ ಪಾವತಿಸುವುದು ಹೇಗೆ? ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ವಾರ್ಷಿಕ ಕೇವಲ 20 ರೂ ಪ್ರೀಮಿಯಂನೊಂದಿಗೆ ಕೈಗೆಟುಕುವ ವಿಮಾ ಪರಿಹಾರವನ್ನು ನೀಡುತ್ತದೆ. ಪಿಎಂಎಸ್ಬಿವೈ ಯೋಜನೆಯ ವಿವರಗಳ ಅಡಿಯಲ್ಲಿ ಪ್ರೀಮಿಯಂ ಅನ್ನು ಪಾಲಿಸಿದಾರರ ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತವಾಗಿ ಡೆಬಿಟ್ ಮಾಡಲಾಗುತ್ತದೆ. ಈ ವಿಮಾ ಕವರ್ ಜೂನ್ 1 ರಿಂದ ಮೇ 31 ರವರೆಗೆ 1 ವರ್ಷದ ಅವಧಿಗೆ ಇರುತ್ತದೆ. ಇದಕ್ಕಾಗಿ ನಿಗದಿತ ನಮೂನೆಗಳಲ್ಲಿ ಗೊತ್ತುಪಡಿಸಿದ ಉಳಿತಾಯ ಖಾತೆ ಬ್ಯಾಂಕ್ ಖಾತೆಯಿಂದ ಸ್ವಯಂ ಡೆಬಿಟ್ ಮೂಲಕ ಸೇರಲು ಪಾವತಿಸಲು ಆಯ್ಕೆಯನ್ನು ಪ್ರತಿ ವರ್ಷ ಮೇ 31 ರೊಳಗೆ ನೀಡಬೇಕಾಗುತ್ತದೆ. ಇದನ್ನು ಆರಂಭಿಕ ವರ್ಷದಲ್ಲಿ ಆಗಸ್ಟ್ 31, 2015 ರವರೆಗೆ ವಿಸ್ತರಿಸಬಹುದು. ನಂತರ ಪೂರ್ಣ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ ವಿಮೆಯನ್ನು ಪಡೆಯಬಹುದಾಗಿದೆ. ಯಾವುದೇ ಹಂತದಲ್ಲಿ ಯೋಜನೆಯಿಂದ ನಿರ್ಗಮಿಸುವ ವ್ಯಕ್ತಿಗಳು ಭವಿಷ್ಯದ ವರ್ಷಗಳಲ್ಲಿ ಯೋಜನೆಗೆ ಮತ್ತೆ ಸೇರಬಹುದು. ವರ್ಷದಿಂದ ವರ್ಷಕ್ಕೆ ಅರ್ಹ ವರ್ಗಕ್ಕೆ ಹೊಸದಾಗಿ ಸೇರುವವರು ಅಥವಾ ಈ ಹಿಂದೆ ಸೇರದ ಪ್ರಸ್ತುತ ಅರ್ಹ ವ್ಯಕ್ತಿಗಳು ಯೋಜನೆ ಮುಂದುವರಿಯುವವರೆಗೆ ಮುಂದಿನ ವರ್ಷಗಳಲ್ಲಿ ಸೇರಲು ಸಾಧ್ಯವಾಗುತ್ತದೆ. ಸಹಾಯವಾಣಿ ರಾಷ್ಟ್ರೀಯ ಟೋಲ್ ಫ್ರೀ ಸಂಖ್ಯೆ 1800 1100 1100 1100 1100 1100 1100. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗೆ ಕ್ಲೈಮ್ ಪ್ರಯೋಜನಗಳನ್ನು ಪಡೆಯುವ ಹಂತಗಳು ಇಲ್ಲಿವೆ. ಅಧಿಕೃತ ವೆಬ್ಸೈಟ್ನಿಂದ ಕ್ಲೈಮ್ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಅಥವಾ ಪಾಲಿಸಿಯನ್ನು ಖರೀದಿಸಿದ ಬ್ಯಾಂಕ್ನಿಂದ ಪಡೆಯಿರಿ. ಕ್ಲೈಮ್ ಅರ್ಜಿಯಲ್ಲಿ ಅಗತ್ಯವಿರುವ ವಿವರಗಳನ್ನು ಭರ್ತಿ ಮಾಡಿ ಮೂಲ ಮರಣ ಪ್ರಮಾಣ ಪತ್ರ, ಅಂಗವೈಕಲ್ಯ ಪ್ರಮಾಣ ಪತ್ರ, ಮರಣೋತ್ತರ ವರದಿ, ಎಫ್ಐಆರ್ ಅಥವಾ ಪೊಲೀಸ್ ವರದಿ ಮತ್ತು ನಾಮಿನಿಯ ಗುರುತಿನ ಪುರಾವೆಯಂತಹ ಅಗತ್ಯ ದಾಖಲೆಗಳೊಂದಿಗೆ ಸರಿಯಾಗಿ ಭರ್ತಿ ಮಾಡಿದ ಕ್ಲೈಮ್ ಫಾರ್ಮ್ ಅನ್ನು ಸಲ್ಲಿಸಬಹುದು. ವಿಮಾ ಕಂಪನಿಯು ಕ್ಲೈಮ್ ಅನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ನಿಗದಿತ ಸಮಯದೊಳಗೆ ನಾಮಿನಿಯ ಬ್ಯಾಂಕ್ ಖಾತೆಗೆ ಪ್ರಯೋಜನದ ಮೊತ್ತವನ್ನು ವಿವರಿಸುತ್ತದೆ. ಕ್ಲೈಮ್ ಇತ್ಯರ್ಥದಲ್ಲಿ ಯಾವುದೇ ವಿಳಂಬವನ್ನು ತಪ್ಪಿಸಲು ಎಲ್ಲ ಅಗತ್ಯ ದಾಖಲೆಗಳನ್ನು ನಿಖರವಾಗಿ ಮತ್ತು ಸಮಯಕ್ಕೆ ಸಲ್ಲಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ. ಪಿಎಂಎಸ್ಬಿವೈಗಾಗಿ ಕ್ಲೈಮ್ ಪ್ರಕ್ರಿಯೆಯು ಸರಳ ಮತ್ತು ಅನುಸರಿಸಲು ಸುಲಭವಾಗಿದೆ ಮತ್ತು ಈ ಯೋಜನೆಯು ದುರದೃಷ್ಟಕರ ಘಟನೆಯ ಸಂದರ್ಭದಲ್ಲಿ ನಾಮಿನಿಗೆ ಅಗತ್ಯವಾದ ಹಣಕಾಸಿನ ಸಹಾಯವನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಗುರುತಿನ ಪುರಾವೆ, ಸಾಮಾನ್ಯವಾಗಿ ನಿಮ್ಮ ಆಧಾರ್ ಕಾರ್ಡ್, ಇದನ್ನು ಭಾರತದಲ್ಲಿ ಗುರುತಿನ ದಾಖಲೆಯಾಗಿ ವ್ಯಾಪಕವಾಗಿ ಅಂಗೀಕರಿಸಲಾಗಿದೆ ಮತ್ತು ಗುರುತಿಸಲಾಗಿದೆ. ಸಂಪರ್ಕ ಮಾಹಿತಿ, ನಿಮ್ಮ ಪ್ರಸ್ತುತ ವಿಳಾಸ ಮತ್ತು ಫೋನ್ ಸಂಖ್ಯೆ ಸೇರಿದಂತೆ ನಿಖರವಾದ ಸಂಪರ್ಕ ವಿವರಗಳು ಅಗತ್ಯವಿದೆ. ಸಂವಹನಕ್ಕಾಗಿ ಮತ್ತು ವಿಮಾ ಯೋಜನೆಗೆ ಸಂಬಂಧಿಸಿದ ನವೀಕರಣಗಳನ್ನು ಸ್ವೀಕರಿಸಿ

0: ಿ ಎಂದು ಖಚಿತಪಡಿಸಿಕೊಳ್ಳಲು ಈ ಮಾಹಿತಿಯು ನಿರ್ಣಾಯಕವಾಗಿದೆ. ನಾಮಿನಿಯ ವಿವರಗಳು. ನೀವು ಆಯ್ಕೆ ಮಾಡಿದ ನಾಮಿನಿಯ ನಿಖರವಾದ ವಿವರಗಳನ್ನು ಒದಗಿಸುವುದು ಮುಖ್ಯವಾಗಿದೆ. ಏಕೆಂದರೆ ಈ ವ್ಯಕ್ತಿಯು ದುರದೃಷ್ಟಕರ ಘಟನೆಯ ಸಂದರ್ಭದಲ್ಲಿ ವಿಮಾ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಪಿಎಂಎಸ್ಬಿವೈ ಅರ್ಜಿ ನಮೂನೆಯ ಇಂಗ್ಲಿಷ್, ಹಿಂದಿ, ಬಂಗಾಳಿ, ಮರಾಠಿ, ಒರಿಯಾ, ತಮಿಳು, ತೆಲುಗು ಮತ್ತು ಗುಜರಾತಿ ಸೇರಿದಂತೆ ಬಹುಭಾಷೆಗಳಲ್ಲಿ ಲಭ್ಯವಿದೆ. ಅಗತ್ಯವಿರುವ ಎಲ್ಲ ವಿವರಗಳೊಂದಿಗೆ ಈ ನಮೂನೆಯನ್ನು ನಿಖರವಾಗಿ ಭರ್ತಿ ಮಾಡುವುದು ಮುಖ್ಯವಾಗಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬೀಮಾ ಯೋಜನೆ ನಡುವಿನ ವ್ಯತ್ಯಾಸಗಳು, ಈ ಎರಡು ಯೋಜನೆಗಳು 2 ಲಕ್ಷ ರೂಗಳ ವಿಮಾ ಕವರೇಜ್ ಹೊಂದಿರುವುದರಿಂದ ಎರಡೂ ಒಂದೇ ಎಂಬ ಗೊಂದಲ ಆಗಬಹುದು. ಆದರೆ ಇವೆರಡು ಬೇರೆ ಬೇರೆ ಆಗಿವೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಅಪಘಾತ ವಿಮಾ ಯೋಜನೆಯಾಗಿದ್ದು ಅದು ಆಕಸ್ಮಿಕ ಸಾವು ಮತ್ತು ಅಂಗವೈಕಲ್ಯಕ್ಕೆ ರಕ್ಷಣೆ ನೀಡುತ್ತದೆ. ಮತ್ತೊಂದೆಡೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬೀಮಾ ಯೋಜನೆ ಯಾವುದೇ ಕಾರಣದಿಂದಾಗಿ ಸಾವನ್ನು ಒಳಗೊಳ್ಳುವ ಜೀವ ವಿಮಾ ಯೋಜನೆಯಾಗಿದೆ. ಜೀವನ ಜ್ಯೋತಿ ಬೀಮಾ ಯೋಜನೆ ಅಂಗವೈಕಲ್ಯಕ್ಕೆ ಪರಿಹಾರವನ್ನು ನೀಡುವುದಿಲ್ಲ. ಇದೊಂದು ಟರ್ಮ್ ಇನ್ಸೂರೆನ್ಸ್, ಅಂದರೆ ಜೀವ ವಿಮೆ ಮಾತ್ರ ಆಗಿದೆ. ಸುರಕ್ಷಾ ಬೀಮಾ ಯೋಜನೆ ಕೊನೆಗೊಳಿಸುವಿಕೆ ಯೋಜನೆಯಡಿಯಲ್ಲಿ ಒದಗಿಸಲಾದ ಅಪಘಾತ ವಿಮಾ ಸುರಕ್ಷಣೆಯ ಈ ಕೆಳಗಿನವುಗಳಿಗೆ ಕೊನೆಗೊಳ್ಳುತ್ತದೆ. ಸದಸ್ಯರು 70 ವರ್ಷ ವಯಸ್ಸಿನವರಾಗಿದ್ದರೆ, ಸದಸ್ಯರ ಬ್ಯಾಂಕ್ ಖಾತೆಯನ್ನು ಮುಚ್ಚಿದ್ದರೆ, ವಿಮಾ ರಕ್ಷಣೆಯನ್ನು ನಿರ್ವಹಿಸಲು ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇಲ್ಲದಿದ್ದರೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಯ ಗುಣಲಕ್ಷಣಗಳು. ಯೋಜನೆಯ ಹೆಸರು ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ. ವಿಮಾ ಕವರೇಜ್ ಅಪಘಾತ, ಮರಣ ಮತ್ತು ಅಂಗವೈಕಲ್ಯ ವಿಮೆ. ವಿಮಾ ಮೊತ್ತ 2 ಲಕ್ಷ ರೂಗಳವರೆಗೆ. ಪ್ರೀಮಿಯಂ ವಾರ್ಷಿಕ 20 ರು. ವಯಸ್ಸಿನ ಮಿತಿ 18 ರಿಂದ 70 ವರ್ಷಗಳು. ನವೀಕರಣ ವಾರ್ಷಿಕ ಪಾಲಿಸಿ ನವೀಕರಣ. ಕ್ಲೈಮ್ ಪ್ರಕ್ರಿಯೆ ಫಲಾನುಭವಿಗಳು ಮರಣ ಅಥವಾ ಅಂಗವೈಕಲ್ಯ ಪ್ರಮಾಣ ಪತ್ರವನ್ನು ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತದೆ.
1: ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ವಿನೋದ್ ಎಂ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ. ಸಮಯ 1:10. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ, ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ ಎರಡು ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಇದೇ ಸಂದರ್ಭದಲ್ಲಿ ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ಅಶೋಕ್ ಕೀರ್ತಾನಿಯಾ, ನಿಸಿತ್ ಪ್ರಮಾಣಿಕ್ ಮತ್ತು ಕ್ಷುದಿರಾಮ್ ಟುಡೆ ಸೇರಿದಂತೆ ಐದು ಸಂಪುಟ ಸಚಿವರು ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯಪಾಲ ಆರ್ಎನ್ ರವಿ ಅವರು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಸಮಾರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಬ್ರಿಗೇಡ್ ಮೈದಾನದವರೆಗೆ ರೋಡ್ ಶೋ ನಡೆಸಿದರು. ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ಅವರನ್ನು ದೇಶದ ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ಇಂದು ನೇಮಕ ಮಾಡಿದೆ. ಪ್ರಸ್ತುತ ಸಿಡಿಎಸ್ ಆಗಿರುವ ಜನರಲ್ ಅನಿಲ್ ಚೌಹಾಣ್ ಅವರ ಅಧಿಕಾರಾವಧಿ ಈ ತಿಂಗಳ 30ರಂದು ಮುಕ್ತಾಯಗೊಳ್ಳಲಿದ್ದು, ನಂತರ ಸುಬ್ರಹ್ಮಣಿ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ. ಇದರ ಜೊತೆಗೆ ಅವರು ಮಿಲಿಟರಿ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯಾಗಿಯೂ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಮುಂದಿನ ನೌಕಾಪಡೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದೆ. ವೈಸ್ ಅಡ್ಮಿರಲ್ ಸ್ವಾಮಿನಾಥನ್ ಪ್ರಸ್ತುತ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಕಾರ್ಯಾಚರಣೆ, ಕಾರ್ಯತಂತ್ರ ಮತ್ತು ಸಿಬ್ಬಂದಿ ನಿರ್ವಹಣೆಯೊಂದಿಗೆ ಅಡ್ಮಿರಲ್ ಸ್ವಾಮಿನಾಥನ್

0: ಮೋಹನ್ ಸುಮಾರು 4 ದಶಕಗಳ ವಿಶಿಷ್ಟ ಸೇವಾ ಅನುಭವ ಹೊಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಕರ್ನಾಟಕ ಮತ್ತು ತಮಿಳುನಾಡು ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದು, ಕೆಲವು ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪರಿವರ್ತನಾತ್ಮಕ ಜಗತ್ತಿನಲ್ಲಿ ಹಿಂದೂ ಮಹಾಸಾಗರ ಪ್ರದೇಶ ಎಂಬ ವಿಷಯದ ಮೇಲೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ 2 ದಿನಗಳ ಹಿಂದೂ ಮಹಾಸಾಗರ ಸಂವಾದ IOD 10 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಂವಾದ ಹಿಂದೂ ಮಹಾಸಾಗರ ಪ್ರದೇಶದ ಪ್ರಮುಖ ಬೆಳವಣಿಗೆಗಳು ಮತ್ತು ಉದಯೋನ್ಮುಖ ಸವಾಲುಗಳ ಕುರಿತು ಚರ್ಚಿಸಲು ಹಿಂದೂ ಮಹಾಸಾಗರ ಪ್ರದೇಶ ಒಕ್ಕೂಟದ ಸದಸ್ಯ ರಾಷ್ಟಗಳ ಹಿರಿಯ ಅಧಿಕಾರಿಗಳು, ನೀತಿ ನಿರೂಪಕರು ಮತ್ತು ತಜ್ಞರನ್ನು ಒಂದೇ ವೇದಿಕೆಯಡಿ ಸೇರಿಸಿತ್ತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಬಂಗಾಳ ಕವಿ ಹಾಗೂ ರಾಷ್ಟಗೀತೆಯ ಕರ್ತೃ ರವೀಂದ್ರನಾಥ ಟ್ಯಾಗೋರ್ ಅವರ 165ನೇ ಜನ್ಮದಿನಾಚರಣೆ ಅಂಗವಾಗಿ ಇಂದು ಪೋಚಿಷೆ ಬೋಯಿಶಾಖ್ ದಿನದಂದು ರವೀಂದ್ರನಾಥ ಟ್ಯಾಗೋರ್ ಅವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಶಾಂತಿನಿಕೇತನ, ವಿಶ್ವಭಾರತಿ ವಿಶ್ವವಿದ್ಯಾಲಯ ಮತ್ತು ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದಾದ್ಯಂತ ಪ್ರಮುಖ ಆಚರಣೆಗಳೊಂದಿಗೆ ಜಾಗತಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇವುಗಳಲ್ಲಿ ರವೀಂದ್ರ ಸಂಗೀತ, ಕಾವ್ಯ, ನೃತ್ಯ ಮತ್ತು ನಾಟಕಗಳು ಸೇರಿವೆ. ಪೋಚಿಷೆ ಬೋಯಿಶಾಖ್ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಉಪರಾಷ್ಟಪತಿಯವರು, ಪ್ರವರ್ತಕ, ಚಿಂತಕ, ಕಲಾವಿದ ಮತ್ತು ಶಿಕ್ಷಣ ತಜ್ಞರಾಗಿದ್ದ ಟ್ಯಾಗೋರ್ ಅವರ ಕೊಡುಗೆಗಳು ಸಾಹಿತ್ಯ ಕ್ಷೇತ್ರವನ್ನು ಮೀರಿ ವಿಸ್ತರಿಸಿದೆ ಎಂದು ತಿಳಿಸಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಅಸಾಧಾರಣ ಬರಹಗಾರ, ಚಿಂತಕ ಮತ್ತು ಕವಿ ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅಸಾಮಾನ್ಯ ತತ್ವಜ್ಞಾನಿ, ಶಿಕ್ಷಣ ತಜ್ಞ, ಕಲಾವಿದ ಹಾಗೂ ಭಾರತದ ನಾಗರಿಕ ಆತ್ಮದ ಕಾಲಾತೀತ ಧ್ವನಿಯಾಗಿ ಅವರು ಛಾಪು ಮೂಡಿಸಿದ್ದಾರೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ನಾಗರಿಕರಿಗೆ ಸಾಮಾಜಿಕ ಭದ್ರತಾ ರಕ್ಷಣೆ ಒದಗಿಸುತ್ತಿರುವ ಪ್ರಮುಖ ಯೋಜನೆಗಳಾದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆ 11 ವರ್ಷಗಳನ್ನು ಪೂರೈಸಿದೆ. ಈ ಯೋಜನೆಗಳು ಎಲ್ಲರಿಗೂ, ವಿಶೇಷವಾಗಿ ಸಮಾಜದ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳಿಗೆ ಕೈಗೆಟುಕುವ ಆರ್ಥಿಕ ರಕ್ಷಣೆಯನ್ನು ವಿಸ್ತರಿಸಲು ಕಲ್ಪಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಪ್ರಮುಖ ಯೋಜನೆಗಳು ನಾಗರಿಕರ ಜೀವನವನ್ನು ರಕ್ಷಿಸುವ ಮತ್ತು ದೀರ್ಘಕಾಲೀನ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸುವ ಮೂಲಕ ವಿಮೆ ಮತ್ತು ಪಿಂಚಣಿ ವಿಸ್ತರಿಸುವ ಗುರಿ ಹೊಂದಿವೆ. ಯೋಜನೆಗಳ ಕುರಿತು ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕಡಿಮೆ ವೆಚ್ಚದ ವಿಮೆ ಮತ್ತು ಪಿಂಚಣಿ ಪ್ರಯೋಜನಗಳನ್ನು ಒದಗಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಜನಸುರಕ್ಷಾ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿ 27 ಕೋಟಿಗೂ ಹೆಚ್ಚು ದಾಖಲಾತಿಗಳು, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ 58 ಕೋಟಿ ಮತ್ತು ಅಟಲ್ ಪಿಂಚಣಿ ಯೋಜನೆಯಡಿ 9 ಕೋಟಿ ದಾಖಲಾತಿಗಳನ್ನು ಮಾಡಲಾಗಿದೆ. ಪಿಎಂ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿಯಲ್ಲಿ 10.7 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ 11,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು 1.84 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಸುಮಾರು 3,660 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಿದೆ ಎಂದು ಕೇಂದ್ರ ಹಣಕಾಸು ಸಚಿವರು ಹೇಳಿದರು. ಇದೇ ಸಂದರ್ಭದಲ್ಲಿ ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ, ಬಡವರಿಗೆ ವಿಮಾ ರಕ್ಷಣೆ ಮತ್ತು ಪಿಂಚಣಿ ಬೆಂಬಲವನ್ನು ಒದಗಿಸುವುದು ಈ ಯೋಜನೆಗಳ ಉದ್ದೇಶವಾಗಿದ್ದು, ಡಿಜಿಟಲೀಕರಣ, ದಾಖಲಾತಿ ಮತ್ತು ಹಕ್ಕುಗಳ ಸರಳೀಕರಣದ ಮೇಲೆ ಈ ಯೋಜನೆಗಳು ಗಮನ ಕೇಂದ್ರೀಕರಿಸಿವೆ ಎಂದು ಹೇಳಿದರು. 3 ಕೆರಿಬಿಯನ್ ರಾಷ್ಟಗಳ ಪ್ರವಾಸದ 3ನೇ ಚರಣದ ಭಾಗವಾಗಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಅಲ್ಲಿನ ವಿದೇಶಾಂಗ ಮತ್ತು ಕ್ಯಾರಿಕಾಮ್ ವ್ಯವಹಾರಗಳ ಸಚಿವಾಲಯದಲ್ಲಿ ನಡೆದ ಧ್ವಜಾರೋಹಣ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ವೇಳೆ ಅವರು ಉಭಯ ರಾಷ್ಟಗಳ ನಡುವಿನ ಸಾಂಪ್ರದಾಯಿಕ ಬಾಂಧವ್ಯವನ್ನು ಶ್ಲಾಘಿಸಿ ಆಳವಾದ ಸಾಂಸ್ಕೃತಿಕ ಸಂಬಂಧ ಮತ್ತು ಐತಿಹಾಸಿಕ ಒಡನಾಟವನ್ನು ಸ್ಮರಿಸಿದರು. ಇದೇ ವೇಳೆ ಉಭಯ ದೇಶಗಳ ಉಡುಗೆ ತೊಡುಗೆ, ಕ್ರೀಡೆ ಮತ್ತು ಸಂಪ್ರದಾಯಗಳಲ್ಲಿನ ಸಾಮ್ಯತೆಯನ್ನು ಅವರು

ವಿಶೇಷವಾಗಿ ಉಲ್ಲೇಖಿಸಿದರು. ತಮ್ಮ ಭೇಟಿಯ ಸಂದರ್ಭದಲ್ಲಿ ಸಚಿವ ಎಸ್ ಜೈಶಂಕರ್ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೇಸರ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚಿಸಿದರು. ಈ ವೇಳೆ ಪ್ರವಾಸೋದ್ಯಮ ಸೌರಶಕ್ತಿ ಯೋಜನೆ, ತ್ವರಿತ ಪರಿಣಾಮ ಯೋಜನೆಗಳು ಮತ್ತು ಆಯುರ್ವೇದ ಪೀಠದ ಸ್ಥಾಪನೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ರಾಷ್ಟದ ಮಹಾನ್ ಯೋಧ ಮತ್ತು ಶೌರ್ಯ ಪರಾಕ್ರಮದ ಅಮರ ಸಂಕೇತ ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಗೌರವಯುತ ನಮನಗಳು, ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಗೌರವ, ಘನತೆ ಮತ್ತು ವೈಭವವನ್ನು ಕಾಪಾಡಲು ಮುಡಿಪಾಗಿಟ್ಟರು ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಹಾರಾಣಾ ಪ್ರತಾಪ್ ಅವರು ಮಾತೃಭೂಮಿಯ ರಕ್ಷಣೆಗಾಗಿ ತಮ್ಮ ಇಡೀ ಜೀವನ ಮುಡಿಪಾಗಿಟ್ಟ ಅದಮ್ಯ ಶೌರ್ಯ ಮತ್ತು ಅಚಲ ಹೆಮ್ಮೆಯ ಸಂಕೇತವಾಗಿದ್ದಾರೆ ಎಂದು ಹೇಳಿದ್ದಾರೆ. ಹೊರ್ಮುಸ್ ಜಲಸಂಧಿಯ ಬಳಿ ನಿನ್ನೆ ಮರದ ದೋಣಿಯೊಂದು ಆಕಸ್ಮಿಕ ಬೆಂಕಿಗೆ ಸಿಲುಕಿ ಮಗುಚಿ ಬಿದ್ದ ಪರಿಣಾಮ ಒಬ್ಬ ಭಾರತೀಯ ಮೃತಪಟ್ಟು ನಾಲ್ವರಿಗೆ ಸುಟ್ಟ ಗಾಯಗಳಾಗಿವೆ. ದೋಣಿಯಲ್ಲಿ ಸಂಭವಿಸಿದ ಬೆಂಕಿಯ ಕಾರಣವನ್ನು ಸದ್ಯಕ್ಕೆ ಪತ್ತೆ ಹಚ್ಚಲಾಗುತ್ತಿದೆ. ಬೆಂಕಿ ಹೊತ್ತಿಕೊಂಡ ಸಮಯದಲ್ಲಿ ಆ ಮಾರ್ಗವಾಗಿ ಸಾಗುತ್ತಿದ್ದ ಮತ್ತೊಂದು ಹಡಗು ತಕ್ಷಣವೇ ಸ್ಪಂದಿಸಿ ದೋಣಿಯಲ್ಲಿದ್ದ ಸಿಬ್ಬಂದಿಯನ್ನು ರಕ್ಷಿಸಿದೆ. ಗಾಯಗೊಂಡವರಿಗೆ ಪ್ರಸ್ತುತ ದುಬೈನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದು ಅವರು ಸುರಕ್ಷಿತವಾಗಿದ್ದಾರೆ ಎಂದು ವರದಿಯಾಗಿದೆ. ದುಬೈನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಈಗಾಗಲೇ ರಕ್ಷಿಸಲ್ಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ಜಯ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ. ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ 2 ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೇ
2: ವಾಹ್!
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ, ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದ ಗೀತೆ ಭರತ್ ಬಿಜೆ ಗೀತೆ ಹಾಡಿದ್ದಾರೆ.

0: ಮುಂದಿನ ಕಾರ್ಯಕ್ರಮ ಚೈತ್ರವನ ಇದೀಗ ಆರಂಭವಾಗುವುದು. ಮೊದಲಿಗೆ ಜಾಹೀರಾತು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 5ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಎಸ್ ಗೋಪಾಲ್.
4: ಇಂಥವರನ್ನು ಕೂಡ ತೊಡೆದು ಹೋಗ್ತಾಳಪ್ಪ ಲಕ್ಷ್ಮಿ. ಕೇಳು, ಯಾರನ್ನ?
5: ಜಡನ ಮೂರ್ಖನ ಶಠನ ತಾಮಸನ ನಿಷ್ಠುರದ ನುಡಿಯವನ ಪಿಸುಣನ ಕೃತಘ್ನನ ಕರುಬನ ಬಾಯಿ ಬಡುಕನ ಕುಚೇಷ್ಟಕನ ಕಾಮುಕನ ಹಿಂಸಕ

0: ಕೊಳಕನ ಅದೃಢತನ ಕುತ್ಸಿತನ ಕುಹಕನ ದುರಾಚಾರದಿಂ ನಡೆವವನ ವಿಶ್ವಾಸಘಾತಕನ ಪಾತಕನ ಲಕ್ಷ್ಮಿ ತೊಲಗದೆ ಮಾಣ್ಬಳೆ.
1: ಸೋಮಾರಿ, ಮೂರ್ಖ, ದುಷ್ಟ, ನಿಷ್ಠುರವಾದಿ, ಚಾಡಿಕೋರ, ಉಪಕಾರ ಸ್ಮರಣೆ ಇಲ್ಲದ ಕೃತಜ್ಞ, ಹೊಟ್ಟೆಗಿಟ್ಬಿಡವನನ್ನ, ಹಿಂಸಾಪರನಾಗಿರ್ತಕ್ಕಂಥವನನ್ನ, ನಾಸ್ತಿಕನನ್ನ, ಮಹಾಕೋಪಿಷ್ಠನನ್ನ, ಕೂಳನನ್ನ, ಮತ್ತು ಕೂಡ ಅತಿ ನಿದ್ರಿಸುವವನನ್ನ, ವಿಶ್ವಾಸಘಾತುಕನನ್ನ, ಬಂಗಾರದವನ್ನ ಕಳ್ತನ ಮಾಡತಕ್ಕಂಥದ್ದು, ಮದ್ಯಪಾನ ಮಾಡತಕ್ಕಂಥದ್ದು, ಭ್ರೂಣ ಹತ್ಯೆ ಮಾಡತಕ್ಕಂತಹ, ಪಾಪಗಳನ್ನ ಮಾಡತಕ್ಕಂತಹ,

ಪಾಪಿ ಇವರ ಹತ್ತಿರವೂ ಕೂಡ ಆ ಲಕ್ಷ್ಮಿ ಸುಳಿಯೋದಿಲ್ಲ ಅಂತ ಹೇಳ್ತಾ ಹೀಗೆ ಅನೇಕ ಧರ್ಮಗಳನ್ನ ವಿವರಿಸಿದ ವ್ಯಾಸರು ಹೇಳುತ್ತಾರೆ.

ಧರ್ಮರಾಜನಿಗೆ ಅನೇಕ ರೀತಿಯ ಧರ್ಮಗಳನ್ನ ಬೋಧಿಸಿದ ವ್ಯಾಸರು, ರಾಜ ಇನ್ನು ಯಜ್ಞಕಾಲ ಸಮೀಪಿಸುತ್ತಿದೆ, ಸರ್ವ ಲಕ್ಷಣಯುಕ್ತವಾಗಿರ್ತಕ್ಕಂತಹ ಯಜ್ಞಾಶ್ವವನ್ನ ನಾವು ಈಗಾಗಲೇ ತಂದಾಗಿದೆ, ಇನ್ನು ಹಿಮಾಲಯ ತಪ್ಪಲಿಗೆ ಹೋಗಿ ಅಲ್ಲಿ ಬ್ರಾಹ್ಮಣರು ಹೊರಲಾರದೆ ಬಿಸಾಕಿ ಹೋಗಿರ್ತಕ್ಕಂತಹ ಬಂಗಾರದ ನಾಣ್ಯಗಳನ್ನ ತರಬೇಕು ಎಂದು ಆದೇಶಿಸಿದರು. ಧರ್ಮರಾಜ ಸೇನಾ ಪ್ರಮುಖರನ್ನ ಕರೆಸಿ ಹಿಮಾಲಯದ ಕಡೆಗೆ ಪ್ರಯಾಣ ಹೊರಟ. ಪರ್ವತ ರಾಜ, ಹಿಮಾಲಯ ಅದು ಎಂತಹದು?

0: अस्त्युत्तरस्याम् दिशि देवतात्मा हिमालयो नाम नगादिराजः पूर्वापरौ तोयनिधीव गाह्यस्थितः पृथिव्या इव मानदण्डः ಎನ್ನುತ್ತಾನೆ ಹಿಮಾಲಯವನ್ನ ಕುರಿತು ಕಾಳಿದಾಸ. ಭೂಮಿಯನ್ನು ಅಳೆಯುವ ಮಾನದಂಡದಂತಿರುವ ಪೂರ್ವ ಮತ್ತು ಪಶ್ಚಿಮ ಸಮುದ್ರದ ಗಡಿಯವರೆಗೂ ಚಾಚಿರುವ ದೇವತಾತ್ಮನಾದ ಪರ್ವತೇಶ್ವರ ಉತ್ತರ ದಿಕ್ಕಿನಲ್ಲಿ ರಾರಾಜಿಸುತ್ತಿದ್ದಾನೆ ಎನ್ನುತ್ತಾನೆ ಕಾಳಿದಾಸ ಹಿಮಾಲಯವನ್ನ ಕುರಿತು. ಅಂತಹ ಹಿಮಾಲಯದ ದಿವ್ಯ ಸ್ಥಳಗಳನ್ನ ಗಂಗಾದಿ ಪುಣ್ಯ ನದಿಗಳನ್ನ ನೋಡುತ್ತಾ ವೇದವ್ಯಾಸರು, ಅನೇಕ ಬ್ರಾಹ್ಮಣರು, ಸೇನಾ ಪ್ರಮುಖರು ಹಾಗೂ ಭೀಮಾರ್ಜುನರೊಡನೆ ಮರುತ್ತನ ಯಾಗದಲ್ಲಿ ಬ್ರಾಹ್ಮಣರು ಬಿಸುಡಿದ ಆ ಬಂಗಾರದ ಬೆಟ್ಟದ ಕಡೆಗೆ ಬರುತ್ತಾನೆ ಧರ್ಮರಾಜ. ಆಮೇಲೆ ಗಂಧ, ಅಕ್ಷತೆ, ಹೂವು, ಧೂಪ, ದೀಪ, ಹಾಲು, ತುಪ್ಪ, ಜೇನುತುಪ್ಪ ಮೊದಲಾದವುಗಳ ನೈವೇದ್ಯದಿಂದ ಕುಬೇರನನ್ನ ಪೂಜಿಸುತ್ತಾನೆ ಧರ್ಮಪ್ರಭು. ನಂತರ
1: ಅಷ್ಟ ದಿಕ್ಪಾಲಕರ್ಗೆ ಪೂಜೆಯ ಮಾಡಿ ಚೌ

ಅಷ್ಟ ದಿಕ್ಪಾಲಕರಿಗೆ ಪೂಜೆ ಮಾಡಿ 64 ಯೋಗಿನಿಯರಿಗೆ ಬಲಿಪ್ರದಾನ ಮಾಡಿ ಭೂತ ಸಂತೃಪ್ತಿಗಾಗಿ ಕುರಿ ಕೋಣಗಳನ್ನ ಬಲಿಕೊಟ್ಟರು. ಬಣ್ಣದ ಅನ್ನವನ್ನ ಅಂದ್ರೆ ಚರಗ ಅಥವಾ ಚರುವನ್ನ ಸುತ್ತಲೂ ಚೆಲ್ಲಿದರು. ರಾಶಿ ರಾಶಿ ಬಿದ್ದ ಚಿನ್ನದ ನಾಣ್ಯಗಳನ್ನ ದೊಡ್ಡ ದೊಡ್ಡ ಹೊರೆ ಮಾಡಿ ಎತ್ತಿನ ಗಾಡಿ ಕುದುರೆ ಗಾಡಿ ಹೆಸರುಗತ್ತೆಗಳ ಮೇಲೆ ಹೇರಿಸಿ ಇನ್ನು ಅಶ್ವಮೇಧ ಯಾಗ ಆದಂತೆಯೇ ಎಂಬ ಮಹದಾನಂದದಿಂದ ಪರಿವಾರದೊಡನೆ ಹಸ್ತಿನಾಪುರಕ್ಕೆ ಹೊರಟ ಧರ್ಮರಾಜ.

0: ಆಳುಗಳು ಕೋಟ್ಯಂತರ ಸಂಖ್ಯೆಯ ನಾಣ್ಯಗಳ ಹೊರೆಗಳನ್ನ ಮಾಡಿದ್ದಾರೆ. ಅವುಗಳನ್ನ ಸಾವಿರಾರು ಎತ್ತಿನ ಗಾಡಿಗಳು, ಕುದುರೆ ಗಾಡಿಗಳು, ಹೇಸರು ಕತ್ತೆಗಳ ಮೇಲೆ ಹೇರಿಸಿಕೊಂಡು ದಾರಿಯಲ್ಲಿ ಜಾಗವೇ ಇಲ್ವೋ ಅನ್ನೋ ಹಾಗೆ ಮೈಲುಗಟ್ಟಲೆ ಉದ್ದದ ಸಾಲುಗಳಲ್ಲಿ ಅವುಗಳನ್ನ ತೆಗೆದುಕೊಂಡು ಧರ್ಮರಾಜ ವೇದವ್ಯಾಸರೊಡನೆ ಸಂತೋಷದಿಂದ ಹಸ್ತಿನಾವತಿಗೆ ಪ್ರವೇಶ ಮಾಡ್ತಾನೆ. ಆಮೇಲೆ ತಮ್ಮ ಆರಾಧ್ಯ ದೈವ, ತಮ್ಮ ಐವರ ನೆಲೆ, ಪ್ರಾಣವಾದ ಆ ದೇವನೂರಿನ ಒಡೆಯ ಲಕ್ಷ್ಮೀಕಾಂತ ಸ್ವಾಮಿಯನ್ನ ಕರೆತರಲು ಭೀಮನನ್ನ ದ್ವಾರಕೆಗೆ ಕಳಿಸುತ್ತಾನೆ ಧರ್ಮ ಪ್ರಭು ಧರ್ಮರಾಜ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಐದನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಎಸ್ ಗೋಪಾಲ್. ಇನ್ನು ಮುಂದೆ ಆರನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ, ವಾಚನ ಶ್ರೀ ಎಚ್ ಎಲ್ ಶ್ರೀಕಂಠ ಅವರಿಂದ, ವ್ಯಾಖ್ಯಾನ ಶ್ರೀ ಕೇಶವ ಅವಧಾನಿ ಅವರಿಂದ.
2: ಲಕ್ಷ್ಮೀಶ ಮಹಾಕವಿಯ ಜೈಮಿನಿ ಭಾರತದಲ್ಲಿ ಆರನೆಯ ಸಂಧಿಯ ಕಥಾಭಾಗವನ್ನ ನಿಮ್ಮ ಮುಂದೆ ಅರಿಕೆ ಮಾಡಿಕೊಳ್ತಾ ಇದ್ದೇವೆ.

0: ಧರ್ಮರಾಜನ ಅಪ್ಪಣೆಯಂತೆ ಭೀಮಸೇನನು ಸಮುದ್ರ ತೀರದಲ್ಲಿ ಶೋಭಾಯಮಾನವಾಗಿರುವಂತಹ ದ್ವಾರಕಾ ಪಟ್ಟಣವನ್ನು ಪ್ರವೇಶ ಮಾಡಿ ಅಲ್ಲಿ ಕೃಷ್ಣನನ್ನು ಕಂಡಿದ್ದಾನೆ. ಆ ಕೃಷ್ಣನನ್ನು ಕವಿಸಿ ಹೇಳ್ತಾ ಇದ್ದಾನೆ, ಮುಳಿಸಿಂ ಧುರದೊಳು ಅಸುರರಂ ಗೆಲ್ದವನ ಅಂತ. ತನ್ನ ಒಂದು ಪರಾಕ್ರಮದಿಂದ ಯುದ್ಧದಲ್ಲಿ ಸಮಸ್ತ ರಾಕ್ಷಸರನ್ನು ಸಂಹಾರ ಮಾಡಿದಂತಹ ಆ ಕೃಷ್ಣ ಪರಮಾತ್ಮನನ್ನ ಭೋಜನ ಸಮಯದಲ್ಲಿ ಭೀಮ ಕಂಡಿದ್ದಾನೆ. ಕಥೆಯನ್ನ ಆರಂಭ ಮಾಡ್ತಾ ಇದ್ದಾರೆ. ಭೀಮ ಬರ್ತಾ ದ್ವಾರಕಾ ತೀರದಲ್ಲಿ ಆ ದ್ವಾರಕಾ ಪಟ್ಟಣದ ಸಮೀಪದಲ್ಲಿ ಸಮುದ್ರವನ್ನು ಕಾಣ್ತಾ ಇದ್ದಾನೆ. ಆ ಸಮುದ್ರದ ಒಳಗೆ ದ್ವಾರಕಾ ಪಟ್ಟಣವಿದೆ. ಆದ್ದರಿಂದ ಆ ಸಮುದ್ರವನ್ನ ಭೀಮ ಕಂಡಿದ್ದಾನೆ. ಆ ಸಮುದ್ರವನ್ನ ಕವಿ ನಾಲ್ಕಾರು ಪದ್ಯದಿಂದ ಬಹಳ ರಮಣೀಯವಾಗಿ ವರ್ಣಿಸ್ತಾ ಇದ್ದಾನೆ.
1: ಎಲೆ ಮಹೇಶ್ವರ ನಾಗನಗರಮಂ ಪೊರಮಟ್ಟ ಅನಿಲ ಸುತಂ ಪಯಣಗತಿಯೊಳ್ ಬರುತ್ತೇ ಕಂಡನ್ ಅಘಕುಲದ

ಹಸ್ತಿನಾವತಿಯಿಂದ ಹೊರಟಂತಹ ಭೀಮಸೇನ ಪ್ರಯಾಣದ ಮೇಲೆ ಪ್ರಯಾಣ ಮಾಡ್ತಾ ಸಮುದ್ರವನ್ನು ಕಂಡಿದ್ದಾನೆ. ಅಗಕುಲದ ಪವಿಘಾತ ಭಯ ಶಮನೌಷಧಿಯನು ಅಂತ. ಹಿಂದೆ ದೇವೇಂದ್ರ ತನ್ನ ವಜ್ರಾಯುಧದಿಂದ ಎಲ್ಲ ಪರ್ವತಗಳ ರಕ್ಕೆಯನ್ನು ಕಡಿತಾ ಇದ್ದಾಗ ಆ ಮೈನಾಕ ಪರ್ವತ ಹೇಗಾರು ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಸಮುದ್ರವನ್ನು ಪ್ರವೇಶ ಮಾಡಿತು. ಆ ಮೈನಾಕ ಪರ್ವತಕ್ಕೆ ವಜ್ರಾಯುಧದಿಂದ ರಕ್ಷಣೆ ಕೊಟ್ಟಂತಹ ಪರ್ವತವನ್ನು ನೋಡ್ತಾ ಇದ್ದಾನೆ. ಆ ಸಮುದ್ರದಲ್ಲಿ ಬರ್ತಾ ಇರುವಂತಹ ಆ ಒಂದು ಅಲೆಗಳನ್ನು ನೋಡಿದ್ರೆ ಆ ಅಲೆಗಳಿಗೆ ಸಮಾನವಾದಂತಹ ಒಂದು ಅಲೆಗಳು ಎಲ್ಲೂ ಇಲ್ಲ. ಮತ್ತೆ ಅಲ್ಲಿ ಅನೇಕ ಜಲಜಂತುಗಳೆಲ್ಲ ಸಂಚಾರ ಮಾಡ್ತಾ ಇದ್ದಾರೆ. ಇಡೀ ಆ ಒಂದು ಸಮುದ್ರ ನಮ್ಮ ಭೂಮಿಯನ್ನೆಲ್ಲ ಸುತ್ತುವರೆದಿರೋದ್ರಿಂದ ನಮ್ಮ ಭೂಮಂಡಲಕ್ಕೆ ಒಂದು ಪರಿಧಿಯಂತೆ, ಒಂದು ಕಾಂಪೌಂಡ್ ಅಂತೆ, ಒಂದು ಬೇಲಿಯಂತೆ ಕಾಣ್ತಾ ಇದೆ. ಅಪಹೃತ ಗಣಿತ ಸುಧಿ, ನಾವು ಸಮುದ್ರದ ಒಂದು ಇದನ್ನ ಅಳತೆ ಮಾಡೋಕ್ಕಾಗಲ್ಲ, ಎಷ್ಟು ವಿಸ್ತಾರವಾಗಿದೆ ಅಂತ. ಗಣಿತವನ್ನು ಮೀರಿರುವಂತಹ ಒಂದು ಸಮುದ್ರ ಅದು. ಮತ್ತೆ ನಿರಂತರವಾಗಿ ಆ ಸಮುದ್ರದಲ್ಲಿ ಭೋರ್ ಕರೀತಾ ಇದೆ ಅನೇಕ ರತ್ನಗಳೆಲ್ಲ. ಅದಕ್ಕೆ ರತ್ನ ನಿಧಿ, ರತ್ನಾಕರ ಅಂತ ಕರೀತಾ ಇದ್ದಾರೆ. ಅಂತಹ ಒಂದು ಸಮುದ್ರವನ್ನು ಕಂಡಿದ್ದಾನೆ. ಆ ಸಮುದ್ರ ಭೋರ್ ಕರೀತಾ ಇರೋದನ್ನು ನೋಡಿದ್ರೆ ಕವಿ ಹೇಳ್ತಾ ಇದ್ದಾನೆ, ಬಹುಶಃ ನಿಟ್ಟುಸಿರಿನಿಂದ ಆ ಸಮುದ್ರ ಹೀಗೆ ಅಯ್ಯೋ ಅಂತ ಇದೆಯಾ ಅಂತ. ಆ ನಿಟ್ಟುಸಿರು ಸಮುದ್ರಕ್ಕೆ ಬರೋದಕ್ಕೆ ಕಾರಣವೇನು ಅಂತಂದ್ರೆ ನಾಲ್ಕಾರು ಕಾರಣವನ್ನ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ.

0: ಜೀವನ್ ಉದಧಿ ತೆರೆ ವ್ಯರ್ಚುಗೆಯೊಳ್ ಇರ್ದುದು.
1: ಅಗಸ್ತ್ಯ ಮಹರ್ಷಿಗಳು ಸಮುದ್ರವನ್ನೇ ಕುಡಿದು ಬಿಟ್ರು. ಅಲ್ಲ, ನನಗಿಂಥ ಗತಿ ಬಂತಲ್ಲ ಅಂತ ಒಂದು, ಇನ್ನು ಆ ರಾಜವಂಶವನ್ನೆಲ್ಲ ತನ್ನ ಕುಠಾರದಿಂದ ಕೊಡದೆಯಿಂದ ಸಂಹಾರ ಮಾಡಿದಂತಹ ಪರಶುರಾಮರು ಸ್ವಲ್ಪ ನನಗೆ ಈ ಜಾಗ ಬೇಕು ಅಂತ ಹೇಳಿಬಿಟ್ಟು ಸಿಟ್ಟಿಂದ ಒಂದ್ಸಲ ಕೊಡ್ಲಿಯಿಂದ ಈಗ ಸರಿಸ್ಬಿಟ್ರು. 40-50 ಕಿಲೋಮೀಟರ್ ದೂರ ಸಮುದ್ರ ಹೋಗ್ಬೇಕಾಯ್ತಂತೆ. ಇನ್ನು ರಾಮಚಂದ್ರ, ನಾನು ಲಂಕಾಪಟ್ಟಣ ಮೇಲೆ ದಾಳಿ ಮಾಡ್ಬೇಕಾದ್ರೆ ಸಮುದ್ರವನ್ನು ದಾಟಕ್ಕಾಗೋಲ್ಲ, ಈಗ ನೀನು ನಿನ್ನ ಒಂದು ಆಳವನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಆ ಸಿಟ್ಟು ಮಾಡಿಕೊಂಡಾಗ ಕೋಪದ ಉರುಬೆಗೆ ಬಟ್ಟೆ ಕೊಟ್ಟು ದಮ್ಮನ್ ಕವಿ ಬಹಳ ಚೆನ್ನಾಗಿ ಹೇಳ್ತಾರೆ. ಸಮುದ್ರಕ್ಕೊಂದು ಗಾಂಭೀರ್ಯವಿದೆ, ಸಮುದ್ರ ಅತ್ಯಂತ ಆಳವಾಗಿರೋದು. ಆ ರಾಮನಿಗೋಸ್ಕರವಾಗಿ ಸೇತುವೆ ಕಟ್ಟಬೇಕಾದ್ರೆ ಆಳಾನೇ ಕಮ್ಮಿ ಆಗ್ಬಿಡ್ತು, ಅದನ್ನ ಸ್ವಭಾವವನ್ನೇ ಬಿಡಬೇಕಾಗಿತ್ತು. ಇನ್ನು ತನ್ನೊಳಗೆ ಆ ವಡವಾಗ್ನಿ ಇದ್ದಾನೆ, ಅವನು ಗಳಿಗೆಗೊಂದ್ಸಲ ಸಮುದ್ರ ನೀರನ್ನೇ ಕುಡಿತಾ ಇದ್ದಾನೆ. ಅದರಿಂದ ಒಂಥರ ಜಡತನ, ಜ್ವರ ಬಂದಂಗೆ ಆಗ್ಬಿಟ್ಟು ಅದು ಜೋರಾಗಿ ಅದು ನಿಟ್ಟುಸಿರು ಬಿಡ್ತಾ ಇದೆಯಾ ಅನ್ನೋ ಹಾಗೆ ಅಲೆಗಳಿಂದ ಕಾಣ್ತಾ ಇದೆ. ಆ ಸಮುದ್ರವನ್ನೇ ಇನ್ನು ಹೇಳ್ತಾ ಇದ್ದಾನೆ. ಆ ಸಮುದ್ರದಲ್ಲಿ ಅನೇಕ ಗುಳ್ಳೆಗಳು, ಸುಳಿಗಳು ಎಲ್ಲವೂ ಕೂಡ ಬಹಳ ಆಹ್ಲಾದಕರವಾಗಿ, ಬಹಳ ಮನೋಹರವಾಗಿ ಕಾಣ್ತಾ ಇದೆ.
0: ಗುಳ್ಳೆ

ಆ ಸಮುದ್ರದಲ್ಲಿ ಅನೇಕ ಗುಳ್ಳೆಗಳು ಸುಳಿಗಳು ಎಲ್ಲವೂ ಕೂಡ ಗುಳುಗೊಳಿಸ್ತಾ ಇದೆ. ಮಹಾ ತೆರೆಗಳು, ನೊರೆಗಳು, ತುಂತುರಿನ ನೀರಿನ ಹನಿಗಳು, ಮತ್ತೆ ಅನೇಕ ಪ್ರಕಾರವಾದಂತಹ ಸದ್ದುಗಳು, ಆ ಸಮುದ್ರಕ್ಕೆ ಸೇರ್ತಾ ಇರುವಂತಹ ಅನೇಕ ನದಿಗಳ ಪ್ರವಾಹಗಳು, ಮತ್ತೆ ಅದರಲ್ಲಿರುವಂತಹ ಮಹಾಮಹಾ ತಿಮಿಂಗಿಲಾದಿ ಗ್ರಾಹಗಳು, ಅತ್ಯಂತ ದುಷ್ಟ ಜಂತುಗಳು, ಮತ್ತೆ ಅಷ್ಟೇ ಅಲ್ಲ, ಅಳತೆಗೆ ಅಳವಡೆದೆಂಬ ಪೆಂಪಿ ನಿಮ್ಮಂತ ಕವಿ ಬಹಳ ಚೆನ್ನಾಗಿ

ಅಲ್ಲಿ ದೊಡ್ಡ ದೊಡ್ಡ ಅಲೆಗಳೆಲ್ಲ ಬರ್ತಾ ಇದೆಯಲ್ಲ, ಅದೆಲ್ಲ ಬಹುಶಃ ದೊಡ್ಡ ದೊಡ್ಡ ಪರ್ವತಗಳ, ಅಲ್ಲಿ ಒಳಗಿರುವಂತಹ ಪರ್ವತಗಳ ಅಂತ ಕವಿ ಬಹಳ ಚೆನ್ನಾಗಿ ಕಲ್ಪನೆ ಮಾಡ್ತಾ ಇದ್ದಾನೆ. ದೇವೇಂದ್ರಂಗೆ ಬೇಕಾದ ಎಲ್ಲ ಐಶ್ವರ್ಯವನ್ನು ನಾವು ಕೊಟ್ಟಾಯ್ತಪ್ಪ, ಇನ್ನು ದೇವೇಂದ್ರ ಬಂದು ಅವನ ವಜ್ರಾಯುಧವನ್ನು ತಂದು ಇಲ್ಲಿರೋ ಪರ್ವತಗಳಿಗೆ ಏನು ಹಾನಿ ಮಾಡೋಲ್ಲ, ನಾವು ಕೊಟ್ಟಾಯ್ತಲ್ಲ, ಇನ್ ಯಾತಕ್ಕೆ ಬರ್ತಾನೆ. ಆದ್ರಿಂದ ನೀವಿನ್ನೂ ನಿಮ್ ಪಾಡಿಗೆ ನೀವು ಭೂಮಿಯಲ್ಲಿ ಹೋಗ್ರಿ ಅಂತ ಹೇಳ್ಬಿಟ್ಟು ಬಹುಶಃ ಆ ಪರ್ವತಗಳಿಗೆಲ್ಲ ಹೇಳಿಬಿಟ್ಟು ಸಂತೈಸ್ಬಿಟ್ಟು ಕಳಿಸ್ತಾ ಇರುವಂತ ಆ ಪರ್ವತಗಳೇ ತೇಲ್ಕೊಂಡು ಬರ್ತಾ ಇದೆಯಾ ಅನ್ನೋ ಹಾಗೆ ದೊಡ್ಡ ದೊಡ್ಡ ಅರೆಗಳು, ಅಲೆಗಳ ಸಾಲುಗಳೇ ಆ ಮಹಾನವದಲ್ಲಿ ಕಾಣ್ತಾ ಇದೆ. ಹೀಗೆ ಹೇಳ್ತಾ ಅವನು ಕವಿ ಬಹಳ ಚೆನ್ನಾಗಿ ಈ ಸಮುದ್ರ ಅನ್ನೋದು ಶಿವನಂತೆ, ವಿಷ್ಣುವಿನಂತೆ, ಬ್ರಹ್ಮನಂತೆ, ಇಂದ್ರನಂತೆ, ಸೂರ್ಯನಂತೆ, ಹೀಗೆ ಅನೇಕ ರೀತಿಯಿಂದ ಸಮುದ್ರ ಶೋಭಿಸ್ತಾ ಇದೆ ಅಂತ ಒಂದೊಂದನ್ನು ಕೂಡ ಒಂದೊಂದು ದೃಷ್ಟಾಂತದಿಂದ ರೂಪಕದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ.

0: ಶಿವ ಗಂಗೆಯನ್ನು ಧಾರಣೆ ಮಾಡಿದ್ದಾನೆ, ಹಿಮಾಲಯದಲ್ಲಿದ್ದಾನೆ. ಇಲ್ಲೇಯೂ ಕೂಡ ಈ ಗಂಗಾ ನದಿ ಸಮುದ್ರಕ್ಕೆ ಸೇರಿದೆ. ಅಹಿ ಮಕರ ಆವಹ, ಶಿವ ಗಂಗಾ ಹಿಮಕರಗಳಿಂದ ಕೂಡಿಕೊಂಡಿದ್ರೆ ಇವನು ಗಂಗಾ ಅಹಿ ಮಕರ, ಹಾವು ಮತ್ತು ಮಕರಗಳೆಲ್ಲ ಈ ಸಮುದ್ರದಲ್ಲಿದೆ. ರಮಾಧವ ಅಂದ್ರೆ ವಿಷ್ಣು, ವಿಷ್ಣು ಹೇಗೆ ಆ ಪರ್ವತಗಳನ್ನೆಲ್ಲ ಕಾಪಾಡಿದ್ದಾನೋ ಅಥವಾ ದೇವೇಂದ್ರನನ್ನು ಕಾಪಾಡಿದ್ದಾನೋ, ದೇವೇಂದ್ರನಿಗೂ ಗೋತ್ರಿ ಅಂತ ಒಂದು ಶಬ್ದ, ಇವನು ಗೋತ್ರೈಕ ಪಾಲಕ, ಮೈನಾಕವೇ ಮುಂತಾದ ಪರ್ವತಗಳನ್ನು ಕಾಪಾಡಿದ್ದಾನೆ. ಪಂಕರು ಹಭವ ಅಂದ್ರೆ ಸಾಕ್ಷಾತ್ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಸಕಲ ಭುವನಗಳಿಗೂ ಆಶ್ರಯವಾಗಿರುವಂತೆ ಇವನು ಕೂಡ ಸಕಲ ಭುವನಗಳಿಗೆ, ಭುವನ ಅಂದ್ರೆ ನೀರು ಅನ್ನೋ ಅರ್ಥವಿದೆ, ನೀರುಗಳಿಗೆಲ್ಲ ಆಶ್ರಯ. ಶಕ್ರನಂತೆ, ದೇವೇಂದ್ರನಂತೆ ಅನಿಮಿಷ ನಿಖರ ಕಾಂತ, ಆ ದೇವ ಸಮೂಹಕ್ಕೆ ಅವನು ಯಜಮಾನ. ಇಲ್ಲಿ ಅನಿಮಿಷ ನಿಖರ ಅಂದ್ರೆ ಮೀನುಗಳೇ ಮುಂತಾದ ಜಲಚರಗಳಿಗೆಲ್ಲ ಇವನು ಕಾಂತನಾಗಿದ್ದಾನೆ, ಅಧಿಪತಿಯಾಗಿದ್ದಾನೆ. ದಿವಸಾಧಿಪತಿ ಸೂರ್ಯನಂತೆ ಅನಂತರತ್ನ, ಸೂರ್ಯ ಆಕಾಶದಲ್ಲಿರುವ ರತ್ನನಂತೆ ಇರುವುದರಿಂದ ಅವನು ಅನಂತರತ್ನ. ಇಲ್ಲಿ ಅನಂತ ರತ್ನಗಳು ಈ ಇದರಲ್ಲಿದೆ, ಸಮುದ್ರದಲ್ಲಿದೆ. ರಾಜ ಪರಿವಾರದಲ್ಲಿ ಅಪರಿಮಿತ ವಾಹಿನಿ ಸಂಗತರು ಅಂತ ಅನೇಕ ಸೈನ್ಯಗಳೆಲ್ಲ ಇರುತ್ತೆ. ಇಲ್ಲಿ ಅನೇಕ ವಾಹಿನಿ ಅಂದ್ರೆ ನದಿಗಳಿಂದ ಸಂಗತನಾಗಿದ್ದಾನೆ. ಉಪವನದಂತೆ, ಉದ್ಯಾನವನದಂತೆ ವಿದ್ರುಮ ಲತಾಶೋಭಿತ, ಚಿಗುರುಗಳು, ಲತೆಗಳು, ಬಳ್ಳಿಗಳು ಅಂತ ಉದ್ಯಾನವನದಲ್ಲಿರುವಂತೆ ಅನೇಕ ವಿಧವಾದ ಮುತ್ತು ರತ್ನಗಳಿಂದ ಶೋಭಿದ್ದಾನೆ. ಹೀಗೆ ಅವನು ಶಿವಾದಿಗಳಂತೆ ನಾನು ಅನ್ನೋ ಹಾಗೆ ಸಮುದ್ರ ಶೋಭಿಸ್ತಾ ಇದೆ. ಕವಿ ಮುಂದುವರಿತಾ, ಆ ಸಮುದ್ರದಲ್ಲಿ ನೋಡಿದರೆ ಮುತ್ತುಗಳೆಲ್ಲ ತೇಲಾಡ್ತಾ ಇದೆ, ಅಲ್ಲಿ ಶಂಖಗಳೆಲ್ಲ ತೇಲಾಡ್ತಾ ಇದೆ, ಅಲ್ಲಿ ರತ್ನಗಳೆಲ್ಲ ಹೊಳಿತಾ ಇದೆ. ಹೀಗೆ ನೋಡಿದಾಗ, ಸ್ವಾಮಿ ಈ ಮುತ್ತುಗಳನ್ನು ನೋಡಿ ನೀವು ಮೀನು ಅನ್ಕೋಬೇಡಿ, ಇದು ಮುತ್ತುಗಳೇ ಹೊರತು ಮೀನುಗಳಲ್ಲ ಅಂತ ಹೇಳಿಬಿಟ್ಟು ಬಹಳ ಚೆನ್ನಾಗಿ ತೇಲ್ತಾ ಇರೋದೆಲ್ಲ ಮುತ್ತು ಅಂತ ಬಹಳ ಚೆನ್ನಾಗಿ ಸಮುದ್ರದ ಒಂದು ವೈಭವವನ್ನು ವರ್ಣನೆ ಮಾಡ್ತಾ ಇದ್ದಾನೆ.
1: ಚಿಪ್ಪೊಡೆದು ಸಿಡಿವ ಮುತ್ತುಗಳಲ್ಲದೆ ಇವು

0: ಎನಿಸಿದುವು ಕಡಲೊಳು
1: ಇಲ್ಲಿರುವಂತಹ ಮುತ್ತುಗಳು ಕಾಣ್ತಾ ಇದೆಯೇ ಹೊರತು ಇದೆಲ್ಲ ಮೀನುಗಳು ಹಾರಿಸ್ತಾ ಇರೋ ನೀರಿನ ಹನಿನ್ ಮಾಡ್ಕೊಂಡ್ಬಿಡ್ಬೇಡಿ. ಇಲ್ಲಿ ಕಾಣ್ತಾ ಇರೋದೆಲ್ಲ ಶಂಖಗಳೇ ಹೊರತು ಬಿಳುಪಾದಂತಹ ನೊರೆಗಳಲ್ಲಪ್ಪ ಇದು. ಅದೇ ರೀತಿ ಇಲ್ಲಿ ಒಳಗಿರುವಂತಹ ರನ್ನ ಬೆಳಗು, ಆ ರನ್ನ ಮುತ್ತು ರತ್ನಗಳ ಒಂದು ಬೆಳಕೆ ಹೊರತು ಇದು ಹವಳ ಅಲ್ಲಪ್ಪ ಇದು. ಈ ಪಯೋನಿಧಿಯ ಸಮುದ್ರದ ಕೆನೆ ಅಲ್ಲದೆ ಮೇಘಗಳೇ ಬಹುಶಃ ನೀರು ಕುಡಿಯಕ್ಕೆ ಬಂದಿದೆಯಾ ಸಮುದ್ರಕ್ಕೆ ಅಂತ ಮಾಡ್ಕೊಂಡ್ಬಿಡಬೇಡಿ. ಇದೆಲ್ಲ ಸಮುದ್ರದ ಕೆನೆ ಅಂತ ಹೇಳಿಬಿಟ್ಟು ಆ ಸಮುದ್ರದ ಒಂದೊಂದು ಜಾಗವನ್ನು ಅದ್ಭುತವಾಗಿ ವರ್ಣನೆ ಮಾಡ್ತಾ ಈ ಸಮುದ್ರ ಅನೇಕ ಜೀವಿಗಳಿಗೆ ಆಶ್ರಯವಾಗಿದೆ ಅವನು ಹೇಳ್ತಾ ಇದ್ದಾನೆ. ಆ ರಾಶಿಯ ಹೆಸರಲ್ಲೂ ಮತ್ತೆ ಎಲ್ಲವನ್ನು ವರ್ಣನೆ ಮಾಡ್ತಾ ಇದು ಮೊಸಳೆಗಳಿಗೆ, ಹಾವುಗಳಿಗೆ, ಸಣ್ಣ ಸಣ್ಣ ಹುಳುಗಳಿಗೆ, ನೀರಾನೆಗಳಿಗೆ, ಕಪ್ಪೆಗಳಿಗೆ, ತಿಮಿಂಗಿಲಾದಿ ಮಹಾಮಹಾ ಆ ಗ್ರಹಗಳಿಗೆ ಎಲ್ಲಕ್ಕೂ ಕೂಡ ವಾಸವಾಗಿದೆಯಲ್ಲ. ಇದು ಒಂದು ವಿಶಿಷ್ಟವಾದಂತಹ ಒಂದು ವಾಸಸ್ಥಾನವಾಗಿದೆ ಪ್ರಾಣಿಗಳಿಗೆ.

ಹೀಗೆ ಅನೇಕ ಪ್ರಾಣಿಗಳಿಗೆ ವಾಸಸ್ಥಾನವಾಗಿರುವಂತಹ ಸಮುದ್ರದಲ್ಲಿ ಕವಿ ಇನ್ನೂ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಒಂದು ಮೀನನ್ನ ದೊಡ್ಡ ಮೀನು ನುಂಗತ್ತೆ, ಹೀಗೆ ಅನೇಕ ಸಣ್ಣ ಮೀನುಗಳನ್ನ ದೊಡ್ಡ ಮೀನುಗಳು ಒಂದೊಂದೊಂದು ನುಂಗ್ತಾ ಇದೆಯಲ್ಲ, ಆ ಸಂದರ್ಭದಲ್ಲಿ ಆ ಎಲ್ಲ ದೊಡ್ಡ ಮೀನುಗಳನ್ನು ತಿಮಿಂಗಿಲ ನುಂಗ್ಬಿಡತ್ತೆ ಅಂತ ಯಾರೋ ಹೇಳಿದ್ರಂತೆ, ಸ್ವಾಮಿ ಹೀಗೆ ನುಂಗ್ತಾ ಇರ್ರಿ ನಿಮ್ಮನ್ ತಿಮಿಂಗಿಲ ನುಂಗತ್ತೆ ಅಂತ. ಓ ಹಾಗಾದ್ರೆ ನಾವು ಕೆಟ್ವಿ ಅಂತ ಹೇಳಿ ಮೀನುಗಳೆಲ್ಲ ಹೆದರ್ಕೊಂಡು ದಡದ ಕಡೆಗೆ ಬರ್ತಾ ಇದೆಯಾ, ಯಾಕೆಂದ್ರೆ ದಡಕ್ಕೆ ತಿಮಿಂಗಿಲಗಳೆಲ್ಲ ಬರಲ್ವಲ್ಲ, ಅದು ಒಳಗಿರುತ್ತಲ್ಲ, ಹಾಕೊಂಡು ಆ ಮೀನುಗಳೆಲ್ಲ ಬರ್ತಾ ಇದೆಯೋ ಅನ್ನೋ ಹಾಗೆ ಅಲ್ಲಿ ವಿಶೇಷವಾದಂತಹ ಆ ಒಂದು ಮೀನುಗಳೆಲ್ಲ ದೊಡ್ಡ ದೊಡ್ಡ ಮೀನುಗಳೆಲ್ಲ ಸಮುದ್ರ ದಡದಲ್ಲಿ ಆಟ ಆಡ್ತಾ ಇತ್ತು ಅನ್ನೋದನ್ನ ತೋರಿಸ್ತಾ ಇದ್ದಾನೆ.

0: ಕಳ ಕಳರವದ ಜನದ ಸಂದಣೆಯ ಕಡಲಂ ಕಂಡನು
1: ಹೀಗೆ ಇಂಥ ಒಂದು ಸಮುದ್ರವನ್ನು ನೋಡಿ ಭೀಮನಿಗೆ ಬಹಳ ಸಂತೋಷವಾಯಿತು. ಆಮೇಲೆ ದ್ವಾರಕಾ ಪಟ್ಟಣದ ಆ ಪ್ರವೇಶ ದ್ವಾರಕ್ಕೆ ಬಂದಿದ್ದಾನೆ. ಆ ನಗರ ಪ್ರವೇಶನ ಮಾಡಿ ರಾಜಮಾರ್ಗದೊಳಗೆ ಬಂದ್ರೆ ಒಂದು ಸಮುದ್ರ ನೋಡದೆ ಇನ್ನೂ ಒಂದು ಸಮುದ್ರವಿದೆಯಲ್ಲ ಅಂತ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ. ಸಾಮಜ ಗಿರಿ ಆನೆಗಳು ಅನ್ನುವಂತಹ ಒಂದು ಪರ್ವತ, ಹಯ ಕುದುರೆಗಳು ಅನ್ನುವಂತಹ ಒಂದು ತರಂಗ ಅಲೆಗಳು, ನೆರವಿದೊರೆಯ ಚಾಮರ ಶಫರಿ ಅಂದ್ರೆ ಅಲ್ಲಿರುವಂತಹ ಜನಗಳೆಲ್ಲ ಆ ಚಾಮರವನ್ನ ಬೀಸ್ಕೊಳ್ತಾ ಇದಾರಲ್ಲ, ಅದೊಂದು ಮೀನುಗಳು, ಬೆಳ್ಗೊಡೆ ನೊರೆ, ಆ ಬಿಳುಪಾದಂತಹ ಶ್ವೇತ ಛತ್ರಿಯೇ ನೊರೆಯಂತೆ ಕಾಣ್ತಾ ಇದೆ. ಅವ್ರು ಹಾಕೊಂಡಿರುವಂತಹ ಆಭರಣಗಳೆಲ್ಲ ಮಣಿಗಣದಂತೆ ಕಾಣ್ತಾ ಇದೆ. ಅಲ್ಲಿ ಜನಗಳ ಆ ಕಳಕಳಕಳ ಸದ್ದೆ ಆ ಸಮುದ್ರದ ಒಂದು ಭೋರ್ಗರದಂತೆ ಕಾಣ್ತಾ ಇದೆ. ಹಾಗಾಗ್ಬಿಟ್ಟು ನಾನು ದ್ವಾರಕಾಪಟ್ಟಣಕ್ಕೆ ಇಲ್ಲೂ ಸಮುದ್ರವಾ ಅನ್ನೋ ಹಾಗೆ ಸಮುದ್ರದಂತೆ ದ್ವಾರಕಾಪಟ್ಟಣ ಬಹಳ ದೊಡ್ಡದಾಗಿ ಶೋಭಿಸ್ತಾ ಇದೆ. ಆ ದ್ವಾರಕಾಪಟ್ಟಣದ ರಾಜಮಾರ್ಗವನ್ನ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ.
2: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 6ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
3: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.
5: Good afternoon. This is Akashwani. I am Anuja Kumar with the Midday News. The headlines. Suvendu Adhikari becomes the first BJP Chief Minister of West Bengal. Takes oaths along with 5 cabinet ministers. Political stalemate continues for government formation in Tamil Nadu as TVK yet to reach the majority mark. National Legal Services Authority organizes National Lok Adalat across the country to provide amicable settlement of disputes. External Affairs Minister Dr. S. Jayashankar meets Prime Minister of Trinidad and Tobago to strengthen bilateral cooperation. And in IPL cricket, Rajasthan Royals to face Gujarat Titans in Jaipur this evening. And now the news in detail. BJP Legislature Party leader Suvendu Adhikari took oath as the Chief Minister of West Bengal today, heading the first BJP government in the state. Governor R.N. Ravi administered the oath of office and secrecy to Mr. Adhikari at a grand ceremony held at the Brigade Parade Ground in Kolkata.
6: আমি শুভেন্দু অধিকারী ঈশ্বরের নামে শপথ করিতেছি যে বিধি দ্বারা স্থাপিত ভারতের সংবিধানের প্রতি আমি অকৃত্রিম নিষ্ঠা ও আনুগত্য পোষণ করিব। আমি ভারতের সার্বভৌমত্ব ও অখণ্ডতা রক্ষা করিব।
5: 5 ক্যাবিনেট মিনিস্টার্স অলসো টুক ওথ অ্যালং উইথ দ্য চিফ মিনিস্টার। The cabinet ministers are Dilip Ghosh, Agnimitra Paul, Ashok Kirtania, Nishit Pramanik and Khudiram Tudu.
7: Today is Pachishe Boishak, an auspicious day, birth anniversary of Kovi Guru Rabindranath Thakur, which is celebrated across the state. This day has been selected for the swearing-in ceremony of the new BJP government in West Bengal. Prime Minister Narendra Modi, Union Home Minister Amit Shah, Defence Minister Rajnath Singh, Chief Ministers of other NDA and BJP-ruled state, BJP President Nitin Nobin and other leaders of the Bharatiya Janata Party present in the swearing-in ceremony. The program started with floral tribute to Kovi Guru Rabindranath Thakur. Prime Minister Narendra Modi and Chief Minister Shubhendu Adhikari and other dignitaries paid respect to Kovi Guru. Kollan Laha reporting from Kolkata.
5: Prime Minister Narendra Modi took the blessing of 97-year-old Makhan Lal Sarkar, one of the senior most state leaders during the BJP's initial days, at the swearing-in ceremony. In a grand gesture,

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಆಂಧ್ರದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥದ ರಸ್ತೆ ನಿರ್ಮಾಣ ಮಾರ್ಚ್ನಿಂದ ಆರಂಭಗೊಳ್ಳುತ್ತಿದೆ. ದಶಪಥ ಹಾದು ಹೋಗುವ ಎಲ್ಲಾ ಪ್ರಮುಖ ಗ್ರಾಮಗಳಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ಮಾದರಿಯಲ್ಲಿ ಅಂಡರ್ಪಾಸ್ ನಿರ್ಮಾಣವಾಗಲಿದ್ದು, ಅಪಘಾತಗಳ ತಡೆ ಹಾಗೂ ಜನರ ಸುಗಮ ಸಂಚಾರಕ್ಕೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮುದುಗುರ್ಕಿ ಗ್ರಾಮದ ಬಳಿ ನಡೆದ ಅಪಘಾತಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರ ಅಹವಾಲು ಆಲಿಸಿದ ಸಚಿವರು, ಮುದುಗುರ್ಕಿ ಬಳಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಸಾಂತ್ವನ ಹೇಳಿದರಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಲಾಗುವುದು ಎಂದು ತಿಳಿಸಿದರು. ಮುಂಬರುವ ಮಳೆಗಾಲದಲ್ಲಿ ನೆರೆ ಮತ್ತು ನೀರು ನಿಲ್ಲಬಹುದಾದ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಳೆಗಾಲ ಪೂರ್ವ ಸಿದ್ದತೆ ಬಗ್ಗೆ ನಡೆದ ಸಭೆಯಲ್ಲಿ ಸಚಿವರು, ಕಳೆದ ವರ್ಷ ನೆರೆ ಬಂದ ಪ್ರದೇಶಗಳು ಹಾಗೂ ಭೂಕುಸಿತವಾದ ಜನವಸತಿ ಪ್ರದೇಶಗಳಿಗೆ ಅಧಿಕಾರಿಗಳು ತಕ್ಷಣವೇ ತೆರಳಿ ಮುಂದಾಗುವ ಅಪಾಯ ತಡೆಯಲು ಈಗಿನಿಂದಲೇ ಕ್ರಮ ವಹಿಸಬೇಕು, ಚರಂಡಿ ರಾಜಾ ಕಾಲುವೆಗಳ ಹೂಳೆತ್ತುವ ಕಾರ್ಯವನ್ನು ತ್ವರಿತಗೊಳಿಸಬೇಕು, ಈ ಸಂಬಂಧ ಇಲಾಖೆಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ಜಿಲ್ಲಾಧಿಕಾರಿ ಎಚ್ ವಿ ದರ್ಶನ್ ಮಾತನಾಡಿ, ಜಿಲ್ಲೆಯಲ್ಲಿ ಸಮುದ್ರ ಕೊರೆತ ಉಂಟಾಗಬಹುದಾದ 8 ಪ್ರದೇಶಗಳನ್ನು ಗುರುತಿಸಿ ಅಪಾಯದ ಪ್ರಮಾಣವನ್ನು ತಗ್ಗಿಸಲು ಕ್ರಮ ವಹಿಸಲಾಗಿದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ತುರ್ತು ವಿಪತ್ತು ನಿರ್ವಹಣೆಗೆ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ನಿಯಂತ್ರಣ ಕೊಠಡಿಗಳನ್ನು ತೆರೆಯಲಾಗಿದೆ ಎಂದು ಹೇಳಿದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ಕನ್ನಡಿಗ ಬಸವರಾಜ್ ಕೆಂಪವಾಡ್ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ. ಇದೇ ಪರೀಕ್ಷೆಯಲ್ಲಿ

0: ಪಂದ್ಯಾವಳಿಯಲ್ಲಿ ರಾಜ್ಯದ ಎನ್ ದೀಕ್ಷಿತ್ ಅವರು 14ನೇ ರ್ಯಾಂಕ್ ಪಡೆದಿದ್ದು ರಾಜ್ಯದ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುವ ಬಸವರಾಜ್ ಕೆಂಪವಾಡ್ ಹಾಗೂ 14ನೇ ರ್ಯಾಂಕ್ ಪಡೆದಿರುವ ಎನ್ ದೀಕ್ಷಿತ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಇಬ್ಬರ ಸಾಧನೆಯು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ಮತ್ತು ಸ್ಫೂರ್ತಿದಾಯಕವಾದುದು ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮವು ಚಿತ್ರದುರ್ಗದಲ್ಲಿ ಇಂದು ನಡೆಯುತ್ತಿದ್ದು ಕೇಂದ್ರ ಸಚಿವರು ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರುಗಳು ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಹಿಂದುಳಿದವರ ಪರವಾಗಿ ಇದ್ದೇವೆ ಎಂದು ಬಿಂಬಿಸಿಕೊಳ್ಳುತ್ತಿದೆ. ಆದರೆ ಹಿಂದುಳಿದ ಸಮಾಜಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವೆಲ್ಲವೂ ಬೇರೆಡೆಗೆ ಹೋಗುತ್ತಿದೆ. ಪರಿಶಿಷ್ಟ ಸಮುದಾಯಗಳ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನಡೆದ ಜೆಡಿಎಸ್ ರಜತ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, 3 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಅಹಿಂದ ವರ್ಗದ ಅಭಿವೃದ್ಧಿ ನಿಗಮಗಳಿಗೆ ಮೀಸಲಿಟ್ಟಿದ್ದ ಹಣ ವಿನಿಯೋಗವಾಗಿಯೇ ಇಲ್ಲ. ಮಹಿಳೆಯರಿಗೆ 2000 ಗೃಹಲಕ್ಷ್ಮಿ ಹಣ ನೀಡಿದ ಮಾತ್ರಕ್ಕೆ ಅವರ ಅಭಿವೃದ್ಧಿ ಸಾಧ್ಯವಿಲ್ಲ. ಮಹಿಳೆಯರಿಗೆ ಸಂವಿಧಾನಕವಾಗಿ ದೊರೆಯಬೇಕಾಗಿರುವ ಹಕ್ಕುಗಳನ್ನು ಕಲ್ಪಿಸಬೇಕು. ವಿದ್ಯಾವಂತ ಯುವ ಸಮುದಾಯಕ್ಕೆ ಉದ್ಯೋಗಗಳು ದೊರೆಯದಾಗಿದೆ. ಸರ್ಕಾರ ಕಾಟಾಚಾರಕ್ಕೆ ಉದ್ಯೋಗ ಮೇಳ ನಡೆಸುವ ಮೂಲಕ ವಿದ್ಯಾವಂತರನ್ನು ವಂಚಿಸುತ್ತಿದೆ ಎಂದು ಆರೋಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿರುವ ಒಳನಾಡು ಜಲಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಮೀನು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳ ಆರ್ಥಿಕ ಸಬಲೀಕರಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಮತ್ಸ್ಯ ಸಂಜೀವಿನಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು, ಪ್ರಸಕ್ತ ಸಾಲಿನಲ್ಲಿ ಆರಂಭಗೊಂಡಿರುವ ಈ ಯೋಜನೆಯು ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳನ್ನು ಒಳಗೊಂಡಿದ್ದು, ಮುಂದಿನ ಹಂತದಲ್ಲಿ ಜಿಲ್ಲೆಯ 50 ಕೆರೆಗಳಿಗೆ ಇದನ್ನು ವಿಸ್ತರಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಮತ್ಸ್ಯ ಸಂಜೀವಿನಿ ಯೋಜನೆಯ ಮೂಲಕ ಗ್ರಾಮೀಣ ಮಹಿಳಾ ಸಂಘಗಳಿಗೆ ಶಾಶ್ವತ ಜೀವನೋಪಾಯ ಕಲ್ಪಿಸುವುದರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಗೂ ಒತ್ತು ನೀಡಲಾಗುತ್ತಿದೆ. ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಕೆರೆಗಳ ಸರ್ವೆ ಸಂಖ್ಯೆ, ಭೂ ಮಾಲೀಕತ್ವ, ಪ್ರಸ್ತುತ ಬಳಕೆ ಹಾಗೂ ನೀರಿನ ಲಭ್ಯತೆ ಸೇರಿದಂತೆ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ವರದಿ ಸಲ್ಲಿಸಬೇಕು ಎಂದು ಅವರು ಸೂಚಿಸಿದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದರು. ದಾವಣಗೆರೆಯಲ್ಲಿ ಇಂದಿನಿಂದ ಆರಂಭಗೊಂಡ 2 ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು. ಪ್ರತಿಯೊಂದು ಹಳ್ಳಿಯಲ್ಲೂ ಸಮುದಾಯ ಬೀಜ ಬ್ಯಾಂಕ್ಗಳು ಸ್ಥಾಪನೆಯಾಗಬೇಕು ಎಂದರು. ತಾವು ಸ್ಥಾಪಿಸಿರುವ ಬೀಜ ಬ್ಯಾಂಕ್ಗಳ ಮೂಲಕ 500 ಹೆಚ್ಚು ದೇಸಿ ಬೀಜಗಳನ್ನು ಉಳಿಸಿರುವುದಾಗಿ ಇದೇ ವೇಳೆ ಬಿಬಿ ಫಾತಿಮಾ ಅವರು ತಿಳಿಸಿದರು. ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಜಿಲ್ಲೆಯ ಕೆಲ ಭಾಗಗಳಲ್ಲಿ ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು, ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಉತ್ತರ ಕನ್ನಡ ಜಿಲ್ಲಾಡಳಿತ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು, ಇದರಿಂದ ಸಾರ್ವಜನಿಕರಲ್ಲಿ ಕುತೂಹಲ ಹಾಗೂ ಆತಂಕಗಳು ವ್ಯಕ್ತವಾಗುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಿದ್ದು, ಬೆಂಗಳೂರಿನ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆಯು ನ್ಯಾಷನಲ್ ಏರೋ ಜಿಯೋ ಫಿಸಿಕಲ್ ಮ್ಯಾಪಿಂಗ್ ಪ್ರೋಗ್ರಾಂ ಭಾಗವಾಗಿ NAGMP ಬ್ಲಾಕ್ 7 ಸರ್ವೇಕ್ಷಣಾ ಕಾರ್ಯ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಲ್ಲಿ ಕೈಗೊಂಡಿದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸದರಿ ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿವೆ. ಈ ಸರ್ವೆಯಿಂದ ಪಡೆದ ಮಾಹಿತಿಯನ್ನು ಖನಿಜಾನ್ವೇಷಣೆಯಲ್ಲಿ ತೊಡಗಿರುವ ಸರ್ಕಾರಿ, ಖಾಸಗಿ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ನ್ಯಾಷನಲ್ ಜಿಯೋಸೈನ್ಸ್ ಡೇಟಾ ರೆಪಾಸಿಟರಿ NGDR ಅಳವಡಿಸಿಕೊಳ್ಳುತ್ತದೆ. ಆದ್ದರಿಂದ ಸದರಿ ವೈಜ್ಞಾನಿಕ ಸರ್ವೆ ಕಾರ್ಯದಲ್ಲಿ ನಿರತವಾಗಿರುವ ಕೆಳಹಂತದ ವಿಮಾನ ಹಾರಾಟದ ಕುರಿತು ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗಬಾರದೆಂದು ಜಿಲ್ಲಾಡಳಿತ ತಿಳಿಸಿದೆ. ಕೋಲಾರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಬಾಕಿ ಇರುವ ಭೂಸ್ವಾಧೀನ ಹಾಗೂ ವಿವಿಧ ಸಿವಿಲ್ ವ್ಯಾಜ್ಯ

0: ಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ಗುತ್ತಿಗೆ ಆಧಾರದ ಮೇಲೆ ಕಾನೂನು ಸಲಹೆಗಾರರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಭೂಸ್ವಾಧೀನ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ನೀಡುವ ಹೆಚ್ಚುವರಿ ಪರಿಹಾರದ ಆದೇಶಗಳ ವಿರುದ್ದ ಮೇಲ್ಮನವಿ ಸಲ್ಲಿಸುವ ಮುನ್ನ ಕಾನೂನು ಅಧಿಕಾರಿಗಳ ಅಭಿಪ್ರಾಯ ಪಡೆಯುವುದು ಮತ್ತು ಆರ್ಥಿಕ ಹೊಣೆಗಾರಿಕೆಯನ್ನು ಲೆಕ್ಕ ಹಾಕುವುದು ಅತ್ಯಗತ್ಯವಾಗಿದೆ. ಜಿಲ್ಲಾಡಳಿತದ ಕಾರ್ಯಬಾಹುಳ್ಯದ ನಡುವೆ ಇಂತಹ ವ್ಯಾಜ್ಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗದಿರುವುದನ್ನು ಮನಗಂಡು ಸರ್ಕಾರವು ಈ ವಿಶೇಷ ಹುದ್ದೆಯನ್ನು ಸೃಜಿಸಿದೆ. ಸರ್ಕಾರದ ಆದೇಶದಂತೆ ಈ ಹುದ್ದೆಯ ಅವಧಿ 2028 ಮಾರ್ಚ್ 31 ಇರಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಕೆಜಿಎಫ್ ನಗರದಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಯಂತ್ರಿಸಲು ನಗರಸಭೆ ಪರಿಸರ ಇಲಾಖೆ ಜೊತೆಗೂಡಿ ವಿಶೇಷ ಕಾರ್ಯಪಡೆ ರಚಿಸಲಾಗಿದೆ. ಈ ಕಾರ್ಯಪಡೆ ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ಲಾಸ್ಟಿಕ್ ಬಳಕೆ ವಿರುದ್ದ ಕಾರ್ಯಾಚರಣೆ ಆರಂಭಿಸಿದ್ದು, ಮೊದಲನೇ ದಿನವೇ 130 ಕೆಜಿ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ನಗರಸಭೆ ಹಿರಿಯ ಆರೋಗ್ಯಾಧಿಕಾರಿಗಳ ತಂಡ ವಶಪಡಿಸಿಕೊಂಡಿದೆ ಎಂದು ಪೌರಾಯುಕ್ತ ಶ್ರೀಧರ್ ತಿಳಿಸಿದರು. ವಿಶೇಷ ಕಾರ್ಯಪಡೆಯಲ್ಲಿ ಒಬ್ಬರು ಹಿರಿಯ ಆರೋಗ್ಯಾಧಿಕಾರಿ ಹಾಗೂ ನಗರಸಭೆ ಸಿಬ್ಬಂದಿ ಜೊತೆಗೆ ಪೌರ ಕಾರ್ಮಿಕರನ್ನು ನೇಮಿಸಿಕೊಳ್ಳಲಾಗಿದೆ. ಕೆಜಿಎಫ್ ನಗರದಲ್ಲಿ ಅಕ್ರಮ ದಾಸ್ತಾನು ಮಾಡಿರುವ ಅಂಗಡಿಗಳ ಮೇಲೆ ದಾಳಿ ನಡೆಸಿ ದಂಡ ವಿಧಿಸಿ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ ಕಂಡುಬಂದಲ್ಲಿ ಅಂಗಡಿ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಹಕ್ಕಿಯ ಬಳಗ.
2: ಪ್ರೀತಿಯ ಕೇಳುಗರೆ ನಮಸ್ಕಾರ. ಹಕ್ಕಿಯ ಬಳಗ ಮಕ್ಕಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಮಾತಿದೆ. ಮುಗ್ಧ ನಗು ಜೊತೆ ಅಗಾಧ ಜ್ಞಾನವನ್ನ ಸಂಪಾದಿಸಿರುವ ಮಗು ಲಾಸ್ಯ, ಅವಳು ಅವರ ಅಮ್ಮ ಹೇಳ್ಕೊಟ್ಟಿದ್ದನ್ನೆಲ್ಲ ಸಂತೋಷವಾಗಿ ಕಲಿತಾಳೆ. ಹಾಗಾದ್ರೆ ಅವಳಿಗೆ ಏನ್ ತಿಳಿದಿದೆ? ಕನ್ನಡ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಗಳು, ಹನುಮಾನ್ ಚಾಲೀಸ, ವಚನಗಳು ಮತ್ತೆ ವಚನಕಾರರ ಹೆಸರು, ರಾಜ್ಯಗಳು, ಜಿಲ್ಲೆಗಳು, ಭಗವದ್ಗೀತೆಯ ಕೆಲವು ಅಧ್ಯಾಯಗಳನ್ನು ತಿಳ್ಕೊಂಡಿದ್ದಾಳೆ. ಅದರ ಜೊತೆ ಭಕ್ತಿಗೀತೆಗಳು, ಶ್ಲೋಕಗಳು, ಸ್ವಾತಂತ್ರ್ಯ ಹೋರಾಟಗಾರರು, ನದಿಗಳು, ದಿಕ್ಕುಗಳು, ಹೀಗೆ ಅವಳು ಕಲ್ತ್ಕೊಂಡಿರೋ ವಿಷಯ ತುಂಬಾ ಇದೆ. ಹಾಗಾದ್ರೆ ಅವಳ ವಯಸ್ಸು ಎಷ್ಟು ಅಂತೀರಾ? ಕೇವಲ 6. ಇವತ್ತಿನ ನಮ್ಮ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಪ್ರತಿ ಪ್ರಶ್ನೆಗೆ ಭಯ ಇಲ್ಲದೆ ಉತ್ತರಿಸೋ ಪುಟ್ಟ ಹುಡುಗಿ ಲಾಸ್ಯವನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಲಾಸ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ಹಾಯ್.
3: ಹಾಯ್.
2: ಓಕೆ ಲಾಸ್ಯ, ಎಷ್ಟನೇ ಕ್ಲಾಸ್ ಅಲ್ಲಿ ಓದ್ತಿದ್ಯಾ?
3: M3 ಮುಗಿಯಿತು, ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ಬೇಕು.
2: ಹೌದಾ? ಓಕೆ. ಯಾರು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ ಲಾಸ್ಯಂಗೆ?
3: ಅಮ್ಮ ಕರ್ಕೊಂಡು ಹೋಗ್ತಾರೆ.
2: ಓಕೆ. ಸ್ಕೂಲ್ಗೆ ಹೋಗಕ್ ಇಷ್ಟನ ನಿಂಗೆ?
3: ಇಷ್ಟ.
2: ಓಕೆ. ಹೋಗುವಾಗ ನಿನ್ ಸ್ಕೂಲ್ ಬ್ಯಾಗ್ ಅಲ್ಲಿ ಏನೇನ್ ತಗೊಂಡ್ ಹೋಗ್ತೀಯಾ?
3: ತಿಂಡಿ, ಸ್ಪೂನ್, ವಾಟರ್,
2: ಬುಕ್ಸ್. ಬುಕ್ಸ್ ಮರ್ತ್ಬಿಟ್ಯಾ?
3: ಬುಕ್ಸ್, ಜಾಮಿಟ್ರಿ ಬಾಕ್ಸ್.
2: ಓಕೆ ಓಕೆ. ನಿಂಗೆ ಸ್ಕೂಲಲ್ಲಿ ಯಾವ ಟೀಚರ್ ಇಷ್ಟ? ಯಾರ ಫೇವರೇಟ್ ಟೀಚರ್ ನಿಂದು?
3: ಶಿಲ್ಪಾ ಮ್ಯಾಮ್, ನಳಿನಾ ಮ್ಯಾಮ್.
2: ಓಕೆ. ಏನೇನ್ ಕಲಿಸ್ತಾರೆ ಸ್ಕೂಲಲ್ಲಿ? M3 ಅಲ್ಲಿ ಇದ್ದ ಅಲ್ಲ ನೀನು, ಏನೇನ್ ಕಲ್ತ್ಕೊಂಡೆ?
3: ಗೇಮ್ ಎಲ್ಲ ಆಡಿಸ್ತಾರೆ.
2: ಆಮೇಲೆ
3: ಸಾಂಗ್ ಎಲ್ಲ ಕಳಿಸ್ತಾರೆ ಶಿಲ್ಪಾ ಮ್ಯಾಮ್ ಬಂದು.
2: ಓಕೆ. ಆಮೇಲೆ ಏನ್ ಗೇಮ್ಸ್ ಎಲ್ಲ ಆಡಿಸ್ತಾರೆ ಸ್ಕೂಲಲ್ಲಿ?
3: ಲಗೋರಿ ಒಂದ್ ಸ್ವಲ್ಪ ತಡಗೆ ಪ್ಲೇ ಗ್ರೌಂಡ್ ಗೆ ಬಿಡ್ತಾರೆ ಲಂಚ್ ಆದ್ಮೇಲೆ.
2: ನಿಂಗೆ ಅಮ್ಮ ಲಂಚ್ ಬಾಕ್ಸ್ ಗೆ ಲಂಚ್ ಹಾಕ್ತಾರಲ್ಲ, ತಿಂಡಿ ಎಲ್ಲ ಹಾಕ್ತಾರಲ್ಲ ಬಾಕ್ಸ್ ಗೆ ತಗೊಂಡ್ ಹೋಗಕ್ಕೆ, ಏನ್ ಇಷ್ಟ ತಿಂಡಿ?
3: ಪುಳಿಯೋಗರೆ.
2: ಪುಳಿಯೋಗರೆ ಇಷ್ಟನಾ? ವಾವ್. ಓಕೆ. ನಮ್ ಲಾಸ್ಯಂಗೆ ಭಕ್ತಿಗೀತೆಗಳು ಬರುತ್ತೆ, ಶ್ಲೋಕಗಳು ಬರುತ್ತೆ, ವಚನಗಳು ಬರುತ್ತೆ. ಸೊ ಹಾಗಾದ್ರೆ ನಮ್ ಕಾರ್ಯಕ್ರಮನ ಒಂದು ಭಕ್ತಿಗೀತೆ ಮೂಲಕ ಸ್ಟಾರ್ಟ್ ಮಾಡೋಣ. ಒಂದ್ ಭಕ್ತಿಗೀತೆ ಹಾಡ್ತೀಯಾ? ಓಕೆ.
3: ಕಾಲ

0: ವೆರಿ ಗುಡ್. ನಿನ್ ವಾಯ್ಸ್ ತುಂಬಾ ಚೆನ್ನಾಗಿದೆ.
1: ಥ್ಯಾಂಕ್ ಯು.
0: ಓಕೆ ಲಾಸ್ಯ, ನೀನು ಇವಾಗ ಶ್ಲೋಕಗಳೆಲ್ಲ ಹೇಳ್ತೀಯ, ಭಗವದ್ಗೀತೆ ಅಧ್ಯಾಯಗಳೆಲ್ಲ ನೆನಪಿದೆ ನಿನ್ಗೆ, ನೀನು ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ತೀಯ ಲಾಸ್ಯ ಮನೆಯಲ್ಲಿ?
1: 1 hour ಇಂದ 2 hour ತನಕ.
0: ಓಕೆ, ಅಮ್ಮ ಹೇಳ್ಕೊಡ್ತಾರಾ?
1: ಹೇಳ್ಕೊಡ್ತಾರೆ.
0: ಎಷ್ಟು ದಿನ ತಗೊಂಡೆ ನೀನ್ ಕಲ್ತ್ಕೊಳ್ಳಕ್ಕೆ? 1 ತಿಂಗಳು.
1: ಹೌದು,
0: 1 ತಿಂಗಳು ತಗೊಂಡ್ಯಾ. ಈಗ ನೀನು ಶ್ಲೋಕಗಳು ಹೇಳ್ತೀಯಲ್ಲ, ಅವಾಗ ನಿಂಗೆ ಏನನ್ಸುತ್ತಮ್ಮ?
1: ತುಂಬಾ ಖುಷಿಯಾಗುತ್ತೆ.
0: ಓಕೆ, ಯಾಕೆ ಶ್ಲೋಕಗಳು ಕಲ್ತ್ಕೋಬೇಕು ಅಂತ ಅನ್ಕೊಂಡೆ ನೀನು? ಏನ್ ಇಂಟ್ರೆಸ್ಟಿಂಗ್ ಶ್ಲೋಕದಲ್ಲಿ? ಯಾವ ಭಕ್ತಿಗೀತೆ ಹೇಳ್ತೀಯ? ನಿಂಗೆ ಇಷ್ಟವಾದ ಭಕ್ತಿಗೀತೆ ಯಾವುದು?
1: ಪ್ರಥಮಂ.
0: ಪ್ರಥಮಂ ಹೇಳ್ತೀಯ ನಮಗೋಸ್ಕರ? ಹೇಳ.
1: ಪ್ರಥಮಂ ಶೈಲಪುತ್ರಿ ಚ.

0: ಗುಡ್. ನೀನು ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟು ಗಂಟೆಗೆ ಹೇಳ್ತೀಯಲ್ಲ ಹಾಸ್ಯ?
1: 7:00.
0: 7:00 ಏನ್ ಮಾಡ್ತೀಯ ಎದ್ದ ತಕ್ಷಣ?
1: ಬಲಗಡೆಗೆ ಎದ್ಬಿಟ್ಟು ಕರಾಗ್ರೆ ಹೊಸ ತೆಳ್ತೀವಿ.
0: ಓಕೆ.
1: ಆಮೇಲೆ ಭೂಮಿ ತಾಯಿಗೆ ನಮಸ್ತೆ ಮಾಡ್ತೀವಿ. ಆಮೇಲೆ ಎಕ್ಸರ್ಸೈಸ್ ಮಾಡಿ ಬ್ರಷ್ ಮಾಡಕ್ ಹೋಗ್ತೀವಿ.
0: ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡ್ತೀಯಾ? ಓಕೆ. ಆಮೇಲೆ
1: ಬ್ರಷ್ ಮಾಡಿ ಮಾಡ್ತೀನಿ. ಆಮೇಲೆ ನೀರ್ ಕುಡಿತೀನಿ.
0: ನೀನು ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳ್ದೆ ಅಲ್ಲ, ಶ್ಲೋಕ ಹೇಳ್ತೀಯ ಬೆಳಿಗ್ಗೆ ಎದ್ದ ತಕ್ಷಣ ಅಂತ, ಅದನ್ನ ಹೇಳ್ತೀಯ ಇವಾಗ?
1: ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರ ದರ್ಶನಂ.
0: ಎಷ್ಟು ಶ್ಲೋಕ ಬರುತ್ತೆ ನಮ್ ಲಾಸ್ಯಂಗೆ?
1: 20.
0: 20 ಶ್ಲೋಕಸ್ ಬರುತ್ತಾ? ನಂಗಂತೂ ನೆನ್ಪಿಡ್ಕೊಳಕ್ಕೆ ಕಷ್ಟ ಅಪ್ಪ. ನಿಂಗೆ ಶ್ಲೋಕ ಅಭ್ಯಾಸ ಮಾಡೋದು ಕಷ್ಟನ ಸುಲಭನ?
1: ಸುಲಭ.
0: ಸುಲಭನ? ಅಮ್ಮ ಹೇಳ್ಕೊಟ್ ತಕ್ಷಣ ಕಲ್ತ್ಕೊಂಡ್ಬಿಡ್ತೀಯಾ? ಓದೋದಿಕ್ ಇಷ್ಟನ ಆಟ ಆಡೋದಿಕ್ ಇಷ್ಟನ?
1: ಎರಡಕ್ಕೂ ಇಷ್ಟ.
0: ಓಕೆ. ಏನೇನ್ ಆಟ ಆಡ್ತೀಯ ಫ್ರೆಂಡ್ಸ್ ಜೊತೆ?
1: ಫ್ರೆಂಡ್ಸ್ ಜೊತೆ ಕಳ್ಳ ಪೊಲೀಸ್ ಆಡ್ತೀವಿ, ಲಗೋರಿ ಆಡ್ತೀವಿ, ಕಣ್ಣಾಮುಚ್ಚೆ ಆಡ್ತೀವಿ.
0: ಎಷ್ಟು ಜನ ಫ್ರೆಂಡ್ಸ್ ಇದಾರ ಲಾಸಿಂಗೆ? ಫ್ರೆಂಡ್ಸ್ ಹೆಸರು ಹೇಳ್ಬೋದಾ? ತುಂಬಾ ಇದಾರಾ? ಓಕೆ, ಫ್ರೆಂಡ್ಸ್ ಹೆಸರು ಹೇಳ್ಬೋದಾ ಹೇಳು?
1: ನಮನ್ಯ, ಕಾರುಣ್ಯ, ಶಿರೀಶ್, ಜಾನು ಅಕ್ಕ, ಕೃಷಿ ಅಕ್ಕ.
0: ಓಕೆ. ನಿಂಗೆ ಇಷ್ಟನ ಎಲ್ಲ ಫ್ರೆಂಡ್ಸ್ ಅಂದ್ರೆ? ಆಟದ ಜೊತೆ ಓದ್ತೀಯ ನೀನು? ಸ್ಕೂಲಲ್ಲಿ ಕೊಟ್ಟಿರೋ ಹೋಮ್ವರ್ಕ್ ಎಲ್ಲ ಕರೆಕ್ಟ್ ಟೈಮಿಗೆ ಮಾಡ್ತೀಯಾ? ಮಾಡ್ತೀನಿ. ಗುಡ್ ಗರ್ಲ್ ಅಂತನಾ? ಲಾಸ್ಟ್ ಗುಡ್ ಗರ್ಲ್ ಅಲ್ವಾ? ಓಕೆ. ಈವ್ನಿಂಗ್ ಸ್ಕೂಲಿಂದ ಬಂದ್ಮೇಲೆ ಏನ್ ಮಾಡ್ತೀಯ ಲಾಸ್ಯ?
1: ಒಂದ್ ಸ್ವಲ್ಪ ತಿಂಡಿ ತಿನ್ಬಿಟ್ಟು ಟಿವಿ ನೋಡಿ ಹೋಮ್ವರ್ಕ್ ಬರೀತೀನಿ.
0: ಓಕೆ. ನಿನ್ಗೆ ಗಾದೆ ಮಾತುಗಳನ್ನು ಬರತ್ತೆ ಅಂತ ನಂಗ್ ಗೊತ್ತಾಯ್ತು. ಗಾದೆಗಳನ್ನ ಹೇಳ್ಬೋದಾ? ಹೇಳು.
1: ಅಕ್ಷರ ಮಾಲೆ ಗಾದೆಗಳು, ಆ ಅತಿ ಅಸೆ ಗತಿಗೇಡು, ಆ ಆಕೊಳ ಕಪ್ಪದರೆ ಹಾಲು ಕಪ್ಪೆ, ಈ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ, ಈ ಈಸಬೇಕು ಇದ್ದು ಜಯಿಸಬೇಕು, ಉಪ್ಪು ತಿಂದವನು ನೀರು ಕುಳಿಲೇಬೇಕು, ಊರಿಗೆ ಉಪಕಾರಿ ಮನೆಗೆ ಮಾರಿ, ಋಷಿಗಳಲ್ಲ ದೇವತೆಗಳಲ್ಲ, ಏ ಎತ್ತಿ ಜ್ವರ ಬಂದರೆ ಎಮ್ಮೆಯು ಬರೇ ಆಗಿರಂತೆ, ಏ ಏನೇ ಇರಿದವನು ಕೆಳಗೆ ಇಳಿಯಲೇಬೇಕು, ಐದು ಬೆರಳು ಒಂದೇ ಸಮಾನವಿರುವುದಿಲ್ಲ, ಓ ಒಬ್ಬರಿಂತ ಇಬ್ಬರು ಲಸು, ಓ ಓದಕ್ಕಾಲು ಬುದ್ಧಿಮುಖಲು, ಔಷಧವು ಎಲ್ಲದಕ್ಕೂ ಮದ್ದು ಅಲ್ಲ, ಅಂಗೈ ಉಣ್ಣಿಗೆ ಕನ್ನಡಬೇಕೆ, ಆಹಾ ಎಂತ ಚಂದ ನಮ್ಮ ಕನ್ನಡ ನಾಡು.
0: ವೆರಿ ಗುಡ್. ಎಲ್ಲ ನೆನಪಿದೆಯಲ್ಲ ಲಾಸ್ಯಂಗೆ? ಅದಿಂದ ಆಹಾ ತನಕ. ವೆರಿ ಗುಡ್, ವೆರಿ ಗುಡ್. ಓಕೆ. ಈಗ ನೀನು ಒಗಟುಗಳು ಕೇಳ್ತೀಯ ಅಂತ ಗೊತ್ತಾಯ್ತು ನನ್ಗೆ. ನನ್ಗೆ ಒಂದ್ ಎರಡು ಒಗಟು ಕೇಳ್ತೀಯ, ನಾನ್ ನೋಡೋಣ ನನ್ಗೆ ನೆನ್ಪಿದ್ಯಾ ಅಥವಾ ನನ್ಗೆ ಗೊತ್ತಾ ಅದು ಒಗಟುಗಳಿಗೆ ಆನ್ಸರ್ಸ್ ಗೊತ್ತಾ ಅಂತ ನೋಡೋಣ. ನನ್ ಕೇಳ್ತೀಯ ಒಂದ್ ಎರಡು ಒಗಟು? ಓಕೆ ಹೇಳು. ಐ ಆಮ್ ರೆಡಿ.
1: ಸುತ್ತಲೂ ಸುಣ್ಣದ ಗೋಡೆ ಎತ್ತ ನೋಡಿರೋ ಬಾಗಿಲಿಲ್ಲ.
0: ಸುತ್ತಲೂ ಸುಣ್ಣದ ಗೋಡೆ ಎತ್ತ ನೋಡಿದ್ರು ಬಾಗಿಲಿಲ್ಲ. ಓಕೆ.

0: ಯಾವುದಾದ್ರು ವಚನ ಹೇಳ್ಬೋದಾ?
1: ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದ ಮತ್ತಾರು ಇಲ್ಲಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ಬಸವಣ್ಣ.
0: ಓಕೆ, ಇದನ್ನ ಯಾರು ಬರ್ತಿತ್ತು ಲಾಸ್ಯ? ಗೊತ್ತಾ ಯಾರು ಬರ್ತಿತ್ತು ಅಂತ? ನೀನ್ ಹೇಳ್ದ ನೋಡು ಲಾಸ್ಟ್ಗೆ ಬಸವಣ್ಣ ಅಂತ ಹೇಳಿ, ಬಸವಣ್ಣನವರು ಬರ್ದಿರೋ ವಚನ. ಓಕೆ, ಸೊ ಇದನ್ ವಚನಗಳು ಬರ್ದಿರ್ತಾರಲ್ಲ ಅವರಿಗೆ ವಚನಕಾರರು ಅಂತ ಹೆಸರು. ಓಕೆ, ನಿಂಗೆ ಯಾರದತ್ರ ವಚನಕಾರರ ಹೆಸರು ಗೊತ್ತಾ? ಹೇಳು ನೋಡೋಣ.
1: ವಚನಕಾರರು ಅಲ್ಲಮ ಪ್ರಭು, ಆಯ್ದಕ್ಕೆ ಲಕ್ಕಮ್ಮ, ಆಯ್ದಕ್ಕೆ ಮಾರಯ್ಯ, ಚನ್ನ ಬಸವಣ್ಣ, ಮುಗೇರಾಯಮ್ಮ, ಅಕ್ಕಮಹಾದೇವಿ.
0: ಓಕೆ, ಸೊ ಇವರಿಗೆಲ್ಲ ಏನ್ ಹೇಳ್ತಾರೆ? ವಚನಕಾರರು ಅಂತ ಹೇಳ್ತಾರೆ. ಭಾರತದಲ್ಲಿ ನದಿಗಳು ಹರಿತಾವಲ್ಲ, ನಿಂಗೆ ನದಿಗಳ ಹೆಸರು, ಒಂದು 5 ನದಿಗಳ ಹೆಸರು ಹೇಳ್ಬೋದಾ?
1: ಗಂಗಾ, ಸಿಂಧು, ಯಮುನಾ, ನೇತ್ರಾವತಿ, ವೇದಾವತಿ, ಕೃಷ್ಣ, ಯಮುನಾ.
0: ನೀನು ಭಗವದ್ಗೀತೆ ಶ್ಲೋಕಗಳನ್ನು ಪ್ರಾಕ್ಟೀಸ್ ಮಾಡ್ತೀಯಾ ಅಂತ ನಿಮ್ಮಮ್ಮ ಹೇಳ್ತಾ ಇದ್ರಪ್ಪ. ಓಕೆ, ನಮ್ ಕೇಳುಗರಿಗೆ ಹೇಳ್ತೀಯಾ? ಹೇಳು.
1: ಧ್ಯಾನ

0: சுரீம் தெய்வி சம்பத் விமோக்ஷாயா நிபந்தாயா சுரீமதா மாசு ச சம்பதம் தெய்வீம் அபிஜாதோசி பாண்டவா.
1: லாஸ்யா, ನಿನಗೆ ಈಗ ಭಗವದ್ಗೀತೆ ಶ್ಲೋಕ ಬರುತ್ತಲ್ಲ, ಅದರಲ್ಲಿ ನನಗೆ ಒಂದು ಶ್ಲೋಕ ಹೇಳ್ಬಿಟ್ಟು ಅದರದ್ದು ನೀನು ಅದನ್ನ ಏನು ಅರ್ಥ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬೋದಾ? ಹ್ಮ್, ಹೇಳ್ಬಿಟ.
0: ಅಧ್ಯಾಯ 4 ಶ್ಲೋಕ 7.

0: ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಹೇಳಿದರು, ಸಾಧು ಸಜ್ಜನರನ್ನ ರಕ್ಷಿಸಲು ಮತ್ತು ದುಷ್ಟರನ್ನು ನಾಶ ಮಾಡಲು ಪ್ರತಿಯುಗದಲ್ಲೂ ನಾನು ಅವತರಿಸುತ್ತೇನೆ
1: ಅಂತ ಹೇಳ್ತಾರಾ? ಓಕೆ ಲಾಸ್ಯ, ದೊಡ್ಡವಳಾದ್ಮೇಲೆ ಏನಾಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ಯಾ?
0: ಐಎಎಸ್ ಆಫೀಸರ್.
1: ಹೂ, ಐಎಎಸ್ ಆಫೀಸರ್ಗೆ ಜಾಸ್ತಿ ಓದ್ಬೇಕು ಲಾಸ್ಯ, ಗೊತ್ತಾ ನಿಂಗೆ?
0: ಅಮ್ಮ ಹೇಳ್ತಾರೆ.
1: ಅಮ್ಮ ಹೇಳ್ತಾರಾ ಜಾಸ್ತಿ ಓದ್ಬೇಕು, ಚೆನ್ನಾಗಿ ಓದ್ಬೇಕು ಅಂತ? ಲಾಸ್ಯ, ನಿಂಗೆ ಅಮ್ಮ ಏನೇನು ಹೇಳ್ತಾರೆ, ಏನೇನು ಒಳ್ಳೆ ಮಾತುಗಳನ್ನ ಹೇಳ್ತಾರೆ, ಗುಡ್ ಹ್ಯಾಬಿಟ್ಸ್?
0: ಚೆನ್ನಾಗಿ ಓದ್ಬೇಕು ಅಂತ ಹೇಳ್ತಾರೆ, ಚೆನ್ನಾಗಿ ಬರಿಬೇಕು ಅಂತ ಹೇಳ್ತಾರೆ, ಚೆನ್ನಾಗಿ ಭಗವದ್ಗೀತೆ ಕಲಿಬೇಕು ಅಂತಾರೆ.
1: ಒಳ್ಳೆ ಬುದ್ಧಿ ಕಲಿಬೇಕಂತಾರಲ್ವಾ? ಒಳ್ಳೆ ಬುದ್ಧಿ ಕಲಿತು ಚೆನ್ನಾಗಿ ಓದಿದ್ರೆ ಐಎಎಸ್ ಆಫೀಸರ್ ಆಗ್ಬೋದು ಲಾಸ್ಯ, ಅಲ್ವಾ? ಓಕೆ, ನಮ್ಮ ಲಾಸ್ಯಂಗೆ ಹನುಮಾನ್ ಚಾಲೀಸನೂ ಬರುತ್ತೆ ಅಂತ ಗೊತ್ತಾಯ್ತು ನನಗೆ. ಓಕೆ, ಸೊ ಈ ಹನುಮಾನ್ ಚಾಲೀಸ ನೀನು ಡೈಲಿ ಹೇಳ್ತೀಯ ಮನೆಯಲ್ಲಿ? ಯಾವಾಗ ಹೇಳ್ತೀಯ ಹನುಮಾನ್ ಚಾಲೀಸ? ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ತೀಯಾ, ಸಂಜೆ ಮಲಗುವಾಗ ಹೇಳ್ತೀಯಾ, ಸ್ಕೂಲಿಂದ ಬಂದ ನೆಕ್ಸ್ಟ್ ಹೇಳ್ತೀಯಾ?
0: ಸಂಜೆ ತಕ್ಷಣ ಹೇಳ್ತೀನಿ.
1: ಸಂಜೆ ಹೇಳ್ತೀಯಾ? ಸೊ ಈ ಕಾರ್ಯಕ್ರಮನ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ಕೇಳ್ತಾ ಇರ್ತಾರೆ ನಿನ್ ತರದವ್ರೆ. ಓಕೆ, ಸೊ ಅವರಿಗೂ ಸ್ವಲ್ಪ ಹನುಮಾನ್ ಚಾಲೀಸ ಹೇಳ್ಬೋದಾ? ಓಕೆ ಹೇಳ್ತೀಯ?
0: ಹನುಮಾನ ಚಾಲೀಸ ಅತುಲಿತ ಬಲದಾಮಂ ಸ್ವರ್ಣ ಶೈಲಾಭದೇಹಂ ಧನುಜವನ ಕೃಶಾನಂ ಜ್ಞಾನಿನಾಮಗ್ರಗಣ್ಯಂ ಸಕಲ ಗುಣ ನಿಧಾನಂ ವಾನರಾಳಾಮಧೀಶಂ ರಘುಪತಿ ಪ್ರಿಯ ಭಕ್ತಂ ವಾದ ಜಾತಂ ನಮಾಮಿ ಓಂ ಶ್ರೀ ಹನುಮತೇ ನಮಃ ಶ್ರೀ ಗುರು ಚರಣ ಸರೋಜರಜ.

0: ಬಲಧಾಮ ಅಂಜನಿ ಪುತ್ರ ಪವನ ಸುತನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಕೇಸಂಗಿ ಕಂಚನ ಭರಣ ಬಿರಾಜ ಸುಬೇಸ ಕಾಲನ ಕುಂಡಲ ಕುಂಚಿತ ಕೇಸ ಅತ ಭದ್ರ ಉಧ್ವಜಾಭಿರಾಜೈ ಕಾಂದೇ ಮುಂಜನೇ ಹೂ ಸಾಜೈ ಶಂಕರಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗಬಂಧನ ವಿದ್ಯಾವಾನಗು ನೀಯತಿ ಚಾತುರ ರಾಮ ಕಾಜಗರಿ ಬೇಕೋ ಹಾತುರ ಪ್ರಭು ಚರಿತ್ರ ಸುನಿ ಬೇಕೋ ರಸಿಯ ರಾಮ ಲಕನ ಸೀತಾಮನ ಬಸಿಯ ಸೂಕ್ಷ್ಮ ರೂಪಧರಿ ಸಿಹೈದಿ ಕಾವಾ ಬಿಕಟ ರೂಪದ್ರಿ ಡಂಕಜ ರಾವ ಭೀಮ ರೂಪಧರಿ ಅಸುರ ಸಮಾರೆ ರಾಮಚಂದ್ರ ಕೇ ಕಾಡ ಸಂಹಾರೆ ಲಯಾಸ ಜೀವನ ಲಕನ ಜಿಯಾಹಿ ಶ್ರೀ ರಘುಬೀರ ಅರಸಿವರ ಲಾಹಿ ರಘುಪತಿ ಕೀನಿ ಬೋತ ಬಳಾಯಿ ತುಮ್ಮ ಮಮು ಪ್ರಿಯ ಭರತೈ ಸಮಬಾಹಿ ಸಹಸ ಬದನ ತುಮರೋಜಸ ಗಾವ ಅಸಕ ಶ್ರೀಪತಿ ಕಂಠಲ ಗಾವಿ ಸನಕಾಧಿಕ ಬ್ರಹ್ಮಾದಿ ಮುನೀಸ ನಾರದ ಸಾರದ ಸಹಿತ ಹೈಸ ಜಮಕುಬೇರಧಿಕ ಪಾಲ ಜಹಂತೆ ಕವಿ ಕೋಪಿತ ಕಹಿಸ ಕೇ ಕಹಂತೆ ತುಮ ಉಪಕಾರ ಸುಗ್ರೀವ ಹೀಗಿನ್ನ ರಾಮ ಮಿಲಾಯ ರಾಜಪತಿ ದೀನ ತುಮರೋ ಮಂತ್ರ ವಿಭೀಷಣ ಮಾನ ಲಂಕೇಶ್ವರ ಬಹೇ ಸಬು ಜಗು ಜಾನ ಜುಗು ಸಹಸ್ರ ಜೋ ಜನ ಪರವಾನು ಲೀಲಿಯೋ ತಾಯಿ ಮಧುರ ಫಲ ಜಾನು ತುಮರೋ ಮಂತ್ರ ವಿಭೀಷಣ ಮಾನ ಲಂಕೇಶ್ವರ ಬಹೇ ಸಬು ಜಗು ಜಾನ ಯುಗ ಸಹಸ್ರ ಜೋ ಜನ ಪರಬಾನು ಲೀಲ್ಯೋ ತಾಯಿ ಮಧುರ ಫಲ ಜಾನು ಪ್ರಮು ಮುದ್ರಿಕಾ ಮೆಲೆ ಮುಖಮಾಯಿ ಜಲದಿ ಲಾಂಗಿಕೈ ಅಚರಜನಾಯಿ ದುರ್ಗಮ ಕಾಜ ಜಗದಗೆ ಜಯತೆ ಸುಗಮ ಅನುಗ್ರಹ ತುಮರೇ ತೇತೆ ರಾಮ ದುಲಾರೇ ತುಮರ ಕವರೆ ಹೋತನ ಆಜ್ಞಾ ಬಿನುಪೈ ಸಾರೆ ಸಬ ಸುಕಲಹರಿ ತುಮಾರೇ ಸರಣ ತುಮರಚ್ಚಕ ಕಾಹೋ ಕೋಡ ಆಪನ ತೇಜಸ್ಸು ಮಾರೋ ಅಂಪೈ ತೀನೋ ಲೋಕ ಅಂಕತೇ ಕಾಪೈ ಭೂತಪಿ ಸಾಚನಿ ಕಟ್ಟೆ ನಹಿ ಆವೈ ಮಹಾಬೀರ ಜಪ ನಾಮ ಸುನಾವೈ ನಾಸೈ ರೋಗ ಅರೈ ಸಬ ಪೀರ ಜಪತರಂತರ ಅನುಮತ ಬೀರ ಸಂಕಟತೆ ಅನುಮಾನ ಚುಡಾವೈ ಮನ ಕ್ರಮ ವಚನೆ ಧ್ಯಾನ ಜೋಲಾವೈ ಸಬ ಪರ ರಾಮ ತಪಸ್ವಿ ರಾಜ ತಿನಕೇ ಕಾಜ ಸಕಲ ತುಮು ಸಾಜ ಅವರ ಮನೋರಥ ಜೊಕ್ಕು ಹಿಲಾವೈ ಸೋಹ್ಯಮಿತ ಜೀವನ ಫಲ ಪಾವೈ ಜುಗು ಪರ ಟಾಪ ತುಮಾರಾಯ ಪರಸಿದ್ಧ ಜಗತ ಉಜಿಯಾರ ಸಾಧ ಸಂತಕೆ ತುಮರ ಗಾವಾರೆ ಅಸುರ ನಿಕಂದರು ರಾಮದಾರೆ ಅಷ್ಟ ಸಿದ್ಧಿ ನವ ನಿಧಿಗೇ ತಾತ ಸಬರಿ ದೀನ ಜಾನಕಿ ಮಾತ ರಾಮ ರಸಾಯನ ತುಮರೇ ಪಾಸ ಸದಾ ರಹೋ ರಘುಪತಿಗೆ ದಾಸ ತುಮರೇ ಭಜ ರಾಮ ಕೋ ಪಾವೈ ಜನಮ ಜನಮಗೆ ದುಃಖ ಸಲಾವೈ ಅಂತಕಾಲ ರಘುಬರಪುರ ಜಾಹಿಂ ಜಹಂ ಜನ್ಮ ಹರಿ ಭಕ್ತ ಕಾಯಿ ಹೌರ ದೇವತಾ ಚಿತ್ತನ ದರಹಿ ಹನುಮತ ಸೇಹ ಸರ್ವ ಸುಖ ಕರಹಿ ಸಂಕಟ ಕಟೈ ಮಿಟೈ ಸವ ಪೀರ ಜೋ ಸುಮಿರೈ ಹನುಮತ ಬಲ ವೀರ ಜೈ ಜೈ ಜೈ ಹನುಮಾನ ಕೋ ಸಾಯಿ ಕೃಪಾ ಕರಹು ಗುರು ದೇವಕಿ ನಾಯಿ ಜೋ ಸುತ ಬಾರ ಪಾಠ ಕರ ಕೋಹಿ ಚೂಟಹಿ ವಂದಿ ಮಹಾಸುಖ ಹೋಯಿ ಜೋಯ ಪಡೈ ಹನುಮಾನ ಚಲೀಸ ಹೋಯ ಸಿದ್ಧಿ ಸಾಕಿ ಗೌರೀಸ ತುಳಸಿದಾಸ ಸದಾ ಹರಿ ಜಯ ರಖಿ ಜಯನಾಥ ಹೃದಯ ಮಹಳೇರ ತುಳಸಿದಾಸ ಸದಾ ಹರಿ ಜಯ ರಖಿ ಜಯನಾಥ ಹೃದಯ ಮಹಳೇರ ತುಳಸಿದಾಸ ಸದಾ ಹರಿ ಕೀ ಜಯ ನಾಥ ಹೃದಯ ಮಡೇರ ಪವನತೆಯ ಸಂಕಟ ಹರಣ ಮಂಗಳ ಮೂರತಿ ರೂಪ ರಾಮ ಲಕ್ಷ್ಮಣ ಸೀತಾ ಸಹಿತ ಹೃದಯ ಬರಹೂ ಸುರಭು ಪಾಸಿಯಾರ ರಾಮಚಂದ್ರ ಕೇ ಜಯ ಪರಮಸತ ಹನುಮಾನ ಕೇ ಜಯ ಬೋಲೋ ಭಾಯ್ ಸಬೋ ಸಂತನ ಕೇ ಜಯ ಹನುಮಾನ್ ಮಹಾರಾಜ್ ಕೀ ಜಯ
1: ಲಾಸ್ಯ ಕೀ ಜಯ ವೆರಿ ಗುಡ್ ವೆರಿ ಗುಡ್ ನಿಜವಾಗ್ಲೂ ಹೇಳೋದಾದ್ರೆ ಲಾಸ್ಯ ಇದು ತುಂಬಾ ಇದೆ ಹನುಮಾನ್ ಚಾಲೀಸ ಇಷ್ಟೆಲ್ಲ ನೀನು ನೆನ್ಪಿಟ್ಕೊಂಡಿದ್ಯಲ್ಲ ವೆರಿ ಗುಡ್ ಹ್ಯಾಟ್ಸ್ ಆಫ್ ಟು ಯು
0: ಥ್ಯಾಂಕ್ ಯು
1: ಓಕೆ ಕಷ್ಟಪಟ್ಟಿದ್ಯಾ ಅನ್ಕೊಂಡಿದ್ದೀನಿ ಕಲೀಲಿಕ್ಕೆ ತುಂಬಾ ಶ್ರಮ ತಗೊಂಡಿದ್ಯಾ ಬಟ್ ನೀನು ಕಲ್ತ್ಕೊಂಡಿದ್ಯಲ್ಲ ಅದಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಲಾಸ್ಯಂಗೆ ಓಕೆ ಲಾಸ್ಯ ಈಗ ನಿನ್ ಸ್ಕೂಲಲ್ಲಿ ನೀನು ಸ್ಟೋರೀಸ್ ಎಲ್ಲ ಹೇಳ್ತೀಯಾ ಟೀಚರ್ ಹೇಳ್ತಾರಾ ಲಾಸ್ಯ
0: ಒಂದು
1: ಇಂಗ್ಲಿಷ್ ಸ್ಟೋರಿ ಹೇಳ್ತೀಯಾ ಕನ್ನಡ ಸ್ಟೋರಿ ಹೇಳಲ್ವಾ ನಂಗೆ ಕನ್ನಡದಲ್ಲ ಸ್ಟೋರಿ ಕೇಳ್ಬೇಕಪ್ಪ ಇವಾಗ ಎರಡನ್ನು ಹೇಳ್ತೀಯಾ ಸರಿ ನನ್ಗೊಂದ್ ಕತೆ ಹೇಳಪ್ಪ
0: ಮರಿ ಮತ್ತು ಬಾತುಕೋಳಿ ಇಬ್ರು ಫ್ರೆಂಡ್ಸ್ ಇದ್ರಂತೆ ಮರಿ ಒಂದಿನ ಬಾತುಕೋಳಿನ ಊಟಕ್ಕೆ ಕರೆದ್ರಂತೆ ಊಟ ಮಾಡಕ್ ಹೋಯ್ತಂತೆ ಬಾತುಕೋಳಿ ಅವಾಗ ನರಿ ಪ್ಲೇಟ್ ಅಲ್ಲಿ ಊಟ ಇಕ್ಕೊಡ್ತಂತೆ ಪ್ಲೇಟ್ ಅಲ್ಲಿ ನರಿ ತಿಂತು ಬಾತುಕೋಳಿ ತಿನ್ನಕೆ ಆಗ್ಲಿಲ್ವಂತೆ ಬಾತುಕೋಳಿ ಬೇಜ್
1: ಯಾಕೆ ತಿನ್ನಕ್ಕೆ
0: ಅಂದ್ರೆ ಅದು

0: ಹೋಗಿರುತ್ತೆ.
1: ಓಕೆ,
0: ಅದಕ್ಕೆ ತಿನ್ನಕಾಗ್ಲಿ ಅಂತೆ ಬೇಜಾರಾಗಿ ಮನೆಗೆ ಹೋಯ್ತಂತೆ. ಇನ್ನೊಂದಿನ ಬಾತುಕೋಳಿ ಇನ್ನೊಂದಿನ ಮನೆಗೆ ಊಟಕ್ಕೆ ಕರೀತಂತೆ. ಹೋಯ್ತಂತೆ ನರಿ. ನರಿ ಹೋದ್ಮೇಲೆ ಜಗ್ಗಲ್ಲಿ ಬಾತುಕೋಳಿ ಇಬ್ರಿಗೂ ಅನ್ನ ಸಮರ್ಥಂತೆ ಜಗ್ಗಲ್ಲಿ. ಬಾತುಕೋಳಿ ತಿಂತು ನರಿ ತಿನ್ನಕ್ಕೆ ಆಗ್ಲಿಲ್ಲ.
1: ಯಾಕೆ? ನರಿ ದುಮ್ಮುತ್ತಿ ಜಗ್ಗಲ್ಲಿ ಹೋಗಿಲ್ವಾ?
0: ಇಲ್ಲ.
1: ಓಕೆ, ಸೊ ಟಿಟ್ ಫಾರ್ ಟ್ಯಾಟ್ ಅಲ್ವಾ. ನರಿ ಏನ್ ಮಾಡ್ತು ಬಾತುಕೋಳಿ ಜೊತೆ, ಬಾತುಕೋಳಿನೂ ನರಿ ಜೊತೆ ಹಾಗೆ ಮಾಡ್ತು. ಇದ್ರ ಮೋರಲ್ ಆಫ್ ದಿ ಸ್ಟೋರಿ ಏನು ಲಾಸ್ಯ?
0: ನಾವು ಯಾರ್ಯಾರಿಗೆ ಕೆಟ್ಟದ್ ಮಾಡಿದ್ರೆ ಅವರು ನಮಗೆ ಕೆಟ್ಟದ್ ಮಾಡ್ತಾರೆ.
1: ಹೌದಾ?
0: ಇಂಗ್ಲಿಷ್ ಸ್ಟೋರಿ ಹೇಳ್ತೀವಿ.
1: ಇಂಗ್ಲಿಷ್ ಸ್ಟೋರಿ ಹೇಳ್ತೀಯಾ? ಓಕೆ ಹೇಳಪ್ಪ.
0: ಒನ್ಸ್ ಅಪಾನ್ ಎ ಟೈಮ್ ಹಂಗ್ರಿ ಫಾಕ್ಸ್ ಸಾ ಎ ಬಂಚ್ ಆಫ್ ಗ್ರೇಪ್ಸ್ ಹ್ಯಾಂಗಿಂಗ್ ಫ್ರಮ್ ಅ ವೈನ್. ಹಿ ವಾಂಟ್ಸ್ ದ ಗ್ರೇಪ್ಸ್ ಸೋ ಜಂಪ್ಡ್ ಅಂಡ್ ಜಂಪ್ಡ್ ಕುಡ್ ನಾಟ್ ರೀಚ್ ದ ಗ್ರೇಪ್ಸ್ ಸೋ ಹಿ ವೆಂಟ್ ಅವೇ ಸೇಯಿಂಗ್ ದ ಗ್ರೇಪ್ಸ್ ಆರ್ ಸೋರ್. ಮೋರಲ್ ಆಫ್ ದ ಸ್ಟೋರಿ ಇಸ್ ಡೋಂಟ್ ಬಿ ಗ್ರೀಡಿ. ಥ್ಯಾಂಕ್ ಯು.
1: ಓಕೆ ಲಾಸ್ಯ, ನೀನು ಇಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ಯಾ? ನಿಮ್ಮಅಮ್ಮ ನಿಂಗೆ ಎಷ್ಟೆಲ್ಲ ವಿಷಯ ಹೇಳ್ಕೊಟ್ಟಿದ್ದಾರೆ, ಶ್ಲೋಕ ಹೇಳ್ಕೊಟ್ಟಿದ್ದಾರೆ, ಹನುಮಾನ್ ಚಾಲೀಸ ಇಷ್ಟುದ್ದ ಇದೆ ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ, ಮತ್ತೆ ನಿನ್ಗೆ ಗಾದೆಗಳು ಒಗಟುಗಳು ಆಮೇಲೆ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ತಿಳ್ಕೊಂಡಿದ್ಯಾ, ವಚನಗಳ ಬಗ್ಗೆ ತಿಳ್ಕೊಂಡಿದ್ಯಾ. ಸೊ ಡೆಫಿನೆಟ್ಲಿ ಹ್ಯಾಟ್ಸ್ ಆಫ್ ಟು ಯು. ನೀನು ಐ ಎ ಎಸ್ ಆಗ್ಬೇಕು ಅಂತ ಅನ್ಕೊಂಡಿದ್ಯಲ್ಲ, ಸೊ ನಿನ್ ಕನ್ಸು ಈಡೇರ್ಲಿ. ಅಂಡ್ ಅದಕ್ಕೋಸ್ಕರ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಐ ಎ ಎಸ್ ಆಫೀಸರ್ ಆಗು ಅಂತ ನಾನು ವಿಶ್ ಮಾಡ್ತೀನಿ ನಿನ್ಗೆ. ಓಕೆ, ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದಿಸ್ ಹಕ್ಕಿಯ ಬಳಗ ಪ್ರೋಗ್ರಾಮ್.

0: ಇದುವರೆಗೆ ಹಕ್ಕಿಯ ಬಳಕ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: 1.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಫಾರ್ ಯುವರ್ಸ್.
2: ಕೇಳುವರೆ ಸಮಯ ಆಗಿದೆ 3:15. ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
3: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
4: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಎಸ್ ಪಿ ಗೀತಾ ಅವರು. ಮೇಡಮ್ ನಮಸ್ಕಾರ.
5: ನಮಸ್ತೆ.
4: ಈಗ ಕೆಲವು ಸಲ ಬೇರೆ ಬೇರೆ ಆರೋಪಗಳಾದಾಗ ಕೇಸ್ ಆಗುತ್ತೆ, ಮತ್ತೆ ಪೊಲೀಸರು ಕೂಡ ಅಲ್ಲಿ ಮಧ್ಯ ಪ್ರವೇಶಿಸ್ತಾರೆ. ಆ ಸಂದರ್ಭಗಳಲ್ಲಿ ಬೇರೆ ಬೇರೆ ದಾಖಲೆಗಳನ್ನ ಅವರು ವಶಪಡಿಸಿಕೊಳ್ತಾರೆ, ಡಾಕ್ಯುಮೆಂಟ್ಸ್ಗಳಾಗಿರಬಹುದು ಅಥವಾ ವಸ್ತುಗಳಾಗಿರಬಹುದು. ಆ ವಸ್ತುಗಳನ್ನ ವಶಪಡಿಸಿಕೊಂಡ ನಂತರ ಅದನ್ನ ಮತ್ತೆ ವಾಪಸ್ ತಗೋಬೇಕು ಅಂತ ಇರುತ್ತೆ. ಉದಾಹರಣೆ, ಈಗ ಮೊಬೈಲ್ ಅನ್ನ ಇಸ್ಕೊಂಡಿರ್ಬೋದು, ಅಥವಾ ಯಾವುದೋ ಒಂದು ವಸ್ತುವಿಂದ ಏನೋ ಆಯಿತು, ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ವಾಚ್ ಇತ್ತು, ಅಥವಾ ಏನೋ ಸ್ಪೆಕ್ಸ್ಗಳು ಇರ್ಬೋದು, ಒಟ್ಟಾರೆ ಯಾವುದೇ ವಸ್ತುಗಳು ಅಪರಾಧ ನಡೆದ ಸಂದರ್ಭಗಳಲ್ಲಿ ವಶಪಡಿಸ್ಕೊಂಡಿರ್ಬೋದು. ಆದರೆ ಅದನ್ನು ವಾಪಸ್ ಪಡೀಬೇಕು ಮತ್ತೆ ನಾವು ಅಂತಿರುತ್ತೆ. ಹಣನೂ ಇರ್ಬೋದು, ಹಣದ ಪೆಟ್ಟಿಗೆ ಇರ್ಬೋದು, ಅದನ್ನು ವಾಪಸ್ ತಗೋಬೇಕು. ಹೇಗೆ ಇದನ್ನ ಮುಂದುವರಿಸ್ಬೇಕು ಮೇಡಮ್?
5: ಈ ಸರಿಯಾದ ಪ್ರಶ್ನೆ ಕೇಳಿದ್ರಿ. ಇಲ್ಲಿ ಯಾವ ರೀತಿ ಮಾಡಬಹುದು ಅಂತಂದ್ರೆ, ಯಾವುದೇ ಒಂದು ಆರೋಪವಾದಂತಹ ಸಂದರ್ಭದಲ್ಲಿ ಅದನ್ನು ಒಂದು ಪಂಚನಾಮೆಗೋಸ್ಕರನಾರಾಗ್ಲಿ, ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ ಆಗ್ಲಿ, ಇಲ್ಲಾಂದ್ರೆ ಕೆಲವೊಂದು ವಸ್ತುಗಳನ್ನಾಗಿ ಪೊಲೀಸ್ನವರು ತನಿಖೆ ಮಾಡೋ ಸಂದರ್ಭದಲ್ಲಿ ವಶಪಡಿಸ್ಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಅದು ಮೊಬೈಲ್ ಆಗಿರ್ಬೋದು, ಈಗ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಅವರ ಒಂದು ವೆಹಿಕಲ್ ಇರ್ಬೋದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಅವರ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಎಫ್ ಸಿ ಇರ್ಬೋದು, ಈ ಕೆಲವೊಂದು ಏನು ಸಂಬಂಧಪಟ್ಟಿರುತ್ತಂತೆ ಅದೊಂದು ಡಾಕ್ಯುಮೆಂಟ್ಸ್ ಆಗಲಿ ತಗೊಂಡಿರ್ತಾರೆ, ಮತ್ತು ವಸ್ತುಗಳನ್ನೆಲ್ಲೋ ಸಹ ತಗೊಂಡಿರ್ತಾರೆ. ಅದೇ ರೀತಿ ಕಾರ್ ಆಕ್ಸಿಡೆಂಟ್ ಆದಾಗ್ಲಾಗ್ಲೂ ಪ್ರತಿಯೊಂದು, ಮತ್ತು ಇವಾಗ ಒಂದು ಮರ್ಡರ್ ಆಗಿರುತ್ತೆ, ಆ ಮರ್ಡರ್ನಲ್ಲಿ ಬಳಸಿದಂತಹ ವಸ್ತುಗಳನ್ನು ಸಹ ಅವರು ವಶಪಡಿಸ್ಕೊಂಡಿರ್ತಾರೆ. ಆ ವಶಪಡಿಸ್ಕೊಂಡಂತಹ ವಸ್ತುಗಳನ್ನ ನಾವು ಯಾವ ರೀತಿ ಪಡಿಬಹುದು ಅಂತ ಅಂದ್ರೆ, ನಮ್ಮ ಹಿಂದೆ ನಮ್ಮ ಸಿ ಆರ್ ಪಿ ಸಿ ಪ್ರಕಾರ 457 ಪ್ರಕಾರ ಅದನ್ನ ವಶಪಡಿಸ್ಕೊಳ್ಬಹುದು ಅಂತ ಇತ್ತು. ಈಗ ಆ ಸೆಕ್ಷನ್ ಅನ್ನ ಚೇಂಜ್ ಮಾಡಿದ್ದಾರೆ. ಸೆಕ್ಷನ್ 503 ಆಫ್ ಬಿ ಎನ್ ಎಸ್ ಎಸ್ ಕಾಯ್ದೆ ಪ್ರಕಾರ ಆ ಒಂದು ಏನು ವಸ್ತುಗಳನ್ನ ವಶಪಡಿಸ್ಕೊಂಡಿರ್ತಾರೋ ಅಂತ ವಸ್ತುಗಳನ್ನ

0: ನಾವು ಕೋರ್ಟಿನ ಮೂಲಕ ಅಪ್ಲಿಕೇಶನ್ಸ್ ಹಾಕಿ ಮತ್ತೆ ವಾಪಸ್ಸು ತೆಗೆದುಕೊಳ್ಳಬಹುದು. ಅಂದ್ರೆ ಕೇಸು ಮುಗ್ದಿರ್ಬೇಕು, ಮತ್ತೆ ಒಂದು ಕೇಸು ಮುಗ್ದಿಲ್ಲ ಅಂದಾಗ ಅದನ್ನ ಅಂಡರ್ಟೇಕ್ ಮಾಡಿಕೊಂಡು, ಅಂದ್ರೆ ನಾವು ಕೋರ್ಟಲ್ಲಿ ಯಾವಾಗ ನಮ್ಮನ್ನ ಕಾಲ್ ಮಾಡಿ ಕರೀತಾರೆ, ಈ ಒಂದು ಕೇಸಿಗೆ ಈ ಒಂದು ಏನು ತೆಗೆದುಕೊಂಡು ಹೋಗ್ತಿದ್ದೀರಾ ಒಂದು ವೆಹಿಕಲ್ ಆಗಿ, ಅವತ್ತೊಂದು ದಿನ ಅದನ್ನ ಕೋರ್ಟ್ ವಿಚಾರಣೆ ಸಮಯದಲ್ಲಿ ನೀವು ತಂದು ಹಾಜರ್ಪಡಿಸಬೇಕು ಅಂತ ಹೇಳಿರ್ತಾರೆ. ಸೊ ಒಂದು ಆ ಡೈರೆಕ್ಷನ್ಸ್ ಮೇಲೆ ವಾಪಸ್ಸು ತಗೊಂಡ್ಬರ್ಬಹುದು. ಈ ರೀತಿ ಒಂದು ಸೆಕ್ಷನ್ 503 ಪ್ರಕಾರ ನಾವು ಅದನ್ನ ವಶಪಡಿಸಿಕೊಳ್ಬಹುದು.
1: ಸಾಮಾನ್ಯ ನಾವು ನೋಡ್ತಾ ಇರ್ತೀವಿ ಈಗ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಸಾಕಷ್ಟು ವೆಹಿಕಲ್ ಗಳು ನಿಂತಿರ್ತವೆ, ಲಾರಿ ಬಸ್ಸು ಸಣ್ಣ ಪುಟ್ಟ ವೆಹಿಕಲ್ ಗಳು ನಿಂತ್ಕೊಂಡು ಎಲ್ಲಾ ದೊಡ್ಡ ದೊಡ್ಡ ವೆಹಿಕಲ್ ಗಳು ಅಥವಾ ದೊಡ್ಡ ದೊಡ್ಡ ಕ್ರೇನ್ ಗಳು ಕೂಡ ಅಂದ್ರೆ ದೊಡ್ಡ ದೊಡ್ಡ ಯಂತ್ರಗಳು ಅವೆಲ್ಲ ಇರ್ತವೆ, ನೋಡಿದಾಗ ಅಲ್ಲಿ ನಿಲ್ಸಕ್ ಜಾಗ ಇರಲ್ಲ. ಆದರೆ ಆ ಒಂದು ಕೇಸ್ ಮುಗಿಯೋ ತನಕ ಅವು ಅಲ್ಲೇ ಇರ್ತವೆ ಅಂತ ಹೇಳಿ ನಾವು ಜನರು ಕೂಡ ನೋಡಿದವರು ಅನ್ಕೊಂಡ್ಬಿಟ್ಟಿರ್ತೀವಿ. ಆದರೆ ತಾವು ಇದೀಗ ಒಂದು ಮಾಹಿತಿ ಮಾಡಿಕೊಟ್ಟಿದ್ದೀರಿ, ಅದು ಬಳಸೋರಿದ್ರೆ ಒಂದು ವೆಹಿಕಲ್ ಇದ್ರೆ ಅದು ಡ್ಯಾಮೇಜ್ ಆಗಿದ್ದಿಲ್ಲ ಅಂತಂದ್ರೆ, ಅದು ಸುಸ್ಥಿತಿಯಲ್ಲಿ ಇತ್ತಂತಂದ್ರೆ, ಆದರೆ ಅಪರಾಧ ಸಂದರ್ಭಗಳಲ್ಲಿ ಅದು ಏನಾದರೂ ಬಳಕೆ ಆಗಿದ್ರೆ ಅದನ್ನು ಮತ್ತೆ ತಗೊಂಡು ಮತ್ತೆ ಕೋರ್ಟ್ ಅವರು ಇದನ್ನು ಅಲ್ಲಿ ಪ್ರಸ್ತುತಪಡಿಸಬೇಕು ಅಂತಂದಾಗ ಅದನ್ನು ಅಲ್ಲಿ ಕೊಡಬಹುದು. ಹೀಗೆ ಒಂದು ವಸ್ತು ಮೊಬೈಲ್ ಆಗಿರ್ಬೋದು, ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅದನ್ನು ನಾವು ವಾಪಸ್ಸು ನಮ್ಮ ಸುದೀರ್ಪಿಗೆ ಅದನ್ನು ಕೋರ್ಟ್ ಮೂಲಕವಾಗಿ ತೆಗೆದುಕೊಂಡು ಕೋರ್ಟ್ ಕೇಳಿದಾಗ ಅದನ್ನು ಹಾಜರುಪಡಿಸೋ ಆ ಸಮಯದಲ್ಲಿ ನಾವು ಸ್ಪಂದಿಸಿದರೆ ಏನು ಸಮಸ್ಯೆ ಇಲ್ಲ ಅಂತ ಅನ್ನೋದನ್ನ ಹೇಳಿದ್ರಿ.
0: ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಾಂಡ್ ಸಹ ಬರೆಸ್ಕೊಡ್ಬೇಕಾಗತ್ತೆ, ಯಾಕೆಂದ್ರೆ ಸುಮ್ಮನೆ ನಮ್ಮ ಕೋರ್ಟಿನ ಮೂಲಕ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ.
1: ಕಾನೂನಿನಲ್ಲಿ ಈ ಒಂದು ಅವಕಾಶ ಇದೆ ಅಂತ ಮಾಹಿತಿ ಮಾಡಿಕೊಟ್ಟಿದ್ರಿ ಎಸ್ ಪಿ ಗೀತಾ ಮೇಡಮ್ ಅವರೇ, ತುಂಬಾ ಧನ್ಯವಾದಗಳು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಮಸ್ಕಾರ.
0: ನಮಸ್ತೆ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: Akashvani FM Rainbow 101.3 MHz Musically yours. ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಹಲೋ, ನಮಸ್ತೆ, ಶುಭ ಮಧ್ಯಾಹ್ನ ಕೇಳುಗರೆ. ಈಗ ಸಮಯ ಆಗಿದೆ 3:06:25. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಆತ್ಮೀಯ ಕೇಳುಗರಿಗೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಇರೋದು ನಾನು ಆರ್ಜೆ ಸಿಂಧು. ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲಿನಲ್ಲಿ ಪ್ರತಿದಿನ 3:00-4:00 ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ದಿನಕ್ಕೊಂದು ವಿಷಯದಂತೆ ಪ್ರಶ್ನೆಗಳು ನಿಮಗೋಸ್ಕರ ಕೇಳಲಾಗುತ್ತೆ. ಮಾಹಿತಿ ಹಾಗೂ ಮನರಂಜನೆಯ ಜೊತೆಗೆ ಸುಮಧುರವಾದ ಹಾಡುಗಳು ನಿಮ್ಮನ್ನು ರಂಜಿಸಲು ಎಂದಿನಂತೆ FM ರೈನ್ಬೋನಲ್ಲಿ ಇಂದು ಸಹ ಇದೆ. ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ನಾವಂತೂ ಕೇಳ್ತೀವಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ನೀವು ಸಹ ತಯಾರಾಗಿರಬೇಕು, ತಯಾರಾಗಿದ್ದೀರಾ ಅಂತ ಅನ್ಕೋತಾ, ನಿಮ್ಮ ಸರಿಯಾದ ಉತ್ತರಗಳು ನಮಗೆ ಬಂದು ತಲುಪಬೇಕಾಗಿರುವಂತಹ ಸಂಖ್ಯೆ 9480901013 9480901013. ಈ ಸಂಖ್ಯೆಗೆ ನಿಮ್ಮ ಉತ್ತರಗಳು ನಮ್ಮನ್ನು ಬಂದು ತಲುಪಬೇಕು. ಸಂದೇಶವನ್ನು ಕಳಿಸೋಕ್ಕೆ ಹಾಗಾದರೆ ನೀವೆಲ್ಲರೂ ರೆಡಿಯಾಗಿದ್ದೀರಾ? ಮೊದಲನೇ ಪ್ರಶ್ನೆಯನ್ನು ಕೇಳೋದಕ್ಕೂ ನೀವೆಲ್ಲರೂ ರೆಡಿಯಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಮೊದಲನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಇಂದಿನ ರಸಪ್ರಶ್ನೆ ಕಾರ್ಯಕ್ರಮದ ವಿಷಯ ಏನಪ್ಪ ಅಂತಂದರೆ ಕನ್ನಡ ಚಲನಚಿತ್ರರಂಗದ ಕುರಿತಾದಂತಹ ಪ್ರಶ್ನೆಗಳಿರುತ್ತೆ. ಆದರೆ ಯಾವುದೇ ತರಹದ ಸೀರಿಯಸ್ ಪ್ರಶ್ನೆಗಳಿರೋದಿಲ್ಲ. ಎಲ್ಲ ಮನೋರಂಜನೆಯನ್ನು ಕೊಡೋದಕ್ಕೆ, ಹಾಗೆ ನಿಮಗೆ ನಿಮ್ಮನ್ನು ರಂಜಿಸಲಿಕ್ಕೆ ಬರುವಂತಹ ಪ್ರಶ್ನೆಗಳಾಗಿರ್ತವೆ. ಹಾಗಾದರೆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನೀವು ರೆಡಿಯಾಗಿದ್ದೀರಾ ಅಂತ ಅನ್ಕೋತ ಮೊದಲನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಚಿತ್ರದ ಅಡಿ ಬರಹವನ್ನು ಹೇಳಲಾಗುತ್ತೆ. ಅಡಿ ಬರಹದ ಮೂಲಕ ಚಿತ್ರದ ಶೀರ್ಷಿಕೆಯನ್ನು ನೀವು ಗುರುತಿಸಬೇಕು. ಚಿತ್ರದ ಅಡಿ ಬರಹ ಮನದ ಮುಗಿಲಲ್ಲಿ ಮೊಹಬ್ಬತ್. ಮನದ ಮುಗಿಲಲ್ಲಿ ಮೊಹಬ್ಬತ್ ಅನ್ನುವ ಅಡಿಬರಹವನ್ನು ಹೇಳಲಾಗಿದೆ. ಈ ಅಡಿಬರಹ ಯಾವ ಚಿತ್ರದ್ದು? ಚಿತ್ರದ ಶೀರ್ಷಿಕೆಯನ್ನು ಕಂಡುಹಿಡಿಬೇಕು ನೀವು. ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ ಅಂತ ಹೇಳ್ತಾ ಒಂದು ಹಾಡು ಬರ್ತಾ ಇದೆ ನಿಮಗೋಸ್ಕರ, ಕೇಳಿ ಎಂಜಾಯ್ ಮಾಡಿ.

ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ.

0: ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯನ್ನ ಕೇಳಿದ್ವಿ, ಮನದ ಮುಗಿದಲ್ಲಿ ಮೊಹಬ್ಬತ್, ಇದು ಚಿತ್ರದ ಶೀರ್ಷಿಕೆಯ ಅಡಿ ಬರಹ. ಹಾಗಾದ್ರೆ ಚಿತ್ರದ ಶೀರ್ಷಿಕೆ ಏನು, ಅದನ್ನ ಕಂಡುಹಿಡಿಯಬೇಕು ಅಂತ ಕೇಳಲಾಗಿತ್ತು. ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡೋಣ. ಸರಿಯಾದ ಉತ್ತರವನ್ನ ತುಂಬಾ ಜನ ಸಂದೇಶವನ್ನು ಅಂತೂ ಕಳಿಸಿದ್ದೀರಿ. ಅದರಲ್ಲಿ ಸರಿಯಾದ ಉತ್ತರವನ್ನು ಯಾರ್ಯಾರು ಕಳಿಸಿದ್ದಾರೆ ಅಂತಂದ್ರೆ, ಹಂಸವೇಣಿ ಅವರು, ಜಗದಾಂಬಿಕಾ ಹಂಸವೇಣಿ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಹಾಗೆ ಅನುಷಾ ಅವರು ನೇತ್ರ ಕೆಂಗೇರಿಯಿಂದ, ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಬೆಂಗಳೂರು, ಹೊನ್ನೂರು ಅಲ್ಲಿ ಅನಂತಪುರ ಜಗಳೂರು ತಾಲೂಕು, ಹಾಗೆ ಆಶಾ ಶೆಣೈ ಮಡಿಕೇರಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುಮಿತ್ರಾ ಸಂಡೂರಿನಿಂದ ಪ್ರಶ್ನೆನ ಉತ್ತರನ ಕಳಿಸಿ ನನಗೊಂದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಹೌದಾ ಅಂತ ಹೇಳಿ ಖಂಡಿತ ನಿಮ್ಮ ಉತ್ತರ ಸರಿಯಾಗಿದೆ. ಕ್ವಶನ್ ಮಾರ್ಕನ್ನು ನೀವು ತೆಗಿಬೋದೀಗ. ಹಾಗೆಯೇ ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಉಮೇಶ್ ಎಂ ದೇವರ ಚಿಕ್ಕನಹಳ್ಳಿ, ಮಂಜುನಾಥ್ ಲಗ್ಗೇರಿ, ಸುಮಾ ಫ್ರಮ್ ತುಮಕೂರು, ಗುರುರಾಜ ಕುಟುಂಬ ವಿರೂಪಾಕ್ಷಪುರ, ಹಾಗೆಯೇ ಡೇವಿಡ್ ಟೇಲರ್ ಮುನಿರಾಬಾದ್ ಡ್ಯಾಮ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಉತ್ತರ ಸರಿಯಾಗಿದೆ. ಇನ್ನೂ ಹಲವು ಜನರು ನಮಗೆ ಸಂದೇಶವನ್ನು ಕಳಿಸಿದ್ದೀರಾ, ಆದರೆ ನಿಮ್ಮ ಉತ್ತರಗಳೆಲ್ಲ ತಪ್ಪಾಗಿದೆ. ಸರಿಯಾದ ಉತ್ತರ ಏನು ಅಂತ ನೋಡೋದಾದರೆ, ಸರಿಯಾದ ಉತ್ತರ ಮನದ ಮುಗಿಲಲ್ಲಿ ಮೊಹಬ್ಬತ್ ಅನ್ನುವ ಅಡಿಬರಹ ಇದ್ದಂತಹ ಶೀರ್ಷಿಕೆ ಗಾಳಿಪಟ. ಗಾಳಿಪಟ ಚಿತ್ರದ ಶೀರ್ಷಿಕೆಯ ಅಡಿಬರಹ ಮನದ ಮುಗಿಲಲ್ಲಿ ಮೊಹಬ್ಬತ್ ಅನ್ನೋದಾಗಿತ್ತು. ಗಾಳಿಪಟ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್, ಹಾಗೆ ರಾಜೇಶ್ ಕೃಷ್ಣನ್, ದಿಗಂತ್ ಅವರು ಅಭಿನಯ ಮಾಡಿದ್ರು. ಈ ಚಿತ್ರದ ನಿರ್ದೇಶನವನ್ನ ಮಾಡಿದ್ರು ಯೋಗರಾಜ್ ಭಟ್ ಅವರು. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಪ್ರಶ್ನೆ ಇಲ್ಲ, ಈಗ ಒಂದು ಹಾಡು ಪ್ರಸಾರ ಆಗತ್ತೆ. ಆ ಹಾಡಿನ ಕುರಿತಾಗಿ ನಾವು ಕೇಳುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀವು ಹೇಳಬೇಕು. ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕಳಿಸುವಂತಹ ಪ್ರಯತ್ನವನ್ನ ಮಾಡಿದಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ, ಎರಡನೇ ಪ್ರಶ್ನೆಗೆ ಒಂದು ಹಾಡು ಪ್ರಸಾರ ಆಗತ್ತೆ. ಹಾಡನ್ನ ಮೊದಲು ಕೇಳಿ ಬನ್ನಿ, ನಂತರ ಅದರ ಕುರಿತಾದಂತಹ ಪ್ರಶ್ನೆಯನ್ನ ಕೇಳಲಾಗುತ್ತೆ.

ಈ ಹಾಡು ಯಾವ ಚಿತ್ರದ್ದು? ಈಗ ನೀವು ಕೇಳಿದಂತಹ ಹಾಡು ಯಾವ ಚಿತ್ರದ್ದು ಅನ್ನೋದು ನಮ್ಮ ಎರಡನೇ ಪ್ರಶ್ನೆ. ಕಾರ್ಯಕ್ರಮದಲ್ಲಿ ಈಗ ತಾನೇ ಕೇಳಿದಂತಹ ಒಂದು ಜಾನಪದ ಗೀತೆ, ಆ ಗೀತೆಯನ್ನು ಯಾವ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಹೊಮ್ಮಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಿದ್ವಿ, ಅಂದ್ರೆ ಒಂದು ಹಾಡನ್ನ ಪ್ರಸಾರ ಮಾಡಿ ಆ ಹಾಡನ್ನ ಯಾವ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ ಅಂತ ಕೇಳಿದ್ವಿ. ಸರಿಯಾದ ಉತ್ತರವನ್ನ ನಮ್ಮ ಪ್ರೀತಿಯ ಕೇಳುಗರು ಕಳಿಸಿದ್ದಾರೆ. ಸುಧಾ ನಾರಾಯಣ್ ಕೆ ಹಳ್ಳಿಯಿಂದ, ದಿಲೀಪ್ ಕುಮಾರ್ ವಿಜಯನಗರದಿಂದ, ರಾಕೇಶ್ ಹರಿಹರ, ಜಿ ಎಸ್ ಚಂದನಾ ಚಿತ್ರದುರ್ಗ, ಗಾಯತ್ರಿ ಧಾರವಾಡ, ವಾಣಿಶ್ರೀ ಧಾರವಾಡ, ಬಾಬಾ ಕಲ್ಯಾಣ್ ಬೆಂಗಳೂರು, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು, ಉಮೇಶ್ ಎಂ ದೇವರಚಿಕ್ಕನಹಳ್ಳಿ, ಸುಮಾ ತುಮಕೂರಿನಿಂದ, ಎಸ್ ಎಂ ಶೋಭಾ ಹಾಸನ, ವೆಂಕಟಾಚಲ ಜಗದಂಬಾ ಮಾರತ್ಹಳ್ಳಿ, ನವೀನ್ ಕುಮಾರ್ ಗಂಗಾವತಿ, ಹಾಗೆಯೇ ಸುಮಾ ಮಹಾಂತೇಶ್ ಬೆಟ್ಟದೂರಿನಿಂದ, ವರಲಕ್ಷ್ಮಿಯವರು ಪೀಣ್ಯದಿಂದ, ಗುರುರಾಜ ಸೋಮಯಾಜಿ ಅವರು ಜ್ಞಾನಭಾರತಿ ಲೇಔಟ್ನಿಂದ, ಹಾಗೆಯೇ ನಂಬರ್ ಎಂಡಿಂಗ್ ವಿತ್ 2460 ಸಂದೇಶವನ್ನು ಕಳಿಸಿದ್ದೀರಾ, ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ, ಆದರೆ ನಿಮ್ಮ ಹೆಸರನ್ನು ಮುಂದಿನ ಬಾರಿ ಕಳುಹಿಸಿ ಅಂತ ಹೇಳ್ತಾ ಸರಿಯಾದ ಉತ್ತರ ಆಗಿತ್ತು. ಮೊದಲು ಹಾಡನ್ನು ಮತ್ತೊಮ್ಮೆ ಕೇಳಿ ಬರೋಣ.

ಈ ಜಾನಪದ ಗೀತೆಯನ್ನ ಯಾವ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ ಅನ್ನೋದು ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಬನಾರಸ್ ಚಿತ್ರ. ಬನಾರಸ್ ಚಿತ್ರದಲ್ಲಿ ಜೈದ್ ಖಾನ್ ಅವರ ಅಭಿನಯದ ಬನಾರಸ್ ಚಿತ್ರದಲ್ಲಿ ಈ ಹಾಡನ್ನ ಬಳಸಿಕೊಳ್ಳಲಾಗಿತ್ತು.

ಹರ್ಷಿಕಾ ದೇವನಾಥ್ ಅವರ ಧ್ವನಿಯಲ್ಲಿ ಬಂದಂತಹ ಈ ಹಾಡು ಬನಾರಸ್ ಚಿತ್ರದಲ್ಲಿತ್ತು ಅಂತ ಹೇಳಿ ನಮಗೆ ಸರಿಯಾದ ಉತ್ತರವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆಯನ್ನು ಕೇಳುವಂತಹ ಸಮಯ.

ಮುಂದಿನ ಪ್ರಶ್ನೆ, ಒಂದು ಹಾಗೂ ಎರಡನೇ ಪದಕ್ಕೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ನಾಲ್ಕನೇ ಪದವನ್ನು ಕಂಡುಹಿಡಿಯಬೇಕು. ಅಂದರೆ ಮೊದಲು ಹಾಗೂ ಎರಡನೇ ಪದಕ್ಕೆ ಒಂದು ಸಂಬಂಧ ಇದೆ, ಅದೇ ರೀತಿ ಎರಡು ಹಾಗೂ ಮೂರು ಹಾಗೂ ನಾಲ್ಕನೇ ಪದಕ್ಕೆ ಒಂದು ಸಂಬಂಧವನ್ನು ಗುರುತಿಸಿ ಕೊನೆಯ ಹೆಸರನ್ನು ನೀವು ಹೇಳಬೇಕು. ತುಂಬಾ ಸಿಂಪಲ್ ಆಗಿರೋ ಪ್ರಶ್ನೆಯನ್ನು ತಗೊಬಂದಿದ್ದೀನಿ. ಪ್ರಶ್ನೆ ಏನಪ್ಪ ಅಂದರೆ, ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಡ್ಯಾಶ್. ಪ್ರಶ್ನೆಯ ಮೊದಲನೇ ಪದ ರಾಜ್ಕುಮಾರ್, ಎರಡನೇ ಪದ ರಾಘವೇಂದ್ರ ರಾಜ್ಕುಮಾರ್, ಮೂರನೇ ಪದ ರಾಘವೇಂದ್ರ ರಾಜ್ಕುಮಾರ್, ನಾಲ್ಕನೇ ಪದ ಏನು ಅನ್ನೋದನ್ನು ನೀವು ಕಂಡುಹಿಡಿದು ಈ ಪ್ರಶ್ನೆಯ ಹೆಸರಿಗೆ ಇರುವಂತಹ ಸಂಬಂಧ ಏನು ಅನ್ನೋದನ್ನು ನೀವು ಕಂಡುಹಿಡಿದು ನಾಲ್ಕನೇ ಪದವನ್ನು ಅಥವಾ ನಾಲ್ಕನೇ ಹೆಸರನ್ನು ಸರಿಯಾಗಿ ಗೆಸ್ ಮಾಡಿ ನಮಗೆ ಕಳಿಸ್ಬೇಕು. ಸರಿಯಾದ ಉತ್ತರವನ್ನು ಕಳಿಸೋಕ್ಕೆ ಮತ್ತೊಮ್ಮೆ ನಿಮಗೋಸ್ಕರ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ ಅಂತ ಹೇಳ್ತಾ, ಮುಂದಿನ ಹಾಡು ನಿಮಗೋಸ್ಕರ.

0: Akashvani FM Rainbow 101.3 MHz Musically yours.
1: ಯಾರೇ ನೀ ಅಭಿಮಾನಿ ಚಿತ್ರದಿಂದ ಮೈಸೂರು ಸೀರೆ ಹೆಣ್ಣು ನೋಡು, ಮೈಸೂರು ಸೀಮೆ ಹೆಣ್ಣು ನೋಡು ಅನ್ನುವ ಹಾಡನ್ನು ಕೇಳಿ ಬಂದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದು ಹಂಸಲೇಖ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸಿದವರ ಹೆಸರನ್ನು ನೋಡುವಂತಹ ಸಮಯ. ನಮ್ಮ ಹಿಂದಿನ ಪ್ರಶ್ನೆ ಒಂದು ಟ್ರಿಕಿ ಕ್ವಶನ್ ಅನ್ನು ಕೇಳಲಾಗಿತ್ತು. ಟ್ರಿಕಿ ಕ್ವಶನ್ ಅಂತಂದರೆ ಒಂದು ಮೊದಲ ಹಾಗೂ ಎರಡನೇ ಪದಕ್ಕಿರುವ ಸಂಬಂಧವನ್ನು ಗುರುತಿಸಿ, ಮೂರನೇ ಪದಕ್ಕೆ ನಾಲ್ಕನೇ ಪದದ ಸಂಬಂಧವನ್ನು ಗುರುತಿಸಿ ನಾಲ್ಕನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಲಾಗಿತ್ತು. ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ತುಂಬ ಜನರು ಪ್ರಯತ್ನ ಪಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಕೊಟ್ಟಂಥವರ ಹೆಸರನ್ನು ನೋಡುವ ಸಮಯ. ಜಗದಾಂಬಿಕಾ ಹಂಸವೇಣಿಯವರು ನೋಬೆಲ್ ಟೈಲರ್ ಮುನಿರಾಬಾದ್ ಡ್ಯಾಂನಿಂದ, ರಾಜ್ಕುಮಾರ್ ಕಾತರಕಿ ಕೆ ಎಚ್ ಪಿ ಕಾಲೋನಿ ಹರಿಹರ, ರೇಖಾ ಯಲಹಂಕ ಸುರೇಶ್ ಪಾಟೀಲ್ ವಿದ್ಯಾನಗರ ರಾಯಚೂರು, ಸುದರ್ಶನ್ ಪೀಣ್ಯ ಸಂಧ್ಯಾ ಸಾರ್ಥಕ್ ಶಿವಮೊಗ್ಗ, ಸವಿತಾ ಈಶ್ವರ್ ಮಂಜುನಾಥ್ ನಗರ, ಸಚ್ಚಿದಾನಂದ ಮೂರ್ತಿ ಬೆಂಗಳೂರು, ಬಾಷಾ ಸಾಹಿಬ್ ಹಂಪಸಾಗರ, ಎಸ್ಎಂ ಶೋಭಾ ವರಲಕ್ಷ್ಮಿ ಪೀಣ್ಯ ಗುರುರಾಜ್ ಕುಟುಂಬ ವಿರೂಪಾಕ್ಷಪುರ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದೆ. ಸ್ವಲ್ಪ ಹಿಂದಿನ ಪ್ರಶ್ನೆ ಟ್ರಿಕ್ಕಿ ಆಗಿತ್ತು. ಇಲ್ಲಿ ಕರೆಕ್ಟಾಗಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬ ಜನ ಕಷ್ಟಪಟ್ರಿ ಅಂತ ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದೀರಾ. ಪ್ರಶ್ನೆ ಏನಾಗಿತ್ತು ಅಂತಂದರೆ, ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಮೊದಲು ಮತ್ತು ಎರಡನೇ ಪದಗಳು, ಮೂರನೇ ಪದ ರಾಘವೇಂದ್ರ ರಾಜ್ಕುಮಾರ್, ನಾಲ್ಕನೇ ಪದ ಏನು ಅನ್ನೋದು ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಯುವ ರಾಜ್ಕುಮಾರ್. ಅಂದರೆ ಇಲ್ಲಿ ರಾಜ್ಕುಮಾರ್ ಅವರ ದ್ವಿತೀಯ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಅವರು. ರಾಘವೇಂದ್ರ ರಾಜ್ಕುಮಾರ್ ಅವರ ದ್ವಿತೀಯ ಪುತ್ರ ಯುವ ರಾಜ್ಕುಮಾರ್ ಅವರಾಗಿರೋದ್ರಿಂದ ಸರಿಯಾದ ಉತ್ತರ ಯುವರಾಜ್ ಕುಮಾರ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ತುಂಬ ಜನ ವಿನಯ್ ರಾಜ್ಕುಮಾರ್ ಅಂತಲೂ ಕಳಿಸಿದ್ರಿ. ಹಾಗೆ ಎಲ್ಲ ಹೆಸರುಗಳನ್ನು, ಅವರ ಕುಟುಂಬದ ಎಲ್ಲರ ಹೆಸರುಗಳನ್ನು ಕಳಿಸಿ ಇದಿರ್ಬೋದಾ ಇದಿರ್ಬೋದಾ ಅಂತ ಪ್ರಶ್ನೆಯೂ ಸಹ ಮಾಡಿದ್ರಿ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಮುಂದಿನ ಪ್ರಶ್ನೆ ಏನಂದರೆ, ಈಗ ಒಂದು ಹಾಡಿನ ಮೊದಲು ಬರುವಂತಹ ಸಂಗೀತ ಪ್ರಸಾರ ಮಾಡಲಾಗುತ್ತೆ. ಆ ಸಂಗೀತವನ್ನು ಕೇಳಿ ಹಾಡು ಯಾವುದು, ಹಾಡಿನ ಮೊದಲ ಸಾಲು ಯಾವುದು ಅನ್ನೋದನ್ನು ಮೊದಲನೇ ಸಾಲನ್ನು ನಮಗೆ ಬರೆದು ಕಳಿಸಬೇಕು. ಅದನ್ನು ಸರಿಯಾದ ಉತ್ತರ ಅಂತ ಪರಿಗಣಿಸಲಾಗುತ್ತೆ. ಈಗ ಪ್ರಸಾರವಾಗುವಂತಹ ಹಾಡನ್ನು ಸಂಗೀತವನ್ನು ಕೇಳಿಸ್ಕೊಳ್ಳಿ.

ಈ ಸಂಗೀತ ಮುಗಿದಾದ ನಂತರ ಬರುವಂತಹ ಹಾಡಿನ ಸಾಲುಗಳು ಏನು? ಮೊದಲನೇ ಹಾಡಿನ ಸಾಲುಗಳನ್ನು ಕನಿಷ್ಠ 3-4 ಪದಗಳನ್ನು ಬರೆದು ಕಳಿಸಿದರೆ ಸರಿಯಾದ ಉತ್ತರ ಅಂತ ಪರಿಗಣಿಸಲಾಗುತ್ತೆ. ಸರಿಯಾದ ಉತ್ತರವನ್ನು ಕಂಡುಹಿಡಿಯೋದಕ್ಕೆ ಮತ್ತೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

AK-47 ಚಿತ್ರದ ಹಾಡನ್ನ ಕೇಳಿದ್ರಿ. ಹರಿಹರನ್ ಹಾಗೂ ಚಿತ್ರಾರವರ ಧ್ವನಿಯಲ್ಲಿದ್ದ ಹಾಡಿಗೆ ಸಾಹಿತ್ಯ ಹಾಗೂ ಸಂಗೀತವನ್ನ ನೀಡಿದ್ದು ಹಂಸಲೇಖ. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಹಿಂದಿನ ಪ್ರಶ್ನೆ ಆಗಿತ್ತು, ಸಂಗೀತವನ್ನ ಕೇಳಿಸಿ ಸಂಗೀತದ ನಂತರ ಶುರುವಾಗುವ ಹಾಡಿನ ಮೊದಲ ಸಾಲುಗಳನ್ನ ಕಂಡುಹಿಡಿದು ನಮಗೆ ಬರೆದು ಕಳಿಸಿ ಅಂತ ಹೇಳಲಾಗಿತ್ತು. ಸರಿಯಾದ ಉತ್ತರವನ್ನ ಕೊಟ್ಟಂತವರ ಹೆಸರನ್ನ ನೋಡುವಂತಹ ಸಮಯ. ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ, ಬೆಂಗಳೂರಿನಿಂದ ಸಂದೇಶವನ್ನ ಕಳುಹಿಸಿ. ಹಾಗೆ ಖುಷಿ ಶಾರದಾ ಬಸವೇಶ್ವರ ನಗರದಿಂದ ಸಂದೇಶವನ್ನ ಕಳಿಸಿದ್ದೀರಾ, ಸರಿಯಾದ ಉತ್ತರ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ರಮ್ಯಾ ಮಲೆನಾಡು ಚಿಕ್ಕಮಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ, ಹಾಡಿನ ಹೆಸರನ್ನ ಕಳಿಸಿದ್ದಾರೆ, ಸರಿಯಾಗಿದೆ ನಿಮ್ಮ ಉತ್ತರ. ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ ನಿಂದ ಸಂದೇಶವನ್ನ ಕಳಿಸಿದ್ದಾರೆ, ಸರಿಯಾದ ಉತ್ತರ. ಕಾವ್ಯ ಅಶೋಕ್. ಹಾಗೆ ರೀತಿ ಎಸ್ ರಾವ್ ಆರ್ ಆರ್ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಸರಿಯಾದ ಉತ್ತರ. ಶಾಂತಾ ಬ್ಯಾಂಕ್ ಕಾಲೋನಿ ನಿಮ್ಮ ಉತ್ತರವು ಸರಿಯಾಗಿದೆ. ಅರ್ಪಿತಾ ಅವರು ಬೆಂಗಳೂರಿನ ಸಂದೇಶವನ್ನ ಕಳಿಸಿದ್ದಾರೆ, ಸರಿಯಾದ ಉತ್ತರ. ರವಿ ಬಟ್ಟಲೇರಿ ಸಿ ಎನ್ ಹಳ್ಳಿ ನಿಮ್ಮ ಸಂದೇಶದಲ್ಲಿರುವ ಉತ್ತರವು ಸರಿಯಾಗಿದೆ. ಮಂಗಳ ಅವರು ಮೈಸೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಮದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ವೇದಾ ಶೆಟ್ಟಿಯವರು ಕಾಳಾವರದಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ. ನಂತರ ಸುದರ್ಶನ್ ಅವರು ಪೀಣ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಚ್ ಎಸ್ ಮೂರ್ತಿ, ಪುಷ್ಪ ಶಾನುಭೋಗರ ಗದಗ, ರಂಜಿತಾ ಅವರು ಪುತ್ತೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಕಳಿಸಿದಂತಹ ನಿಮ್ಮೆಲ್ಲರಿಗೂ, ಸರಿಯಾದ ಉತ್ತರವನ್ನು ಕಳಿಸಿದ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಹಾಡು ಯಾವುದು ಅಂತ ನೀವಂತೂ ಸರಿಯಾಗಿ ಗೆಸ್ ಮಾಡಿದ್ದೀರಾ. ಹಾಗೆ ತುಂಬ ಜನ ಹಾಡನ್ನು ಕಳಿಸುವಲ್ಲಿ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀರಾ. ನಾನು ಹೇಳಿದ್ದೆ ಮೊದಲನೇ ಸಾಲನ್ನು ಬರೆದು ಕಳಿಸಿ ಅಂತ ಹೇಳಿ, ಕೆಲವೊಬ್ಬರು ಒಂದೇ ಪದದಲ್ಲಿ ಮುಗಿಸಿದ್ದೀರಾ, ಹಾಗೆ ಬರೆಯುವಲ್ಲಿ ಪದಗಳನ್ನೇ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದೀರಾ. ಆದರೂ ಪರವಾಗಿಲ್ಲ, ನಿಮ್ಮ ಉತ್ತರಗಳನ್ನು ಸರಿ ಅಂತಲೇ ನಾನು ಕನ್ಸಿಡರ್ ಮಾಡಿದ್ದೀನಿ. ಒಂದು ಪದಗಳಲ್ಲಿ ಉತ್ತರವನ್ನು ಕೊಟ್ಟವ್ರನ್ನು ಸಹ ಸರಿಯಾದ ಉತ್ತರ ಅಂತ ಕನ್ಸಿಡರ್ ಮಾಡಿದ್ದೀನಿ. ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸರಿಯಾದ ಉತ್ತರ ಕೊಟ್ಟಿದ್ದಕ್ಕೆ, ಹಾಗೆ ಸಂದೇಶವನ್ನು ಕಳಿಸಿದ್ದಕ್ಕೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇಂದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು ಕೇಳಿದಂತಹ ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಮನೋರಂಜನೆಯನ್ನು ನೀಡಿತು ಅಂತ ಅನ್ಕೋತಾ, ಹಾಗೆ ಪ್ರಸಾರವಾದಂತಹ ಹಾಡುಗಳು ಸಹ ನಿಮ್ಮೆಲ್ಲರ ಮೆಚ್ಚುಗೆಯನ್ನು ಗಳಿಸಿದೆ ಅಂತ ನಾನು ಭಾವಿಸಿದ ಇಂದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಭಾಗಿಯಾದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಹಿಂದಿನ ಪ್ರಶ್ನೆಯನ್ನು ಕೇಳಿದ್ದಂತೂ ಆಯಿತು, ನೀವು ಸಂಗೀತವನ್ನು ಕಂಡುಹಿಡಿದಿದ್ದು ಆಯಿತು. ಹಾಗೆ ಇನ್ನೂ ತುಂಬ ಜನ ಯೋಚನೆ ಮಾಡ್ತಾ ಇದ್ದೀರಾ ಯಾವ ಹಾಡಿರಬಹುದು ಅಂತ, ಆದ್ದರಿಂದ ಅದೇ ಹಾಡನ್ನು ಈಗ ನಿಮ್ಮೆಲ್ಲರಿಗೋಸ್ಕರ ಪ್ರಸಾರ ಮಾಡಲಾಗುತ್ತೆ. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಸಿಂಧು. ಮತ್ತೆ 4 ಗಂಟೆಗೆ ಸರಿಯಾಗಿ ಮಿಕ್ಸ್ಡ್ ಮೆಲೋಡಿ ಹಾಡುಗಳ ಜೊತೆಗೆ ಮತ್ತೆ ಬರ್ತೀನಿ. ಸ್ಟೇ ಟ್ಯೂನ್ ಟು FM ರೈನ್ಬೋ.

0: Akashvani FM Rainbow 101.3 MHz Musically Yours.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:01:50. ಈ ಸಮಯದ ಕಾರ್ಯಕ್ರಮ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಮಿಕ್ಸ್ ಆಗಿರುವಂತಹ ಎಲ್ಲ ತರಹದ ಸಂಗೀತದ ಪ್ರಕಾರಗಳಲ್ಲಿ ಇರುವಂತಹ ಹಾಡುಗಳನ್ನು ಕೇಳುವಂತಹ ಸಮಯ. ಸಂಗೀತದ ಪ್ರಕಾರಗಳು ಅಂದ ತಕ್ಷಣ ಬರೀ ಚಿತ್ರಗೀತೆಗಳಲ್ಲ, ಚಿತ್ರಗೀತೆಗಳನ್ನು ಹೊರತಾಗಿಯೂ ಎಷ್ಟೊಂದು ತರಹದ ಹಾಡುಗಳು ನಮ್ಮಲ್ಲಿ ಲಭ್ಯವಿದೆ. ಹಾಗೆಯೇ ವೆಸ್ಟರ್ನ್ ಹಾಡುಗಳಾಗಿರ್ಬೋದು, ಪಾಪ್ ಸಂಗೀತವಾಗಿರ್ಬೋದು, ಗಜಲ್ಗಳು, ಖವಾಲಿ, ಈ ರೀತಿ ಹಲವಾರು ರೀತಿಯ ಶಾಸ್ತ್ರೀಯ ಸಂಗೀತದ ಹಾಡುಗಳಿರ್ಬೋದು, ಜನಪದ ಸಂಗೀತದ ಹಾಡುಗಳು, ಹಲವಾರು ರೀತಿಯ ಹಾಡುಗಳು ಸಂಗೀತದ ಪ್ರಕಾರಗಳಲ್ಲಿ ಬಂದು ಹೋಗ್ತವೆ. ಈ ರೀತಿ ಹಿಂದಿಯ ಯಾವ ರೀತಿಯ ಯಾವ ಪ್ರಕಾರದ ಹಾಡುಗಳನ್ನು ಕೇಳೋದಕ್ಕೆ ನಿಮಗೆ ಮನಸ್ಸಾಗುತ್ತೆ, ಯಾರು ಹಾಡಿರುವ ಹಾಡುಗಳು ನಿಮಗೆ ಯಾವಾಗಲೂ ನಿಮ್ಮ ಅಚ್ಚುಮೆಚ್ಚಿನ ಗೀತೆಯಾಗಿ ಉಳಿದಿದೆ ಅಂತ ನಮ್ಮೊಂದಿಗೆ ನೀವು ಸಹ ಹಂಚ್ಕೋಬಹುದು. ಕಾರ್ಯಕ್ರಮದಲ್ಲಿ ಮಿಕ್ಸ್ಡ್ ಮೆಲೋಡಿ ಹಾಡುಗಳನ್ನು ಕೇಳ್ತಾ ನಿಮ್ಮ ಸಂದೇಶಗಳ ಜೊತೆಗೆ ಸಾಗೋಣ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳುಹಿಸಿ ನಿಮ್ಮ ಅಭಿಪ್ರಾಯವನ್ನು ಸಹ ನಮಗೆ ತಲುಪಿಸಬಹುದು ಅಂತ ಹೇಳ್ತಾ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ.

ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮೊದಲನೇದಾಗಿ ಹರಿಹರನ್ ಅವರ ಧ್ವನಿಯಲ್ಲಿ ಒಂದು ಗಜಲನ್ನು ಕೇಳಿದ್ವಿ, ಫೂಲು ಹೇ ಚಾಂದ ಹೇ ಅನ್ನುವಂತಹ ಗಜಲ್. ತುಂಬಾ ಚೆನ್ನಾಗಿತ್ತು ಹರಿಹರನ್ ಅವರ ಧ್ವನಿಯಲ್ಲಿ ಬಂದಂತಹ ಈ ಗಜಲ್ ಕೇಳೋದಕ್ಕೆ. ಕೇಳ್ತಾ ಇದ್ರೆ ಹಾಗೆಯೇ ನಾವೆಲ್ಲಿದ್ದೀವಿ ಅನ್ನೋದನ್ನು ಮರೆತು ಬಿಡಬೇಕು, ಅಷ್ಟು ಸುಮಧುರವಾಗಿ ಹಾಡಿದ್ದಾರೆ. ಹಾಗೆಯೇ ನಂತರ ಬಂದಂತಹ ಹಾಡು ಒಂದು ಆಲ್ಬಮ್ ಹಾಡು ಅದು. ಅಂದರೆ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ನಾವು ಚಿತ್ರಗೀತೆಗಳನ್ನು ಅಷ್ಟೇ ಅಲ್ಲದೆ ಚಿತ್ರಗೀತೆಗಳನ್ನು ಹೊರತುಪಡಿಸಿ ಆಲ್ಬಮ್ ಹಾಡುಗಳನ್ನು ಸಹ ಪ್ರಸಾರ ಮಾಡ್ತಾ ಇದ್ದೀವಿ. ಎ ದಿಲ್ ಅನ್ನುವಂತಹ ಆಲ್ಬಮ್ ಹಾಡು ಅದು. ನಿಹಾಲ್ ತಾವ್ರು ಅವರ ಧ್ವನಿಯಲ್ಲಿ ಬಂದಂತಹ ಹಾಡನ್ನು ಕೇಳಿದ್ರಿ. ಪ್ರಾಂಶು ಝಾ ಅವರು ಈ ಹಾಡಿಗೆ ಸಂಗೀತವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಶಾಂತಾ ಅವರು. ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಪ್ರೇಮಾನು ಬಂದ ಶ್ರೀನಾಥ್ ಸರ್ ಅದರಲ್ಲಿ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ಪುಷ್ಪಾ ಶಾನುಭೋಗರ್ ಅವರು ಗದಗದಿಂದ ಅರ್ಜಿತ್ ಸಿಂಗ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಲವ್ ಸಾಂಗ್ಗಳು ತುಂಬ ಇಷ್ಟ ಆಗ್ತವೆ, ಮತ್ತು ಆಶಾ ಮೇಡಮ್ ಅವರ ಸಾಂಗ್ಸು ಸಹ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹೌದು, ಸಂಗೀತದ ಪ್ರಕಾರಗಳಲ್ಲಿ ತುಂಬ ಬೇರೆ ಬೇರೆ ತರಹದ ಹಾಡುಗಳನ್ನು ನಾವು ಕೇಳ್ಬೋದು. ಚಿತ್ರಗೀತೆಗಳನ್ನು ಹೊರತುಪಡಿಸಿ ಹಲವಾರು ಆಲ್ಬಮ್ ಹಾಡುಗಳಿದೆ. ತುಂಬ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿರುವಂತಹ ಹಾಡುಗಳಿವೆ. ಭಕ್ತಿಗೀತೆಗಳಾಗಿರ್ಬೋದು, ಪಾಪ್ ಸಂಗೀತ ಇರ್ಬೋದು, ಡಿಸ್ಕೋ ಸಂಗೀತ ಇರ್ಬೋದು, ಇಂಥ ಬೇರೆ ಬೇರೆ ರೀತಿಯ ಪ್ರಕಾರಗಳಲ್ಲಿ ನಮ್ಮನ್ನು ರಂಜಿಸೋದಕ್ಕೆ ಸಂಗೀತಗಾರರು ಪ್ರಯತ್ನಪಟ್ಟಿದ್ದಾರೆ. ಅಂತಹ ಹಾಡುಗಳಲ್ಲಿ ನಿಮಗೆ ಯಾವ ರೀತಿಯ ಹಾಡನ್ನು ಕೇಳೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ನಮಗೂ ಸಹ ನೀವು ಸಂದೇಶವನ್ನು ಕಳುಹಿಸಿ ತಿಳಿಸ್ಬೋದು. ಹಾಗೆ ಹಾಯ್ ಮೇಡಮ್, ನನಗೆ ಜಗದೀಪ್ ಸಿಂಗ್ ಅವರ ಚಿಟ್ಟಿ ನಾ ಕೋಯಿ ಸಂದೇಶ್ ಗಜಲ್ ಹಾಡು ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಮೇಘಾ ಶ್ರೀಹಟ್ಟಿ ಹುಬ್ಳಿಯಿಂದ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮದಲ್ಲಿ ಮಿಕ್ಸ್ಡ್ ಮೆಲೋಡಿ ಹಾಡುಗಳನ್ನು ಕೇಳ್ತಾ ಸಾಗೋಣ.

ಸ್ನೇಹಿತರೆ, ಸಮಯ ಆಗಿದೆ 4:22:37 ಈ ಸಮಯದಲ್ಲಿ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ಹಿಂದಿ ಚಿತ್ರರಂಗದ ಗೀತೆಗಳನ್ನ ಕೇಳ್ತಾ ಇದ್ವಿ, ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ವಿ. ಆಲ್ಬಮ್ ಹಾಡುಗಳಿರ್ಬೋದು, ಗಜಲ್ಗಳಿರ್ಬೋದು, ಆ ಚಿತ್ರರಂಗದಲ್ಲಿ ಗಜಲ್ಗಳನ್ನ ಹೆಚ್ಚಾಗಿ ಬಳಸ್ಕೊಂಡಿದ್ದಾರೆ. ಇಂತಹ ಹಾಡುಗಳನ್ನ ಕೇಳೋದಕ್ಕೆ ಎಷ್ಟು ಮನಸ್ಸಿಗೆ ಒಂದು ಹಿತವಾಗಿ ಇರುತ್ತೆ ಅಂತಂದ್ರೆ, ಮನಸ್ಸಿನ ಭಾವನೆಗಳನ್ನೆಲ್ಲ ಗಜಲ್ನಲ್ಲಿ ಹಿಡಿದಿಟ್ಟು ಅದನ್ನ ಸಂಗೀತದ ಪ್ರಕಾರಗಳಿಗೆ ಇಳಿಸಿ ಹಾಡುವಂತಹ ಹಾಡುಗಳಿರ್ಬೋದು. ಈ ರೀತಿ ಬಂದಂತಹ ಎಷ್ಟೋ ಹಾಡುಗಳು ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿದೆ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ.

ನಮ್ಮ ಕೇಳುಗರಾದಂತಹ ಗದಾ ಓನಿ ಅವರು ಮಹಾಲಿಂಗಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ದಿಲ್ಸೆ ಚಿತ್ರದ ಹಾಡು ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಹಾಗೂ ಮಧುಮತಿ ಕರಮಡಿ, ನಮಗಂತೂ ಈ ಕಾರ್ಯಕ್ರಮ ಇಷ್ಟ ಆಗ್ತಿಲ್ಲ, ನಿದ್ದೆ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇಲ್ಲಿ ಆಲ್ಬಮ್ ಹಾಡುಗಳು, ಗಜಲ್ಗಳು, ಹಾಗೆ ಹಳೆಯ ಹಿಂದಿ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಇಷ್ಟ ಆಗುವಂಥ ಹಾಡುಗಳನ್ನು ಖಂಡಿತವಾಗ್ಲೂ ನಿಮಗೋಸ್ಕರ ಪ್ರಸಾರ ಮಾಡ್ತೀವಿ. ಹಾಗೆಯೇ ಮೌನೇಶ್ ಅವರು ಜೀವರ್ಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಸಹ ಹೇಳ್ತಾ ಇದ್ದಾರೆ, ದರ್ದ್ ಚಿತ್ರ ಒಂದು ಪ್ರೇಮ ಕಥೆ ಆಧಾರದಲ್ಲಿದ್ದು ಇದರ ಗೀತೆಗಳು ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮಗೆ ಹಿಂದಿಯ ಹಾಡುಗಳು, ಯಾವ ಪ್ರಕಾರದ ಹಾಡುಗಳನ್ನು ಕೇಳೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಬಹುದು. ಹಾಗೆಯೇ ನೇಹಾ ಕಕ್ಕರ್ ಅವರು ನಮಗೆ ತುಂಬ ಇಷ್ಟ, ಇವರು ನಮ್ಮ ಫೇವ್ರೆಟ್ ಸಿಂಗರ್ ಅಂತ ಹೇಳ್ತಾ ಇದ್ದಾರೆ. ನೇಕಾರ್ ನಗರ ಹುಬ್ಬಳ್ಳಿಯಿಂದ ಶೋಭಾ ಅವರು ಸಂದೇಶವನ್ನು ಕಳಿಸಿ ನಮಗೆ ಹೇಳ್ತಾ ಇದ್ದಾರೆ. ಆ ಸಂದೇಶಗಳಿಗೋಸ್ಕರ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬರ್ತಾ ಇದೆ, ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿ ಎಂಜಾಯ್ ಮಾಡಿ.

0: Akashvani FM Rainbow 101.3 MHz Musically Yours.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ನೀವು ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:35:10 ಈ ಹೊತ್ತಿನ ಕಾರ್ಯಕ್ರಮ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕೆಲವು ಆಲ್ಬಮ್ ಗೀತೆಗಳನ್ನು ಹಾಗೆ ಕೆಲವು ಗಜಲ್ಗಳನ್ನು ಹಾಗೆ ಕೆಲವು ಹಳೆಯ ಹಿಂದಿ ಚಿತ್ರರಂಗದ ಗೀತೆಗಳನ್ನು ಕೇಳಿ ಬಂದ್ವಿ. ಇನ್ನು ಮುಂದೆ ಸ್ವಲ್ಪ ಹೊಸ ಗೀತೆಗಳನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೇಳುಗರು. ಹಾಗೆ ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ನಾಗರಾಜಯ್ಯ. ಗುಡ್ಡದ ನೇರಳಕೆರೆ ಸಂಗೀತಕ್ಕೆ ಭಾಷೆಗಳ ಅಂತರವಿಲ್ಲ, ಮಧುರವಾದಂತಹ ಗಾಯನ ಮನಸ್ಸಿಗೆ ಹಿತವನ್ನು ನೀಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಉತ್ತಮವಾದ ಸಂಗೀತ ರಸ ಸಂಜಯನ ಉಣಬಡಿಸಿದ ನಿಮಗೆ ಅಭಿನಂದನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಮಿಕ್ಸ್ಡ್ ಮೆಲೋಡೀಸ್ ಗಜಲ್ ಹಾಗೂ ಹಾಡುಗಳ ಪ್ರಸಾರಕ್ಕಾಗಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ವರಲಕ್ಷ್ಮಿ ಅವರು ಪುಣ್ಯದಿಂದ. ಹಾಗೆ ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಣೇಶ್ ಸಾಗರದಿಂದ ಮಿಕ್ಸ್ಡ್ ಮೆಲೋಡಿಗೆ ನಮಗಾಗಿ ಸೀತಾ ಅವ್ರ ಗೀತಾ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಅವರು ಸಹ ಕಾರ್ಯಕ್ರಮವನ್ನು ಮೆಚ್ಕೋತಾ ಇದ್ದಾರೆ. ಹಾಗೆ ದಡ್ಕನ್ ಚಿತ್ರದ ಹಾಡು ಬೇಕು ಅಂತ ಮೌನೇಶ್ ಎನ್ ಜೇವರ್ಗಿ ಅವರು ಬೇವೂರು ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತವಾಗಲೂ ನೀವು ಇಷ್ಟಪಡುವಂಥ ಗೀತೆಗಳು ನಮ್ಮ ಕನ್ನಡ ಕಾಮನವಿಲ್ನಲ್ಲಿ ಪ್ರಸಾರ ಆಗುತ್ತೆ. ಆದರೆ ಈ ಕಾರ್ಯಕ್ರಮ ರಿಕ್ವೆಸ್ಟ್ ಶೋ ಆಗಿಲ್ಲ, ಆದ ಕಾರಣದಿಂದ ನೀವು ಕೇಳುವಂತಹ ಹಾಡುಗಳು ಸಾಧ್ಯವಾದಷ್ಟು ಪ್ರಸಾರ ಆಗುತ್ತೆ. ಅದೇ ರೀತಿಯ ಗೀತೆಗಳು ಸಹ ಪ್ರಸಾರ ಆಗುತ್ತೆ ನಮ್ಮ ಪ್ಲೇಲಿಸ್ಟ್ನಲ್ಲೂ. ನಿಮ್ಮ ಇಷ್ಟದ ಹಲವಾರು ಗೀತೆಗಳು ಇದೆ, ಪ್ರಸಾರ ಆಗುತ್ತೆ, ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಪಂಕಜ್ ಉದಾಸ್ ಅವರ. ಚಿಟಿ ಆಯಿ ಹೈ ಸಾಂಗ್ ಪ್ರಸಾರ ಮಾಡಿ, ಅದು ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಕಾಫಿ ಬೋರ್ಡ್ ಲೇಔಟ್ನಿಂದ ತಿಮ್ಮೇಗೌಡ ಅವರು, ಪದ್ಮಾವತಿ ತಿಮ್ಮೇಗೌಡ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಿದ್ದಾಪುರದಿಂದ ವೀರಣ್ಣ ಜಿ ಎಸ್ ಅವರು ಹೇಳ್ತಾ ಇದ್ದಾರೆ ಯಾವುದೇ ಪ್ರಕಾರದ ಸಂಗೀತ ನಮಗೆ ಇಷ್ಟ ಅಂತ ಹೇಳ್ತಿದ್ದಾರೆ. ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಅವರು ಸಹ ಕಾರ್ಯಕ್ರಮದಲ್ಲಿ ಹಾಡುಗಳು ಪ್ರಸಾರ ಆಗಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಸಂದೇಶವನ್ನು ಕಳಿಸಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈಗ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ ನೀವು ಯಾವಾಗಲೂ ಚಿತ್ರರಂಗಕ್ಕೆ ಸಂಬಂಧಿಸಿದಂಥ ಹಾಡುಗಳನ್ನು ಕೇಳ್ತಾನೆ ಇರ್ತೀರ. ಹಾಗೆ ಹಳೆಯ ಹಾಡುಗಳು, ಹೊಸ ಹಾಡುಗಳನ್ನು ಇಷ್ಟಪಡೋಂತಹ ಬೇರೆ ಬೇರೆ ವರ್ಗದ ಅಭಿಮಾನಿಗಳಿರ್ತಾರೆ. ಹಾಗೆ ಆಲ್ಬಮ್ ಹಾಡುಗಳಿರಬಹುದು, ಗಜಲ್ಗಳಿರ್ಬೋದು, ಕವಾಲಿ ಹಾಡುಗಳಿರ್ಬೋದು, ಇಂಥ ಹಾಡುಗಳೆಲ್ಲ ಅತಿ ಹೆಚ್ಚಾಗಿ ಹಿಂದಿ ಚಿತ್ರರಂಗದಲ್ಲಿ ಇದಕ್ಕೆಲ್ಲ ಒಂದು ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ವಿವಿಧ ಪ್ರಕಾರಗಳ ಗೀತೆಗಳು ಸೂಪರ್ ಹಿಟ್ಟಾಗಿ ಇಂದಿಗೂ ಎಲ್ಲರಿಗೂ ಅಚ್ಚುಮೆಚ್ಚಾಗಿ ಉಳಿದಿದೆ. ಹಳೆಯ ಹಿಂದಿ ಚಿತ್ರ ಗೀತೆಗಳನ್ನು ಕೇಳಿ ಬಂದರೆ ಈಗ ಮತ್ತೊಂದು ಹಾಡು ನಿಮಗೋಸ್ಕರ, ಸುಮಧುರವಾದಂಥ ಹಾಡು, ಪರದೇಶ್ ಚಿತ್ರದ ಹಾಡು ನಿಮಗೋಸ್ಕರ ಕಾಯ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಬಂದಂತಹ ಮೇರಿ ಮೆಹಬೂಬ ಹಾಡನ್ನ ಕೇಳಿದ್ರಿ. ಪರದೇಶ್ ಚಿತ್ರದ ಹಾಡು ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು ಸೂಪರ್ ಮೇಡಮ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಮಹಾಲೆ ಕುಮಟಾದಿಂದ. ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇವತ್ತಿನ ಸಂಜೆ ಎಲ್ಲ ಹಳೆಯ ಹಿಂದಿ ಹಾಡುಗಳು ಚೆನ್ನಾಗಿದ್ದು ಕೇಳ್ತಾ ಇದ್ದೀನಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಕುಸುಮಾ ಕಿರಣ್ ಬೆಲಗೂರಿನಿಂದ ಸಂದೇಶವನ್ನ ಕಳಿಸಿ ಹಾಯ್ ಕಾಮನಬಿಲ್ಲು, ನೈಸ್ ಸಾಂಗ್ಸ್, ಪ್ರೋಗ್ರಾಮ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ, ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಕ್ಕೆ. ಹಾಗೆ ಇಂದಿನ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕೆಲವೊಂದು ಆಲ್ಬಮ್ ಹಾಡುಗಳು ಹಾಗೆ ಕೆಲವೊಂದು ಗಜಲ್ಗಳು ಕೆಲವು ಹಳೆಯ ಹಿಂದಿ ಚಿತ್ರದ ಗೀತೆಗಳನ್ನ ಕೇಳಿ ಈಗ ಕೊನೆಯ ಭಾಗದಲ್ಲಿ ಸ್ವಲ್ಪ ಹೊಸ ಹಾಡುಗಳು ಅನಿಸುವಂತಹ ಹಾಡುಗಳನ್ನ ಕೇಳ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಕೇಳುಗರು ಸಹ ಹಳೆಯ ಹಾಡುಗಳು ಬಂದ ತಕ್ಷಣ ಬೋರ್ ಆಯ್ತು ರೀ ಅಂತಿದ್ದೀರಿ, ಆದ್ರಿಂದ ಸ್ವಲ್ಪ ನಿಮ್ಮನ್ನ ಕೂತಲ್ಲೇ ಕುಣಿಸುವಂತಹ ಹಾಡುಗಳನ್ನ ಪ್ರಸಾರ ಮಾಡೋಣ ಅಂತ ಈಗ ನಾನು ನಿರ್ಧಾರ ಮಾಡಿ ಮತ್ತೊಂದು ಪ್ಲೇಲಿಸ್ಟ್ ನಲ್ಲಿ ಮತ್ತೊಂದು ಒಳ್ಳೆಯ ಹಾಡಿನೊಂದಿಗೆ ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀನಿ. ಬುಲ್ ಬುಲಯ 3 ಚಿತ್ರದ ಹಾಡು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಈ ಹಾಡನ್ನು ಕೇಳಿದ ಮೇಲೆ ಯಾರದಾದ್ರೂ ಕಾಲು ಕೂತಲ್ಲೇ ಸ್ವಲ್ಪ ಅಲ್ಲಾಡ್ತಾ ಇಲ್ಲ ಅಂತಂದರೆ ನನಗೆ ಸಂದೇಶವನ್ನು ಕಳಿಸಿ. ಅಂದರೆ ನಿಮಗಂತೂ ಈ ಹಾಡು ಕೇಳಿದ ನಂತರ ಡ್ಯಾನ್ಸ್ ಮಾಡಲೇಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳಿ, ಡ್ಯಾನ್ಸ್ ಮಾಡಿ.

ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಹೇಳ್ತಾ ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳಿಸಿದ್ದಾರೆ. ನಾನು ಕೂಡ ಹಾಡುಗಳನ್ನ ಕೇಳ್ತಾ ಇದ್ದೇನೆ ಮೇಡಮ್, ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 7233. ನಿಮ್ಮ ಹೆಸರನ್ನ ಮುಂದಿನ ಬಾರಿ ದಯವಿಟ್ಟು ಕಳಿಸಿ, ನಿಮ್ಮ ಹೆಸರನ್ನ ಓದುವ ಅವಕಾಶ ನಮಗೂ ಕೊಡಿ ಅಂತ ಹೇಳ್ತಾ ಮಂಗಳೇಶ್ ಸ್ವಾಮಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಕೊಪ್ಪಳ ಜಿಲ್ಲೆ ಮಂಗಳೂರಿನ ಮಂಗಳೇಶ್ವರ ಸ್ವಾಮಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿಬಂದವು, ಆಯ್ಕೆ ಮಾಡಿದ ನಿರೂಪಕರಿಗೆ ಹೃದಯಪೂರ್ವಕ ವಂದನೆ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಸಹ ವಂದನೆಗಳು. ಹಾಗೆ ನಮಸ್ತೆ, ನೀವು ಹೇಳಿದ್ದು ನಿಜ, ಶ್ರೇಯ ಅವರ ಹಾಡು ಕೇಳಿ ನಮ್ಮ ಕಾಲುಗಳು ತನ್ನಂತ ಅಂತಾನೆ ಕುಣಿತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕುಮಾರಿ ಬಂಗಾರಿ ಆಟೋ ಬೆಂಗಳೂರು. ಹೌದಲ್ವಾ, ಅದರಿಂದನೇ ಕಾರ್ಯಕ್ರಮದಲ್ಲಿ ಹಳೆ ಹಾಡುಗಳನ್ನ ಹಾಕಿದ ತಕ್ಷಣ, ಹಾಗೇನೆ ಗಜಲ್ಗಳನ್ನೆಲ್ಲ ಹಾಕಿದ ತಕ್ಷಣ ತುಂಬ ಜನ ಬೋರ್ ಆಯಿತು, ಮಧ್ಯಾಹ್ನ ಹೊತ್ತಲ್ಲಿ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ರು. ಆದ ಕಾರಣ ಸ್ವಲ್ಪ ನಿಮ್ಮ ಕಾಲುಗಳಿಗೆ ಕೆಲಸ ಕೊಡೋಕ್ಕೋಸ್ಕರ ಇಂಥ ಹಾಡುಗಳನ್ನ ಪ್ರಸಾರ ಮಾಡಿದ್ವಿ. ನಿಮಗೂ ಸಹ ಹಾಡುಗಳೆಲ್ಲ ಪ್ರಸಾರವಾದ ಹಾಡುಗಳು ಇಷ್ಟ ಆಯಿತು ಅಂತ ಅನ್ಕೋತಾ ಹಿಂದಿನ ಹಾಡು ಪ್ರಸಾರ ಆಗಿತ್ತು. ಬಾಜಿರಾವ್ ಮಸ್ತಾನಿ ಚಿತ್ರದ ಹಾಡು ಪಿಂಗಾಗ ಪೋರಿ ಅನ್ನೋ ಹಾಡು, ಶ್ರೇಯಾ ಘೋಷಾಲ್ ಹಾಗೂ ವೈಶಾಲಿ ಮಹಡೆ ಅವರ ಧ್ವನಿಯಲ್ಲಿ ಬಂದಂತಹ ಹಾಡು, ಸಂಜಯ್ ಲೀಲಾ ಬನ್ಸಾಲಿಯವರ ಸಂಗೀತವಿದ್ದಂತಹ ಹಾಡನ್ನ ಕೇಳಿ ಬಂದ್ರಿ. ಕಾರ್ಯಕ್ರಮದ ಕೊನೆಯ ಹಾಡು ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ. ಲಾಪತಾ ಲೇಡಿ ಚಿತ್ರದ ಹಾಡು, ಅರಿಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ರಾಮ್ ಸಂಪತ್ ಅವರ ಸಂಗೀತದ ಇರುವಂತಹ ಹಾಡು ನಿಮಗೋಸ್ಕರ ಕೊನೆಯ ಹಾಡು ಪ್ರಸಾರ ಆಗ್ತಾ ಇದೆ. ಇಷ್ಟೊತ್ತು ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮವನ್ನು ಕೇಳಿದ್ರಿ. ನಿಮ್ಮೆಲ್ಲರಿಗೂ ಪ್ರಸಾರವಾದ ಹಾಡುಗಳು ಹಾಗೂ ಕೊಟ್ಟಂತಹ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಂದಿನ ಪ್ರಸಾರ ಕಾರ್ಯಕ್ರಮಕ್ಕೆ ನಾನು ಟಾಟಾ ಬಾಯ್ ಬಾಯ್ ಹೇಳುವಂತಹ ಸಮಯ ಈ ಹೊತ್ತು. ನಿಮ್ಮೊಂದಿಗೆ ಜೊತೆಯಾಗಿ ಇಷ್ಟೊತ್ತು ಮಾಹಿತಿ ಹಾಗೂ ಮನೋರಂಜನೆ ಹಾಗೂ ಸುಮಧುರ ಹಾಡುಗಳನ್ನು ಪ್ರಸಾರ ಮಾಡಿದ್ದು ಆರ್ಜೆ ಸಿಂಧು. ಹೋಗಿ ಬರುವ ಸಮಯ ನಮಸ್ಕಾರ ಅಂತ ಹೇಳ್ತಾ ಕೊನೆಯ ಹಾಡು ಲಾಪತಾ ಲೇಡಿಸ್ ಚಿತ್ರದ್ದು, ನಿಮಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುಗರಿಗೆ ಶ್ರೀದೇವಿಯ ಶುಭ ಸಂಜೆಯ ನಮಸ್ಕಾರಗಳು. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಸಮಯ 5:30 ಸ್ನೇಹಿತರೆ, ಇದು ನಿಮ್ಮ ಸಮಯ, ಅಂದರೆ ಅಂತ್ಯಾಕ್ಷರಿಯೊಂದಿಗೆ ನಿಮ್ಮ ಕರೆ ನಿಮ್ಮ ಗೀತೆ ನೇರ ಫೋನಿನ ಕಾರ್ಯಕ್ರಮ. ಕನ್ನಡ ಚಲನಚಿತ್ರ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಹಾಡಿನಿಂದ ಕೊನೆಯ ಬಂದಂಥ ಅಕ್ಷರದಿಂದ ನೀವು ಕೂಡ ಕನ್ನಡದ ಚಲನಚಿತ್ರದ ಹಾಡನ್ನು ಹಾಡಬೇಕಾಗುತ್ತೆ. ಸೊ ಈ ಕಾರ್ಯಕ್ರಮಕ್ಕೆ ನೀವು ಡಯಲ್ ಮಾಡಬೇಕಾದಂತಹ ನಮ್ಮ ಫೋನ್ ಸಂಖ್ಯೆ 0858229898. ಮತ್ತೊಮ್ಮೆ ಫೋನ್ ಸಂಖ್ಯೆ 0858229898. ಈ ಸಂಖ್ಯೆಗೆ ಕರೆ ಮಾಡಿ ಈ ಸಂಜೆ 5:30 ಪ್ರಸಾರವಾಗಲಿರುವ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

ಸ್ನೇಹಿತರೆ, ಈ ಒಂದು ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಅಂತ ಹೇಳುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ನಾನು ಪ್ರಸ್ತುತಪಡಿಸಲಿದ್ದೇನೆ ನಾನಿನ್ನ ಮರೆಯಲಾರೆ ಚಿತ್ರದ ಈ ಒಂದು ಗೀತೆ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಈ ಒಂದು ಗೀತೆಯ ಹಾಡನ್ನು ನಾನು ಪ್ರಾರಂಭ ಮಾಡ್ತೇನೆ. ಈ ಗೀತೆಯ ಸಾಲಿನ ಕೊನೆಯ ಅಕ್ಷರ ಎಲ್ಲಿ ನಿಲ್ಲುತ್ತೋ ಆ ಅಕ್ಷರದಿಂದ ನೀವು ಹಾಡನ್ನು ಪ್ರಾರಂಭ ಮಾಡಬೇಕು. ಹಾಗಾದರೆ ಇನ್ನೇನು ಕಾರ್ಯಕ್ರಮವನ್ನು ಆರಂಭ ಮಾಡೋಣ.

0: ಸೊ ಸ್ನೇಹಿತರೆ, ನನ್ನ ಹಾಡನ್ನು ತಾವು ಕೇಳಿದ್ರಿ ಅಂತ ಭಾವಿಸ್ತೇನೆ. ಸೊ ಕೊನೆಯ ಅಕ್ಷರ ನಿಮಗೆ ಬಂದಿದೆ, ಯ ಅಕ್ಷರ. ಯ ಅಕ್ಷರದಿಂದ ನೀವು ಹಾಡನ್ನು ಪ್ರಾರಂಭ ಮಾಡಬೇಕು. ಕಾರ್ಯಕ್ರಮಕ್ಕೆ ಮೊದಲನೇ ಕರೆ ರಿಂಗ್ ಆಗ್ತಾ ಇದೆ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ, ಹಾಗೆ ಯ ಅಕ್ಷರದಿಂದ ಯಾವ ಹಾಡನ್ನು ಹಾಡ್ತಾರೆ ಅಂತ ಕೇಳೋಣ. ನೀವು ದಯವಿಟ್ಟು ಕಾರ್ಯಕ್ರಮವನ್ನು ಸರಿಯಾಗಿ ಆಲಿಸಬೇಕು, ಯಾಕಂದರೆ ನಮ್ಮ ಕೇಳುಗರು ಯಾವ ಹಾಡನ್ನು ಕೊನೆಯ ಅಕ್ಷರವನ್ನು ಬಿಡ್ತಾರೋ ಆ ಹಾಡಿನಿಂದ ನೀವು ಹಾಡನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ, ಸೊ ಮೊದಲನೇ ಕಾಲರ್ ಮೊದಲನೇ ಅಂತ್ಯಾಕ್ಷರಿ ಹಾಡಿನ ಅಕ್ಷರ ಯ ಅಕ್ಷರ ನೋಡೋಣ. ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು?
1: ನಾವು ಬಸವರಾಜ್ ಬಾಡಲ್ ಮೇಡಮ್, ಅರಕೇರ ತಾಲೂಕ ಜಾಗಟ್ಗಲ್ ಗ್ರಾಮ.
0: ಅರಕೇರ ಜಾಗಟ್ಗಲ್ ಗ್ರಾಮದಿಂದ ಬಸವರಾಜ್ ಅವರ?
1: ಅರಕೇರ ತಾಲೂಕ. ಹ್ಞೂ, ಅರಕೇರ ತಾಲೂಕ.
0: ಹ್ಞೂ, ಓಕೆ. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ?
1: ಹಾಂ, ಕೇಳ್ತಾ ಇದ್ದೀನಿ ಮೇಡಮ್.
0: ಮತ್ತೆ ನಿಮಗೆ ಯ ಅಕ್ಷರ ಬಂತು, ಯ ಅಕ್ಷರ?
1: ಹೌದು
0: ಹೌದು ಹೌದು.
1: ಹ್ಞೂ,
0: ಯ ಅಕ್ಷರದಿಂದ ಹಾಡಿ.
1: ಹ್ಞೂ,
0: ಬೇಗ ಹಾಡಬೇಕು.
1: ಹಾಂ.

ಎಂದೂ ಜನರೆಲ್ಲ ಜೆರೆಯುವರು ಬಾಳೆಲ್ಲ ಗೋಳು ಕೊನೆಗೆ ಗೋಳು ಕೊನೆಗೆ ಚೆಲುವಿರಲಿ ಗೆಲುವಿರಲಿ ಚಂದನ ದಾಮನೆ.

0: ಕೂರುತ್ತೂ ಬಾಳೆಲ್ಲ ಕೂರುತ್ತೂ.
1: ತುಂಬಾ ಸುಮಧುರವಾಗಿ ಹಾಡನ್ನು ಹಾಡಿದ್ರಿ. ಏ ಅಕ್ಷರದಿಂದ ಯಾವ ಹಾಡ್ಬೇಕು ಅಂತ ನಿಮ್ಗೆ ಬೇಗ ಗೊತ್ತಾಗ್ಲಿಲ್ಲ, ಆದ್ರೂ ಕೂಡ ಒಂದು ಹೌದೌದು ಅದು ಅಂತ್ಯಾಕ್ಷರಿ ಹಾಗೆ ಇರುತ್ತೆ. ನೀವು ಹಾಡುವಾಗ ಯಾವ ಅಕ್ಷರ ಕೊನೆಗೆ ನಿಲ್ಲುತ್ತೋ ಅದರಿಂದ ನಾವು ಯಾವ್ದು ಬೇಗ ಪ್ರಾರಂಭ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ನೀವು ಹಾಡಿದ ಒಂದು ಚಿತ್ರದ ಗೀತೆ, ಚಿತ್ರದ ಹೆಸರು ಸಂಘರ್ಷ ಚಿತ್ರದ್ದು ಅನ್ಕೊಂತೀನಿ, ಚೆನ್ನಾಗಿ ಹಾಡಿದ್ರಿ. ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ. ಹೀಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ನಮಸ್ಕಾರ ಬಸವರಾಜ್ ಅವರೇ. ಸ್ನೇಹಿತರೆ, ನಮ್ಮ ಮೊದಲನೇ ಹಾಗೆ ಕಡೆ ಹಿಂದಿನ ಕೇಳುಗರು ಹಾಡಿರುವಂಥ ಹಾಡು ಆ ಅಕ್ಷರದ ಒಂದು ಹಾಡಿನ ಕೊನೆಯ ಅಕ್ಷರ ರ ಅಕ್ಷರ ಬಂದಿದೆ. ನಮ್ಮ ಮುಂದಿನ ಕಾಲರ್ ಹಾಗೆ ಕೇಳುಗರು ಹಾಡಬೇಕಾಗಿರುವಂಥ ಅಂತ್ಯಾಕ್ಷರಿ ಗೀತೆಯ ಮೊದಲನೇ ಅಕ್ಷರ ರ ಅಕ್ಷರದಿಂದ ಆರಂಭವಾಗುವ ಹಾಡನ್ನು ಹಾಡಬೇಕು. ಮುಂದಿನ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ,
2: ಹಲೋ, ನಮಸ್ಕಾರ ರೀ ಮೇಡಮ.
1: ನಮಸ್ಕಾರ ರೀ, ಆರಾಮಿದ್ದೀರಿ? ಗೊತ್ತಾಯ್ತ್ರಿ, ಬಂದೆ ನವಾಜ್ ಅವ್ರೆ, ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ. ಕಾರ್ಯಕ್ರಮ ಕೇಳ್ತಾ
2: ಇಷ್ಟ
1: ಆಯ್ತಾ ನಿಮ್ಗೆ?
2: ಹೋರಿ ಮೇಡಮ್, ಇಷ್ಟ ಆಯ್ತು ರೀ ಮೇಡಮ್. ಯಾಕಂದ್ರೆ ಸದಾ ಅದಾವ್ರಿ ಹಾಡು, ಒಟ್ಟು ನಾನಿನ ಮರೆ ಎಲ್ಲಾರ್ದಾಗ ಭಾಳ ಚಂದ ಅದಾವ್ರಿ ಹಾಡು ಮೇಡಮ್. ಅವು ನಮ್ದು ಫೇವ್ರೇಟ್ ಹಾಡ್ರಿ ಅದು.
1: ತುಂಬಾ ಧನ್ಯವಾದ. ಈಗ ನೀವು ಹಾಡ್ಬೇಕಾಗಿರುವಂತ ಹಾಡು ಅಕ್ಷರದ ಮೊದಲನೇ ಗೀತೆಯ ಅಕ್ಷರ ರ ಅಕ್ಷರ. ಬಸವರಾಜ್ ಅವ್ರು ನಿಮ್ಗೆ ರ ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ, ಹೌದು. ಹಾಡಿ.
2: ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ಕವಿ ಕಲ್ಪನೆ ಕಾಣುವ ಚಲುವಿನ ಜಾಲವೋ, ಉಯ್ಯಾಲೆಯ ಹಾಡಿನಲಿವ ರೂಪಸಿ ಸುರಲೋಕದಿಂದ ಇಳಿದು ಬಂದ ನಿಜ ಊರ್ವಶಿ ನನ್ನೊಲವಿನ ಪ್ರೇಯಸಿ. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ. ನೋಡ್ರಿ ಮೇಡಮ್,
1: ಓ ಅಕ್ಷರವನ್ನ ನಮ್ಮ ಮುಂದಿನ ಕಾಲರ್ಗೆ ಬಿಟ್ಕೊಟ್ಟಿದ್ದೀರಾ. ಈ ಒಂದು ಗೀತೆ ಬುದ್ಧಿವಂತ ಚಿತ್ರದಿಂದ ಹಾಡಿದ್ರು ಅಥವಾ ರಂಗನಾಯಕಿ ಚಿತ್ರದ್ದು? ಸೊಸೆ ಬಂದ ಸೌಭಾಗ್ಯ, ಹಳೆ ಚಿತ್ರದಿಂದ. ಇದೇ ಹಾಡಿನ ರಿಮಿಕ್ಸ್ ಅಲ್ಲಿ ಮಾಡಿರೋದು ನಮ್ಮ ಬುದ್ಧಿವಂತ ಚಿತ್ರದಲ್ಲಿ ಇದೇ ಹಾಡಿರೋದು. ತುಂಬಾ ಧನ್ಯವಾದ ಬಂದೆ ನವಾಜ್ ಅವರೇ, ತುಂಬಾ ಚೆನ್ನಾಗಿ ಹಾಡಿದ್ರಿ. ನಮಸ್ತೆ. ಸ್ನೇಹಿತರೆ, ಮುಂದಿನ ಗೀತೆಯನ್ನು ಹಾಡಬೇಕಾಗಿರುವಂಥ ಹಾಡು ಓ ಚಿತ್ರದ್ದು. ಓ ಯಾವ ಹಾಡು ಹಾಡಿದ್ರೂ ಪರವಾಗಿಲ್ಲ. ಸೊ ಮುಂದೆ ನೀವು ಹಾಡಬೇಕಾಗಿರುವಂಥ ಹಾಡು ಓ ಚಿತ್ರದ್ದು. ಮುಂದಿನ ಕಾಲರ್ ರೆಡಿ ಇದ್ದಾರೆ, ಕೇಳೋಣ ಅವರ ಒಂದು ಸುಮಧುರ ಕಂಠದಲ್ಲಿ ಯಾವ ಗೀತೆ ಅಂತ. ಹಲೋ, ಹಲೋ
3: ಮೇಡಮ್. ನಮಸ್ತೆ ರೀ, ಆರಾಮಿದ್ದೀರಿ?
1: ನಮಸ್ತೆ, ಆರಾಮಿದ್ದೀವಿ. ತಾವು ಹೇಗಿದ್ದೀರಾ ಈರಣ್ಣ ಅವರೇ?
3: ನಮ್ಮ ರಾಯಚೂರು ಆಕಾಶವಾಣಿ ಕೇಳುವವರಿಗೆ ಶುಭ ಸಂಧ್ಯೆ, ಶುಭ ನಮಸ್ಕಾರಗಳು. ಜೊತೆಗೆ ನೀವು ಮುದ್ದಾಗಿ ಒಂದು ಸಿಹಿ

0: ಹಾಡಿನ ಒಂದು ಹಾಡನ್ನು ಹಾಡಿದ್ರಿ ಮೇಡಮ್, ಬಹಳ ಖುಷಿ ಆಯ್ತು ಮೇಡಮ್.
1: ತುಂಬ ಧನ್ಯವಾದ. ಈಗ ನೀವು ಯಾವ ಹಾಡನ್ನು ಹಾಡ್ತೀರಿ ಓ ಅಕ್ಷರದಿಂದ?
0: ಅದೇ ಮೇಡಮ್, ಸಂಜೆ ನಾವು ಹಾಡ್ತಾ ಇದ್ರೆ ಸಾ ಬಿಡ್ತಾರ ಹೋಗ್ ಬಿಡ್ತಾರ ಅಂತ ಟೆನ್ಷನ್ ಆಗಿತ್ತು.
1: ಅದು ತುಂಬಾ ಕ್ಯೂರಿಯಾಸಿಟಿ ಇರುತ್ತಲ್ಲ ಹಾಡು, ಅವ್ರು ಹಾಡುವಾಗ ಯಾವ ಅಕ್ಷರಕ್ಕೆ ಬಿಡ್ತಾರೋ ಅಂತ ಹೇಳಿ.
0: ಹಾ ಮೇಡಮ್, ನಿಜವಾಗ್ಲು ಮೇಡಮ್, ಅದು ಇದೇ ಬಂದ್ರೆ ಇದೇ ಅಕ್ಷರದ ಹಾಡ್ಬೋದು ಅಂತ ನಾ ಕುಂತಿರ್ತೀವಿ. ಅದು ವಾರ ಬಂತ ಮೇಡಮ್ ಹಂಗಂದ್ರೆ.
1: ಹಾ, ಓ ಅಕ್ಷರ
0: ಅದೇ ವಾದಿಂದ ಹಾಡ್ಬೋದು.
1: ಹೌದು ಹೌದು.
0: ಸರಿ ಮೇಡಮ್, ಪ್ರಯತ್ನ ಮಾಡ್ತೀನಿ ಮೇಡಮ್. ನಾವು ಕೂಡ ಸಿಂಗರ್ ಎಲ್ಲ ನಮ್ಮ ಸ್ನೇಹಿತರು ಹಾಡೋದೆಲ್ಲ ಕೇಳಿ ಹಾಡ್ತಾ ಇರ್ತೀವಿ.
1: ಅದಕ್ಕೆ ಇನ್ಮೇಲೆ ನೀವು ಹಾಡ್ಬೇಕು ಅನ್ನೋದಕ್ಕೆ ಈ ಕಾರ್ಯಕ್ರಮವನ್ನು ಇಟ್ಟಿರೋದು.
0: ಸರಿ ಮೇಡಮ್. ವಾಸಂತಿ ವಾಸಂತಿ ನನ್ನದು ತೋಟಕ್ಕೆ ಬರ್ತೀಯ, ಓ ಬರ್ತೀಯ, ಜೀವ ನಿಂಗೆ ಕೊಡ್ತೀನಿ ಪ್ರೀತಿ ಚೆಲ್ಲುತ್ತಾ ಇರ್ತೀಯ, ಎದೆಯಲ್ಲಿ ಇರ್ತೀಯ.

0: ಹೃದಯವ ಹೃದಯವ ಅಪ್ಪಿದೆ ವಾಸಂತಿ ವಾಸಂತಿ ನನ್ನೆದೆ ತೋಟಕ್ಕೆ ಬರ್ತೀಯ ಓ ಬರ್ತೀಯ. ಹಲೋ ಮೇಡಮ್.
1: ಹಿರಣ್ಣ ಅವರೇ.
0: ಹಾ ಮೇಡಮ್.
1: ವಾಸಂತಿ ಅವರು ಬಂದಾಗಿದೆ ನಿಮ್ಮ ತೋಟಕ್ಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ವರ್ಷಾ ಚಿತ್ರದಿಂದ. ಹರಿಹರನ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವಂಥ ಈ ಚಿತ್ರದ ಗೀತೆ ನೀವು ಕೂಡ ಸುಮಧುರವಾಗಿ ಹಾಡಿದ್ದೀರಾ. ಇದು ಒಂದು ಸಣ್ಣ ವೇದಿಕೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ, ಹಾಡಬೇಕು ಅನ್ನೋರಿಗೆ ಈ ಕಾರ್ಯಕ್ರಮ ಒಂದು ವೇದಿಕೆ ಒದಗಿಸ್ಕೊಡುತ್ತೆ.
0: ನಿಜ ಮೇಡಮ್, ನಿಜ. ನಮ್ಮ ಒಂದು ರಾಯಚೂರ ಕಚುಣೆ ಸಮಸ್ತ ಒಂದು ಹಾಡುಗಾರರಿಗೆ, ಒಂದು ಎಲ್ಲೋ ಬಾತ್ರೂಮ್ ಸಿಂಗರ್ ತರ ಇದ್ದವರಿಗೆ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ನಾವು ತುಂಬಾ ಧನ್ಯವಾದ ಇಷ್ಟಪಡ್ತೀವಿ. ತುಂಬಾ ಜನ ಹಾಡುಗಾರರು ತುಂಬಾ ಕಡೆ ಹಾಡೋದನ್ನೆಲ್ಲ ಕೇಳ್ತಾ ಇರ್ತೀವಿ, ನಮ್ಮ ರಾಯಚೂರ ಕಚುಣೆ ಮುಖಾಂತರ ಒಂದ್ ಎರಡು ನುಡಿ ಹಾಡ್ತಾ ಇರ್ತಾರೆ. ತುಂಬಾ ಖುಷಿ ಆಗುತ್ತೆ ಅವ್ರು ಹಾಡೋದ್ ನೋಡಿ ನಮ್ಗೂ ಹಾಡ್ಬೇಕಂತ ಖುಷಿ ಮೇಡಮ್. ನಿಮ್ ಧ್ವನಿನ ಕೇಳಿ ತುಂಬಾ ಖುಷಿ ಆಯ್ತು, ಹಾಗಾಗಿ ನಮಗೂ ಒಂದ್ ಎರಡು ನುಡಿ ಹಾಡಕ್ ಅವಕಾಶ ಸಿಗ್ತೀವಿ ಮೇಡಮ್.
1: ಏ ಅಕ್ಷರ ಬಿಟ್ಟಿದ್ದೀರಲ್ಲ ಕೊನೆಯದಾಗಿ.
0: ಹಾ ಮೇಡಮ್,
1: ತುಂಬಾ ಧನ್ಯವಾದ. ಮುಂದಿನ ಕಾಲರ್ ಯಾವ ಹಾಡನ್ನು ಹಾಡ್ತಾರೆ ನೋಡೋಣ. ನಮಸ್ಕಾರ. ತಮಗೂ ಕೂಡ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಗೀತೆಯ ಒಂದು ಪ್ರಾರಂಭದ ಗೀತೆಯ ಸಾಲಿನ ಅಕ್ಷರ ಎ ಅಕ್ಷರ ನೋಡೋಣ. ಕಾಲರ್ ರೆಡಿ ಇದ್ದಾರೆ, ಯಾವ ಗೀತೆ ಅಂತ. ಹಲೋ.
2: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ಕಾರ, ಯಾರು ಮಾತಾಡೋದು?
2: ಮಹೇಶ್ ಹೊಸೂರು, ಶಿಕಾರಿಪುರ ಮೇಡಮ್.
1: ಮಹೇಶ್ ಹೊಸೂರ್ ಅವರ, ಶಿಕಾರಿಪುರದಿಂದ. ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಕೊನೆಯ ಅಕ್ಷರ ಎ ಅಕ್ಷರ. ಯ ಅಕ್ಷರದಿಂದ ಹಾಡಬೇಕು ನೀವು.
2: ಸರಿ ಮೇಡಮ್. ಯಾರಿಗೆ ಯಾರಿಟ್ಟರಿ ಚುಕ್ಕಿ, ಯಾಕಿಟ್ಟರಿ ಚುಕ್ಕಿ, ಚುಕ್ಕಿ ಗಲ್ಲದ ಚುಕ್ಕಿ, ಚುಕ್ಕಿ ಗಲ್ಲದ ಅಂದದ ಚುಕ್ಕಿ, ಚುಕ್ಕಿ ಹೊಸಲಿನ ಅಕ್ಕಿ ಚೆಲ್ಲುವ ಚುಕ್ಕಿ, ಅಸ್ತು ದೇವತೆ ಪ್ರಥಮ ಪದಿಯದಿ, ಈ ಮನೆ ಗುಡಿಯಲ್ಲಿ ಚುಕ್ಕಿ ಅಧಿಪದಿ, ದೀಪವ ಬೆಳಗುವ ಉದಯ ದೇವತೆ, ಚುಕ್ಕಿಯ ತ್ರಿಪದಿ ರಾಸಮನೆಯಲ್ಲಿ, ಓ ಚುಕ್ಕಿಯ ಚೌಪದಿ ತುಳಸಿ ವನದಲ್ಲಿ, ಪಂಚಮದೇವ ಪ್ರಿಯಲೋ ನಗರದಲ್ಲಿ, ಯಾರಿಟ್ಟರಿ ಚುಕ್ಕಿ, ಯಾಕಿಟ್ಟರಿ ಚುಕ್ಕಿ.
1: ಬಿಟ್ಕೊಟ್ರಿ ನಮ್ಮ ಮುಂದಿನ ಕಾಲರ್ಗೆ. ತುಂಬಾ ಚೆನ್ನಾಗಿ ಹಾಡಿದ್ರಿ ಪ್ರೀತ್ ಸೇ ಚಿತ್ರದ ಗೀತೆ. ಒರಿಜಿನಲ್ ಸಿಂಗರ್ ಬಂದು ನಮ್ಮ ಹರಿಹರನ್ ಮತ್ತೆ
2: ಅನುರಾಧಿಕವ್ರದ್ದು.
1: ನೀವು ಕೂಡ ಹಾಡ್ಲಿಕ್ಕೆ ಪ್ರಯತ್ನ ಪಟ್ರಿ, ಚೆನ್ನಾಗಿ ಹಾಡಿದ್ರಿ, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ. ಮಹೇಶ್ ಹೊಸೂರ್ ಅವರೇ, ನಮಸ್ಕಾರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ರಾಯಚೂರು ಆಕಾಶವಾಣಿಯಿಂದ 102.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ, ನೇರ ಫೋನಿನ ಕಾರ್ಯಕ್ರಮ, ಕನ್ನಡ ಚಲನಚಿತ್ರ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಸೊ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಅವರು ಹಾಡಬೇಕಾಗಿರುವಂತಹ ಮೊದಲನೇ ಗೀತೆಯ ಅಕ್ಷರ ಕ ಅಕ್ಷರದಿಂದ ಹಾಡನ್ನು ಹಾಡಬೇಕು. ಯಾವ ಹಾಡನ್ನು ಹಾಡ್ತಾರೆ ಅವರ ಸುಮಧುರ ಕಂಠದಲ್ಲಿ ಅಂತ ಕೇಳಿ ಬರೋಣ. ಹಲೋ.
3: ಹಲೋ,
1: ನಮಸ್ಕಾರ.

0: ನಮ್ದು ಬೆಂಗಳೂರು, ನಾ ಹಾಡಲ್ಲ ತಯಾರು. ನನ್ನ ಹೆಸರು ರಾಜ್ ಕಿರಣ್.
1: ರಾಜ್ ಕಿರಣ್ ಅವರು ಕಳೆದ ಕಾರ್ಯಕ್ರಮದಲ್ಲಿ ಭೇಟಿ ಆಗಿದ್ವಿ.
0: ಇರಬಹುದು ಇರಬಹುದು. ತಮ್ಮ ನಾಮ
1: ಶ್ರೀದೇವಿ ಅಂತ ಹೇಳಿ.
0: ಶ್ರೀದೇವಿ
1: ಹೇಳಿ ಸರ್. ಕ ಅಕ್ಷರದಿಂದ ಹಾಡ್ಬೇಕು.
0: ಸಾನಾ
1: ಕ ಕ ಕ ಕಂಬ
0: ಹೌದ್ರಾ?

0: ಕಾಂಪೌಂಡ್ ಗಿಂದೆ ದಯ ಮಾಡು ಅರೆ ಕೃಷ್ಣ ಅರೆ ಕೃಷ್ಣ ಒಬ್ಬ ಶಕುನಿಗೆ ಕೋಟಿ ಜನಗಳು ನಾಶವಾದರು ಮಹಾಭಾರತದ ಕಥೆಯಲ್ಲಿ ನೂರು ಶಕುನಿಗಳು ತುಂಬಿ ಹೋದರೆ ಗತಿಯೇನು ಈ ಕಾಲೇಜು ರಂಗದಲ್ಲಿ ಕೃಷ್ಣ
1: ರಾಜ್ಕಿರಣ್ ಸರ್
0: ಹೇಳಿಮ್ಮ
1: ತಾವು ಹಾಡ್ತಾ ಇದ್ರೆ ಹಾಗೆ ಕೇಳಬೇಕು ಅನಿಸ್ತಿತ್ತು ಆದರೆ ಇದು ಯಾವ ಚಿತ್ರದ್ದು ಅಂತ ಹೇಳ್ಬಿಡ್ತೀರಾ ಹಾಗೆ
0: ಹೇಳ್ಬೇಕೇನಮ್ಮ
1: ಹೌದು
0: ಶೀರ್ಷಿಕೆ ಹೇಳ್ದಂಗೆನೆ ಕಾಲೇಜು ರಂಗ ಕಣಮ್ಮ ನೀವೆಲ್ಲ ದಾಟ್ಕೊಂಡು ಬಂದಿದ್ದೀರಾ
1: ಹೌದು ದಾಟ್ಕೊಂಡು ಬಂದಿದ್ದೀವಿ ಸರ್ ತುಂಬ ಚೆನ್ನಾಗಿತ್ತು ನಿಮ್ಮ ಧ್ವನಿಯಲ್ಲಿ ಹಾಡನ್ನು ಕೇಳಲಿಕ್ಕೆ ತುಂಬ ಇಂಪಾಗಿ ಅನಿಸಿತ್ತು
0: ನಾನು ಕಾಲೇಜ್ ಓದ್ತಾ ಇದ್ದಾಗಲೇ ಈ ಚಿತ್ರ ಬಿಡುಗಡೆ ಆಗಿತ್ತಮ್ಮ ಆಗ ನಾನು ಇದೇ ತರ ಹಾಡ್ತಾ ಇದ್ದೆ ಹಾಗೆ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಈ ಹಾಡುಗಳು ನನಗೆ ತುಂಬಾ ಬಹಳ ಇಷ್ಟವಾದಂತ ಹಾಡು ವಿರಳದಲ್ಲಿ ವಿರಳ ಅಪರೂಪದಲ್ಲಿ ಅಪರೂಪದ ಮಕ್ಕಳಮ್ಮ ಇದು
1: ಹೌದೌದು ಅದಕ್ಕೆ ಹೇಳಿದ್ದು ಅದು ಏನಂದ್ರೆ ತುಂಬಾ ಯುನಿಕ್ ಆಗಿ ತುಂಬಾ ದಿನಗಳ ನಂತರ ಈ ಹಾಡನ್ನು ಕೇಳಿರೋದು ಆ ಚಿತ್ರದ ಹೆಸರು ಮರ್ತು ಹೋಗಿರುತ್ತೆ ಕೆಲವರಿಗೆ ಹಾಡು ಕೂಡ ಮರ್ತು ಹೋಗಿರುತ್ತೆ ಅದನ್ನ ನೀವು ಪುನಃ ನೆನಪಿಸಿದ್ರಿ ಎಲ್ರಿಗೂ
0: ಚಿತ್ರದ ಹೆಸರು ಕಾಲೇಜು ರಂಗ ನನ್ನ ಹೆಸರು ರಾಜ್ ಕಿರಣ್ ನ್ಯಾಯಗ್ರಾಮದಿಂದ ಬೆಂಗಳೂರು
1: ಹೌದು ಸರ್ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ ಹಾಗೆ ನಿಮ್ಮ ಹಾಡನ್ನು ಕೇಳಿ ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ ಹ ಅಕ್ಷರ ಬಿಟ್ರಿ ಅನ್ಕೊಂತೀನಿ
0: ಹೌದಮ್ಮ ನಿಮಗೂ ಪ್ರತಿ ಧನ್ಯವಾದಗಳು
1: ನಮಸ್ಕಾರ ಹೌದೌದು ಹ ಇಂದನೇ ಮುಂದಿನ ಕಾಲರ್ ಹಾಡಬೇಕು ನಮಸ್ಕಾರ ಸ್ನೇಹಿತರೆ ಮುಂದಿನ ಕಾಲರ್ ಹಾಡಬೇಕಾಗಿರುವಂಥ ಗೀತೆಯ ಮೊದಲನೇ ಅಕ್ಷರ ಹ ಅಕ್ಷರ ರಾಜ್ಕಿರಣ್ ಅವರು ಬಿಟ್ಕೊಟ್ಟಿದ್ದಾರೆ ಹ ಅಕ್ಷರದಿಂದ ಯಾವ ಹಾಡನ್ನು ಹಾಡ್ತಾರೆ ಮುಂದಿನ ನಮ್ಮ ಕೇಳುಗರಂತ ನೋಡೋಣ ಹಲೋ ಹಲೋ ನಮಸ್ಕಾರ
2: ಹಲೋ
1: ನಮಸ್ಕಾರ ಯಾರು ಮಾತಾಡೋದು
2: ಬೆಂಗಳೂರು ವಿಜಯನಗರದಿಂದ ಮಧು ಕಿರಣ್ ಅಂತ
1: ಮಧು ಕಿರಣ್ ಅವರ ಹೇಳಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ತಾವು
2: ಇಲ್ಲ ರೀ
1: ಓಕೆ ಹ ಅಕ್ಷರದಿಂದ ನೀವು ಹಾಡನ್ನು ಹಾಡಬೇಕು
2: ಯಾವುದು
1: ಹ ಅಕ್ಷರ ಹ
2: ಹಾಲುನಾ
1: ಹ್ಮ್ ಹಾಲು
2: ಹೂವ ರೋಜಾ ಹೂವ ಹೂವ

0: ಎಣ್ಣೆಗೆ ತಾನೆ ಸಿಂಗಾರ ಹೂವ ರೋಜಾ ಹೂವ ಹೂವ ರೋಜಾ ಹೂವ ವಾ.
1: ತುಂಬಾ ಧನ್ಯವಾದ ಮಧು ಕಿರಣ್ ಅವರೇ, ಗೀತೆನ ಹಾಡಿದ್ದಕ್ಕೆ. ಕಲಾವಿದ ಚಿತ್ರದ ಗೀತೆನ ಹಾಡಿದ್ರಿ ನೀವು, ಓ ಅಕ್ಷರವನ್ನು ನಮ್ಮ ಮುಂದಿನ ಕಾಲರ್ಗೆ ಬಿಟ್ಕೊಟ್ಟಿದ್ದಾರೆ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
1: ಸ್ನೇಹಿತರೆ, ಓ ಅಕ್ಷರದಿಂದ ನಮ್ಮ ಮುಂದಿನ ಕಾಲರ್ ಹಾಡನ್ನು ಹಾಡಬೇಕು. ನೋಡೋಣ ಸಿದ್ಧವಾಗಿದ್ದಾರೆ ಯಾರು ಅಂತ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ.
2: ನಾನು ಸೌಮ್ಯ ಟೇಲರ್ ಅಂತ.
1: ತಮ್ಮ ಹೆಸರು?
2: ಸೌಮ್ಯ ಟೇಲರ್. ಸೌಮ್ಯ.

0: ಟೇಲರ್ ಅವರು. ಓಕೆ ಸೌಮ್ಯ ಟೇಲರ್, ಹೇಗಿದ್ದೀರಾ?
1: ಆರಾಮಿದ್ದೀರಿ ಮೇಡಮ್? ತಾವು ಕೂಡ ಆರಾಮಿದ್ದೀರಿ?
0: ನಾವು ಚೆನ್ನಾಗಿದ್ದೀವಿ ನೋಡಿ. ಮತ್ತೆ ಓ ಅಕ್ಷರದಿಂದ ಹಾಡನ್ನು ಹಾಡಬೇಕೀಗ ನೀವು.
1: ಓ ಬಂತರಿ?
0: ಹೌದು.
1: ಹೇಳ್ತೇನೆ ರೀ. ಓದೊಳಗ ಓನ ಓರಿ
0: ವ ವ ವಿ ವಿ ಯಾವ್ದು ಹಾಡಿದ್ರು ಓಕೆ.
1: ಒಲವೇ ಜೀವನ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಒಲವೇ ಸಾಕ್ರಿ ಮೇಡಮ್ ಬರಂಗಿಲ್ಲ.
0: ಇನ್ನೂ ಒಂದ್ ಲೈನ್ ಹಾಡ್ಬೋದು, ಯಾಕಂದ್ರೆ ಅದು ಎವರ್ ಗ್ರೀನ್ ಸಾಂಗ್. ಹೌದಲ್ಲ?
1: ಹೌದೌದು. ಆದ್ರೂ ಮೇಡಮ್ ಅದೇನಾಗ್ತದಪ್ಪ ಅಂದ್ರ ನಮ್ಗ ತಕ್ಷಣದ ಯಾವ ಅಕ್ಷರ ಗೊತ್ತಾಗಿಲ್ಲ, ಹಿಡಿದು ಬಿಟ್ಟು ಆಗ್ತೈತಿ.
0: ಅದು ಮತ್ತೆ ಯಾವಾಗಾದ್ರೂ ಬರೀ ಕಾರ್ಯಕ್ರಮಕ್ಕೆ ಮಾತ್ರ ಹಾಡ್ತೀನಿ ಅಂದ್ರೆ ಹಾಡುಗಳು ಬೇಗ ನಮ್ ತಲೆಗೆ ಹೊಳೆಯಲ್ಲ. ಅವಾಗ ಅವಾಗ ಹಾಡ್ಕೊಂತ ಇದ್ರೆ ನಮ್ಗೆ ಬೇಗ ತಲೆಗೆ ಹೊಳೆಯುತ್ತೆ. ಹೌದಲ್ಲ?
1: ಇನ್ನೊಂದ್ ಏನ್ ಹೇಳಕ್ ಬಯಸ್ತೇನೆ ಅಂದ್ರೆ ಮೇಡಮ್, ನಮಗೀಗ ಹಾಡು ವಯಸ್ಸಿಲ್ಲ, ಆದ್ರೂ ನಾನು ಇದ್ರೊಳಗೆ ಭಾಗವಹಿಸ್ತೇನೆ.
0: ಅಲ್ಲ, ಹಾಡೋ ವಯಸ್ಸಿಗೆ ಮತ್ತೆ ಹಾಡ್ಲಿಕ್ಕೆ ಏನು ಇತಿಮಿತಿ ಇಲ್ಲ. ಅದು ಒಂದಕ್ಕೊಂದು ಎಲ್ಲಿ
1: ಅದು 40 ವರ್ಷ ದಾಟಣ ಏನಾಗ್ತೈತಪ್ಪ, ತಲೆ ಚುರುಕಿದ್ದಿದ್ದೆಲ್ಲ ಹೋಗ್ಬಿಡ್ತೈತಿ ಅಂತ ಅನ್ಕೋತೀನಿ ನಾನು.
0: ಅದು ನೀವು ಆ ತರ ನಿಮ್ ತಲೆಗೆ ಟ್ರೈನಿಂಗ್ ಕೊಟ್ಟಿರೋದು ಅದು.
1: ಓಕೆ ಮೇಡಮ್,
0: ತುಂಬಾ ಧನ್ಯವಾದ.
1: ಓಕೆ ಮೇಡಮ್,
0: ನಮಸ್ಕಾರ ಕರೆ ಮಾಡೋದಕ್ಕೆ. ಹಾಡು ಹಾಡಿದ್ದಕ್ಕೂ ಧನ್ಯವಾದ. ನಮಸ್ಕಾರ ಸೌಮ್ಯ ಅವರು.
1: ಓಕೆ ಮೇಡಮ್.
0: ಸ್ನೇಹಿತರೆ, ಸೌಮ್ಯ ಅವರು ಬಿಟ್ಕೊಟ್ಟಿರುವಂಥ ಹಾಡಿನ ಕೊನೆಯ ಅಕ್ಷರ ರ ಅಕ್ಷರ. ರ ಅಕ್ಷರದಿಂದ ನಮ್ಮ ಮುಂದಿನ ಕಾಲರ್ ಹಾಗೆ ಕೇಳುಗರ ಹಾಡನ್ನು ಹಾಡಬೇಕು, ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು?
2: ಶ್ರೀದೇವಿ ಮೇಡಮ್ ಅವರಿಗೆ ಶುಭ ಸಂಜೆ ನಮಸ್ಕಾರಗಳು.
0: ಶುಭ ಸಂಜೆ. ಭೀಮನ್ ಗೌಡ್ರೆ,
2: ಜೋಕೂರ್ ಗ್ರಾಮದಿಂದ ಭೀಮನ್ಗೌಡ ಪಾಟೀಲ್ ಮೇಡಮ್.
0: ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
2: ಕೇಳ್ತದೆ ಮೇಡಮ್.
0: ಕೊನೆಯ ಅಕ್ಷರ ಗೊತ್ತಾಯ್ತಾ?
2: ಇಲ್ಲ, ಗೊತ್ತಾಗಲ್ಲ ಮೇಡಮ್, ಫೋನ್ ಮಾಡ್ತಿರ್ತೀವಿ.
0: ನೀವು ಕಾರ್ಯಕ್ರಮವನ್ನ ಮನಸ್ಸಿಟ್ಟು ಕೇಳ್ಬೇಕು ತಾನೆ?
2: ಇಲ್ಲ ರೀ, ನಾವು ಫೋನಲ್ಲಿ ಕೇಳೋದು, ಫೋನಲ್ಲಿ ಫೋನ್ ಮಾಡ್ತಿರ್ತೀವಿ, ಹಂಗಾಗಿ ರೇಡಿಯೋ ಕೇಳಲ್ಲ ಮೇಡಮ್.
0: ಸರಿ, ಈಗ ರ ಅಕ್ಷರ ಬಂದಿರೋದು, ರ ಅಕ್ಷರದಿಂದ ನೀವು ಹಾಡನ್ನ ಹಾಡ್ಬೇಕಾಗಿರೋದು.
2: ರಾರಿ? ಓಕೆ ಮೇಡಮ್. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿ ನೋರಿಗೆ ಬೆಳ್ಳಿ ದೀಪ ನೀನವ, ಬೆಳಕು ನೀನೇ ಭೂಮಿಗೆ ಹೆಸರು ಕೆತ್ತ ತಾಯಿಗೆ ನಗುವಿಗೆ. ಗೀತೆ ಮುಂದೆ ಬರ್ತಾ ಇಲ್ಲ ಮೇಡಮ್ ಇದು.
0: ಸರಿ ಭೀಮನ್ ಗೌಡ್ರಿ, ಈ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಹೀಗೆ ಆಗೋದು. ಅದು ಏನಂದ್ರೆ, ನಾವು ಸೋಲ್ಬಾರ್ದು ಗೆಲ್ಬೇಕು ಅನ್ನೋದಕ್ಕೆ ಒಂದ್ ಲೈನ್ ಹಾಡಿದ್ರು ಕೂಡ ಅದು ಮತ್ತೆ ನಾವು ಕಾಂಪಿಟೇಷನ್ ಮಾಡ್ದಂಗೆ ಇರುತ್ತೆ, ಪೂರ್ತಿ ಬಿಟ್ಕೊಟ್ಟಾಗ ಮಾತ್ರ ಸೋತಂಗಿರುತ್ತೆ. ಸೊ ಹಾಡ್ಲಿಕ್ಕೆ ಒಂದು ಪ್ರಯತ್ನ ಪಟ್ಟು.
2: ನಾವು 5ನೇ ತಾರೀಕಿಗೆ ಒಂದು ಕಣ್ಣ ಆಪ್ಷನ್ ಮಾಡ್ಕೊಂಡಿದೀವಿ, ರಾಯಚೂರಲ್ಲೇ ಮಾಡ್ಕೊಂಡಿದೀನಿ ಮೇಡಮ್. ಹಾಗೇನೆ ಇದು ಒಂದು ಆಕಾಶವಾಣಿ ಬಿಡೋಕ್ ಆಗ್ತಾ ಇಲ್ಲ ನಮ್ಗೆ, ಹಾಗೇನೆ ಕರೆ ಮಾಡ್ತಾ ಇದ್ದೀನಿ, ಹಾಗೇನೆ ಪದ ಸ್ವಲ್ಪ ಒಂದ್ ಎರಡ್ ಲೈನ್ ಆಡಿದ್ದೀನಿ. ಡಾಕ್ಟರ್ ಸಾಹೇಬ್ರೇನು ಫೋನ್ ನೋಡ್ಬಾಡ್ರಿ, ಮಾತಾಡ್ಬಾಡ್ರಿ ಅಂತ ಹೇಳಿದ್ದಾರೆ.
0: ಹೌದು, ಸ್ವಲ್ಪ ಕೇರ್ ತಗೋಬೇಕಲ್ಲ, ಮಿನಿಮಮ್ ಪೀರಿಯಡ್ ವರ್ಗೂನು ಸ್ವಲ್ಪ ಅದೆಲ್ಲ ಅವಾಯ್ಡ್ ಮಾಡ್ಬೇಕು, ಯಾಕಂದ್ರೆ ನಿಮ್ ಕಣ್ಣಿನ ಆರೋಗ್ಯ ಮುಖ್ಯ. ಹೆಚ್ಚು ಮಾತು ಕೂಡ ಆಡಬಾರ್ದು, ಸ್ವಲ್ಪ ಕೇರ್ ತಗೊಳ್ಳಿ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ನಮಸ್ಕಾರ ಭೀಮನ್ ಗೌಡ್ರೆ.
2: ಓಕೆ ಮೇಡಮ್, ಧನ್ಯವಾದ.
0: ಸ್ನೇಹಿತರೆ, ಭೀಮನ್ ಗೌಡ್ರು ಬಿಟ್ಟಿರುವಂಥ ಹಾಡಿನ ಕೊನೆಯ ಅಕ್ಷರ ಗ ಅಕ್ಷರ. ಗ ಅಕ್ಷರದಿಂದ ನೀವು ಹಾಡನ್ನು ಹಾಡಬೇಕು. ಮುಂದಿನ ಕಾಲರ್ ರೆಡಿ ಇದ್ದಾರೆ, ಅವರು ಯಾವ ಹಾಡನ್ನು ಹಾಡ್ತಾರೆ, ಯಾವ ಚಿತ್ರದಿಂದ ಹಾಡ್ತಾರೆ ಅಂತ ನೋಡೋಣ. ಹಲೋ, ಹಲೋ,
3: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
3: ಶ್ಯಾಮ್ ಅಂತ ಮಾತಾಡ್ತಿದ್ದೀನಿ.
0: ಶ್ಯಾಮ್ ಅವರಾ? ಆರ್ಕೆಸ್ಟ್ರಾ ಶ್ಯಾಮ್ ಅವರಾ?
3: ಅವರೇ
0: ಹೇಳಿ ಶ್ಯಾಮ್ ಅವರೇ, ಇವತ್ತು ಯಾವ ಹಾಡನ್ನ ಹಾಡ್ತೀರಿ? ಒಂದು ಪೂರ್ತಿ ಹಾಡನ್ನ ಹಾಡ್ಬೇಕು ತಾವು. ಗ ಅಕ್ಷರದಿಂದ, ಗ ಅಕ್ಷರದಿಂದ.
3: ಯಾವ್ದು ಮೇಡಮ್?
0: ಗ ಅಕ್ಷರದಿಂದ ಹಾಡಿ.
3: ಗನಾ?
0: ಹೌದು.
3: ಓಕೆ.
0: ಅಲ್ಲ, ನಿಮ್ಗೆ ಎಷ್ಟು ಬರುತ್ತೋ ಸದ್ಯ ಅಷ್ಟೇ ಹಾಡಿ, ಸುಮ್ನೆ ಅಂದಿದ್ದು.
3: ನೀವು ಟೆಕ್ಸ್ಟ್ ಮಾಡ್ಕೊಂಡ್ರೆ ಬಿಡಿ ಮೇಡಮ್.
0: ಏನಂತ?
3: ಮೇಡಮ್, ನಮ್ ಕಾರ್ಯಕ್ರಮ ಇದ್ದಾಗ ಬಂದ್ರೆ ನಿಮ್ಗೆ ಒಂದಲ್ಲ ಬಹಳಷ್ಟು ಹಾಡುಗಳನ್ನು ಕೇಳ್ಬೋದು.
0: ಹೌದಾ? ಅದಕ್ಕೆ ಅಲ್ಲಿ ಕೇಳಕ್ ಆಗ.

0: ಇಲ್ಲ, ಅಲ್ಲಿ ಕೇಳಿಲ್ಲ ಅಂದ್ಬಿಟ್ಟೆ ನಾವು ನಮ್ಮ ವೇದಿಕೆಯಲ್ಲಿ ನಿಮ್ಮ ನಿಮ್ಮನ್ನು ಹಾಡಿಸ್ತಾ ಇರೋದು ಈಗ
1: ಓಕೆ ಹೇಳಿ ಮೇಡಮ್.
0: ಗ
1: ಇದು
0: ಅಕ್ಷರದಿಂದ. ಹೌದು.
1: ಶ್ರೀರಾಮಚಂದ್ರ ಚಿತ್ರದಿಂದ ಹಾಡ್ತೇನೆ.
0: ಓಕೆ ಓಕೆ.
1: ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ಆತನ ದಿನ ಧರಣಿಯಲ್ಲಿ ಹಸುರಿನ ಜನನ ಗಗನ ಗನ ಗುಡುಗು ದಿನ ಮಳೆ ಮಳೆ ಜನನ ಆ ಜನನ ದಿನ ಧರಣಿ ದನ ಹಸುರಿನ ಜನನ ಮಲೆನಾಡಿನ ಮಳೆ ಹಾಡಿನ ಪಿಸು ಮಾತಿನ ಹೊಸತನ ಸವಿದೆನ ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ಆತನ ದಿನ ಧರಣಿಯಲ್ಲಿ ಹಸುರಿನ ಜನನ ಮಲೆನಾಡಿನ ಮಲೆನಾಡಿನ ಮಳೆ ಹಾಡಿನ ಮಳೆ ಹಾಡಿನ ಪಿಸು ಮಾತಿನ ಹೊಸತನ ಹೊಸತನ ಘಮ ಘಮ ಸುಮ ಘಮ ಘಮ ಸುಮಗಾನದಲ್ಲಿ ಮಿಣಿ ಮಿಣಿ ಹಿಮನ ಮಣಿ ಮಿಣಿ ಮಣಿ ಚುಣಿ ಮಣಿ ಮಣಿ ಘಮ ಗಾನದಲ್ಲಿ ಸುಮ ಸುಮ ಸುಮನ ಘಮ ಹನಿಯಿಂದ ಸುಮವಾಗಿ ಸುಮದ ಮೇಲೆ ಮಹಣಿ ಮಣಿ ದಿನ ಅರಳಿ ಮರಳಿ ಅರಳಿ ಮರಳಿ ಅರಳುವ ನವ ಸಂತಾನ ಗಾಯನ ದಿನ ಅರಳಿ ಮರಳಿ ಅರಳಿ ಮರಳಿ ಅರಳುವ ಹೋಯ್ ವನ ಸಂತಾನ ಗಾಯನ. ಓಕೆ ಮೇಡಮ್. ನಾಕ್ಷರ
0: ನ ಅಕ್ಷರದ ಒಂದು ಕೊನೆ ಅಕ್ಷರ ಮುಂದಿನ ಕಾಲರ್ಗೆ ಬಿಟ್ಕೊಟ್ಟಿದ್ದೀರಾ. ವಿಥೌಟ್ ಇನ್ಸ್ಟ್ರೂಮೆಂಟ್ ಹಾಡೋದು ಕೇಳೋಕ್ಕೂ ತುಂಬ ಇಂಪ್ ಅನ್ಸುತ್ತೆ. ಕಂಟಿನ್ಯೂ ಆಗಿ ನಿಮ್ಮ ಧ್ವನಿ ಮಾತ್ರ ಬರುತ್ತೆ. ಇನ್ಸ್ಟ್ರೂಮೆಂಟ್ ಬಂದ್ಬಿಟ್ಟು ಇಲ್ಲ, ಇನ್ಸ್ಟ್ರೂಮೆಂಟ್ ಬಂದ್ಬಿಟ್ರೆ ನಿಮ್ಮ ಧ್ವನಿಗೆ ಬ್ರೇಕ್ ಬೀಳುತ್ತೆ. ಆದರೆ ವಿಥೌಟ್ ಇನ್ಸ್ಟ್ರೂಮೆಂಟ್ ಇದ್ದಾಗ ನಿಮ್ಮ ಧ್ವನಿ ಮಾತ್ರ ಹೋಗ್ತಾ ಇರುತ್ತೆ, ಕೇಳಲಿಕ್ಕೆ ಇಂಪ್ ಅನಿಸುತ್ತೆ. ತುಂಬ ಸುಮಧುರ, ಒಂದು ಉತ್ತಮವಾದ ಕಂಠ ನಿಮ್ಮದು. ಚೆನ್ನಾಗಿ ಹಾಡಿದ್ರಿ, ಹಾಗೆ ಕೇಳಬೇಕು ಅನಿಸ್ತಾ ಇತ್ತು. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ.
1: ಹೀಗೆ ಇರಲಿ ಮೇಡಮ್, ಆದಷ್ಟು ಬೇಗ ನಮ್ಮ ಕಾರ್ಯಕ್ರಮ ನೋಡುವಂತ ಅವಕಾಶ ನಿಮಗೂ ಸಿಗಲಿ, ಆ ದೇವರ ಹತ್ರ ಬೇಡದಂತೆ.
0: ಖಂಡಿತ, ನಮ್ಮ ಒಂದು ಸ್ಥಾನದಲ್ಲಿ ಏನೇ ಕಾರ್ಯಕ್ರಮ ಆದರೆ ನಾವು ಅಟೆಂಡ್ ಮಾಡ್ತೀವಿ. ನಿಮಗೂ ಇನ್ನೂ ಒಳ್ಳೇದಾಗಲಿ ಒಂದು ಆರ್ಕೆಸ್ಟ್ರಾ ಫೀಲ್ಡ್ ಅಲ್ಲಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ. ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯ ಕರೆ, ಹಾಗೆ ಕೊನೆಯ ಕಾಲರ್, ಕೊನೆಯ ನಮ್ಮ ಗಾಯಕರು ಯಾರು ಅಂತ ನೋಡೋಣ. ಹಾಡಬೇಕಾಗಿರುವಂಥ ಅಕ್ಷರ ನ ಅಕ್ಷರ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ, ಯಾರು ಮಾತಾಡೋದು?
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ತಮ್ಮ ಹೆಸರು?
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಸುಬ್ರಹ್ಮಣ್ಯ ಅವರಾ? ಓಕೆ. ಸಮಯದ ಅಭಾವ, ಕೊನೆ ಕಲರ್ ತಾವೇನೆ, ನ ಅಕ್ಷರದಿಂದ ಹಾಡನ್ನು ಹಾಡಬೇಕು.
2: ಸರಿ ಮೇಡಮ್.
0: ಹೌದು, ನ ನ ಅಕ್ಷರ.
1: ನೆನಪುಗಳ ಮಾತು ಮಧುರ, ಮೌನಗಳ ಹಾಡು ಮಧುರ. ನೆನಪುಗಳ ಮಾತು ಮಧುರ, ಮೌನಗಳ ಹಾಡು ಮಧುರ. ಕನಸೇ ಇರಲಿ ನನಸೇ ಇರಲಿ, ಪ್ರೀತಿ ಕೊಡುವ ಕನಸೆ ಮಧುರ. ನೆನಪುಗಳ ಮಾತು ಮಧುರ, ಮೌನಗಳ ಹಾಡು ಮಧುರ. ಸಾವಿರ ಹೂಗಳ ಉಡುಕಿದರು ಚಂದ ಬೇರೆ ಕಂದ ಬೇರೆ ಸ್ಪರ್ಶ ಒಂದೇ. ಸಾವಿರ ಹೃದಯವ ಉಡುಕಿದರು ಅಳತೆ ಬೇರೆ ಎಳೆತ ಬೇರೆ ಪ್ರೀತಿಯೊಂದೇ. ತಿಂಗಳ ಬೆಳಕನ್ನು ಹಿಡಿದು ಗಾಳಿಗೆ ತವರೋ ಪ್ರೀತಿ, ಗಾಳಿಯ ಗಂಧವ ಕಡೆಯು ಅಂದವ ಎಳೆಯೋ ಪ್ರೀತಿ. ಸಂಖ್ಯೆ ಇರದೆ ಕುಂಚ ಪ್ರೀತಿ, ನಿತ್ಯ ನುಂಗಿ ಕುಂಚ ಪ್ರೀತಿ. ಶಬ್ದವಿರಲಿ ನಿಶಬ್ದವಿರಲಿ, ಪ್ರೀತಿ ಕೊಡುವ ಶಬ್ದ ಮಧುರ. ನೆನಪುಗಳ ಮಾತು ಮಧುರ, ಮೌನಗಳ ಹಾಡು ಮಧುರ. ಕನಸೆ ಇರಲಿ ನಮಸೆ ಇರಲಿ, ಪ್ರೀತಿ ಕೊಡುವ ಕನಸೆ ಮಧುರ.
0: ಸುಬ್ರಹ್ಮಣ್ಯ ಅವರೇ,
2: ಮೇಡಮ್,
0: ನೀವು ಹಾಡಿರುವಂತಹ ಮಧುರ

0: ನಿಮ್ಮ ಕಂಠದ ಸುಮಧುರ ಧ್ವನಿಯ ಈ ಗೀತೆ ತುಂಬ ಚೆನ್ನಾಗಿತ್ತು. ಕಾರ್ಯಕ್ರಮದ ಕೊನೆಯ ಸಿಂಗರ್ ನೀವೇನೆ, ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ, ನಮಸ್ಕಾರ.
1: ನಾನು ಕನೆಕ್ಷನ್ ಸಿಗುತ್ತಾ ಇಲ್ವಾ ಅನ್ಕೊಂಡೆ, ಕಡೆಗೂ ಕನೆಕ್ಷನ್ ಸಿಕ್ಬಿಡ್ತೀನಿ ಮೇಡಮ್.
0: ಅಲ್ಲ, ಅದು ಮನಸ್ಸಿಂದ ಕನೆಕ್ಟ್ ಮಾಡಿದ್ರೆ ಕನೆಕ್ಷನ್ ಸಿಕ್ಕೇ ಸಿಗುತ್ತೆ. ಹಾಂ, ತುಂಬ ಧನ್ಯವಾದ, ನಮಸ್ಕಾರ. ಸ್ನೇಹಿತರೆ, ಇದುವರೆಗೂ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಬಸವರಾಜ್, ಬಂದೆ ನವಾಜ್, ಈರಣ್ಣ, ಮಹೇಶ್, ಹಾಗೆ ರಾಜ್ ಕಿರಣ್, ಮಧು ಕಿರಣ್, ಸೌಮ್ಯ, ಭೀಮನ್ಗೌಡರು, ಶ್ಯಾಮ್, ಹಾಗೆ ಸುಬ್ರಹ್ಮಣ್ಯ ಅವರು ನಮ್ಮ ಕಾರ್ಯಕ್ರಮದ ಕೊನೆಯ ಕಾಲರ್. ತುಂಬ ಸುಮಧುರವಾಗಿ ಹಾಡುಗಳನ್ನು ಹಾಡಿದ್ರಿ. ನಾವೇನು ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳಿ ಯಾವ ಗೀತೆಯನ್ನು ಯಾವ ಅಕ್ಷರವನ್ನು ಬಿಟ್ಕೊಡದೆ ಕಾರ್ಯಕ್ರಮ ಕೇಳಲಿಕ್ಕೆ ಅಷ್ಟೇ ಆಸಕ್ತಿ ಕೂಡ ಇರುತ್ತೆ, ಕಾರ್ಯಕ್ರಮದಲ್ಲಿ ಇನ್ನೂ ಭಾಗವಹಿಸಬೇಕು ಅನ್ನೋರು ಕೂತೂಹಲ ಕೂಡ ಹಾಗೇ ಇರುತ್ತೆ. ಆದರೆ ಸಮಯದ ಅಭಾವ, ಸೊ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂಥ ಸಮಯವಾಯಿತು. ಮತ್ತೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ಇದಾಗಿತ್ತು ಇಂದಿನ ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ ನೇರ ಫೋನಿನ ಕಾರ್ಯಕ್ರಮ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5:30. ಈಗ ಕೇಳಿ ಕಾರ್ಯಕ್ರಮ ಯುವವಾಣಿ.

0: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಇಂದಿನ ಯುವವಾಣಿ ಕಾರ್ಯಕ್ರಮವನ್ನು ಕೇಳುವಂತಹ ಯುವ ಸ್ನೇಹಿತರಿಗೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಉದ್ಯೋಗ ವಾರ್ತೆ, ನಂತರ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಕುರಿತ ಒಂದು ಪಕ್ಷಿ ನೋಟ. ಮೊದಲಿಗೆ ಉದ್ಯೋಗ ವಾರ್ತೆ ನಾಗರತ್ನ HS ಅವರಿಂದ.
2: ಸಿಐಎಲ್ನಲ್ಲಿ ಹುದ್ದೆಗಳಿಗಾಗಿ ನೇಮಕಾತಿ ನಡೆಸಿದೆ. ಕೇಂದ್ರ ಸರ್ಕಾರದ ಕಲ್ಲಿದ್ದಲು ಸಚಿವಾಲಯದ ಅಧೀನದಲ್ಲಿರುವ ಕೋಲ್ ಇಂಡಿಯಾ ಲಿಮಿಟೆಡ್ ಮಹಾರತ್ನ ಸ್ಥಾನಮಾನದ ಸಾರ್ವಜನಿಕ ವಲಯದ ಉದ್ಯಮವಾಗಿದೆ. ಇದು ವಿಶ್ವದ ಅತಿದೊಡ್ಡ ಕಲ್ಲಿದ್ದಲು ಉತ್ಪಾದನಾ ಕಂಪನಿಯಾಗಿದ್ದು ಪ್ರಸ್ತುತ ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳುತ್ತಿದೆ. ಒಟ್ಟು 776 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತಿದ್ದು ಮೈನಿಂಗ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದ ಅಭ್ಯರ್ಥಿಗಳು ಅರ್ಹರಾಗಿದ್ದಾರೆ. ಕನಿಷ್ಠ 60% ಅಂಕಗಳೊಂದಿಗೆ ಪದವಿ ಪೂರ್ಣಗೊಳಿಸಿರಬೇಕು. ಅಭ್ಯರ್ಥಿಗಳು ಗರಿಷ್ಠ 30 ವಯೋಮಾನದೊಳಗಿರಬೇಕು. ಸರ್ಕಾರಿ ನಿಯಮಾನುಸಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 5 OBC ಅಭ್ಯರ್ಥಿಗಳು 3 ಹಾಗೂ ಅಂಗವಿಕಲರಿಗೆ 10 ವಯಸ್ಸಿಡಲಿಕ್ಕೆ ಇರಲಿದೆ. ಸಾಮಾನ್ಯ ವರ್ಗ OBC ಅಭ್ಯರ್ಥಿಗಳು 1,180 ಅರ್ಜಿ ಶುಲ್ಕ ಪಾವತಿಸಬೇಕು. ಉಳಿದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. ಗೇಟ್ ಅಂಕದ ಆಧಾರದ ಮೇಲೆ ಆಯ್ಕೆ ನಡೆಯಲಿದ್ದು 2025 ಸಾಲಿನ ಪರೀಕ್ಷೆಯನ್ನು ಎದುರಿಸಿ ಅರ್ಹತೆ ಪಡೆದಿರಬೇಕು ಹಾಗೂ ಶೈಕ್ಷಣಿಕವಾಗಿ ಉತ್ತಮ ಅಂಕ ಗಳಿಸಿರಬೇಕು. ಮೆರಿಟ್ ಮೂಲಕ ಆಯ್ಕೆ ನಡೆಯಲಿದ್ದು ಇದಕ್ಕೆ ಯಾವುದೇ ಲಿಖಿತ ಪರೀಕ್ಷೆ ಇರುವುದಿಲ್ಲ. ತರಬೇತಿ ಅವಧಿಯಲ್ಲಿ ಮಾಸಿಕ ಮೂಲ ವೇತನ 60,000 ರೂಪಾಯಿ ಇರುತ್ತದೆ. ತರಬೇತಿ ಯಶಸ್ವಿಯಾಗಿ ಮುಗಿದ ನಂತರ 1,80,000 ರೂಪಾಯಿವರೆಗಿನ ವೇತನ ಶ್ರೇಣಿ ನೀಡಲಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳು ಕೋಲ್ ಇಂಡಿಯಾ ಲಿಮಿಟೆಡ್ನ ವೆಬ್ಸೈಟ್ www.coalindia.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅಗತ್ಯ ದಾಖಲೆಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ತಪ್ಪಾದ ಮಾಹಿತಿ ಅಥವಾ ಅಪೂರ್ಣ ಮಾಹಿತಿಯನ್ನೊಳಗೊಂಡ ದಾಖಲೆಗಳನ್ನು ತಿರಸ್ಕರಿಸಲಾಗುವುದು. ಅರ್ಜಿ ಸಲ್ಲಿಸಲು 7 ಕೊನೆಯ ದಿನವಾಗಿದೆ. ರೈಲ್ವೆ ಭೂ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹುದ್ದೆಗಳ ನೇಮಕಾತಿ ನಡೆಸಿದೆ. ಕೇಂದ್ರ ರೈಲ್ವೆ ಸಚಿವಾಲಯದ ಅಧೀನದಲ್ಲಿರುವ ರೈಲ್ವೆ ಭೂ ಅಭಿವೃದ್ಧಿ ಪ್ರಾಧಿಕಾರವು ಖಾಲಿ ಇರುವ ಸೈಟ್ ಇಂಜಿನಿಯರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ. ಈ ನೇಮಕಾತಿಯು ಒಟ್ಟು 40 ಹುದ್ದೆಗಳಿಗೆ ತಾತ್ಕಾಲಿಕ ಒಪ್ಪಂದದ ಆಧಾರದ ಮೇಲೆ ನಡೆಯಲಿದ್ದು ದೇಶದ ವಿವಿಧ ಭಾಗದಲ್ಲಿ ಹುದ್ದೆಗಳಿಗೆ ಅವಕಾಶವಿದೆ. ಸೈಟ್ ಇಂಜಿನಿಯರಿಂಗ್ ಸಿವಿಲ್ ವಿಭಾಗದಲ್ಲಿ ಒಟ್ಟು 30 ಹುದ್ದೆಗಳು ಹಾಗೂ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ 10 ಹುದ್ದೆಗಳಿದ್ದು

ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಕಾಲೇಜಿನಿಂದ ಸಿವಿಲ್ ಹಾಗೂ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ನಲ್ಲಿ ಬಿಇ ಬಿಟೆಕ್ ಪದವಿ ಉತ್ತೀರ್ಣರಾಗಿರಬೇಕು. ಕನಿಷ್ಠ 55% ಅಂಕಗಳನ್ನು ಪಡೆದಿರಬೇಕು. ಪದವಿ ಪಡೆದ ನಂತರ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕನಿಷ್ಠ 2 ವರ್ಷ ಅನುಭವ ಪಡೆದಿರಬೇಕು. May 22 ಅನ್ವಯಿಸುವಂತೆ ಗರಿಷ್ಠ 45 ವರ್ಷದೊಳಗಿನ ಅಭ್ಯರ್ಥಿಗಳಿಗೆ ಅವಕಾಶ ನೀಡಲಾಗಿದೆ. ಸರ್ಕಾರಿ ನಿಯಮದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ವಯಸ್ಸಡಲಿಕ್ಕೆ ನಿಗದಿ ಮಾಡಲಾಗಿದೆ. ಅಭ್ಯರ್ಥಿಗಳನ್ನು ಶೈಕ್ಷಣಿಕ ಅಂಕ, ಕೆಲಸದ ಅನುಭವ ಜೊತೆ ಮೆರಿಟ್ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಬಳಿಕ ಸಂದರ್ಶನಕ್ಕೆ ಕರೆಯಲಿದ್ದು ಇದರ ಮೂಲಕ ಅರ್ಹರನ್ನು ಆಯ್ಕೆ ಮಾಡಲಾಗುತ್ತದೆ. ಆಯ್ಕೆ ಆದವರಿಗೆ 76,000 ರೂಪಾಯಿ ಮಾಸಿಕ ವೇತನ ದೊರೆಯಲಿದೆ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅಧಿಸೂಚನೆಯಲ್ಲಿ ತಿಳಿಸಲಾದ ಇಮೇಲ್ ವಿಳಾಸಕ್ಕೆ ಅಗತ್ಯ ಮಾಹಿತಿಯನ್ನೊಳಗೊಂಡ ಅರ್ಜಿಯನ್ನು ಸಲ್ಲಿಸಬೇಕು. ಶೈಕ್ಷಣಿಕ ದಾಖಲಾತಿ, 4 ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರ ಸಹಿಯನ್ನೊಳಗೊಂಡ ಮಾಹಿತಿಯನ್ನು ನೀಡಬೇಕು. ಅಪೂರ್ಣ ಮಾಹಿತಿ ಅಥವಾ ತಪ್ಪಾದ ಮಾಹಿತಿಯನ್ನು ನೀಡಿದ್ದಲ್ಲಿ ಅಂತಹ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು May 22 ಕೊನೆಯ ದಿನವಾಗಿದೆ. DRDO ಅಪ್ರೆಂಟಿಶಿಪ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯು ತನ್ನ 2026 ಸಾಲಿನ ಇಂಟರ್ನ್ಶಿಪ್ ಅರ್ಜಿಗಳನ್ನು ಆಹ್ವಾನಿಸಿದ್ದು ಇಂಜಿನಿಯರ್ಗಳಿಗೆ ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸುವರ್ಣಾವಕಾಶ ಒದಗಿಸಿದೆ. ಹೊಸ ತಂತ್ರಜ್ಞಾನ ಮತ್ತು ಸಂಶೋಧನೆಯಲ್ಲಿ ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಬಿಇ, ಬಿಟೆಕ್, ಎಂಇ ಅಥವಾ ಎಂಟೆಕ್ ಪದವಿಗಳ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಇಂಟರ್ನ್ಶಿಪ್ ಪಡೆಯಲು ಅರ್ಹರಾಗಿರುತ್ತಾರೆ. ಆದರೆ ಯಾವುದೇ ವಿಷಯಗಳಲ್ಲಿ ಬ್ಯಾಕ್ಲಾಗ್ ಹೊಂದಿರುವ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶವಿರುವುದಿಲ್ಲ. ಇನ್ನು 4-6 ತಿಂಗಳ ಕಾಲ ನಡೆಯುವ ಈ ತರಬೇತಿಗೆ ಒಟ್ಟು 30,000 ರೂಪಾಯಿಗಳ ಸ್ಟೈಫಂಡ್ ನೀಡಲಾಗುತ್ತದೆ. ಯಶಸ್ವಿಯಾಗಿ ಇಂಟರ್ನ್ಶಿಪ್ ಪೂರ್ಣಗೊಳಿಸಿದವರಿಗೆ ಪ್ರಮಾಣ ಪತ್ರ ನೀಡಲಾಗುವುದು ಎಂದು DRDO ಪ್ರಕಟಿಸಿದೆ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು 1 April ಆರಂಭವಾಗಿದ್ದು May 15 ಇರುತ್ತದೆ. ಆಸಕ್ತ ವಿದ್ಯಾರ್ಥಿಗಳು DRDO ಅಧಿಕೃತ ವೆಬ್ಸೈಟ್ www.drdo.gov.in ಮೂಲಕ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಲ್ಲಿ ಆಯ್ಕೆಯಾದವರಿಗೆ ಮಾತ್ರ ಇಮೇಲ್ ಮೂಲಕ ಮಾಹಿತಿ ನೀಡಲಾಗುತ್ತದೆ. DRDO ಅಧೀನದಲ್ಲಿರುವ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯಾಲಜಿ ಆ್ಯಂಡ್ ಅಲೈಡ್ ಸೈನ್ಸಸ್ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ದಿಲ್ಲಿ ಅಥವಾ ಹಲ್ದ್ವಾನಿಯಲ್ಲಿ ತರಬೇತಿ ನೀಡಲಾಗುವುದು ಎಂದು ಪ್ರಕಟಣೆ ತಿಳಿಸಿದೆ. ಸೇನೆಯಿಂದ TG ಕೋರ್ಸ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಭಾರತೀಯ ಸೇನೆಯು 2027 ಜನವರಿಯಿಂದ ಆರಂಭವಾಗಲಿರುವ ಟೆಕ್ನಿಕಲ್ ಗ್ರಾಜ್ಯುಯೇಟ್ ಕೋರ್ಸ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಅವಿವಾಹಿತ ಪುರುಷರು ಮಾತ್ರ ಅರ್ಜಿ ಸಲ್ಲಿಸಬಹುದು. ಆಸಕ್ತರು May 13 to June 12 ಅರ್ಜಿ ಸಲ್ಲಿಸಬಹುದು. ಎಂಜಿನಿಯರಿಂಗ್ ಪದವೀಧರರು ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿದೆ. ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿಭಾಗದಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಇದೇ ವಿಷಯಗಳಲ್ಲಿ ಅಥವಾ ಇದಕ್ಕೆ ಪೂರಕವಾದ ವಿಷಯಗಳಲ್ಲಿ ಇಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿರುವವರಿಗೆ ಅವಕಾಶ ನೀಡಲಾಗಿದೆ. ನಿಗದಿತ ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ ಕೊನೆಯ ವರ್ಷದ ಪರೀಕ್ಷೆಯನ್ನು ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವವರು ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ. ಇಂತಹ ಅಭ್ಯರ್ಥಿಗಳು ಈ ಕೋರ್ಸ್ಗೆ ಆಯ್ಕೆಯಾಗಿ ತರಬೇತಿ ಆರಂಭವಾದ 12 ತಿಂಗಳೊಳಗೆ ವಿದ್ಯಾರ್ಹತೆಗೆ ಸಂಬಂಧಿಸಿದ ಪ್ರಮಾಣ ಪತ್ರ ಸಲ್ಲಿಸಬೇಕು. 21-27 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುತ್ತದೆ. ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ನಡೆಸುವ ಸಂದರ್ಶನದ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೆಸಲಾಗುತ್ತದೆ. 5 ದಿನಗಳ ನೇಮಕ ಪ್ರಕ್ರಿಯೆ ನಡೆಯುತ್ತಿದ್ದು ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ಕಡೆಗಳಲ್ಲಿ ಸಂದರ್ಶನ ಕೇಂದ್ರಗಳು ಇರಲಿದೆ. ಆಯ್ಕೆಯಾದವರು 12 ತಿಂಗಳ ತರಬೇತಿ ಪಡೆದು ಲೆಫ್ಟಿನೆಂಟ್ಗಳಾಗಿ ನೇಮಕಗೊಳ್ಳುತ್ತಾರೆ. ಮುಂದಿನ ದಿನಗಳಲ್ಲಿ ಅಭ್ಯರ್ಥಿಗಳ ಕಾರ್ಯದಕ್ಷತೆ ಆಧಾರದಲ್ಲಿ ಕ್ಯಾಪ್ಟನ್ ಮೇಜರ್ ಸೇರಿದಂತೆ ಅನೇಕ ಉನ್ನತ ಶ್ರೇಣಿಯ ಹುದ್ದೆಗಳಿಗೆ ಬಡ್ತಿ ನೀಡಲಾಗುತ್ತದೆ ಎಂದು ಸೇನೆಯ ಪ್ರಕಟಣೆ ತಿಳಿಸಿದೆ. ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗೆ ನೇಮಕಾತಿ ಹೊರಡಿಸಿದೆ. ನ್ಯಾಷನಲ್ ಹೈವೇ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾರ್ವಜನಿಕ ವಲಯದ ಉದ್ದಿಮೆಯಾಗಿದ್ದು ಇದರಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಶ್ರೇಣಿಯಲ್ಲಿ ಖಾಲಿ ಇರುವ 85 ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ. ಅಭ್ಯರ್ಥಿಗಳು June 8 ಅರ್ಜಿ ಸಲ್ಲಿಸಬಹುದು. ಗೇಟ್ ಉತ್ತೀರ್ಣರಿಗೆ ಅವಕಾಶವಿದ್ದು ದೇಶದ ವಿವಿಧ ಭಾಗದಲ್ಲಿ ಕಾರ್ಯನಿರ್ವಹಣೆಗೆ ನಿಯೋಜಿಸಲಾಗುತ್ತದೆ. ಅಭ್ಯರ್ಥಿಗಳು ಬಿಇ, ಬಿಟೆಕ್, ಸಿವಿಲ್ ಇಂಜಿನಿಯರಿಂಗ್,

ಪದವಿಯನ್ನು ಮಾನ್ಯತೆ ಪಡೆದ ಕಾಲೇಜಿನಿಂದ ಪೂರ್ಣಗೊಳಿಸಿರಬೇಕು ಮತ್ತು ಗೇಟ್ನಲ್ಲಿ ಅರ್ಹತೆ ಪಡೆದಿರಬೇಕು. ಗರಿಷ್ಠ 34 ವರ್ಷ ವಯೋಮಿತಿಯೊಳಗಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಅಂಗವಿಕಲರಿಗೆ 15 ವರ್ಷ, ಮಾಜಿ ಸೈನಿಕರಿಗೆ 5 ವರ್ಷ ವಯಸ್ಸಡಿಲಿಕ್ಕೆ ಇರಲಿದೆ. ಅಭ್ಯರ್ಥಿಗಳನ್ನು ಅರ್ಜಿಯನ್ನು ಆನ್ಲೈನ್ ಮೂಲಕ ಭರ್ತಿ ಮಾಡಿ ಶೈಕ್ಷಣಿಕ ದಾಖಲೆ, ಇತ್ತೀಚಿನ ಭಾವಚಿತ್ರ, ಸಹಿ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ಅಭ್ಯರ್ಥಿಗಳನ್ನು 2023, 2024 ಅಥವಾ 2025 ಸಾಲಿನ ಗೇಟ್ನಲ್ಲಿ ಪಡೆದ ಅರ್ಹತೆ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ಆಯ್ಕೆಯಾದ ಅಭ್ಯರ್ಥಿಯು ಮೆಡಿಕಲ್ ಫಿಟ್ನೆಸ್ ಪರೀಕ್ಷೆಗೊಳಪಟ್ಟ ಮತ್ತು ಅದಕ್ಕೆ ಸಂಬಂಧಿಸಿದ ದೃಢೀಕರಣ ಪತ್ರವನ್ನು ಸಲ್ಲಿಸತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ www.nhidcl.com ಈ ವೆಬ್ಸೈಟ್ಗೆ ಭೇಟಿ ನೀಡಿ. ಅರ್ಜಿ ಸಲ್ಲಿಸಲು ಜೂನ್ 8 ಕೊನೆಯ ದಿನವಾಗಿದೆ. ಮೈಸೂರು ಕೋರ್ಟ್ನಲ್ಲಿ ಉದ್ಯೋಗಾವಕಾಶ. ನ್ಯಾಯಾಂಗ ಇಲಾಖೆಯಲ್ಲಿ ಸೇವೆಯನ್ನು ಬಯಸುತ್ತಿರುವ ಅಭ್ಯರ್ಥಿಗಳಿಗೆ ಮೈಸೂರು ಜಿಲ್ಲಾ ನ್ಯಾಯಾಲಯವು ಉದ್ಯೋಗಾವಕಾಶವನ್ನು ಕಲ್ಪಿಸಲಿದೆ. ಒಟ್ಟು 93 ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದ್ದು ದ್ವಿತೀಯ PUC ಮತ್ತು SSLC ವಿದ್ಯಾರ್ಹತೆ ಹೊಂದಿರುವವರು ಮಾತ್ರವಲ್ಲದೆ ಬೆರಳಚ್ಚು ಮತ್ತು ಶೀಘ್ರಲಿಪಿ ಕೌಶಲ ಹೊಂದಿರುವ ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಕೆಲಸ ಮಾಡಲು ಆಸಕ್ತಿ ಹೊಂದಿರುವವರು ನಿಗದಿತ ಅವಧಿಯೊಳಗೆ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ. ಅಭ್ಯರ್ಥಿಗಳು ಅರ್ಹತಾದಾಯಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಆಧರಿಸಿ ಸಂದರ್ಶನಕ್ಕೆ ಆಹ್ವಾನಿಸಿ ಅಂತಿಮವಾಗಿ ಆಯ್ಕೆ ಮಾಡಲಾಗುತ್ತಿದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಜವಾನ ಮತ್ತು ಪ್ರೊಸೆಸ್ ಸರ್ವರ್ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಕನಿಷ್ಠ 10ನೇ ತರಗತಿ ಪಾಸ್ ಆಗಿರಬೇಕು. ಕಾಪಿಯಿಸ್ಟ್ ಮತ್ತು ಸ್ಟೇನೋಗ್ರಾಫರ್ ಹುದ್ದೆಗಳಿಗೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯೊಂದಿಗೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಇಂಗ್ಲಿಷ್ ಬೆರಳಚ್ಚು ಅಥವಾ ಶೀಘ್ರಲಿಪಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು. ಕನಿಷ್ಠ 18 ವರ್ಷ ತುಂಬಿರಬೇಕು. ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗಕ್ಕೆ 40 ವರ್ಷ. ಸರ್ಕಾರದ ನಿಯಮಾನುಸಾರ ವಯಸ್ಸಡಿಲಿಕ್ಕೆ ಇರಲಿದೆ. ಅರ್ಹತಾದಾಯಕ ಪರೀಕ್ಷೆಯ ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಮತ್ತು 25 ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ ಆಹ್ವಾನಿಸಲಾಗುತ್ತದೆ. ಬೆರಳಚ್ಚು ವೇಗ ಪರೀಕ್ಷೆ ಮತ್ತು ನೇರ ಸಂದರ್ಶನ ಆಧಾರದ ಮೇಲೆ ಆಯ್ಕೆ ನಡೆಯಲಿದೆ. ಅರ್ಹ ಅಭ್ಯರ್ಥಿಗಳು ಮೈಸೂರು ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಸಾಮಾನ್ಯ ವರ್ಗದವರಿಗೆ 300 ರೂಪಾಯಿ, OBC ವರ್ಗದವರಿಗೆ 150 ರೂಪಾಯಿ ಹಾಗೂ ಉಳಿದ ವರ್ಗದ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕವಿರುವುದಿಲ್ಲ. ಅರ್ಜಿ ಸಲ್ಲಿಸಲು May 31 ಕೊನೆಯ ದಿನವಾಗಿದೆ. ಸಾವಿರದ 865 ಅಭ್ಯರ್ಥಿಗಳಿಗೆ ಅಪ್ರೆಂಟಿಶಿಪ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಬ್ಯಾಂಕ್ಗಳಲ್ಲಿ ಕಾರ್ಯನಿರ್ವಹಿಸುವ ಕನಸುಳ್ಳವರು ಅಪ್ರೆಂಟಿಶಿಪ್ ಪಡೆಯುವ ಮೂಲಕ ತಮ್ಮ ಹುದ್ದೆಗೆ ಪೂರಕವಾಗಿ ಕೌಶಲ ಬೆಳೆಸಿಕೊಳ್ಳಬಹುದಾಗಿದೆ. ಸರ್ಕಾರಿ ಮತ್ತು ಖಾಸಗಿ ಬ್ಯಾಂಕ್ಗಳು ಈ ನಿಟ್ಟಿನಲ್ಲಿ ಅಪ್ರೆಂಟಿಶಿಪ್ ಯೋಜನೆಗಳನ್ನು ಜಾರಿಗೊಳಿಸುತ್ತಿವೆ. ಇದೀಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂಥದ್ದೊಂದು ಅವಕಾಶವನ್ನು ನೀಡಿದ್ದು 1865 ಅಭ್ಯರ್ಥಿಗಳಿಗೆ ತಾವು ಉದ್ಯೋಗ ತರಬೇತಿ ನೀಡುವುದಾಗಿ ಘೋಷಿಸಿದ್ದು May 19 ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿರುತ್ತದೆ. ಒಟ್ಟು ಅವಕಾಶಗಳಲ್ಲಿ 131 ಸ್ಥಾನಗಳನ್ನು ಕರ್ನಾಟಕಕ್ಕೆ ಮೀಸಲಿಡಲಾಗಿದ್ದು ಒಟ್ಟು ಸ್ಥಾನಗಳಲ್ಲಿ SC ಅಭ್ಯರ್ಥಿಗಳಿಗೆ 20, ST ಅಭ್ಯರ್ಥಿಗಳಿಗೆ 9, OBC ವರ್ಗದವರಿಗೆ 35, ಆರ್ಥಿಕ ದುರ್ಬಲ ವರ್ಗದವರಿಗೆ 13 ಹಾಗೂ ಸಾಮಾನ್ಯ ವರ್ಗದವರಿಗೆ 54 ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಆಯ್ಕೆಗಾಗಿ ಮೇ ಅಥವಾ ಜೂನ್ನಲ್ಲಿ ಆನ್ಲೈನ್ ಪರೀಕ್ಷೆ ನಡೆಸುವುದಾಗಿ ಬ್ಯಾಂಕ್ ತಿಳಿಸಿದೆ. ಕಲೆ, ವಿಜ್ಞಾನ, ವಾಣಿಜ್ಯ, ಎಂಜಿನಿಯರಿಂಗ್ ಯಾವುದೇ ಹಿನ್ನೆಲೆ ಇದ್ದರೂ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 20 ವರ್ಷ, ಗರಿಷ್ಠ 28 ವರ್ಷ. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ನಿಯಮಾನುಸಾರ ಸಡಿಲಿಕೆ ನೀಡಲಾಗುತ್ತದೆ. ಸಾಮಾನ್ಯ ವರ್ಗ ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ 600 ರೂಪಾಯಿ ಶುಲ್ಕ ಮತ್ತು OBC 700 ರೂಪಾಯಿ ಇಂಟಿಮೇಷನ್ ಫೀ ಪಾವತಿಸಬೇಕು. ಹಾಗೆಯೇ ಸಾಮಾನ್ಯ ಅಥವಾ OBC ವರ್ಗಕ್ಕೆ ಸೇರಿದ ಮಹಿಳೆಯರು 400 ರೂಪಾಯಿ ಶುಲ್ಕ ಪಾವತಿಸಬೇಕು. ಉಳಿದಂತೆ ಎಲ್ಲಾ ವರ್ಗದವರಿಗೆ 700 ರೂಪಾಯಿ ಇಂಟಿಮೇಷನ್ ಶುಲ್ಕ ಕಡ್ಡಾಯವಾಗಿದೆ. ಆನ್ಲೈನ್ ಪರೀಕ್ಷೆ ಮೂಲಕ ಅಭ್ಯರ್ಥಿಗಳ ಆಯ್ಕೆ ನಡೆಯಲಿದ್ದು ಅಪ್ರೆಂಟಿಶಿಪ್ ತರಬೇತಿ ಪಡೆಯುವವರು 100 ಅಂಕಗಳ 100 ಪ್ರಶ್ನೆಗಳಿಗೆ ಪರೀಕ್ಷೆ ಬರೆಯಬೇಕಾಗುತ್ತದೆ. ಜನರಲ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್, ಜನರಲ್ ಇಂಗ್ಲಿಷ್, ಕ್ವಾಂಟಿಟೇಟಿವ್ ರೀಸನಿಂಗ್ ಆಪ್ಟಿಟ್ಯೂಡ್, ಕಂಪ್ಯೂಟರ್ ನಾಲೆಜ್ ಹಾಗೂ ಯೂನಿಯನ್ ಬ್ಯಾಂಕ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ವಿಷಯಕ್ಕೆ ಸಂಬಂಧಿಸಿದಂತೆ ತಲಾ 20 ಅಂಕಗಳ 20 ಪ್ರಶ್ನೆಗಳಿರಲಿವೆ. ಬೆಂಗಳೂರು ಸೇರಿದಂತೆ ದೇಶದ ವಿವಿಧೆಡೆ ಪರೀಕ್ಷೆ ನಡೆಯಲಿದ್ದು ಆನ್ಲೈನ್ ಪರೀಕ್ಷೆ ಬಳಿಕ ಭಾಷಾಜ್ಞಾನ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ ಮತ್ತು

0: ಇದುವರೆಗೂ ನಾಗರತ್ನ ಹೆಚ್ಎಸ್ ಅವರಿಂದ ಉದ್ಯೋಗ ವಾರ್ತೆಯನ್ನು ಕೇಳಿದ್ರಿ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಕುರಿತ ಪಕ್ಷಿ ನೋಟ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್.
2: ಯುವ ಸ್ನೇಹಿತರೆ, ಈ ವಾರದ ಕರೆಂಟ್ ಅಫೈರ್ಸ್, ಪ್ರಚಲಿತ ವಿದ್ಯಮಾನಗಳ ಒಂದು ನೋಟ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಿವೃತ್ತ ಐಎಎಸ್ ಅಧಿಕಾರಿ ಜಿ ಸತ್ಯಾವತಿ ಅವರು ಕರ್ನಾಟಕ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರಾಗಿ ನೇಮಕ ಮಾಡಿ ರಾಜ್ಯಪಾಲರು ಆದೇಶಿಸಿದ್ದಾರೆ. ಅವರು ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ 65 ವರ್ಷ ವಯಸ್ಸಿನವರಿಗೆ ಅಥವಾ ಗರಿಷ್ಠ 3 ವರ್ಷದ ಅವಧಿಯವರಿಗೆ ಅಧಿಕಾರದಲ್ಲಿ ಇರಲಿದ್ದಾರೆ. ರಾಮನ್ ಕೆ ಅವರು ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತ ಪ್ರಭಾರ ಹುದ್ದೆಯಲ್ಲಿದ್ದರು. ಈಗ ಜಿ ಸತ್ಯಾವತಿ ಅವರು ಇತ್ತೀಚೆಗೆ ಮುಖ್ಯ ಮಾಹಿತಿ ಆಯುಕ್ತರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಸದಸ್ಯರಾಗಿದ್ದ ಯೋಗೀಶ್ ಗೌಡರ ಕೊಲೆ ಪ್ರಕರಣದಲ್ಲಿ ಜನಪ್ರತಿನಿಧಿ ನ್ಯಾಯಾಲಯದಿಂದ ಶಿಕ್ಷೆಗೆ ಗುರಿಯಾಗಿರುವ ವಿನಯ್ ಕುಲಕರ್ಣಿ ಅವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ವಿಧಾನಸಭೆ ಸಚಿವಾಲಯ ಶನಿವಾರ ಅಧಿಸೂಚನೆ ಹೊರಡಿಸಿದೆ. ಆ ಮೂಲಕ ಕರ್ನಾಟಕ ವಿಧಾನಸಭೆಯಲ್ಲಿ ಒಂದು ಸ್ಥಾನ ತೆರವಾಗಿದೆ. ವಿನಯ್ ಕುಲಕರ್ಣಿ ಅವರಿಗೆ ಜನಪ್ರತಿನಿಧಿ ನ್ಯಾಯಾಲಯ April 15 ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಶಿಕ್ಷೆ ಪ್ರಕಟಿಸಿದ ದಿನದಿಂದ ಅನರ್ಹತೆ ಆದೇಶ ಅನ್ವಯ ಆಗಿದೆ. ಕರ್ನಾಟಕ ಲೋಕಸೇವಾ ಆಯೋಗದ ಅಂದರೆ KPSC ನಡೆಯುತ್ತಿರುವ ಅಕ್ರಮಗಳ ತಡೆಯಲು ಮತ್ತು ಆಯೋಗದಲ್ಲಿ ಮತ್ತಷ್ಟು ಸುಧಾರಣೆಗಳನ್ನು ತರುವ ಉದ್ದೇಶದಿಂದ ಆರ್ವಿ ದೇಶಪಾಂಡೆ ನೇತೃತ್ವದಲ್ಲಿ ವಿಧಾನಸಭೆ ಸದಸ್ಯರನ್ನು ಒಳಗೊಂಡ ಸದನ ಸಮಿತಿ ರಚಿಸಲಾಗಿದೆ. ಸಮಿತಿಯಲ್ಲಿ ಹಂಪನಗೌಡ ಬಾದರ್ಲಿ, HC ಬಾಲಕೃಷ್ಣ, AS ಪೊನ್ನಣ್ಣ, KM ಶಿವಲಿಂಗೇಗೌಡ, ರಾಘವೇಂದ್ರ ಹಿಟ್ನಾಳ, M ರೂಪಕಲಾ, ಅರಗ ಜ್ಞಾನೇಂದ್ರ, S ಸುರೇಶ್ ಕುಮಾರ್, ಮಹೇಶ್ ತೆಂಗಿನಕಾಯಿ, MT ಕೃಷ್ಣಪ್ಪ ಸದಸ್ಯರಾಗಿದ್ದಾರೆ. ಶಿಫಾರಸುಗಳ ಸಹಿತ ವರದಿ ಸಲ್ಲಿಸಲು ಸಮಿತಿಗೆ 3 ತಿಂಗಳ ಕಾಲಾವಕಾಶ ನೀಡಲಾಗಿದೆ ಅಂತ ವಿಧಾನಸಭೆ ಕಾರ್ಯದರ್ಶಿ MK ವಿಶಾಲಾಕ್ಷಿ ತಿಳಿಸಿದ್ದಾರೆ. KPSC ಅಕ್ರಮಗಳ ಕುರಿತು ಇತ್ತೀಚೆಗೆ ನಡೆದ ವಿಧಾನಮಂಡಲ ಅಧಿವೇಶನದಲ್ಲಿ ಸುದೀರ್ಘ ಚರ್ಚೆ ನಡೆದಿತ್ತು. ಅಕ್ರಮಗಳನ್ನು ತಡೆಯಲೇಬೇಕು ಎಂಬ ಪಕ್ಷಾತೀತವಾಗಿ ಸದಸ್ಯರು ಪ್ರಸ್ತಾಪಿಸಿದ್ದರು. ರೋಹಿತ್ ಜೈನ್ ಅವರನ್ನು ಕೇಂದ್ರ ಸರ್ಕಾರ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBIನ ಡೆಪ್ಯೂಟಿ ಗವರ್ನರ್ ಆಗಿ 3 ವರ್ಷಗಳ ಅವಧಿಗೆ ನೇಮಕ ಮಾಡಿದೆ. ಟಿ ರವಿಶಂಕರ್ ಅವರಿಂದ ತೆರವಾಗಿರುವ ಸ್ಥಾನವನ್ನು ಜೈನ್ ಅವರು ತುಂಬಲಿದ್ದಾರೆ. ಜೈನ್ ಅವರ ನೇಮಕವನ್ನು ಕೇಂದ್ರ ಸಂಪುಟದ ನೇಮಕಾತಿಗಳ ಸಮಿತಿಯು ಅನುಮೋದಿಸಿದೆ. ಚೀನಾದವರ ಷೇರುಪಾಲು %10 ಇರುವ ವಿದೇಶಿ ಕಂಪನಿಗಳು ಭಾರತದಲ್ಲಿ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಹೂಡಿಕೆ ಮಾಡುವುದಕ್ಕೆ ಅವಕಾಶ ಕಲ್ಪಿಸುವ ನಿಯಮವನ್ನು ಕೇಂದ್ರ ಅಧಿಸೂಚನೆಯಲ್ಲಿ ಪ್ರಕಟಿಸಿದೆ. ಇಂತಹ ಕಂಪನಿಗಳು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯ ಅಡಿಯಲ್ಲಿ ಈ ಹೂಡಿಕೆ ಮಾಡಬಹುದಾಗಿದೆ. ಈ ಪ್ರಕಾರ ಚೀನಾ ಅಥವಾ ಹಾಂಕಾಂಗ್ನವರ ಹೂಡಿಕೆ %10 ಇರುವ ವಿದೇಶಿ ಕಂಪನಿಗಳು FDI ಅವಕಾಶ ಇರುವ ವಲಯಗಳಲ್ಲಿ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಹೂಡಿಕೆ ಮಾಡಬಹುದಾಗಿದೆ. ಆದರೆ ಈ ನಿಯಮಗಳು ಚೀನಾ ಅಥವಾ ಹಾಂಕಾಂಗ್ನಲ್ಲಿ ನೋಂದಣಿ ಆಗಿರುವ ಅಥವಾ ಭಾರತದ ಜೊತೆ ಗಡಿ ಹಂಚಿಕೊಂಡಿರುವ ಸಂಸ್ಥೆಗಳಿಗೆ ಅನ್ವಯ ಆಗುವುದಿಲ್ಲ. ಸರ್ಕಾರದ ಪೂರ್ವಾನುಮತಿಯ ಅಗತ್ಯ ಇಲ್ಲದೆ ವಿಮಾ ವಲಯದಲ್ಲಿ %100 ವಿದೇಶಿ ನೇರ ಬಂಡವಾಳ ಅಂದರೆ FDI ಹೂಡಿಕೆಗೆ ಅವಕಾಶ ಕಲ್ಪಿಸಿ ಕೇಂದ್ರ ಹಣಕಾಸು ಸಚಿವಾಲಯವು ಕಳೆದ ಶನಿವಾರ ಅಧಿಸೂಚನೆ ಪ್ರಕಟಿಸಿದೆ. ವಿಮಾ ವಲಯದಲ್ಲಿ %100 ಹೂಡಿಕೆ ಮಾಡಲು ಅವಕಾಶ ಕಲ್ಪಿಸಲಾಗಿದ್ದರೂ ಭಾರತೀಯ ಜೀವ ವಿಮಾ ನಿಗಮದ ಪಾಲಿಗೆ %20 ಮಿತಿ ಇದೆ. ಖ್ಯಾತ ಗೀತ ರಚನೆಕಾರ, ಬರಹಗಾರ ಮತ್ತು ಸಂವಹನ ತಜ್ಞ ಪ್ರಸೂನ್ ಜೋಶಿ ಅವರನ್ನು ಪ್ರಸಾರ ಭಾರತೀಯ ಅಧ್ಯಕ್ಷರನ್ನಾಗಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ನೇಮಿಸಿದೆ. August 2017 ಜೋಶಿ ಅವರು ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಇಂಗ್ಲೆಂಡ್ ಮತ್ತು ವೇಲ್ಸ್ನಲ್ಲಿ ನಡೆಯಲಿರುವ T20 ವಿಶ್ವಕಪ್ ಮಹಿಳಾ ಕ್ರಿಕೆಟ್ ಟೂರ್ನಿಯಲ್ಲಿ ಆಡಲಿರುವ ಭಾರತ ಮಹಿಳಾ ತಂಡದಲ್ಲಿ ಕರ್ನಾಟಕದ ಸ್ಪಿನ್ ಆಲ್ರೌಂಡರ್ ಶ್ರೇಯಾಂಕ

आरती पुलमाली, दीप्ति शर्मा, रिचा घोष, श्रीचरणी, यष्टिका भाटिया, नंदिनी शर्मा, अरुंधति रेड्डी, रेणुका ठाकूर, क्रांति गौड, श्रेयंका पाटील, राधा यादव ಅವರು ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಇರಲಿದ್ದಾರೆ. ಏಕೈಕ ಟೆಸ್ಟ್ಗೆ ಹರ್ಮನ್ಪ್ರೀತ್ ಕೌರ್ ನಾಯಕಿಯಾಗಿಯೂ ಸ್ಮೃತಿ ಮಂದಾನ ಉಪನಾಯಕಿಯಾಗಿದ್ದು ಪ್ರತೀಕ ರಾವಲ್, ಸಯಾಲಿ ಸಾತ್ಪರೆ, ಸ್ನೇಹ ರಾಣಾ, ಶಫಾಲಿ ವರ್ಮಾ, ಜಮೀಮಾ ರಾಡ್ರಿಗಸ್, ರಿಚಾ ಘೋಷ್, ಶ್ರೀಚರಣಿ, ಯಷ್ಟಿಕಾ ಭಾಟಿಯಾ, ನಂದಿನಿ ಶರ್ಮಾ, ಹರ್ಲಿನ್ ಡಿಯೋಲ್, ರೇಣುಕಾ ಸಿಂಗ್ ಮತ್ತು ಕ್ರಾಂತಿ ಗೌಡ್ ಅವರು ತಂಡದಲ್ಲಿ ಇದ್ದಾರೆ. ಬೆಂಗಳೂರು ಮೂಲದ ಬಾಹ್ಯಾಕಾಶ ನವೋದ್ಯಮ ಗ್ಯಾಲಾಕ್ಸ್ ಐ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿರುವ ಮಿಷನ್ ದೃಷ್ಟಿ ಉಪಗ್ರಹವನ್ನು ಸ್ಪೇಸ್ ಎಕ್ಸ್ ಸಂಸ್ಥೆಯ ರಾಕೆಟ್ ಕಳೆದ ಭಾನುವಾರ ಉಡ್ಡಯನ ಮಾಡಿದೆ. ದೃಷ್ಟಿಯನ್ನು ಹೊತ್ತ ರಾಕೆಟ್ ಫಾಲ್ಕನ್ 9 ಕ್ಯಾಲಿಫೋರ್ನಿಯಾದ ಉಡ್ಡಯನ ನೆಲೆಯಿಂದ ನಭಕ್ಕೆ ಚಿಮ್ಮಿ ಉಪಗ್ರಹವನ್ನು ಭೂಕಕ್ಷೆಗೆ ಯಶಸ್ವಿಯಾಗಿ ಸೇರಿಸಿತು ಅಂತ ಗ್ಯಾಲಾಕ್ಸ್ ಐ ಸಂಸ್ಥಾಪಕ ಹಾಗೂ ಸಿಇಒ ಸುಯಶ್ ಸಿಂಗ್ ತಿಳಿಸಿದ್ದಾರೆ. ಕಕ್ಷೆಗೆ ಸೇರಿರುವ ಉಪಗ್ರಹ ತನ್ನ ಕಾರ್ಯಾಚರಣೆ ಆರಂಭಿಸುವಂತೆ ಮಾಡುವುದು ನಮ್ಮ ತಕ್ಷಣದ ಆದ್ಯತೆಯಾಗಿದೆ ಅಂತ ಅವರು ಹೇಳಿದ್ದಾರೆ. ಮಿಷನ್ ದೃಷ್ಟಿಯಡಿ 2030 ವೇಳೆಗೆ 10 ಉಪಗ್ರಹಗಳನ್ನು ಭೂಕಕ್ಷೆಗೆ ಸೇರಿಸುವ ಗುರಿಯನ್ನು ಗ್ಯಾಲಾಕ್ಸ್ ಐ ಹೊಂದಿದೆ. ಸೌದಿ ಅರೇಬಿಯಾ, ರಷ್ಯಾ ಮತ್ತು ಓಪೆಕ್ ಪ್ಲಸ್ ಸಂಘಟನೆಯ ಇತರ 5 ದೇಶಗಳು ಭಾನುವಾರ ತಮ್ಮ ಕಚ್ಚಾ ತೈಲ ಉತ್ಪಾದನಾ ಕೋಟವನ್ನು ಜಾಸ್ತಿ ಮಾಡಿವೆ. ಯುಎಇ ದೇಶವು ಸಂಘಟನೆಯಿಂದ ದಿಢೀರ್ ಹೊರ ನಡೆದ ನಂತರ ಸಂಘಟನೆಯಲ್ಲಿ ನಿರಂತರತೆಯನ್ನು ಖಾತರಿಪಡಿಸುವ ಉದ್ದೇಶದಿಂದ ಅವು ಹೀಗೆ ಮಾಡಿವೆ ಎನ್ನಲಾಗಿದೆ. ಕಚ್ಚಾ ತೈಲವನ್ನು ಉತ್ಪಾದಿಸುವ 7 ಪ್ರಮುಖ ದೇಶಗಳು ಜೂನ್ನಲ್ಲಿ ಪ್ರತಿದಿನದ ಉತ್ಪಾದನೆಯನ್ನು 1.88 ಲಕ್ಷ ಬ್ಯಾರಲನ್ನಷ್ಟು ಹೆಚ್ಚು ಮಾಡಲಿವೆ. ಕಚ್ಚಾ ತೈಲದ ಮಾರುಕಟ್ಟೆಯಲ್ಲಿ ಸ್ಥಿರತೆಯನ್ನು ತರುವ ಉದ್ದೇಶದಿಂದ ಹೀಗೆ ಮಾಡಲಾಗ್ತದೆ ಅಂತ ಓಪೆಕ್ ಪ್ಲಸ್ನ ಪ್ರಕಟಣೆ ತಿಳಿಸಿದೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಅಂದರೆ RTI ಅರ್ಜಿ ಸಲ್ಲಿಸುವ ಮೂಲಕ ಯಾವುದೇ ವ್ಯಕ್ತಿಯು ತನ್ನ ಸಂಗಾತಿಯ ಆದಾಯದ ವಿವರಗಳನ್ನು ಪಡೆಯಲು ಸಾಧ್ಯವಿಲ್ಲ ಅಂತ ದೆಹಲಿ ಹೈಕೋರ್ಟ್ ತೀರ್ಪು ನೀಡಿದೆ. ಕಾಯ್ದೆಯ ಸೆಕ್ಷನ್ 8(1)(j) ಅಡಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ಹೊರತು ವೈಯಕ್ತಿಕ ಮಾಹಿತಿ ಬಹಿರಂಗಪಡಿಸುವುದಕ್ಕೆ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ಪ್ರಕಾರ ವ್ಯಕ್ತಿಯ ಆದಾಯ ತೆರಿಗೆ ರಿಟರ್ನ್ಸ್ಗಳು ಆ ವರ್ಗಕ್ಕೆ ಸೇರುತ್ತವೆ ಅಂತ ನ್ಯಾಯಮೂರ್ತಿ ಪುರುಷೇಂದ್ರ ಕುಮಾರ್ ಕೌರವ್ ತಿಳಿಸಿದ್ದಾರೆ. ಅರ್ಜಿದಾರರ ಪತಿಯ ತೆರಿಗೆಗೆ ಒಳಪಡುವ ಆದಾಯದ ವಿವರಗಳನ್ನು ಬಹಿರಂಗಪಡಿಸುವಂತೆ ಆದಾಯ ತೆರಿಗೆ ಅಧಿಕಾರಿಗಳಿಗೆ ನಿರ್ದೇಶಿಸಿ ಕೇಂದ್ರ ಮಾಹಿತಿ ಆಯುಕ್ತರು ನೀಡಿದ್ದ 2021 ಆದೇಶವನ್ನು ಪ್ರಶ್ನಿಸಿ ಅವರ ಪತಿ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. ಸಿಐಸಿ ನೀಡಿದ ಆದೇಶವನ್ನು ಕಾನೂನುಬದ್ಧವಲ್ಲ ಅಂತ ರದ್ದುಗೊಳಿಸಿದ ಹೈಕೋರ್ಟ್ ಪತ್ನಿ ಕೋರಿದ ಮಾಹಿತಿಯು ಅರ್ಜಿದಾರರ ವೈಯಕ್ತಿಕ ಮಾಹಿತಿಯಾಗಿದ್ದು ಅದು ಸಾರ್ವಜನಿಕ ಹಿತಾಸಕ್ತಿ ಅಡಿಯಲ್ಲಿ ಬರೋದಿಲ್ಲ ಅಂತ April 28 ತೀರ್ಪು ನೀಡಿದೆ. ಭಾರತ ಪುರುಷರ ತಂಡವು ಥಾಮಸ್ ಕಪ್ ಬ್ಯಾಡ್ಮಿಂಟನ್ ಟೂರ್ನಿಯ ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ತಂಡಕ್ಕೆ ಮಣಿದಿದೆ. ಇದರೊಂದಿಗೆ ಪ್ರಶಸ್ತಿಯನ್ನು ಮರಳಿ ಪಡೆಯುವ ನಿರೀಕ್ಷೆಯಲ್ಲಿದ್ದ ಭಾರತಕ್ಕೆ ನಿರಾಸೆ ಆಗಿದೆ. 2022 ಮೊದಲ ಬಾರಿ ಚಾಂಪಿಯನ್ ಆಗಿದ್ದ ಭಾರತ ತಂಡ 2024 ಕ್ವಾರ್ಟರ್ ಫೈನಲ್ನಲ್ಲಿ ಚೀನಾ ತಂಡಕ್ಕೆ ಸೋತು ಹೊರಬಿದ್ದಿತ್ತು. ಈ ಬಾರಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಕನಿಷ್ಠ ಕಂಚಿನ ಪದಕ ಖಚಿತಪಡಿಸಿಕೊಂಡಿತ್ತು. 1952, 1955 ಮತ್ತು 1979 ಬಳಿಕ ಭಾರತಕ್ಕೆ ಲಭಿಸಿದ 4ನೇ ಕಂಚು ಇದಾಗಿದೆ. ಫ್ರಾನ್ಸ್ ತಂಡ ಈ ಗೆಲುವಿನೊಂದಿಗೆ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಡೆನ್ಮಾರ್ಕ್ ಪ್ರಶಸ್ತಿ ಸುತ್ತು ತಲುಪಿದ ಯುರೋಪಿಯನ್ 2ನೇ ರಾಷ್ಟ್ರ ಎಂಬ ಹಿರಿಮೆಗೂ ಪಾತ್ರವಾಗಿದೆ. ಫೈನಲ್ನಲ್ಲಿ 14 ಬಾರಿಯ ಚಾಂಪಿಯನ್ ಚೀನಾ ತಂಡವನ್ನು ಎದುರಿಸಲಿದೆ. ನಾಲ್ಕು ರಾಜ್ಯಗಳು ಹಾಗೂ 1 ಕೇಂದ್ರಾಡಳಿತ ಪ್ರದೇಶಕ್ಕೆ ನಡೆದ ಚುನಾವಣೆಯ ಜನಾದೇಶ ಕಳೆದ ಸೋಮವಾರ ಪ್ರಕಟಗೊಂಡಿದೆ. ಬಿಜೆಪಿಯ ನಾಗಲೋಟಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಕೋಟೆ ಛಿದ್ರಗೊಂಡಿದೆ. 6 ದಶಕಗಳಿಂದ ಡಿಎಂಕೆ ಎಐಡಿಎಂಕೆ ಜಿದ್ದಜಿದ್ದಿಗೆ ಅಖಾಡವಾಗಿದ್ದ ತಮಿಳುನಾಡಿನಲ್ಲಿ ಹೊಸ ಜನನಾಯಕನ ಉದಯವಾಗಿದೆ. ಕೇರಳಂನಲ್ಲಿ ಎಡಪಕ್ಷಗಳ ದಶಕದ ಆಡಳಿತ ಅಂತ್ಯಗೊಂಡಿದೆ. ಚಹಾ ತೋಟದ ನಾಡು ಅಸ್ಸಾಂನಲ್ಲಿ ಬಿಜೆಪಿ ಸತತ 3ನೇ ಅವಧಿಗೆ ಗೆಲುವು ಸಾಧಿಸಿ ಬೀಗಿದೆ. ಪುದುಚೇರಿಯನ್ನು ಎನ್ಡಿಎ ಉಳಿಸಿಕೊಂಡಿದೆ. ಪಶ್ಚಿಮ ಬಂಗಾಳ ಹಾಗೂ ಅಸ್ಸಾಂನಲ್ಲಿ ಬಿಜೆಪಿ ಪ್ರಚಂಡ ಗೆಲುವು ಸಾಧಿಸಿದೆ. 5 ರಾಜ್ಯಗಳ ಪೈಕಿ 3ರಲ್ಲಿ ಸರ್ಕಾರ ರಚಿಸುವ ಹೊಸ್ತಿಲಲ್ಲಿ ಎನ್ಡಿಎ ಇದೆ. ಅಸ್ಸಾಂನಲ್ಲಿ ಹಿಮಂತ ಬಿಸ್ವ ಶರ್ಮಾ ಹಾಗೂ ಪುದುಚೇರಿಯಲ್ಲಿ ಎನ್ ರಂಗಸ್ವಾಮಿ ಅಧಿಕಾರ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲಿ ಒಟ್ಟು 234 ಸ್ಥಾನಗಳಿಗೆ ಟಿವಿಕೆ 107 ಸ್ಥಾನ, ಡಿಎಂಕೆ 60 ಸ್ಥಾನ, ಎಡಿಎಂಕೆ 47, ಪಿಎಂಕೆ 4, ಕಾಂಗ್ರೆಸ್ 5, ಎಡಪಕ್ಷಗಳು 4 ಮತ್ತು ಇತರರು 7 ಜನ ಗೆದ್ದಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದ 294 ಸ್ಥಾನಗಳಿಗೆ ಬಿಜೆಪಿ 204, ಟಿಎಂಸಿ 83, ಕಾಂಗ್ರೆಸ್ 2, ಪಿಎಜೆಯುಪಿ 2 ಸ್ಥಾನ, ಸಿಪಿಎಂ 1 ಮತ್ತು ಎಐಎಸ್ಎಫ್ 1 ಸ್ಥಾನ ಪಡೆದಿದೆ. ಅಸ್ಸಾಂನ 126 ವಿಧಾನಸಭಾ ಶಾಸಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ 82 ಸ್ಥಾನ, ಕಾಂಗ್ರೆಸ್ 19 ಸ್ಥಾನ. ಇನ್ನು ಕೇರಳದಲ್ಲಿ 140 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 63 ಸ್ಥಾನ, ಸಿಪಿಎಂ 26, ಮುಸ್ಲಿಂ ಲೀಗ್ 22, ಸಿಪಿಐ 8, ಕೆಇಸಿ 7, ಆರ್ಎಸ್ಪಿ 3, ಇತರೆ

0: 11 ಸ್ಥಾನ ಗೆದ್ದಿದೆ. ಇನ್ನು ಪುದುಚೇರಿಯ 30 ಶಾಸಕ ಸ್ಥಾನಗಳಲ್ಲಿ ಎಐಎನ್ಆರ್ ಸಿ 11 ಸ್ಥಾನ, ಡಿಎಂಕೆ 5, ಬಿಜೆಪಿ 4, ಟಿವಿಕೆ 3, ಕಾಂಗ್ರೆಸ್ 1, ಎಲ್ಜೆಕೆ 1, ಇತರರು 5 ಜನ ಗೆದ್ದಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥ ಶಾಮನೂರ್ ಅವರು ಗೆದ್ದಿದ್ದಾರೆ. ಎಚ್ವೈ ಮೇಟಿ ನಿಧನದಿಂದ ತೆರವಾಗಿದ್ದ ಬಾಗಲಕೋಟೆಯಲ್ಲಿ ಅವರ ಪುತ್ರ ಉಮೇಶ್ ಮೇಟಿ ಅವರು ಜಯ ಗಳಿಸಿದ್ದಾರೆ. ಭಾರತದ ಶೂಟರ್ಗಳು ಕಜಕಿಸ್ತಾನದಲ್ಲಿ ನಡೆಯುತ್ತಿರುವ ISSF ಶಾಟ್ಗನ್ ವಿಶ್ವಕಪ್ ಟೂರ್ನಿಯಲ್ಲಿ ಮೊದಲ ದಿನ ನೀರಸ ಪ್ರದರ್ಶನ ನೀಡಿದೆ ಭಾರತ ತಂಡದ. ಚಂಡೀಗಢದ ಗನಿಮತ್ ಸುಖೋನ್ ಮಹಿಳೆಯರ ಸ್ಕೀಟ್ ಅರ್ಹತಾ ಸುತ್ತಿನಲ್ಲಿ 75 ಅಂಕ ಗಳಿಸಿದ್ದಾರೆ. ಅಗ್ರ 8ರಲ್ಲಿ ಸ್ಥಾನ ಪಡೆಯಲು ಅವರಿಗೆ 1 ಅಂಕ ಕೊರತೆಯಾಗಿದೆ. ಆದರೆ 2ನೇ ಹಂತದ ಸ್ಪರ್ಧೆಯಲ್ಲಿರುವ ಅವರು ಫೈನಲ್ ಪ್ರವೇಶದ ಹಾದಿಯನ್ನು ಜೀವಂತವಾಗಿ ಉಳಿಸಿಕೊಂಡಿದ್ದಾರೆ. ಪುರುಷರ ವಿಭಾಗದಲ್ಲಿ ಅನುಭವಿ ಮೈರಾಜ್ ಅಹಮದ್ ಖಾನ್ ಒಟ್ಟು 71 ಅಂಕಗಳೊಂದಿಗೆ 27ನೇ ಸ್ಥಾನ ಗಳಿಸಿದ್ದಾರೆ. 25 ಅಂಕಗಳೊಂದಿಗೆ ಉತ್ತಮ ಆರಂಭ ಮಾಡಿದ ಅವರು ನಂತರ 23 ಅಂಕ ಗಳಿಸಿದ್ದಾರೆ. ಒಲಿಂಪಿಯನ್ ಅನಂತ್ಜಿತ್ ಸಿಂಗ್ ಅವರು 25 ಅಂಕಗಳೊಂದಿಗೆ ಅಭಿಯಾನ ಆರಂಭಿಸಿ ನಂತರ 23 ಹಾಗೂ 21 ಅಂಕ ಗಳಿಸಿದರು. ಗುರ್ಜೋತ್ ಸಿಂಗ್ ಒಟ್ಟು 70 ಅಂಕಗಳೊಂದಿಗೆ 33ನೇ ಸ್ಥಾನ ಪಡೆದಿದ್ದಾರೆ. ಎರಡು ಸಾವಿರದ 2025-26 ಆರ್ಥಿಕ ವರ್ಷದಲ್ಲಿ ವಿವಿಧ ವಲಯಗಳಿಗೆ ಸೇರಿದ ಕಂಪನಿಗಳ 366 ಐಪಿಒಗಳು ಅಂದರೆ ಸಾರ್ವಜನಿಕ ಷೇರು ಹಂಚಿಕೆ ಬಿಡುಗಡೆಯಾಗಿದೆ. ಈ ಐಪಿಒ ಮೂಲಕ ಕಂಪನಿಗಳು ಒಟ್ಟು 1.9 ಲಕ್ಷ ಕೋಟಿ ಬಂಡವಾಳ ಸಂಗ್ರಹಿಸಿವೆ. ಇದು 2024-25 ಆರ್ಥಿಕ ವರ್ಷದಲ್ಲಿ ಸಂಗ್ರಹ ಆಗಿದ್ದ ಬಂಡವಾಳ ಮೊತ್ತಕ್ಕೆ ಹೋಲಿಸಿದರೆ 9.5% ಅಧಿಕ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ 2023 ಚುನಾವಣೆಯ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಗೆಲುವು ಸಾಧಿಸಿದ ಬಿಜೆಪಿಯ ಡಿಎನ್ ಜೀವರಾಜ್ ಅವರು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸಮ್ಮುಖದಲ್ಲಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಶೃಂಗೇರಿ ಶಾರದಾಂಬೆಯ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಮಧ್ಯೆ ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಸೂಚಿಸಿದ್ದ ಕರ್ನಾಟಕ ಹೈಕೋರ್ಟ್ನ ಆದೇಶ ಪ್ರಶ್ನಿಸಿ ಮಾಜಿ ಶಾಸಕ ಟಿಡಿ ರಾಜೇಗೌಡ ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆ ನಡೆಸಲು ಸುಪ್ರೀಂಕೋರ್ಟ್ ಶುಕ್ರವಾರ ಒಪ್ಪಿಗೆ ಸೂಚಿಸಿದೆ. ಚಲಾವಣೆಯಾಗಿರುವ 1811 ಅಂಚೆ ಮತಗಳ ಪೈಕಿ ತಿರಸ್ಕೃತಗೊಂಡಿರುವ 279 ಅಂಚೆ ಮತಗಳನ್ನು ಮರುಪರಿಶೀಲಿಸಿ ನಂತರ ಎಲ್ಲ ಅಂಚೆ ಮತಗಳ ಮರು ಎಣಿಕೆ ಮಾಡಿ ಫಲಿತಾಂಶ ಪ್ರಕಟಿಸಬೇಕು ಅಂತ ನಿರ್ದೇಶಿಸಿದ್ದ ಹೈಕೋರ್ಟ್ನ 6ರ ಆದೇಶವನ್ನು ಅವರು ಮೇಲ್ಮನವಿಯಲ್ಲಿ ಪ್ರಶ್ನಿಸಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ನರೇಗಾ ಕಾಯ್ದೆಯನ್ನು ಮುಂದುವರಿಸಲು ಮತ್ತು ಈ ಕುರಿತು ಕ್ರಿಯಾ ಯೋಜನೆ ಸಿದ್ಧಪಡಿಸಲು ಅವಕಾಶ ಕಲ್ಪಿಸಬೇಕು ಅಂತ ಕೋರಿ ಸುಪ್ರೀಂಕೋರ್ಟ್ ಮೆಟ್ಟಿಲೇರಲು ರಾಜ್ಯ ಸರ್ಕಾರ ಮುಂದಡಿ ಇಟ್ಟಿದೆ. ಕಳೆದ ಗುರುವಾರ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ನಿರ್ಣಯ ತೆಗೆದುಕೊಂಡಿದೆ. ನರೇಗಾ ಕಾಯ್ದೆಗೆ ಬದಲು ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಅಂದರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆಯನ್ನು ಜಾರಿಗೊಳಿಸಿತ್ತು. ಈ ಕಾಯ್ದೆಯನ್ನು ಜಾರಿಗೊಳಿಸಲು ಕೇಂದ್ರ ಸರ್ಕಾರ ಇನ್ನೂ ಅಧಿಸೂಚನೆ ಹೊರಡಿಸಿಲ್ಲ. ಪರ್ಯಾಯವಾದ ಯಾವುದೇ ವ್ಯವಸ್ಥೆಯನ್ನು ಮಾಡಿಲ್ಲ. ಕೇಂದ್ರ ಸರ್ಕಾರದ ನಿಲುವಿನ ಮೂಲಕ ರಾಜ್ಯ ಸರ್ಕಾರಗಳ ಸಂವಿಧಾನ ಕಾಕಗಳನ್ನು ದಮನಿಸಿದಂತಾಗಿದೆ ಅಂತ, ಹೀಗಾಗಿ ಇದನ್ನು ಪ್ರಶ್ನಿಸಲು ಸಚಿವ ಸಂಪುಟ ಸಭೆ ತೀರ್ಮಾನಿಸಿದೆ ಅಂತ ಹೇಳಿದ್ದಾರೆ. ಮತ್ತಷ್ಟು ನಿರ್ಣಯಗಳು ಅಂತಂದರೆ, ರಾಜ್ಯ ಶಿಕ್ಷಣ ನೀತಿ ಆಯೋಗ ಸಲ್ಲಿಸಿರುವ ವರದಿ ಅನುಷ್ಠಾನಕ್ಕೆ ಸಂಪುಟ ಉಪಸಮಿತಿ ರಚಿಸಲು ಸರ್ಕಾರ ತೀರ್ಮಾನಿಸಿದೆ. ಪ್ರೊಫೆಸರ್ ಸುಖದೇವ್ ತೋರಟ್ ಅಧ್ಯಕ್ಷತೆಯಲ್ಲಿ ಆಯೋಗ ಕಳೆದ ಜುಲೈನಲ್ಲಿ ಸಲ್ಲಿಸಿರುವ ಅಂತಿಮ ವರದಿ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆ ನಡೆದಿದೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯ 2025 ಸಾಲಿನ ಫಲಿತಾಂಶವನ್ನು ಕೇಂದ್ರ ಲೋಕಸೇವಾ ಆಯೋಗ ಶುಕ್ರವಾರ ಪ್ರಕಟಿಸಿದೆ. ಬಸವರಾಜ್ ಕೆಂಪವಾಡ ಮೊದಲ ರ್ಯಾಂಕ್ ಪಡೆದಿದ್ದಾರೆ. ಉಳಿದಂತೆ ಅನ್ಸುಮನ್ ಕುಮಾರ್ ಸಿಂಗ್, ಸಿದ್ಧಾರ್ಥ ಕ್ರಮವಾಗಿ 2 ಮತ್ತು 3ನೇ ರ್ಯಾಂಕ್ ಪಡೆದಿದ್ದಾರೆ. ಫಲಿತಾಂಶವು ಆಯೋಗದ ವೆಬ್ಸೈಟ್ನಲ್ಲಿ ಲಭ್ಯ ಇದೆ. ಹಾಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರು 9ನೇ ಮತ್ತು ಅಂತಿಮ ಸುತ್ತಿನ ಅಮೆರಿಕದ ಗ್ರ್ಯಾಂಡ್ ಮಾಸ್ಟರ್ ಅಮೆರಿಕದ ಫ್ಯಾಬಿಯೋನೋ ಕರ್ವಾನ ಅವರನ್ನು ಮಣಿಸಿ ಸೂಪರ್ ರ್ಯಾಪಿಡ್ ಮತ್ತು ಬ್ಲಿಡ್ಸ್ ಟೂರ್ನಿಯ ರ್ಯಾಪಿಡ್ ಸ್ಪರ್ಧೆಯಲ್ಲಿ 4ನೇ ಸ್ಥಾನ ಗಳಿಸಿದ್ದಾರೆ. ಬ್ಲಿಡ್ಸ್ ವಿಭಾಗದ ಸ್ಪರ್ಧೆಗಳು ಶನಿವಾರ ಆರಂಭ ಆಗಿವೆ. ಅದರಲ್ಲಿ ಒಟ್ಟು 18 ಸುತ್ತುಗಳು ಇರುತ್ತವೆ. ಇದು ಈ ವಾರದ ಕರೆಂಟ್ ಅಫೈರ್ಸ್. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಿಗುತ್ತೇನೆ. ನಮಸ್ಕಾರ.
1: ಇದುವರೆಗೂ ವೆಂಕಟೇಶ್ ಹೂಗಾರ್ ಅವರಿಂದ ಪ್ರಚಲಿತ ವಿದ್ಯಮಾನಗಳ ಕುರಿತ ಕರೆಂಟ್ ಅಫೇರ್ಸ್ ಅನ್ನು ಕೇಳಿದ್ರಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇದಾಗಿತ್ತು ಇಂದಿನ ಯುವ ವಾಣಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ದಿನ ಮತ್ತು ನಾಳೆ ಬೆಂಗಳೂರು ಹಾಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮಗಳ ವಿವರಣೆ ನಂತರ ಕೇಳಲಿದ್ದೀರಿ 6:05. ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. 6:10 ಪ್ರಕಟಣೆಗಳು. 6:15 ಗೋಧೂಳಿಯಲ್ಲಿ ಮಾನ್ವಿಯ ಉಮಾಪತಿ ಪಾಟೀಲ್ ಮೆಮೋರಿಯಲ್ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಸಾಮೆ ಧಾನ್ಯದಿಂದ ತಯಾರಿಸಲ್ಪಡುವ ವಿವಿಧ ತಿನಿಸುಗಳು ಕುರಿತು ಡಾಕ್ಟರ್ ವಾಣಿಶ್ರೀ ಎಸ್ ಅವರೊಡನೆ ಸಂದರ್ಶನ. ನಂತರ ಪೇಟೆ ಧಾರಣೆ ಕೇಳಲಿದ್ದೀರಿ. 7:20 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ಶರಣಪ್ಪ ಬನ್ನಿಗುಳ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳು. ಇನ್ನು 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದಿಂದ. 8:00 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:30 ಜನಪದ ಸಂಗೀತದಲ್ಲಿ ಡೊಳ್ಳಿನ ಪದಗಳು ಪ್ರಸಾರವಾಗಲಿವೆ. ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಶಿವರಾಯ ಹಾಗೂ ಸಂಗಡಿಗರಿಂದ. 8:45 ಸಮಾಚಾರ ಸಂಧ್ಯೆ. 9:00 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ ಕಾರ್ಯಕ್ರಮ. ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದಿ ವಾರ್ ವಿಥಿನ್ ಅಸ್ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಕೆವಿ ನಾರಾಯಣಸ್ವಾಮಿ ಅವರ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆ. 10:30 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ನಿಲಯದ ನಾಳೆಯ ಬೆಳಗಿನ ಪ್ರಸಾರದಲ್ಲಿ 6:00 ಕಾರ್ಯಕ್ರಮಗಳ ವಿವರಣೆ. 6:10 ವಂದನ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ. 6:40 ರೈತರಿಗೆ ಸಲಹೆಗಳು. 6:45 ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಹಾಗೂ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು ಪ್ರಸ್ತುತಪಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ. ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 7:15 ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 7:45 ಚಿತ್ರಗೀತೆಗಳು. 8:30 ನವೋದಯದ ನಡೆ ಆರೋಗ್ಯದ ಕಡೆ ವಿಷಯ ರಕ್ತದಾನದ ಮಹತ್ವ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜ್ನ ಪ್ಯಾಥಾಲಜಿ ವಿಭಾಗದ ಪ್ರೊಫೆಸರ್ ಹಾಗೂ ರಕ್ತದಾನ ಕೇಂದ್ರದ ವಿಶೇಷ ಅಧಿಕಾರಿಗಳಾದ ಡಾಕ್ಟರ್ ಪ್ರಸನ್ನ ಅವರೊಡನೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ, ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ರಾಯಚೂರು. 9:00 ಪ್ರಕಟಣೆಗಳು. 9:05 ಭಾವಗೀತೆಗಳು. 9:30 ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ. 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಮಹಿಳೆಯರ ಆರೋಗ್ಯ ಆಹಾರ ಹಾಗೂ ಆಯುರ್ವೇದ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಡನೆ ಸಂದರ್ಶನ. ಸಂದರ್ಶಕರು ಆಶಾ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಡನೆ ಸಂದರ್ಶನ. ನಂತರ ಫಿಷರ್ಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ಸಹನಾ ಕಾಮತ್ತೊರೊಡನೆ ಸಂದರ್ಶನ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿ ಪಥದಲ್ಲಿ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮ. ಇನ್ನು ಸಂಜೆ 5:00 ಚಿತ್ರಗೀತೆಗಳು. 5:30 ಯುವವಾಣಿ. 6:15 ಸಂಧ್ಯಾ ಕಿರಣದಲ್ಲಿ ರಿಟೈರ್ಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಾಹಿತಿಗಳು ಹಾಗೂ ರಂಗಭೂಮಿ ಕಲಾವಿದರಾದ ಸೈಯದ್ ಅಲಿ ಮುಜಾವರ್ ಅವರು ಭಾಗವಹಿಸಲಿದ್ದಾರೆ. ಪ್ರಸ್ತುತಿ ಡಾಕ್ಟರ್ ಪರಮೇಶ್ವರಪ್ಪ ಗೋಪಶೆಟ್ಟಿ. 6:51 ಕೃಷಿ ರಂಗದಲ್ಲಿ ಸಮಗ್ರ ಕೀಟ ನಿರ್ವಹಣೆಯ ಮಹತ್ವ ಹಾಗೂ ಕೀಟ ನಿರ್ವಹಣಾ ತಂತ್ರಗಳ ಕುರಿತು ಡಾಕ್ಟರ್ ಎ ಪ್ರಭುರಾಜ್ ಅವರೊಡನೆ ಸಂದರ್ಶನ. ಇನ್ನು 7:45 ಕನ್ನಡ ಭಾಷಣ. 8:00 ಬೆಂಗಳೂರು ಕೇಂದ್ರದಿಂದ ಬಾನುಲಿ ವರದಿ. ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಬೆಂಗಳೂರಿನ ಭೇಟಿಯ ಕುರಿತು. ಇನ್ನು ರಾತ್ರಿ 10:00 ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇದುವರೆಗೂ ನಿಲಯದಿಂದ ಈ ದಿನ ಮತ್ತು ನಾಳೆ ಬೆಂಗಳೂರು ಮತ್ತು ದೆಹಲಿ ಕೇಂದ್ರದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05. ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್.

0: विशेष स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ, ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
3: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು. ಕಾಣೆಯಾದ ಮಹಿಳೆ ಬಗ್ಗೆ ಪ್ರಕಟಣೆ. ಹೆಸರು ಶಶಿಕಲಾ, ತಂದೆ ಬಾಲಸ್ವಾಮಿ. 30 ಈ ಮಹಿಳೆಯು ಬುದ್ಧಿಮಾಂದಳಾಗಿದ್ದು ಸಿಂಧನೂರಿನಿಂದ ಕಾಣೆಯಾಗಿರುತ್ತಾಳೆ. ಗೋಧಿ ಮೈಬಣ್ಣ ಹೊಂದಿದ್ದು, ದುಂಡುಮುಖ ಹೊಂದಿದ್ದು, ತೆಲುಗು ಭಾಷೆಯನ್ನು ಬಲ್ಲವಳಾಗಿದ್ದು, 4.5 ಎತ್ತರ ಇದ್ದು, ಸದೃಢವಾದ ಮೈಕಟ್ಟನ್ನು ಹೊಂದಿದ್ದು ಕಾಣೆಯಾಗಿರುತ್ತಾಳೆ. ಈಗ ಹೇಳಿದ ಚೆಹರೆಯುಳ್ಳ ಮಹಿಳೆ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಸಿಂಧನೂರು ನಗರ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 08535332033 ಅಥವಾ ಮೊಬೈಲ್ ಸಂಖ್ಯೆ 9480803861 ತಿಳಿಸಲು ಈ ಮೂಲಕ ಕೋರಲಾಗಿದೆ. ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶದ ಕುರಿತು ಪ್ರಕಟಣೆ.

ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆ, ಪರಮಹಂಸನಗರ ಅನುಪಿನಕಟ್ಟೆ ರಸ್ತೆ ಗೋಪಾಳ, ಶಿವಮೊಗ್ಗ. ಈ ಒಂದು ಶಾಲೆಯಲ್ಲಿ ಅಂಧ ವಿದ್ಯಾರ್ಥಿಗಳನ್ನು ಪ್ರವೇಶ ಪಡೆಯುವುದಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಪ್ರವೇಶ ಪಡೆಯುವಂತಹ ಅಂಧ ಅಭ್ಯರ್ಥಿಗಳು 5 ರಿಂದ 10 ವರ್ಷದೊಳಗಿನವರಾಗಿರಬೇಕು. ಅಭ್ಯರ್ಥಿಯು ದೃಷ್ಟಿಹೀನಾಗಿದ್ದು ಊಟ ವಸತಿಯೊಡನೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ. ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 30/6/2026. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08182220220. ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:15, ಕಂಪನಾಂಕ 102.1 MHz. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in.
1: ಇವತ್ತಿನ ನಮ್ಮ ಗೋಧೂಳಿ ಕಾರ್ಯಕ್ರಮದಲ್ಲಿ ಮಾನವೀಯ ಶ್ರೀ ಉಮಾಪತಿ ಪಾಟೀಲ್ ಮೆಮೋರಿಯಲ್ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ
2: ಡೊಳ್ಳು ಕುಣಿತ ಕಾರ್ಯಕ್ರಮ ವಿದ್ಯಾಸಾಗರ್ ಮತ್ತು ತಂಡದವರು

ಮುಂದಿನ ಕಾರ್ಯಕ್ರಮ ನಯನ ಮತ್ತು ತಂಡದವರಿಂದ ಸಮೂಹ ಗಾಯನ, ದೇಶಭಕ್ತಿ ಗೀತೆ, ಸಾಹಿತ್ಯ, ಪಂಡಿತ್ ಕಲಿನಾಥ ಕವಿಗವಾಯಿಗಳು, ಭಾರತಾಂಬೆಯ ಹೆಮ್ಮೆಯ ಮಕ್ಕಳು.

ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯ

0: ಗೋತ್ಸವ
1: ಗೋಧೂಳಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಾನವೀಯ ಶ್ರೀ ಉಮಾಪತಿ ಪಾಟೀಲ್ ಮೆಮೋರಿಯಲ್ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದವರು ಶ್ರೀದೇವಿ ಮಠದ
2: ಪ್ರಸ್ತುತಿ ರಮಾ ಕುಲಕರ್ಣಿ.
3: ಇದುವರೆಗೂ ಗೋಧೂಳಿ ಕಾರ್ಯಕ್ರಮದಲ್ಲಿ ಮಾನ್ವಿಯ ಉಮಾಪತಿ ಪಾಟೀಲ್ ಮೆಮೋರಿಯಲ್ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದ್ರಿ. ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನಬಿಂಚಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಿ.

0: ಆಕಾಶವಾಣಿ ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ಬಿ

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲ್ಗೆ,
2: ಸಿರಿಗನ್ನಡಂ ಬಾಳ್ಗೆ.

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
0: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.
2: ಅರಿವಾ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ. ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ಧ, ಸಚಿವ ಈಶ್ವರ್ ಖಂಡ್ರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ 2ನೇ ರಾಷ್ಟೀಯ ಲೋಕ ಅದಾಲತ್. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025, 6 ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿನ ಧ್ಯಾನ ಮಂದಿರವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮಧ್ಯಾಹ್ನ ಪ್ರಧಾನಿಯವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಅಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು 50 ವರ್ಷ ಪೂರ್ಣಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಅವರಿಗೆ ಚಿತ್ರದುರ್ಗದಲ್ಲಿ ಇಂದು ಅಭಿನಂದನಾ ಸಮಾರಂಭ ಅಭಿಮಾನೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಹೆಸರಿನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಿಸಲು ವಿಸ್ತೃತ ಯೋಜನಾ ವರದಿ ಸಿದ್ದವಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಹಳೇಬೀಡಿನ ಯುನೆಸ್ಕೋ ತಾಣದಲ್ಲಿರುವ 10 ಎಕರೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶಾದ್ಯಂತ 2026ರ 2ನೇ ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸುತ್ತಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಹೈಕೋರ್ಟ್ಗಳು, ಜಿಲ್ಲಾ ನ್ಯಾಯಾಲಯಗಳು, ನ್ಯಾಯಮಂಡಳಿಗಳು, ಗ್ರಾಹಕ ವೇದಿಕೆಗಳು ಸೇರಿದಂತೆ ವಿವಿಧ ಹಂತಗಳಲ್ಲಿ ಅದಾಲತ್ ನಡೆಸಲಾಗುವುದು. ಲೋಕ್ ಅದಾಲತ್ನಲ್ಲಿ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಅಮಾನ್ಯ ಪ್ರಕರಣಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. 2023ರಿಂದ 2025ರ ನಡುವೆ 12 ರಾಷ್ಟೀಯ ಲೋಕ್ ಅದಾಲತ್ಗಳನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ಒಟ್ಟು 26 ಕೋಟಿ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಸಂಜೀವ್ ಪಾಂಡೆ ಮಾಹಿತಿ ನೀಡಿದರು. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಎಐ ಪರಿಹಾರಗಳನ್ನು ಉತ್ತೇಜಿಸಲು ಎನ್ಎಚ್ಎ ಆಯೋಜಿಸಿದ 3ನೇ ಹ್ಯಾಕಥಾನ್ ಇದಾಗಿದೆ ಎಂದು ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನೀಲ್ ಕುಮಾರ್ ಬರ್ನ್ವಾಲ್ ತಿಳಿಸಿದರು. ಬೆಂಗಳೂರಿನಲ್ಲಿ ಇಂದು ಎಬಿಪಿಎಂಜೆಎವೈ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಕುರಿತು ಸುದ್ದಿಗೋಷ್ಠಿಯಲ್ಲಿ ಅವರು, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಪರಿಸರ ವ್ಯವಸ್ಥೆಯು ಪ್ರಸ್ತುತ 1,900ಕ್ಕೂ ಹೆಚ್ಚು ಚಿಕಿತ್ಸಾ ಪ್ಯಾಕೇಜ್ಗಳಲ್ಲಿ ಪ್ರತಿದಿನ ಸುಮಾರು 50,000 ಕ್ಲೈಮ್ಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಎಂದರು.
1: As on today, we have already treated more than 12 crore people through this scheme, worth value to the extent of 1.8 lakh crores in last 7 years. And through this, we have also generated by Ayushman Bharat PMJAID to more than 43 crore people. So,
0: ರಾಷ್ಟೀಯ ಆರೋಗ್ಯ ಪ್ರಾಧಿಕಾರವು ಆರೋಗ್ಯ ರಕ್ಷಣೆ ವಿತರಣೆಯನ್ನು ಬಲಪಡಿಸಲು, ಕ್ಲೈಮ್ ನಿರ್ವಹಣೆಯಲ್ಲಿ ದಕ್ಷತೆಯನ್ನು ಸುಧಾರಿಸಲು ಮತ್ತು ಎಬಿಪಿಎಂಜೆಎವೈ ಅಡಿಯಲ್ಲಿ ಪಾರದರ್ಶಕ ಮತ್ತು ತಂತ್ರಜ್ಞಾನ ಚಾಲಿತ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗಳನ್ನು ಬೆಂಬಲಿಸಲು ಜವಾಬ್ದಾರಿಯುತ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಬಳಸಿಕೊಳ್ಳುವ ತನ್ನ ಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025ನ್ನು ಘೋಷಿಸಿದ್ದು, ದೇಶಾದ್ಯಂತದ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತಿಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3ರಂದು ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ದಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿರುವ ಗೇರು ಬೆಳೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯ ನಡೆಯಬೇಕಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಕರ್ನಾಟಕ ಗೇರು ಅಭಿವೃದ್ದಿ ನಿಗಮ ನಿಯಮಿತ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಮಂಗಳೂರಿನಲ್ಲಿ ಆಯೋಜಿಸಿರುವ ಗೇರು ಮೇಳದಲ್ಲಿ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕರಾವಳಿಯಲ್ಲಿ ಗೇರು ಉದ್ಯಮ ಸಾಕಷ್ಟು ಕುಟುಂಬಗಳಿಗೆ ಆಧಾರವಾಗಿತ್ತು. ಬೆಳೆ ಕುಂಠಿತವಾದ ಕಾರಣ ದಕ್ಷಿಣ ಆಫ್ರಿಕಾದಿಂದ ಕಚ್ಚಾ ಗೇರು ಇಲ್ಲಿನ ಕಾರ್ಖಾನೆಗಳಿಗೆ ಆಮದಾಗುತ್ತಿದೆ ಮತ್ತು ಸಂಸ್ಕರಿತವಾದ ಗೇರು ಉತ್ಪನ್ನ ವಿದೇಶಕ್ಕೆ ರಫ್ತಾಗುತ್ತಿದೆ ಎಂದು ತಿಳಿಸಿದರು. ವಿಶೇಷವಾಗಿ ಹೆಚ್ಚಿನ ಇಳುವರಿ ನೀಡುವ ಗೇರು ತೋಟಗಳ ಕೃಷಿ ಮತ್ತು ಹೆಚ್ಚಿನ ಉತ್ಪಾದಕತೆ ಮತ್ತು ದೀರ್ಘಾವಧಿಯಲ್ಲಿ ಉತ್ತಮ ಲಾಭಕ್ಕಾಗಿ ಅದರ ಪ್ರಯೋಜನಗಳ ಬಗ್ಗೆ ಸಾಮಾನ್ಯ ಜನರಿಗೆ ಮತ್ತು ರೈತರಿಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ ಗೇರು ಮೇಳ ನಿಗಮದಿಂದ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಯುಟಿ ಖಾದರ್ ಹೇಳಿದರು. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಲ್ಲಿ ಮುಂದೆ ಖಾಲಿಯಾಗುವ ಹುದ್ದೆಗಳ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಶೇಕಡಾ 30%ರಷ್ಟು ಮೀಸಲಾತಿ ನೀಡಲು ಹಾಲು ಒಕ್ಕೂಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಇಂದು ಬೆಂಗಳೂರು ಹಾಲು ಒಕ್ಕೂಟ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದ್ದು, ಈವರೆಗೆ 80 ಲಕ್ಷ ರೂಪಾಯಿ ನೀಡಲಾಗಿದೆ. ಸದಸ್ಯರ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದರು. ಸಂಘದ ಸದಸ್ಯರಿಗೆ 15 ಲಕ್ಷದವರೆಗೆ ಶೇಕಡಾ 3ರ ಬಡ್ಡಿದರದಲ್ಲಿ ಸಾಲ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು. ವಿಜಯನಗರ ಜಿಲ್ಲೆಯ ದೀರ್ಘಕಾಲದ ವಿದ್ಯುತ್ ಸಮಸ್ಯೆಗೆ ಶಾಶ್ವತವಾಗಿ ಸಮಸ್ಯೆ ನೀಗಿಸಲು ಸುಮಾರು 50 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿದ್ಯುತ್ ಉಪಕೇಂದ್ರ ಹಾಗೂ ರೈತರ ಆಶೋತ್ತರವಾದ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಗೊಳಿಸಲಾಗುವುದು ಎಂದು ವಿಜಯನಗರ ಶಾಸಕ ಹೆಚ್ಆರ್ ಗವಿಯಪ್ಪ ತಿಳಿಸಿದರು. ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿಯಲ್ಲಿ ಸುಮಾರು 50 ಕೋಟಿ ಮೊತ್ತದ 2 ವಿದ್ಯುತ್ ಉಪಕೇಂದ್ರಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪದೇ ಪದೇ ಉಂಟಾಗುತ್ತಿರುವ ವಿದ್ಯುತ್ ವ್ಯತ್ಯಯಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು 2 ವಿದ್ಯುತ್ ಉಪಕೇಂದ್ರಗಳ ಸ್ಥಾಪನೆಗೆ ಚಾಲನೆ ನೀಡಲಾಗಿದೆ ಎಂದರು. ನಾಗನಹಳ್ಳಿ ಸಬ್ಸ್ಟೇಷನ್ 23.26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಆವರಣ ನಗರ ಪ್ರದೇಶದ ಬೇಡಿಕೆಯನ್ನು ಪೂರೈಸಲು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತೊಂದು ಸಬ್ಸ್ಟೇಷನ್ ಸೇರಿ ಒಟ್ಟು 50 ಕೋಟಿ ಮೊತ್ತದ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪಿಸಲಾಗುವುದು ಎಂದು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ, ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ಧ, ಸಚಿವ ಈಶ್ವರ್ ಖಂಡ್ರೆ, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ 2ನೇ ರಾಷ್ಟೀಯ ಲೋಕ್ ಅದಾಲತ್, ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025, 6 ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
2: ಕಷ್ಟದೊಳನ್ನವದು

0: ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಾಮೆ ಧಾನ್ಯದಿಂದ ತಯಾರಿಸಲ್ಪಡುವ ವಿವಿಧ ತಿನಿಸುಗಳು ಕುರಿತು ಡಾಕ್ಟರ್ ವಾಣಿಶ್ರೀ ಎಸ್ ಅವರೊಡನೆ ಸಂದರ್ಶನ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಮೆಯಿಂದ ತಯಾರಿಸಲ್ಪಡುವ ವಿವಿಧ ತಿನಿಸುಗಳು ಯಾವ್ಯಾವಿದಾವೆ, ಅದನ್ನು ನಮ್ಮ ಮಹಿಳೆಯರು ಆಗಿರ್ಬೋದು ಎಲ್ಲರೂ ಯಾವ ರೀತಿಯಾಗಿ ಅದನ್ನು ತಯಾರಿಸ್ಕೋಬಹುದು ಎಂಬಂಥ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ನೀಡಲಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಲಿಂಗಸ್ಕೂರು ಕೃಷಿ ವಿಸ್ತೀರ್ಣ ಶಿಕ್ಷಣ ಘಟಕದ ಮುಖ್ಯಸ್ಥರು ಹಾಗೂ ಗೃಹ ವಿಜ್ಞಾನಿಗಳಾದಂತಹ ಡಾಕ್ಟರ್ ವಾಣಿಶ್ರೀ ಎಸ್ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೇಡಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಮತ್ತು ನಮಸ್ಕಾರ.
2: ನಮಸ್ಕಾರ.
1: ಹೇಳಿ ಮೇಡಮ್, ಸಾಮೆ ಸಿರಿಧಾನ್ಯ ಇದು ಸಾಕಷ್ಟು ಮಾತಿನಲ್ಲಿರುವಂಥದ್ದು, ಪ್ರಚಲಿತವಾಗಿ ಇತ್ತೀಚೆಗೆ ಸಾಕಷ್ಟು ಬಳಕೆಯಾಗಿರುವಂಥ ಒಂದು ಆಹಾರ ಧಾನ್ಯ. ಇದರ ಪ್ರಾಮುಖ್ಯತೆ, ಇದರ ಪೋಷಕಾಂಶಗಳು ನಮ್ಮ ಗ್ರಾಮೀಣ ಮಹಿಳೆಯರಾಗಿರ್ಬೋದು ಅಥವಾ ನಮ್ಮ ಸಿರಿಧಾನ್ಯವನ್ನು ಬಳಸುವಂತಹ ಜನರಿಗೆ ಒಂದು ಪೌಷ್ಟಿಕಾಂಶಗಳ ಮಾಹಿತಿ.
2: ಸಿರಿಧಾನ್ಯಗಳಲ್ಲಿ ಅನೇಕ ಬಗೆಯವು ಇದ್ರೂ ಕೂಡ ಈ ಸಾಮೆ ಅದರಲ್ಲಿ ಒಂದು ಸಿರಿಧಾನ್ಯ. ಈ ಸಿರಿಧಾನ್ಯಗಳಿಗೆ ನಾವು ತೃಣಧಾನ್ಯಗಳು ಅಂತ ಹೇಳ್ತಾ ಇದ್ವಿ. ಮೊದಲು ಸಿರಿಧಾನ್ಯಗಳಿಗೆ ತೃಣಧಾನ್ಯಗಳು ಅಂತ ಹೇಳ್ತೀವಿ, ಬರಗಾಲ ಬೆಳೆಗಳು ಅಂತ ಹೇಳ್ತೀವಿ. ಈ ರೀತಿ ಅನೇಕ ಹೆಸರಿನಿಂದ ಕಿರುಧಾನ್ಯಗಳು ಮತ್ತು ಒರಟು ಧಾನ್ಯಗಳು, ಹೀಗೆ ಅನೇಕ ಬಗೆಯಾಗಿ ನಾವು ಈ ಸಿರಿಧಾನ್ಯಗಳನ್ನು ಕರೆದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಇವಕ್ಕೆ ಸಿರಿಧಾನ್ಯ ಅಂತ ಕರಿತಾ ಇದ್ವಿ. ಸಿರಿ ಅಂತಂದ್ರೆ ಸಂಪದ್ಭರಿತವಾದ ಪೋಷಕಾಂಶಗಳನ್ನು ಹೊಂದಿರ್ತಕ್ಕಂತ ಈ ಧಾನ್ಯಗಳು, ಅದರಲ್ಲಿ ಒಂದಾಗಿರ್ತಕ್ಕಂಥದ್ದು ನಮ್ಮ ಈ ಸಾಮೆ. ಈ ಸಾಮೆಯನ್ನ ವರದಕ್ಕಿ ಅಂತೇಳಿ ಕರೀತಾರೆ. ವರದಕ್ಕಿ ಅಂತ ಹೇಳಿದ್ರೆ ತಮಗೆಲ್ಲರಿಗೂ ಗೊತ್ತು, ವರ ಅಂತಂದ್ರೆ ಒಂದು ಬ್ಲೆಸ್ಸಿಂಗ್, ಅಷ್ಟೊಂದು ವರವನ್ನು ಕೊಡ್ತಕ್ಕಂತ ಅಕ್ಕಿ ವರದಕ್ಕಿ. ಇದನ್ನ ಹಿಂದಿಯಲ್ಲಿ ಕೂಡ ಕಿಟಕಿ ಅಂತ ಕರೀತಾರೆ, ಬೆಂಗಾಲಿಯಲ್ಲಿ ಕಂಗನಿ ಅಂತ ಕರೀತಾರೆ, ಮರಾಠಿಯಲ್ಲಿ ವರೈ ಅಂತ ಕರೀತಾರೆ. ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಈ ಸಾಮೆ ನಮ್ಮ ಉಳಿದ ಸಿರಿಧಾನ್ಯಗಳಿಂದ ಹೇಗೆ ಭಿನ್ನ ಅಂತ ಹೇಳಿದ್ರೆ, ಇದರಲ್ಲಿ ಅತಿ ಹೆಚ್ಚು ಖನಿಜಾಂಶಗಳನ್ನ ಹೊಂದಿದೆ. ಬೇರೆ ಧಾನ್ಯಗಳಿಗೆ ನಾವು ಹೋಲಿಸಿ ನೋಡಿದಾಗ ಅತಿ ಹೆಚ್ಚು ಖನಿಜಾಂಶಗಳನ್ನ ಹೊಂದಿದೆ. ಉದಾಹರಣೆಗೆ ಕಬ್ಬಿಣಾಂಶ, ಈ ಎಲ್ಲಾ ಸಿರಿಧಾನ್ಯಗಳಿಗಿಂತ ಹೆಚ್ಚು ಕಬ್ಬಿಣಾಂಶ ಇರತಕ್ಕಂಥದ್ದು ಈ ಸಾಮೆಯಲ್ಲಿ. ಸುಮಾರು 9.3 mg ಕಬ್ಬಿಣಾಂಶ ನಮಗೆ ಈ ಸಾಮೆ ಬಳಕೆಯಿಂದ ಸಿಗುತ್ತೆ. ಅದೇ ನಾವು ಅಕ್ಕಿಯಲ್ಲಿ ನೋಡೋದಾದ್ರೆ ಕೇವಲ 1 mg ಸಿಗುತ್ತೆ ಕಬ್ಬಿಣಾಂಶ. ಅದೇ ರೀತಿ ಈ ಕಬ್ಬಿಣಾಂಶ ತಮಗೆಲ್ಲರಿಗೂ ಗೊತ್ತು, ಒಂದು ರಕ್ತ ಉತ್ಪಾದನೆ ಆಗೋದಕ್ಕೆ ರಕ್ತಹೀನತೆಯಿಂದ ಬಳಲ್ತಾ ಇರ್ತಕ್ಕಂಥ ಮಹಿಳೆಯರಿರ್ಬೋದು, ಹದಿಹರಿಯದ ಕಿಶೋರಿಯರಿರ್ಬೋದು, ಇವರಿಗೆಲ್ಲ ಬಹಳ ಪ್ರಾಮುಖ್ಯವಾಗಿ ಈ ಕಬ್ಬಿಣಾಂಶ ಬೇಕಾಗತ್ತೆ. ಇಂತಹ ಒಂದು ಧಾನ್ಯದಲ್ಲಿ ಇರ್ತಕ್ಕಂಥ ಕಬ್ಬಿಣಾಂಶ ಸುಲಭವಾಗಿ ನಮ್ಮ ದೇಹಕ್ಕೆ ಮತ್ತು ಕಡಿಮೆ ದರದಲ್ಲಿ ಇದನ್ನ ಬೆಳೆಯೋದಕ್ಕೂ ಹೆಚ್ಚು ಖರ್ಚಿಲ್ಲ, ಮತ್ತೆ ಬಳಕೆ ಮಾಡೋದ್ರಲ್ಲೂ ಯಾವುದೇ ಒಂದು ಖರ್ಚು ನಾವು ಮಾಡ್ಬೇಕಾಗಿಲ್ಲ. ಇಂತಹ ಒಂದು ಸುಲಭವಾಗಿ ಸಿಕ್ತಕ್ಕಂಥ ಧಾನ್ಯಗಳು ಇವತ್ತು ನಾವು ಮರೆ ಆಗ್ತಾ ಇದ್ದಾವೆ. ಇವನ್ನ ನಾವು ಇವತ್ತು ಹೆಚ್ಚು ಹೆಚ್ಚು ಬಳಕೆ ಮಾಡೋದ್ರಿಂದ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಖನಿಜಾಂಶಗಳು ಹೇರಳವಾಗಿ ಸಿಗುತ್ತೆ. ಅದರ ಜೊತೆಗೆ ಅಕ್ಕಿಯಲ್ಲಿ ಏನಿದೆ ನಮಗೆ ಪಿಷ್ಟ 79 gram ಇದ್ರೆ

0: ಈ ಸಾಮಿಯಲ್ಲಿ ಕೇವಲ 67 ಗ್ರಾಮ್ನಷ್ಟು ಪಿಷ್ಟ ಇರುತ್ತೆ. ಈ ಪಿಷ್ಟ ಏನಿರುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಕ್ಲಿಷ್ಟ ಪಿಷ್ಟಗಳು ಮತ್ತು ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಪಿಷ್ಟಗಳು ಎರಡು ವಿಧವಾಗಿ ಇರ್ತವೆ. ಇದರಲ್ಲಿ ಇರ್ತಕ್ಕಂಥದ್ದು ಕ್ಲಿಷ್ಟ ಪಿಷ್ಟ ಅಂದ್ರೆ ಇದು ಸುಲಭವಾಗಿ ಜೀರ್ಣ ಆಗೋದಿಲ್ಲ, ನಿಧಾನವಾಗಿ ಸ್ವಲ್ಪ ಸ್ವಲ್ಪನೆ ಪಚನ ಆಗಿ ನಮಗೆ ನಿಧಾನವಾಗಿ ಗ್ಲೂಕೋಸ್ ಅನ್ನ ರಕ್ತಕ್ಕೆ ಸೇರ್ಪಡೆ ಮಾಡ್ತಾ ಇರ್ತಾರೆ. ಆದ್ರೆ ಅಕ್ಕಿ ಹಾಗಲ್ಲ, ಇದು ಇಮಿಡಿಯೇಟ್ ಆಗಿ ನಮಗೆ ಜೀರ್ಣ ಆಗಿ ಪಚನ ಆಗಿ ಅದರಿಂದ ನಮಗೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ರಕ್ತದಲ್ಲಿ ಸೇರ್ಪಡೆಯಾಗುತ್ತೆ. ಹಾಗಾಗಿ ರಕ್ತದಲ್ಲಿ ಇರ್ತಕ್ಕಂಥ ಸಕ್ಕರೆ ಅಂಶ ಬಹಳ ಬೇಗ ನಮಗೆ ಕಾಣಿಸುತ್ತೆ. ಈ ಮಧುಮೇಹಿಗಳಲ್ಲಿ ಇದು ಅತ್ಯಂತ ಅಪಾಯಕಾರಿಯಾದ ಅಂಶ ಅಕ್ಕಿ ಸೇವನೆಯನ್ನು. ಅದಕ್ಕೆ ನಾವು ವರ್ಜ್ಯ ಮಾಡಬೇಕು ಅಂತೇಳಿ ಮಧುಮೇಹ ಅಂತ ಗೊತ್ತಾಗಿದ ತಕ್ಷಣ ಹೇಳ್ತಾರೆ. ಆದ್ರೆ ಈ ಸಾಮೆ ಆಗ್ಲಿ, ನವಣೆ ಆಗ್ಲಿ, ಹಾರಕ ಆಗ್ಲಿ, ಇದೆಲ್ಲ ಆತರ ಅಲ್ಲ, ನಿಧಾನವಾಗಿ ಜೀರ್ಣ ಆಗಿ ನಮಗೆ ಸ್ವಲ್ಪ ಸ್ವಲ್ಪನೇ ದೇಹಕ್ಕೆ ಗ್ಲೂಕೋಸ್ ಅನ್ನ ಕೊಡ್ತಾವೆ. ಅದೇ ರೀತಿಯಾಗಿ ಇದರಲ್ಲಿ ಇರ್ತಕ್ಕಂಥ ಉಪಯುಕ್ತ ನಾರಿನಂಶ, ಈ ನಾರಿನಂಶ ಏನಿದೆ ನಮಗೆ ಕೇವಲ ಮಲಬದ್ಧತೆಯನ್ನು ನಿವಾರಣೆ ಮಾಡೋದಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಹೆಚ್ಚಾಗಿ ಇರ್ತಕ್ಕಂಥ ಕೊಬ್ಬಿನಾಂಶವನ್ನ ನಿರ್ವಹಣೆ ಮಾಡೋದ್ರಲ್ಲೂ ಕೂಡ ಅಂದ್ರೆ ಕಡಿಮೆ ಮಾಡೋದ್ರಲ್ಲಿ ಅತ್ಯಂತ ಉಪಯುಕ್ತವಾಗಿ ಕೆಲಸ ಮಾಡ್ತದೆ. ಹಾಗಾಗಿ ಇದನ್ನ ಬೇರೆ ಬೇರೆ ನಾರಿನಂಶಗಳಿರ್ಬೋದು ಮತ್ತೆ ಕ್ಯಾಲ್ಸಿಯಂ, ಫಾಸ್ಫರಸ್, ಕಬ್ಬಿಣಾಂಶ, ಈ ರೀತಿ ಎಲ್ಲಾ ಪೋಷಕಾಂಶಗಳು ಹೇರಳವಾಗಿ ಇರೋದ್ರಿಂದ ಇದನ್ನ ಸೇವನೆ ಬಹಳ ಮುಖ್ಯ ಅಂತೇಳಿ. ಅದ್ರ ಜೊತೆಗೆ ನಮಗೆ ಫಿನಾಲಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಇವುಗಳು ಕೂಡ ನಮಗೆ ಕೆಲವು ಸಮಯದಲ್ಲಿ ಆಂಟಿ ಕಾರ್ಸಿನೋಜೆನಿಕ್ ಆಗಿ ಕೆಲಸ ಮಾಡ್ತವೆ. ಅಂದ್ರೆ ಕ್ಯಾನ್ಸರ್ ನಿರೋಧಕ ಇರ್ಬೋದು ಅಥವಾ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್, ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಫಿನಾಲಿಕ್ ಕಾಂಪೌಂಡ್ಸ್, ಫ್ಲೇವನಾಸಿ ಎಲ್ಲ ಇದರಲ್ಲಿ ಹೇರಳವಾಗಿ ಸಿಗೋದ್ರಿಂದ ಇದರ ಬಳಕೆ ಅತ್ಯಂತ ಉಪಯುಕ್ತ. ಈ ಸಾಮೆಯನ್ನ ನಾವು ಬೆಳೀತಾ ಇರ್ತೀವಿ, ಆದ್ರೆ ಯಾವ ರೀತಿ ಇದನ್ನ ಬಳಕೆ ಮಾಡ್ಬೇಕು, ಇದರ ಸಂಸ್ಕರಣೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಬಹಳಷ್ಟು ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಸಾಮೆಯನ್ನ ನಾವು ಅಕ್ಕಿಯನ್ನ ಮಾಡಿದ ನಂತರ, ಈಗ ಅಕ್ಕಿ ಮಾಡೋದು ಮೊದಲಿನ ತರ ಒರಳಲ್ಲಿ ಕುಟ್ಟಿ ಮಾಡ್ಬೇಕಂತೇನಿಲ್ಲ, ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ ಇವಾಗ ಗಿರಣಿಗಳು ಬಂದಿದಾವೆ, ಅದಕ್ಕೋಸ್ಕರನೇ ಸಾಕಷ್ಟು ಪ್ರೊಸೆಸಿಂಗ್ ಸಂಸ್ಕರಣಾ ಘಟಕಗಳು ಕೂಡ ಇದಾವೆ. ಅದರಲ್ಲಿ ಅಕ್ಕಿಯನ್ನ ಮಾಡಿದ ನಂತರ ನಾವು ಬೇರೆ ಬೇರೆ ವಿಧ ವಿಧವಾದ ತರಾವರಿ ಅಡಿಗೆಗಳನ್ನು ಕೂಡ ಮಾಡ್ಕೊಳ್ಬಹುದು.
1: ಮೊದಲಿಗೆ ನಾವು ಮೊದಲಿಗೆ ನಾವು ಯಾವುದೇ ಒಂದು ತಿನಿಸನ್ನ ಮಾಡುವ ಮುಂಚೆ ನಾವು ಅಕ್ಕಿಯನ್ನ ಮಾಡ್ಕೋಬೇಕು ಸಾಮೆಯಿಂದ.
0: ಹೌದು, ಸಾಮೆಯನ್ನ ಕೊಯ್ಲಾದ ನಂತರ ನಾವು ಗಿರಣಿಯಲ್ಲಿ ಅದರ ಹೊರಪದರವನ್ನ ತೆಗಿಬೇಕಾಗುತ್ತೆ.
1: ಹೌದು,
0: ಇದು ಯಾವ ರೀತಿ ಅಂತ ಹೇಳಿದ್ರೆ ಒಂದು ಸುಮಾರು 100 ಕೆಜಿ ನಾವು ಸಾಮೆ ಬೀಜವನ್ನ ನಾವು ಸಂಸ್ಕರಣೆ ಮಾಡಿದಾಗ ನಮಗೆ 65-60 ಕೆಜಿ ಅಷ್ಟು ಸಾಮೆ ನಮಗ್ ಸಿಗುತ್ತೆ. ಉಳಿದಿದ್ದೆಲ್ಲ ಹೊಟ್ಟು ಇರುತ್ತೆ ಮತ್ತು ಸ್ವಲ್ಪ ವೇಸ್ಟ್ ಆಗತ್ತೆ, ನುಚ್ಚಾಗತ್ತೆ, ಇನ್ನ ಸ್ವಲ್ಪ ವೇಸ್ಟ್ ಆಗಿ ಹೋಗುತ್ತೆ. ಸೊ ಇದೆಲ್ಲ ಉಳಿದಿದ್ದು ನಮ್ಗೆ 60-65 ಕೆಜಿ ಅಷ್ಟು ಸಾಮೆ ಅಕ್ಕಿ ನಮ್ಗೆ ಸಿಗುತ್ತೆ. ಈ ಅಕ್ಕಿಯಿಂದ ನಾವು ಬೇರೆ ಬೇರೆ ಅಡಿಗೆಗಳನ್ನ ಬಳಕೆ ಮಾಡ್ಕೊಳ್ಬಹುದು. ಇದನ್ನ ಒಂದು ಉದ್ಯೋಗ ಆಗಿ ಕೂಡ ಇವತ್ತು ಸಾಕಷ್ಟು ಸಾವಯವ ಸಂಸ್ಥೆಗಳು ಮಾಡ್ತಾ ಇದಾವೆ. ಅಂದ್ರೆ ಗೃಹ ಉದ್ಯಮವಾಗಿ ಈ ಅಕ್ಕಿ ಸಾಮೆಯನ್ನ ಬೆಳೆದು ನಂತರ ಪ್ರಾಥಮಿಕ ಹಂತದ ಸಂಸ್ಕರಣೆ ಅಂತ ಹೇಳ್ತೀವಿ, ಅಂದ್ರೆ ಹೊರಪದರವನ್ನ ತೆಗೆದು ಅಕ್ಕಿ ಮಾಡೋದಿರ್ಬೋದು. ಈ ರೀತಿ ಮಾಡಿ ಅವ್ರದೇ ಆದ ಒಂದು ಬ್ರ್ಯಾಂಡಿನಲ್ಲಿ ಪ್ಯಾಕೇಜಿಂಗ್ ಮಾಡಿಕೊಂಡು 1 ಕೆಜಿ 5 ಕೆಜಿ ಈ ರೀತಿ ಅಕ್ಕಿಯನ್ನ ಮಾಡಿ ಕೂಡ ಮಾರಾಟ ಮಾಡುವಂತ ಉದ್ಯೋಗವನ್ನ ಇವತ್ತು ಸಾಕಷ್ಟು ಜನ ಮಾಡ್ತಾ ಇರೋದನ್ನ ತಾವು ನೋಡಿರ್ತೀರಾ. ಇದರಲ್ಲಿ ನಾವು ಯಾವ ರೀತಿ ಇದನ್ನ ಬಳಕೆ ಮಾಡ್ಕೊಳ್ಬೇಕು ಅಂತ ನೋಡಿದಾಗ, ಅಕ್ಕಿಯಿಂದ ನಾವು ಯಾವೆಲ್ಲ ಪದಾರ್ಥಗಳನ್ನ ತಯಾರು ಮಾಡ್ತೀವಿ ಅವನ್ನೆಲ್ಲವನ್ನು ಕೂಡ ಈ ಸಾಮೆಯಿಂದ ತಯಾರು ಮಾಡ್ಬೋದು.
1: ಹೌದು,
0: ಇದು ಕಾಳು ತುಂಬಾ ಚಿಕ್ಕದು, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡಿದಾಗ ನಮಗೆ ನೀರಾಗಿ ಪಾಯಸ ತರ ಆಗೋಗುತ್ತೆ. ಸ್ವಲ್ಪ ಇದರಲ್ಲಿ ನೋಡ್ಕೊಂಡು, ಅಂದ್ರೆ ಇವು ಗಡಸಾಗಿರೋದ್ರಿಂದ ಧಾನ್ಯಗಳು, ಯಾವುದೇ ಸಿರಿಧಾನ್ಯಗಳನ್ನು ಅಡಿಗೆ ಮಾಡೋದಕ್ಕೂ ಮೊದಲು ನಾವು ಒಂದು ಅವರ್ ಆದ್ರೂ, ಕನಿಷ್ಠ 1 ಗಂಟೆ ಆದ್ರೂ ಅವನ್ನ ನೆನ್ಸ್ಬಿಟ್ಟು ಅಡಿಗೆ ಮಾಡಿದಾಗ ಸಾಫ್ಟ್ ಆಗಿ ಬೇಯುತ್ತೆ. ಅಂದ್ರೆ ಮೆತ್ತಗೆ ಇರೋದಿಲ್ಲ, ಅನ್ನ ಸ್ವಲ್ಪ ಒರಟಾಗುತ್ತೆ, ಯಾಕೆ ಹೆಸರೇ ಒರಟು ಧಾನ್ಯ ಅಲ್ವಾ. ಹಾಗಾಗಿ ಅಕ್ಕಿಯಷ್ಟು ಮೆದುವಾಗಿ ಇದು ಅನ್ನ ಆಗೋದಿಲ್ಲ, ಹಾಗಾಗಿ ಒಂದೆರಡು ತಾಸು ನೆನ್ಸ್ಬಿಟ್ಟು ನಾವು ಅಡಿಗೆ ಏನ್ ಮಾಡಿದ್ರೆ ಮೆತ್ತಗೆ ಬರುತ್ತೆ.
1: ಮೇಡಮ್, ಈಗ ತಾವು ಹೇಳಿದ್ರಿ ಅಕ್ಕಿಯಿಂದ ಏನೇನು ನಾವು ಪದಾರ್ಥಗಳನ್ನ, ಆಹಾರವನ್ನು ನಾವು ತಯಾರು ಮಾಡ್ತೀವಿ ಅವೆಲ್ಲವುಗಳು ಕೂಡ ಈ ಸಾಮೆಯಿಂದ ನಾವು ಮಾಡ್ಕೋಬಹುದು ಅಂತ ಹೇಳಿದ್ರಿ. ಮುಖ್ಯವಾಗಿ ಈ ಅಂಶಗಳು ತಾವು ಹೇಳಿದ್ರಿ, ಕಬ್ಬಿಣ ಸಿಗ್ತದೆ, ಪಿಷ್ಟ ಸಿಗ್ತದೆ, ನಾರು ಸಿಗ್ತದೆ, ಈ ಫಿನಾಲಿಕ್ ಕಾಂಪೌಂಡ್ಸ್ಗಳು ಸಿಗುತ್ತೆ ಅಂತಂದ್ಬಿಟ್ಟಾಗ, ಯಾವ ರೀತಿ ಒಂದು ಆಹಾರವನ್ನ ನಾವು ಈ ನಾಷ್ಟ ಆಗಿರ್ಬೋದು ಬೇರೆ ಬೇರೆ ರೀತಿಯ ಒಂದು ನಮ್ಮ ಗೃಹಿಣಿಯರಿಗೆ ಹೇಳಿ ಮಾಹಿತಿ ವಸ್ತುಗಳು ಆಹಾರದ ಒಂದು ಪದಾರ್ಥಗಳನ್ನ.
0: ಈ ಸಾಮೆಯಿಂದ ನಾವು ಬೆಳಗಿನ ಉಪಹಾರಕ್ಕೆ ಏನ್ ತಯಾರು ಮಾಡ್ಕೊಳ್ಬಹುದು, ಮೊದಲು ಉಪಹಾರದಿಂದ ನಾವು ಶುರು ಮಾಡೋದ್ರೆ ಸಾವೆ ಅಕ್ಕಿಯಿಂದ ನಾವು ಸಾಮಾನ್ಯವಾಗಿ ನಮಗೆಲ್ಲರಿಗೂ ರೊಟ್ಟಿ ತಿಂದ ಅಭ್ಯಾಸ ಇದೆ ಈ ಭಾಗದಲ್ಲಿ. ಬೆಳಗಿನ ಟಿಫಿನ್ಗಿಂತ ಹೆಚ್ಚಿಗೆ ನಾವು ಫಸ್ಟ್ ಊಟನೇ ಅಂದ್ರೆ ರೊಟ್ಟಿಯನ್ನೇ ಜಾಸ್ತಿ ತಿನ್ನೋದ್ರಿಂದ ನಾವು ಅಕ್ಕಿ ರೊಟ್ಟಿ ತರಾನೇ ಇದನ್ನು ಕೂಡ ಸಾಮೆ ಅಕ್ಕಿಯಿಂದ ಕೂಡ ನಾವು ರೊಟ್ಟಿಯನ್ನ ತಯಾರು ಮಾಡ್ಕೊಳ್ಬಹುದು. ಅದೇ ರೊಟ್ಟಿಗೆ ನಾವು ಇನ್ನ ಪೌಷ್ಟಿಕ ರೊಟ್ಟಿ ಅಂತೀವಿ, ಅದಕ್ಕೆ ಬೇರೆ ಬೇರೆ ತರಕಾರಿ ತುರಿಗಳಿರ್ಬೋದು, ಸೊಪ್ಪುಗಳಿರ್ಬೋದು, ಅದರಲ್ಲೇ ಮೆಣಸಿನ್ಕಾಯಿ ಮತ್ತೆ ಜೀರಿಗೆ, ಅಜ್ವಾನ, ಈ ರೀತಿ ಎಲ್ಲ ಪದಾರ್ಥಗಳನ್ನ ಹಾಕಿ ಇದರಲ್ಲಿ ನಾವು ತಾಲಿಪೆಟ್ಟು ತರ ಕೂಡ ಇದನ್ನ ಮಾಡ್ಕೊಂಡು ಕೊಬ್ಬರಿ ಚಟ್ನಿ ಇರ್ಬೋದು ಅಥವಾ ಶೇಂಗಾ ಚಟ್ನಿ ಜೊತೆಗೆ ನಾವಿದನ್ನ ಊಟ ಮಾಡ್ಬೋದು. ಸಾಮೆ ರೊಟ್ಟಿಯನ್ನ ತಯಾರು ಮಾಡುವಾಗ ನಾವು ಈ ಅಕ್ಕಿ ಹಿಟ್ಟಿನಿಂದ ಯಾವ ರೀತಿ ನಾವು ತಾಲಿಪೆಟ್ಟು ಮಾಡುವಾಗ ಮಾಡ್ಕೊಳ್ತೀವಲ್ಲ, ಸ್ವಲ್ಪ ಉದಾಹರಣೆಗೆ ಒಂದು ಗ್ಲಾಸ್ ನೀರಿಗೆ ನಾವು ಕುದಿಯೋದಕ್ಕೆ ಇಟ್ಬಿಟ್ಟು ಅದು ಬಾಯ್ಲ್ ಆಗುವ ಸಮಯದಲ್ಲಿ ಕುದಿಯತಕ್ಕಂಥ ಸಮಯದಲ್ಲಿ ಸಮ ಪ್ರಮಾಣದ ಹಿಟ್ಟನ್ನ ಅದ್ ಹಾಕ್ಬೇಕು. ಒಂದು ಗ್ಲಾಸ್ ನೀರಿಗೆ ಒಂದ್ ಗ್ಲಾಸ್ ಹಿಟ್ಟು ಹಾಕಿ ನಾವು ತಿರುಗಿಸ್ಕೊಂಡು ಸ್ವಲ್ಪ ಮುದ್ದೆ ತರ ಆಗುತ್ತೆ. ಅದಕ್ಕೆ ನಾವು ಇನ್ನೂ ಒಂದು ಗ್ಲಾಸ್ನಷ್ಟು ಒಣ ಹಿಟ್ಟನ್ನ ಹಾಕಿ ಚೆನ್ನಾಗಿ ನಾದ್ಕೊಳ್ಬಹುದು. ಅದರಲ್ಲಿ ನಾವು ಬೇರೆ ಬೇರೆ ತರಕಾರಿಗಳು, ಈರುಳ್ಳಿ ಇರ್ಬೋದು, ಕ್ಯಾರೆಟ್, ಸೌತೆಕಾಯಿ ಇವನ್ನೆಲ್ಲವನ್ನು ಮಿಶ್ರ ಮಾಡಿ ನಮಗೆ ಇನ್ನ ಮೆಂತ್ಯ ಸೊಪ್ಪು ಅದೆಲ್ಲ ಹಾಕೋದಿದ್ರು ಕೂಡ ಹಾಕ್ಬಹುದು, ಮತ್ತೆ ಸಬ್ಬಸ್ಗೆ ಸೊಪ್ಪು ತುಂಬಾ ಚೆನ್ನಾಗಿ ಹೊಂದುತ್ತೆ ಇದ್ರ ಜೊತೆಗೆ, ಅವನ್ನೆಲ್ಲ ಮಿಶ್ರ ಮಾಡಿ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಪ್ಲಾಸ್ಟಿಕ್ ಹಾಳೆ ಇರ್ಬೋದು ಅಥವಾ ಈ ಬಾಳೆದ ಎಲೆ ಮೇಲೆ ಇದನ್ನ ತಾಲಿಪೆಟ್ಟನ್ನ ತಟ್ಟಬಿಟ್ಟು ಹಂಚಿನಲ್ಲಿ ಬೇಯಿಸ್ಕೊಂಡು ನಾವು ತಾಲಿಪೆಟ್ಟು ಮಾಡ್ಕೊಂಡು ತಿನ್ಬಹುದು.
1: ಯಾವುದೇ ತರ ನೇರವಾಗಿ ನಾವು ಉಪಯೋಗಿಸಬಹುದು,
0: ಚಟ್ನಿ ಜೊತೆ ಇರ್ಬೋದು ಅಥವಾ ಮೊಸರಿಗೆ ಒಗ್ಗರಣೆ ಹಾಕಿ ಕೂಡ ನಾವು ಅದನ್ನ ತಿನ್ಬಹುದು. ಇಲ್ಲ ನಮಗೆ ಇದು ಯಾವ್ದು ತರಕಾರಿಗಳು ಇಲ್ಲ ಆದ್ರೂ ನಾವು ರೊಟ್ಟಿ ತಿನ್ಬೇಕು ಅಂತಂದ್ರೆ ರೆಗ್ಯುಲರ್ ಆಗಿ ಯಾವ ರೀತಿ ನಾವು ಜಿಗಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ಹಿಟ್ಟಿಗೆ ಎಷ್ಟು ಒಣ ಹಿಟ್ಟನ್ನ ಹಾಕೊಂತೀವಿ ಅಂದ್ರೆ ಸಮ ಪ್ರಮಾಣದಲ್ಲಿ ಒಣ ಹಿಟ್ಟು ಹಾಕಿ ಸೇಮ್ ನಾವು ರೊಟ್ಟಿ ಮಾಡೋ ತರನೇ ಇದನ್ನ ಅಂದ್ರೆ ಲಟ್ಟಿಸ್ಬೇಕಾಗುತ್ತೆ, ಬಡಿಯೋದಿಕ್ ಬರೋದಿಲ್ಲ, ಲಟ್ಟಿಸ್ಬಿಟ್ಟು ಸೇಮ್ ರೊಟ್ಟಿ ತರನೇ ಮಾಡಿ ಇದನ್ನು ಕೂಡ ನಾವು ಬೇರೆ ಬೇರೆ ಪಲ್ಯಗಳ ಜೊತೆ ಊಟ ಮಾಡ್ಬೋದು. ಇದರಿಂದ ನಾವು ಮತ್ತೆ ಬೆಳಗಿನ ಉಪಹಾರಕ್ಕೆ ಅಂತ ಹೇಳಿದ್ರೆ ಉಪ್ಪಿಟ್ಟನ್ನ ಮಾಡೋದು ಸರ್ವೇ ಸಾಮಾನ್ಯ. ಗೋಧಿಯಲ್ಲಿ ತಯಾರು ಮಾಡಿರ್ತಕ್ಕಂತ ರವೆಯಿಂದ ನಾವು ಮಾಡ್ತಾ ಇರ್ತೀವಿ, ಅದ್ರ ಬದಲಾಗಿ ಸಾಮೆ ಅಕ್ಕಿಯಿಂದ ಮಾಡಿರ್ತಕ್ಕಂತ ರವೆಯಿಂದ ಕೂಡ ನಾವು ಉಪ್ಪಿಟ್ಟನ್ನ ತಯಾರು ಮಾಡ್ಕೊಳ್ಬಹುದು. ಅಥವಾ ನಾವು ಈಗ ನಾನು ಜಿಗುಟ್ ಮಾಡ್ಕೊಳ್ಳೋದನ್ನ ಹೇಳಿದೆ ರೊಟ್ಟಿ ಮಾಡೋದಕ್ಕೆ, ಅದೇ ಜಿಗುಟನ್ನ ಯಾವುದೇ ಹಿಟ್ಟು ಮಿಶ್ರ ಮಾಡ್ಲಾರ್ದನೆ ಅದನ್ನ ಒತ್ತು ಶಾವ್ಗೆ ಅಂತೇಳಿ ಮಾಡ್ತಾರೆ. ಚಕ್ಕು ಹೊರಳಲ್ಲಿ ಬೇರೆ ಬೇರೆ ಕಾಚಗಳಿರ್ತಾವ ನೋಡ್ರಿ, ಅದ್ರಲ್ಲಿ ಶಾವ್ಗೆ ಬರ್ತಕ್ಕಂತ ಒಂದು ಸಣ್ಣ ಸಣ್ಣದ ಹೋಲ್ ಆಗಿರ್ತಕ್ಕಂಥದ್ದು ಒಂದು ಪ್ಲೇಟ್ ಇರುತ್ತೆ, ಅದನ್ನ ಹಾಕೊಂಡು ನಾವು ಒತ್ತು ಶಾವ್ಗೆ ಮಾಡಿದ್ರೆ ಖಾರ ಬರುತ್ತಲ್ಲ ಸೇವ್ ಅಂತ ಹೇಳ್ತೀವಲ್ಲ ಆ ತರ ಈ ಶಾವ್ಗೆ ತರ ಮಾಡ್ಕೊಂಡು ಅದನ್ನು ಕೂಡ ನಾವು ಶಾವ್ಗೆ ಉಪ್ಪಿಟ್ಟು ತರ ಮಾಡ್ಬೋದು. ಇನ್ನ ನಾವು ರೆಗ್ಯುಲರ್ ಮಾಡಿರ್ತಕ್ಕಂತ ಶಾವ್ಗೆಯಲ್ಲೂ ಕೂಡ ಇದನ್ನ ಮಿಕ್ಸ್ ಮಾಡ್ಬೋದು, ಅಂದ್ರೆ ಸುಮಾರು 50% ಈ ಸಾಮೆ, ಇನ್ನ ಉಳಿದಿದ್ದು ಚಿರೋಟಿ ರವೆ ಹಾಕಿ ಮಾಡ್ತಾ ಇರ್ತಾರವ್ರು, ಅದು 50% ಹಾಕಿ ನಾವು ಶಾವ್ಗೆಯನ್ನ ಮಾಡಿಸ್ಕೊಂಡು ಅದನ್ನು ಕೂಡ ಬೆಳಗಿನ ಉಪಹಾರದಲ್ಲಿ ನಾವು ಉಪಯೋಗ ಮಾಡಬಹುದು. ಅದರ ನಂತರ ಈಗ ಊಟಕ್ಕೆ ಬರೋದಾದ್ರೆ ಊಟದಲ್ಲಿ ನಾವು ಯಾವ ರೀತಿ ಇದನ್ನ ಮಧ್ಯಾಹ್ನದ ಊಟದಲ್ಲಿ ಯಾವ ರೀತಿ ಬಳಕೆ ಮಾಡಬಹುದು ಅಂತಂದ್ರೆ, ಸಾವೆ ಅಕ್ಕಿಯಿಂದ ಮೊಸರನ್ನ ಬಹಳ ಚೆನ್ನಾಗಿರುತ್ತೆ, ಮೆತ್ತಗೆ ಬೇಯೋದ್ರಿಂದ ಇದರಲ್ಲಿ ಚೆನ್ನಾಗಿ ಮೊಸರನ್ನ ಮಾಡ್ಕೊಳ್ಬಹುದು. ಮತ್ತೆ ಈ ಅನ್ನ ತಯಾರು ಮಾಡುವಾಗ ತೆಂಗಿನ ಹಾಲನ್ನ ತೆಗೆದು ಇದರಲ್ಲಿ ಹಾಕ್ಬಿಟ್ಟು ನಾವು ಗಂಜಿಯನ್ನ ಮಾಡ್ಬೋದು. ತೆಳುವಾದ ಒಂದು ತೆಂಗಿನ ಹಾಲು ಇರ್ತಲ್ಲ ಅದನ್ನ ತೆಂಗಿನಕಾಯಿ ತುರಿದ್ಬಿಟ್ಟು ಅದ್ರಲ್ಲಿರ್ತಕ್ಕಂತ ನೀರಿನ ಅಂಶವನ್ನ ಹಿಂಡಿ ತೆಗೆದಾಗ ಹಾಲು ಸಿಗುತ್ತೆ, ಆ ಹಾಲನ್ನ ಹಾಕಿ ಈ ಸಾಮೆ ಅನ್ನದ ಜೊತೆ ನಾವು ಬಹಳಷ್ಟು ನೀರು ಹಾಕಿ ಬೇಯಿಸಿದಾಗ ಗಂಜಿ ತರ ಆಗುತ್ತೆ, ತುಂಬಾ ರುಚಿಯಾಗಿರುತ್ತೆ, ಅದನ್ನು ಕೂಡ ನಾವು ಬಳಕೆ ಮಾಡ್ಬೋದು. ಮತ್ತೆ ಉಳಿದಂತೆ ಪಲಾವ್ಗಳು ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ ಊಟಕ್ಕೆ ಬೇರೆ ಬೇರೆ ತರಕಾರಿಗಳು ಹಾಕಿ ಪಲಾವ್ ಮಾಡ್ಬೋದು, ಕಿಚಡಿ ಮಾಡ್ಬೋದು, ಮತ್ತೆ ಮೆಂತ್ಯ ಸೊಪ್ಪನ್ನ ಹಾಕಿ ಮೆಂತ್ಯ ಸೊಪ್ಪಿನ ಬಾತ್ ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡ್ಬೋದು, ನಂತರ ಮಸಾಲ ಬಾತ್ ಕೂಡ ಮಾಡ್ಬೋದು. ಹೀಗೆ ಬೇರೆ ಬೇರೆ ಅಕ್ಕಿಯಿಂದ ಯಾವ ರೀತಿ ಮಾಡ್ತಿರ್ತೀವಿ ಅದನ್ನೆಲ್ಲ ಮಾಡ್ಬೋದು. ನಮಗೆ ಚಪಾತಿ ಮತ್ತು ರೊಟ್ಟಿ ತರ ಬೇಕನ್ಸಿದಾಗ ರೊಟ್ಟಿ ಮಾಡ್ಕೊಳ್ಬೋದು.
1: ಈ ಉಪಹಾರ ಆಯ್ತು ಮತ್ತೆ ಊಟಕ್ಕೂ ಆಯ್ತು, ಸಿಹಿಯನ್ನ ಮಾಡ್ಕೊಳ್ಳೋದ್ರೆ ಹೇಗೆ ಸಾಮೆಯಿಂದ?
0: ಸಿಹಿಯನ್ನು ಕೂಡ ಮಾಡ್ಬೋದು. ಈ ಸಾಮೆದು ಒಂದು ಪಾಯಸ ಮಾಡ್ತಾರೆ, ಸಾಮೆ ಅಕ್ಕಿಯಿಂದ ನಾವ್ ಯಾವ ರೀತಿ ಅಕ್ಕಿ ಪಾಯಸ ಮಾಡ್ತೀವಲ್ಲ ಅದೇ ತರ ಈ ಕುಸುಬೆ ಇರುತ್ತೆ, ತಮಗೆಲ್ಲರಿಗೂ ಗೊತ್ತು, ಒಂದು ಹಿಂಗಾರಿನಲ್ಲಿ ಬೆಳೀತಕ್ಕಂತ ಒಂದು ಎಣ್ಣೆ ಕಾಳು ಬೆಳೆ, ಕುಸುಬೆನ ರಾತ್ರಿ ನೆನ್ಸ್ಬಿಟ್ಟು ಬೆಳಗ್ಗೆ ರುಬ್ಬಿ ನಾವು ಹಾಲು ತೆಗಿಬಹುದು. ಆ ಹಾಲನ್ನ ಒಲೆ ಮೇಲಿಟ್ಟು ಚೆನ್ನಾಗಿ ಕಾಯಿಸ್ಬೇಕು, ಅಂತ ಎಣ್ಣೆ ಎಣ್ಣೆ ತರ ಬಿಡುತ್ತೆ, ಜಿಡ್ಡು ಪದಾರ್ಥ ಬಿಡುತ್ತೆ, ಬಂದಿರ್ತಕ್ಕಂತ ಆ ಹಾಲನ್ನ ಈ ಸಾಮೆ ಅಕ್ಕಿನ ಅನ್ನ ಮಾಡ್ಕೊಂಡು ಅನ್ನಕ್ಕೆ ಈ ಹಾಲನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಎರಡು ಮಿಶ್ರ ಆಗಿ ಚೆನ್ನಾಗಿ ಬೆಂದ ನಂತರ ನಾವು ಬೆಲ್ಲ ಅಥವಾ ಸಕ್ಕರೆಯನ್ನ ಮಿಶ್ರ ಮಾಡಿದ್ರೆ ಸಾಮೆ ಅಕ್ಕಿಯ ಪಾಯಸ ತುಂಬಾ ರುಚಿಯಾಗಿರುತ್ತೆ ಮತ್ತು ಪೌಷ್ಟಿಕವಾಗಿ ಕೂಡ ಇರುತ್ತೆ. ನಮಗೆಲ್ಲರಿಗೂ ಗೊತ್ತು, ಇವಾಗಿನ ದಿನಗಳಲ್ಲಿ ನಾವು ಎಣ್ಣೆ ಕುಸುಬೆ ಎಣ್ಣೆಯನ್ನೇ ಬಳಸ್ಬೇಕು ಹೆಚ್ಚಾಗಿ, ಯಾಕಂದ್ರೆ ಕುಸುಬೆಯೇ ನಮ್ಮ ರಕ್ತದಲ್ಲಿರ್ತಕ್ಕಂಥ ಕೊಬ್ಬಿನಂಶವನ್ನು ತೆಳುವಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಅದರಲ್ಲಿ ಒಳ್ಳೆಯ ಒಂದು ಫ್ಯಾಟಿ ಆಸಿಡ್ಗಳು ಜಾಸ್ತಿ ಇರೋದ್ರಿಂದ ಒಂದು ಒಳ್ಳೆ ಕೊಬ್ಬು ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಂತಹ ಕೊಬ್ಬಿನ ಅಂಶ ಇರತಕ್ಕಂತ ಒಂದು ಎಣ್ಣೆ ಕಳೆನ ಪದಾರ್ಥದ ಹಾಲಿನೊಟ್ಟಿಗೆ ಈ ಸಾಮೆ ಅಕ್ಕಿ ಬೆರೆತು ಕುದ್ದಾಗ ಇನ್ನು ಅತ್ಯಂತ ಪೌಷ್ಟಿಕಯುಕ್ತವಾದ ಒಂದು ಸಿಹಿಯ ಪದಾರ್ಥ ಆಗುತ್ತೆ. ಅದರ ಜೊತೆಗೆ ಬೆಲ್ಲವನ್ನ ಹಾಕಿ ಮಾಡೋದ್ರಿಂದ ಬೆಲ್ಲದಲ್ಲಿ ಇರತಕ್ಕಂತ ಕಬ್ಬಿಣಾಂಶ ಕೂಡ ನಮ್ಮ ದೇಹಕ್ಕೆ ಸಿಗುವಂತಾಗತ್ತೆ. ಅದ್ರ ಜೊತೆಗೆ ನಾವು ಸಾಮೆಯ ಹಿಟ್ಟಿನಿಂದ ಬರ್ಫಿಯನ್ನ ಮಾಡ್ಬೋದು, ಕಡಲೆ ಹಿಟ್ಟಿನ ಜೊತೆಗೆ ಅಂದ್ರೆ ಅರ್ಧ ಕಡಲೆ ಹಿಟ್ಟು ಹಾಕೊಳ್ಬಹುದು, ಇನ್ನ ಅರ್ಧ ಈ ಸಾಮೆ ಅಕ್ಕಿಯ ಹಿಟ್ಟನ್ನ ಹಾಕಿ ಬೇರೆ ಬೇರೆ ತರಹದ ಬರ್ಫಿಗಳನ್ನ ಮಾಡ್ಕೊಳ್ಬಹುದು. ಕರ್ದಂತ ಏನ್ ಹೇಳ್ತಿರಲ್ಲ ಆ ತರದ ಒಂದು ಸ್ವೀಟ್ ಬರ್ಫಿಗಳನ್ನು ಕೂಡ ಮಾಡಿಟ್ಟು ಸುಮಾರು 15 ದಿನಗಳವರೆಗೂ ಕೆಡ್ಲಾರ್ದನೆ

0: ಮಾಡ್ಕೊಳ್ಬಹುದು. ಈ ಭರ್ತಿ ಮಾಡೋ ವಿಧಾನ ಯಾವ ರೀತಿ ಅಂತ ಹೇಳಿದ್ರೆ, ಅದು ಕಪ್ ತಗೊಂಡಿದ್ದೆ ಅಂದ್ರೆ ಅದರಲ್ಲಿ ಅರ್ಧ ಕಡಲೆ ಹಿಟ್ಟು ಅರ್ಧ ಸಮೆ ಅಕ್ಕಿ ಹಿಟ್ಟು ಆ ರೀತಿ ಒಂದು ಕಪ್ ಅಲ್ಲಿ ತಗೊಂಡ್ರೆ, ಆ ಒಂದು ಕಪ್ಪಿಗೆ ಎರಡು ಕಪ್ಪನಷ್ಟು ಸಕ್ಕರೆ, ಒಂದು ಕಪ್ ಹಾಲು, ಒಂದು ಕಪ್ ಹಸಿ ಕೊಬ್ಬರಿ ತುರಿ, ನಂತರ ಒಂದು ಕಪ್ಪು ಎಣ್ಣೆ ಅಥವಾ ತುಪ್ಪ, ಈ ರೀತಿ ಎಲ್ಲನೂ ಒಟ್ಟಿಗೆ ಮಿಶ್ರಣ ಮಾಡಿ ಅದನ್ನ ತಿರುಗಿಸ್ತಾ ಇರಬೇಕು. ಒಂದು ಹದ ಬರುತ್ತೆ, ಈಗ ಮೈಸೂರು ಪಾಕ್ ಮಾಡುವಾಗ ಹಿಂಗೆ ಅದ್ರಲ್ಲಿ ನೊರೆ ನೊರೆ ಬರುತ್ತಲ್ಲ, ಆ ತರ ಬಂದು ತಳ ಬಿಡುವಂತ ಸಮಯದಲ್ಲಿ ಜಿಡ್ಡು ಹಚ್ಚಿದ ಒಂದು ಪ್ಲೇಟ್ ಅಲ್ಲಿ ಹಾಕಿ ಅದನ್ನ ಸ್ವಲ್ಪ ಆರಿದ ನಂತರ ಕಟ್ ಮಾಡಿದ್ರೆ ಬರ್ಫಿಗಳು ತಯಾರಾಗುತ್ತೆ. ಈ ಸೆವೆನ್ ಕಪ್ ಸ್ವೀಟ್ ಅಂತ ಏನ್ ಹೇಳ್ತಾರೆ ನೋಡ್ರಿ, ಸೆವೆನ್ ಐಟಮ್ಸ್ ಇರುತ್ತೆ ಅದರಲ್ಲಿ, ಅಂದ್ರೆ ಸೆವೆನ್ ಮೆಷರ್ಸ್ ಇರುತ್ತೆ. ಆ ತರ ಇದನ್ನು ಕೂಡ ನಾವು ಬೇರೆ ಹಿಟ್ಟಿನಿಂದ ಮಾಡೋದನ್ನ ಈ ಹಿಟ್ಟಿನಿಂದ ಕೂಡ ಸಾಮಿ ಹಿಟ್ಟಿನಿಂದ ಮಾಡ್ಕೊಳ್ಬಹುದು. ನಂತರ ನಾವು ಸಾಯಂಕಾಲದ ತಿಂಡಿಗೆ ಮಕ್ಕಳಿಗೆ ಇಷ್ಟವಾಗಿರ್ತಕ್ಕಂತ ಚಕ್ಲಿ ಇರ್ಬೋದು, ನಿಪ್ಪಟ್ಟು ಇರ್ಬೋದು, ಶಂಕರ್ಪೊಳ ಇರ್ಬೋದು, ಇವನ್ನೆಲ್ಲವನ್ನು ಕೂಡ ನಾವು ಈ ಅಕ್ಕಿ ಹಿಟ್ಟಿನಿಂದ ಮಾಡ್ತಾ ಇರ್ತೀವಿ, ಅದ್ರ ಬದಲಾಗಿ ಸಾಮೆ ಹಿಟ್ಟಿನಿಂದ ಮಾಡ್ಕೊಳ್ಬಹುದು.
1: ಬಿಸ್ಕೆಟ್ಗಳನ್ನ ಬೇರೆ ಬೇರೆ ಈ ಕುರುಚಲು ಮಕ್ಕಳಿಗೆ ತಿನ್ನಿಸುವಂತದ್ದು ಈ ರೀತಿಯಾಗಿ ಸಾಮಿಯಿಂದ ಏನಾದ್ರೂ ತಯಾರು ಮಾಡ್ಕೋಬಹುದಾ?
0: ಸಾಮಿಯಿಂದ ಸಂಡಿಗೆ ಮಾಡಬಹುದು. ಈಗ ನಾವು ಉದಾಹರಣೆಗೆ ಚಿಪ್ಸ್ ನ ಯಾವ ರೀತಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಕುರ್ಕುರೆ ಇರ್ಬೋದು, ಅದೇ ರೀತಿ ನಾವು ಇದರಲ್ಲಿ ಬೇರೆ ಬೇರೆ ಸ್ನಾಕ್ಸ್ ಗಳನ್ನ ಮಾಡಿ ಇದರಲ್ಲಿ ಏನ್ ಹೇಳಿದೆ ನಾನು ಮಾಡೋದನ್ನ ಅದೇ ತರ ಈ ಹಿಟ್ಟಿನಿಂದ ಮಾಡಿರ್ತಕ್ಕಂತ ಖಾರ ಮಾಡಿದ್ರೆ ಒಂಥರ ಸ್ಪೈಸಿ ಆಗು ಇರುತ್ತೆ, ಖಾರವಾಗು ಇರುತ್ತೆ. ಬೇರೆ ಬೇರೆ ವೆರೈಟಿ ಆಗಿ ಮಾಡಿ ಸಂಡಿಗೆಗಳನ್ನೇ ಚೆನ್ನಾಗಿ ಮಾಡ್ಬೋದು. ನಾವಿನ್ನ ವೆಜಿಟೇಬಲ್ಸ್ ಹಾಕಿ ಈ ಅಕ್ಕಿ ಸಂಡಿಗೆ ಅಂತ ತಯಾರು ಮಾಡ್ತಾ ಇರ್ತೀವಲ್ಲ, ಅದೇ ತರ ಈ ಸಾಮೆ ಅಕ್ಕಿ ಸಂಡಿಗೆ ಅದರಲ್ಲಿ ಸ್ವಲ್ಪ ಸಬ್ಬಕ್ಕಿಯನ್ನ ಮಿಶ್ರ ಮಾಡೋದಿರ್ಬೋದು, ಅದು ತರ ಆಗುತ್ತೆ. ನಂತರ ಸ್ವಲ್ಪ ಕ್ಯಾರೆಟ್ ಗಳನ್ನ ಹಾಕಿ ಮಾಡೋದ್ರಿಂದ ಕಲರ್ನು ಚೇಂಜ್ ಆಗುತ್ತೆ, ನಮ್ಗೆ ಅದರಲ್ಲಿ ಇರ್ತಕ್ಕಂತ ಬೀಟಾ ಕೆರೋಟಿನ್ ಕೂಡ ನಮಗ್ ಸಿಗುತ್ತೆ, ಅಂದ್ರೆ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೇದಾಗಿರ್ತಕ್ಕಂತ ಬೀಟಾ ಕೆರೋಟಿನ್ ಸಿಗುತ್ತೆ. ನಂತರ ಬೀಟ್ರೂಟ್ ಹಾಕಿ ನಾವು ಮಾಡ್ಬೋದು. ಈ ರೀತಿ ಕಲರ್ ಇರ್ತಕ್ಕಂತ ತರಕಾರಿಗಳು ಟೊಮೆಟೊ ಹಾಕ್ಬೋದು. ಅದು ಯಾವುದು ಹೆಚ್ಚು ಗಾಢವಾದ ಬಣ್ಣ ಇರುತ್ತೆ ಅದರಲ್ಲಿ ನಮಗೆ ಆಂಟಿ ಆಕ್ಸಿಡೆಂಟ್ ಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವು ಆಮೇಲೆ ಬಿಸಿಲಿಗಾಗ್ಲಿ ಹೆಚ್ಚು ಹೀಟಿಗಾಗ್ಲಿ ಹಾಳಾಗದೆ ಇರ್ತಕ್ಕಂತ ಪೋಷಕಾಂಶಗಳು. ಸೊ ಅಂತಹ ಪೋಷಕಾಂಶಗಳನ್ನ ಈ ಒಣ ತಿಂಡಿಗಳಲ್ಲಿ ಬೆರೆಸಿ ನಾವು ಮಾಡೋದ್ರಿಂದ ಮಕ್ಕಳು ಅನಾಯಾಸವಾಗಿ ಹೊರಗಡೆ ತಿಂಡಿಗೆ ಅವಲಂಬಿತರಾಗದೆ ಮನೆಯಲ್ಲಿ ಮಾಡಿರ್ತಕ್ಕಂತ ಒಂದು ತಿಂಡಿಗಳನ್ನ ತಿಂದು ಆರೋಗ್ಯವಾಗಿ ಇರಬಹುದು ಅಂತ ನಮ್ಮ ಅಭಿಪ್ರಾಯ.
1: ಈಗ ಮೇಡಮ್, ಈಗ ನಮ್ಮ ಗೃಹಿಣಿಯರು ಈ ಸಾಮಿಯನ್ನ ಉಪ್ಪಿಟ್ಟು ಮಾಡ್ಕೋಬಹುದು, ರೊಟ್ಟಿ ಮಾಡ್ಕೋಬಹುದು, ಈಗ ಬೇರೆ ಬೇರೆ ರೀತಿಯ ಮೌಲ್ಯಯುತ ಇದು ಉಪಹಾರ ಹಿಡ್ಕೊಂಡು ಊಟದವರೆಗೂ ಕೂಡ ಬೇರೆ ಬೇರೆ ವಿಧವಾಗಿ ನಾವು ಆಹಾರವನ್ನ ತಯಾರು ಮಾಡುವಂತ ಸಂದರ್ಭದಲ್ಲಿ ಈಗ ಒಂದು ಹಿಟ್ಟು ಬಹಳಷ್ಟು ದಿನ ಇಟ್ಕೊಂಡ್ರೆ ಏನಾದ್ರೂ ಕೆಟ್ಟೋಗುತ್ತಾ? ಎಷ್ಟು ಹಿಟ್ಟು ಬೇಕು ಅಷ್ಟು ಮಾತ್ರ ನಾವು ಅದನ್ನ ಕ್ಲೀನ್ ಮಾಡಿಸಿಕೊಂಡು ಇಟ್ಕೊಳ್ಬೇಕು?
0: ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ಈ ಎಲ್ಲಾ ಸಿರಿಧಾನ್ಯಗಳು ಕೂಡ ಅಕ್ಕಿ ಮಾಡಿಸಿದ ನಂತರ 3 ತಿಂಗಳಿಗಿಂತ ಹೆಚ್ಚಿಗೆ ಇಟ್ಟರೆ ಫಸ್ಟ್ ಹುಳ ಬರುತ್ತೆ, ಮತ್ತೆ ರ್ಯಾನ್ಸಿಡ್ ಆಗುತ್ತೆ, ಅಂತ ಕಮುಟ ವಾಸನೆ ಅಂತ ಹೇಳ್ತೀವಲ್ಲ, ಅದು ಸಜ್ಜೆಯಲ್ಲಿ ನಾವು ಬಹಳಷ್ಟು ಬೇಗ ನೋಡ್ತೀವಿ ಅದನ್ನ. ಯಾಕಂದ್ರೆ ಸಜ್ಜೆಯಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಕಾಳುಗಳಲ್ಲಿ. ಸೊ ಯಾವುದು ಆಗ್ಲಿ ಎಣ್ಣೆ ಪದಾರ್ಥ ನೀವು ಜಾಸ್ತಿ ದಿನ ಇಟ್ಟರೆ ಮುಗ್ ವಾಸನೆ ಬರುತ್ತೆ ಅಂತ ಹೇಳಿದ್ರೆ ಎಣ್ಣೆ ಕರೆದಿದ ಪದಾರ್ಥ, ಅದೇ ರೀತಿ ಈ ಅಕ್ಕಿಗಳು ಕೂಡ ತುಂಬಾ ದಿನ ಇಟ್ಟರೆ ಒಂಥರ ಮುಗ್ಗು ವಾಸನೆ ಬರುತ್ತೆ. ಹಾಗಾಗಿ ಇವು ಅಕ್ಕಿ ಮಾಡಿಸಿದ 3 ತಿಂಗಳ ನಂತರ ಬಳಕೆಗೆ ಅಂತ ಅಷ್ಟೊಂದು ಯೋಗ್ಯ ಇರೋದಿಲ್ಲ, ಹುಳುಗಳು ಬೇಗ ಅಟ್ಯಾಕ್ ಆಗುತ್ತೆ. ಹಾಗಾಗಿ ಈ ನವಣೆ ಆಗ್ಲಿ ಸಾಮೆ ಆಗ್ಲಿ ಹಂಗೆ ಇಡಬೇಕು, ನಮಗ್ ಬೇಕು ಅನ್ಸದಷ್ಟು ಮಾತ್ರ ನಾವು ಅಕ್ಕಿಯನ್ನ ಮಾಡಿಸ್ಕೊಂಡು ಇಟ್ಕೋಬೇಕು. ಹಿಟ್ಟು ತಯಾರು ಮಾಡಿದಾಗ ಹಿಟ್ಟು ಮಾಡಿಸಿದ 1-1.5 ತಿಂಗಳವರೆಗೂ ಚೆನ್ನಾಗಿರುತ್ತೆ. ಆಮೇಲೆ ಮೊದ್ಲೇ ಇದರಲ್ಲಿ ಜಿಗುಟು ಪದಾರ್ಥ ಇರೋದಿಲ್ಲ, ಗ್ಲೂಟೆನ್ ಅಂಶ ಇರೋದಿಲ್ಲ, ಹಾಗಾಗಿ ಯಾವುದೇ ರೊಟ್ಟಿ ಮಾಡೋದಕ್ಕೆ ಇನ್ನೊಂದ್ ಸ್ವಲ್ಪ ಜಿಗುಟು ಇರ್ಲಾರ್ದಂಗಾಗಿ ನಮ್ಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹೆಚ್ಚು ನಾವು ಇದರಲ್ಲಿ ಸ್ವಲ್ಪ ಏನಾದ್ರು ಚಪಾತಿ ಹಿಟ್ಟಿನಾದ್ರೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಂತರ. ಸೊ ಹಾಗಾಗಿ 1-1.5 ತಿಂಗಳಿಗೆ ಆಗುವಷ್ಟು ಮಾತ್ರ ನಾವು ಹಿಟ್ಟನ್ನ ಯಾವುದೇ ಆಹಾರ ಪದಾರ್ಥಗಳಾಗ್ಲಿ ಫ್ರೆಶ್ ಆಗಿ ಎಷ್ಟು ದಿನ ಇಟ್ಕೊಂತೀವಲ್ಲ ಅಷ್ಟು ಒಳ್ಳೇದು. ನಮಗೆ ಒಂದು 15-20 ದಿವಸಕ್ಕೆ ಆಗುವಷ್ಟು ಹಿಟ್ಟನ್ನು ಮಾತ್ರ ಮಾಡಿಸ್ಕೊಂಡು ನಂತರ ಮತ್ತೆ ಮಾಡಿಸ್ಕೊಳ್ಬಹುದು.
1: ಏನ್ ಹೇಳಕ್ ಇಷ್ಟಪಡ್ತೀನಿ ಮೇಡಮ್, ಸಾಮೆಯಿಂದ ಇಷ್ಟೆಲ್ಲ ವಸ್ತುಗಳನ್ನ ಆಹಾರವನ್ನು ನಾವು ತಯಾರು ಮಾಡಬಹುದು, ಇದರ ಬಳಕೆಯಿಂದ ನಮಗೆ ಸಾಕಷ್ಟು ಆರೋಗ್ಯಕರವಾಗಿ ಕೂಡ ಇದು ಲಾಭದಾಯಕ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಬಳಕೆದಾರರಿಗೆ, ಊಟ ಮಾಡುವಂತವರಿಗೆ ಈ ಒಂದು ಸಾಮೆಯಿಂದ?
0: ಸಾಮೆ ಇವತ್ತು ನಾವು ನೋಡ್ತಾ ಇರ್ತೀವಿ, ಅನೇಕ ಆಹಾರ ಪದಾರ್ಥಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದ್ರೂ ಕೂಡ ನಮ್ಮ ಸಿರಿಧಾನ್ಯದಲ್ಲಿ ಒಂದಾಗಿರ್ತಕ್ಕಂತ ಸಾಮೆ ಇದೇನಿದೆ, ಯಾವುದೇ ಒಂದು ರಾಸಾಯನಿಕ ಮುಕ್ತವಾಗಿ ಬೆಳೆದಿರ್ತಕ್ಕಂಥದ್ದು ಮತ್ತೆ ಪರಿಸ್ಥಿತಿಗೆ ಹೊಂದಿಕೊಂಡು ಬೆಳೆದಿರತಕ್ಕಂತ ಬೆಳೆ ಆಗಿರೋದ್ರಿಂದ ಇದರಲ್ಲಿ ಹೆಚ್ಚು ಪೋಷಕಾಂಶಗಳು ಇದೆ, ಮತ್ತು ನಮಗೆ ಇವತ್ತು ಕಡಿಮೆ ದರದಲ್ಲಿ ಸಿಗಬೇಕು ಆದ್ರೆ ಸಿಗ್ತಾ ಇಲ್ಲ, ಹೆಚ್ಚಿನ ದರದಲ್ಲಿ ಸಿಗ್ತಾ ಇದೆ. ಯಾಕಂದ್ರೆ ಬೆಳೆಯುವಂತ ರೈತರು ಕಡಿಮೆ ಇದ್ದಾರೆ ಮತ್ತು ಸಂಸ್ಕರಣಾ ಘಟಕಗಳು ಕಡಿಮೆ ಇರೋದ್ರಿಂದ ನಮಗೆ ಇದು ಹೆಚ್ಚಿನ ಬೆಲೆ ಸಿಕ್ಕರೂ ಕೂಡ ನಾವು ಇದರಿಂದ ಹೆಚ್ಚಿನ ಲಾಭವನ್ನೇ ಪಡಿತಾ ಇದ್ವಿ. ಒಂದು ಸಾಮೆಯಲ್ಲಿ ಅನೇಕ ಒಂದು ರೋಗದಿಂದ ಮುಕ್ತಿ ಹೊಂದತಕ್ಕಂತ ಒಂದು ಅಂಶಗಳು ಇದರಲ್ಲಿ ನೋಡ್ತೀವಿ ನಾವು, ಚಿಕಿತ್ಸಾತ್ಮಕ ಗುಣಗಳಂತ ಹೇಳ್ತೀವಿ. ಅಂತಹ ಚಿಕಿತ್ಸಾತ್ಮಕ ಗುಣಗಳನ್ನು ಹೊಂದಿರತಕ್ಕಂತ ಈ ಸಾಮೆಯ ಬಳಕೆ ನಾವು

0: ನಾನು ವಾರ ಪೂರ್ತಿನೂ ತಿನ್ಬೇಕು ಅಂತಿಲ್ಲ. ಯಾಕಂದ್ರೆ ನಮ್ಮ ರುಚಿ ಯಾವ ರೀತಿ ಇರುತ್ತೆ ಅಂತಂದ್ರೆ, ನಾವು ಈಗ ಒಗ್ಗೂಡ್ಬಿಟ್ಟಿದೀವಿ ಅಕ್ಕಿಗೆ, ಮೈದಾಕ್ಕೆ, ಮತ್ತೆ ಈ ಕರಿದ ಪದಾರ್ಥಗಳಿಗೆ. ಇಂಥದ್ರ ಮಧ್ಯೆ ನಾವು ಈ ಸಾವಯವ ಅಕ್ಕಿ ತಿನ್ಬೇಕು, ಸಾಮೆ ತಿನ್ರಿ, ನವಣೆ ತಿನ್ರಿ ಅಂತ ಹೇಳಿದ್ರೆ ಬೇಗ ಹೊಂದ್ಕೊಳ್ಳೋದು ಕಷ್ಟ ಆಗ್ಬೋದು. ಹಾಗಾಗಿ ಅಟ್ ಲೀಸ್ಟ್ ವಾರದಲ್ಲಿ 2-3 ದಿನ ಒಂದ್ ಹೊತ್ತಾದ್ರೂ ಇದನ್ನ ನಾವು ಬಳಕೆಯಲ್ಲಿ, ದಿನದಲ್ಲಿ ಒಂದ್ ಹೊತ್ತು ಒಂದು ಉಪಹಾರ ಇರ್ಬೋದು ಅಥವಾ ಒಂದ್ ಸ್ನಾಕ್ಸ್ ಇರ್ಬೋದು, ಯಾವ್ದೋ ರೂಪದಲ್ಲಿ ಸಾಮೆಯನ್ನ ನಾವು ಬಳಸ್ತಾ ಬಂದ್ರೆ ಅದರ ಉಪಯೋಗ ನಮಗೆ ಆರೋಗ್ಯಕ್ಕೆ, ನಮ್ಮ ನಮ್ಮ ದೇಹಕ್ಕೆ ನಮಗೆ ಅನುಭವ ಆಗುತ್ತೆ ಅದು. ಯಾಕಂತ ಹೇಳಿದ್ರೆ ಯಾವುದೇ ಆಹಾರ ಪದಾರ್ಥದಿಂದ ನಾವು ಆರೋಗ್ಯವನ್ನು ಹೊಂದಬೇಕಾದ್ರೆ 1-2 ದಿವಸದಲ್ಲಿ ನಮಗೆ ಏನೋ ರಿಸಲ್ಟ್ ಸಿಗೋದಿಲ್ಲ. ಸತತವಾಗಿ 3-6 ತಿಂಗಳು ನಾವು ಅದನ್ನ ಬಳಕೆ ಮಾಡಿದಾಗ ಅದು ನಮಗೆ ತುಂಬಾ ಅನುಕೂಲ ಆಗುತ್ತೆ. ಮತ್ತು ವೇಟ್ ಲಾಸ್ಗೂ ಕೂಡ ಇವೆಲ್ಲ ಸಿರಿಧಾನ್ಯಗಳು ತುಂಬಾ ಒಳ್ಳೇದು. ಈಗ ಅತಿ ಹೆಚ್ಚು ನಾವು ತೂಕವನ್ನು ಹೊಂದಿರ್ತೀವಿ ಅಂತ ಹೇಳಿದ್ರೆ ಅಕ್ಕಿ ಮತ್ತು ಗೋಧಿಯನ್ನ ವರ್ಜ್ಯ ಮಾಡ್ಬಿಟ್ಟು ನಾವು ಈ ಸಿರಿಧಾನ್ಯದಿಂದ ತಯಾರು ಮಾಡಿರ್ತಕ್ಕಂತ ಅಡಿಗೆಗಳನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ನಂತರ ಇವನ್ನ ಅಡಿಗೆ ಮಾಡೋದು ಕೂಡ ತುಂಬಾ ಸುಲಭನೇ ಇದೆ, ಏನು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ನಂತರ ಎಲ್ಲರೂ ಇವತ್ತು ಆರೋಗ್ಯಕ್ಕೆ ಹೆಚ್ಚಿನ ಕಾಳಜಿಯನ್ನು ಕೊಡ್ತಾ ಇರೋದ್ರಿಂದ ಗೃಹ ಉದ್ಯಮದಲ್ಲಿ ಗೃಹಿಣಿಯರು ಇದನ್ನ ತುಂಬಾ ಉಪಯುಕ್ತವಾಗಿ ಇದನ್ನ ಬಳಸ್ಕೊಳ್ಬಹುದು. ಮಕ್ಕಳಿಗೆ ಬೇಕಾಗಿರ್ತಕ್ಕಂತ ತಿಂಡಿಗಳಿರ್ಬೋದು, ಬೆಳಗಿನ ಉಪಹಾರಕ್ಕೆ ನಾವು ಇಡ್ಲಿ ದೋಸೆ ಪಡ್ಡುಗಳನ್ನು ಕೂಡ ಮಾಡೋದಲ್ಲ, ಇವನ್ನ ಮಾಡಿ ಫ್ರೆಶ್ ಆಗಿ ಕೆಲವು ಕಚೇರಿಗಳಲ್ಲಿ ಕಾಲೇಜುಗಳಲ್ಲಿ ಬೆಳಗಿನ ಟೈಮಲ್ಲಿ ಒಂದು ಕ್ಯಾರಿಯರ್ ಸಿಸ್ಟಮ್ ಮಾಡಿಕೊಂಡು ಹೊರಗಡೆ ನಮಗೆ 50 ರೂಪಾಯಿ ಟಿಫಿನ್ ಸಿಗ್ತಾ ಇದ್ರೆ ಆ ರೀತಿ ತಗೊಂಡ್ ಬಂದು ಈ 20-25 ರೂಪೀಸ್ ಗೆಲ್ಲ ಒಂದ್ ಪ್ಲೇಟ್ ಅಲ್ಲಿ ಪಡ್ಡು ಮತ್ತೆ ಇಡ್ಲಿಗಳನ್ನ ಸರ್ವ್ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗೆ ಧಾರವಾಡದಲ್ಲಿ ಎಲೆಟ್ ಪ್ರಾಜೆಕ್ಟ್, ಅದರಲ್ಲಿ ಒಂದು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಯೋಜನೆ ಇತ್ತು. ಅದರ ಅಡಿಯಲ್ಲಿ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬೆಳಗಿನ ಉಪಹಾರವನ್ನ ಕೇವಲ 10-15 ರೂಪಾಯಿಗೆ 2-3 ಪೀಸ್ ಪಡ್ಡು ಒಂದ್ ಸ್ವಲ್ಪ ಚಟ್ನಿ ಈ ರೀತಿ ಸರ್ವ್ ಮಾಡೋದ್ರಿಂದ ಅವ್ರಿಗೆ ಆದಾಯನೂ ಬರ್ತಿತ್ತು, ಜನಗಳಿಗೆ ಅವೇರ್ನೆಸ್ ಏನು ಬರ್ತಾ ಇತ್ತು. ಸೊ ಈ ರೀತಿ ಒಂದು ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡ್ಕೊಳ್ಬಹುದು. ಇದರಿಂದ ಅನೇಕ ಒಂದು ಸ್ವಂತ ಉದ್ಯೋಗವನ್ನು ಮಾಡೋದ್ರ ಜೊತೆಗೆ ಆರ್ಥಿಕ ಲಾಭ ಮತ್ತು ದೈಹಿಕವಾದ ಲಾಭ, ಮಾನಸಿಕವಾದ ಲಾಭ, ಆರೋಗ್ಯದ ಲಾಭ ಎಲ್ಲವನ್ನು ಕೂಡ ನಾವು ಇದರಿಂದ ಪಡಿಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ.
1: ಹೌದು ಮೇಡಮ್, ತುಂಬಾ ಸಂತೋಷ ಆಯ್ತು. ಯಾಕಂತಂದ್ರೆ ಅದಕ್ಕೆ ನಮ್ಮ ಹಿರಿಯರು ಹೇಳಿರ್ತಾರೆ, ಸಾಮೆ ತಿಂದವನು ಆಮೆ ಎಂತಾದ ಅಂತಂದ್ಬಿಟ್ಟು. ಅದಕ್ಕೆ ಇರಬಹುದು, ನಮ್ಮ ಒಂದು ಮಾತುಗಳಿಂದ ಇದು ಅರ್ಥ ಆಗ್ತದೆ. ಒಳ್ಳೇದು ಮೇಡಮ್, ಸಾಕಷ್ಟು ಮಾಹಿತಿಯನ್ನು. ನಮ್ಮ ಸಾಮೆಯಿಂದ ಏನೇನು ಪದಾರ್ಥಗಳನ್ನು ತಯಾರಿಸಬಹುದು, ಹೇಗೆ ಇದನ್ನು ಬಳಸಬಹುದು, ಮುಖ್ಯವಾಗಿ ಇದರಲ್ಲಿರುವಂತಹ ಒಂದು ಚಿಕಿತ್ಸಾತ್ಮಕ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ನೀವು ಹೇಳಿದಂತಹ ವಿಚಾರಗಳನ್ನು ನಮ್ಮ ಎಲ್ಲ ಕೇಳುಗರಾಗಿರ್ಬೋದು, ಬಳಕೆದಾರರಾಗಿರ್ಬೋದು, ಒತ್ತಡದ ಬದುಕಿನಲ್ಲಿ ರೋಗ ರುಜಿನಗಳಿಗೆ ಒಳಗಾಗದೆ ಈ ಸಿರಿಧಾನ್ಯ ಸಾಮೆಯನ್ನು ಬಳಸುವಂತಹ ಒಂದು ಪ್ರವೃತ್ತಿ ಬೆಳೆಸಿಕೊಳ್ಳಿ. ಅಮೂಲ್ಯವಾದಂತಹ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮೇಡಮ್ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೂ ಸಾಮೆ ಧಾನ್ಯದಿಂದ ತಯಾರಿಸಲ್ಪಡುವ ವಿವಿಧ ತಿನಿಸುಗಳ ಕುರಿತು ಡಾಕ್ಟರ್ ವಾಣಿಶ್ರೀ ಎಸ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಅಂಬರೀಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳಿ ಕೆಲವು ಜನಪದ ಗೀತೆಗಳನ್ನು.

0: ಇದಾಗಿತ್ತು ಇಂದಿನ ಕೃಷಿ ರಂಗ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ.
4: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
3: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಜನಪದ ಸಂಗೀತದಲ್ಲಿ ಇನ್ನು ಮುಂದೆ ಕೇಳಿ ದೊಡ್ಡಾಟದ ಪದಗಳನ್ನು, ಕುಷ್ಟಗಿ ತಾಲೂಕಿನ ಶರಣಪ್ಪ ಬನ್ನಿಗುಳ ಹಾಗೂ ಸಂಗಡಿಗರಿಂದ.
5: ಜಲಜಾಕ್ಷ ನಿನ್ನ ಮಾಯಾ ನಿನ್ನ ಮಾಯಾ.

0: ಇದುವರೆಗೂ ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ಶರಣಪ್ಪ ಬನ್ನಿಗೋಳ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
3: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲಧಾರೆಯಾಗಿ ಭುವಿಯಾಂತರಾಳದಿಂದ ಸುರಿದ ಜೀವದ ಹೊಳೆ.
7: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯತಿಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ

0: ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ನಟ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು 120 ಶಾಸಕರ ಬೆಂಬಲವನ್ನು ಪಡೆದಿದೆ. ಸರ್ಕಾರ ರಚನೆಗೆ ವಿಸಿಕೆ ಮತ್ತು ಐಯುಎಂಎಲ್ ಎರಡೂ ಪಕ್ಷಗಳು ಬೇಷರತ್ ಬೆಂಬಲ ನೀಡಿವೆ ಎಂದು ಟಿವಿಕೆ ತಿಳಿಸಿದೆ. ಚೆನ್ನೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟಿವಿಕೆ ನಾಯಕ ಅಧವ್ ಅರ್ಜುನ್, ಟಿವಿಕೆ ಪಕ್ಷಕ್ಕೆ ವಿದುತಲೈ, ಚಿರುತೈಗಲ್, ಕಚ್ಚಿ ವಿಸಿಕೆ ಬೆಂಬಲ ನೀಡಿದೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಕೂಡ ಪಕ್ಷಕ್ಕೆ ತನ್ನ ಬೆಂಬಲವನ್ನು ಖಚಿತಪಡಿಸಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದ ನಂತರ ಏಕೈಕ ಅತಿದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಮತ್ತು ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಸೇರಿದಂತೆ ಬೆಂಬಲಿತ ಪಕ್ಷಗಳ ಒಟ್ಟು ಬಲ 13 ಆಗಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಇಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಮೂಲಕ ರಾಜ್ಯದ ಮೊದಲ ಬಿಜೆಪಿ ಸರ್ಕಾರದ ನೇತೃತ್ವ ವಹಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಆರ್ಎನ್ ರವಿ ಅವರು ಸುವೇಂದು ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಇದೇ ವೇಳೆ 5 ಸಂಪುಟ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಸಚಿವರಾದ ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್, ಅಶೋಕ್ ಕಿರ್ತಾನಿಯಾ, ನಿಸಿತ್ ಪ್ರಾಮಾಣಿಕ್ ಮತ್ತು ಕ್ಷುದಿರಾಮ್ ತುಡು ಅವರಿಗೆ ರಾಜ್ಯಪಾಲರು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಯ ಹೊರತಾಗಿ ಆಯ್ಕೆಯಾದ ಶಾಸಕರು 13 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು, ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಎನ್ಡಿಎ ನಾಯಕರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. 2026 ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 207 ಸ್ಥಾನಗಳನ್ನು ಗೆದ್ದಿದ್ದರೆ 15 ವರ್ಷಗಳ ಕಾಲ ರಾಜ್ಯವನ್ನು ಆಳಿದ ನಂತರ ತೃಣಮೂಲ ಕಾಂಗ್ರೆಸ್ 80 ಸ್ಥಾನಗಳನ್ನು ಗಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಘೋಷಿಸಿದ್ದು, ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತಿಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3 ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ದಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯ

0: ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಒಡಿಶಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ದ್ವೀಪದಿಂದ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರಿಎಂಟ್ರಿ ವೆಹಿಕಲ್ ಎಂಐಆರ್ವಿ ವ್ಯವಸ್ಥೆಯೊಂದಿಗೆ ಸುಧಾರಿತ ಅಗ್ನಿಕ್ಷಿಪಣಿಯ ಪರೀಕ್ಷಾರ್ಥ ಹಾರಾಟವನ್ನು ಭಾರತ ಯಶಸ್ವಿಯಾಗಿ ನಡೆಸಿದೆ. ಕ್ಷಿಪಣಿಯನ್ನು ಬಹು ಪೆಲೋಡ್ಗಳೊಂದಿಗೆ ಹಾರಾಟ ಪರೀಕ್ಷೆಗೆ ಒಳಪಡಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಎಂಐಆರ್ವಿ ಸಾಮರ್ಥ್ಯದೊಂದಿಗೆ ಅಗ್ನಿಕ್ಷಿಪಣಿಯ ಯಶಸ್ವಿ ಹಾರಾಟ ಪರೀಕ್ಷೆಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಿಆರ್ಡಿಒ, ಭಾರತೀಯ ಸೇನೆ ಮತ್ತು ಸಂಬಂಧಿತ ಕೈಗಾರಿಕೆಗಳನ್ನು ಶ್ಲಾಘಿಸಿದ್ದಾರೆ. ಬೆಳೆಯುತ್ತಿರುವ ಬೆದರಿಕೆಗಳ ವಿರುದ್ದ ದೇಶದ ರಕ್ಷಣಾ ಸನ್ನದ್ದತೆಗೆ ಇದು ಅದ್ಭುತ ಸಾಮರ್ಥ್ಯ ಸೇರ್ಪಡೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಹ್ಯಾಂಪ್ಟನ್ ಸ್ಕೈ ರಿಯಾಲಿಟಿ ಲಿಮಿಟೆಡ್ಗೆ ಸಂಬಂಧಪಟ್ಟ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಪಂಜಾಬ್ ಸಚಿವ ಸಂಜೀವ್ ಅರೋರಾ ಅವರನ್ನು ಬಂಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ದೆಹಲಿ, ಗುರುಗ್ರಾಮ ಮತ್ತು ಚಂಡೀಗಢದ 5 ಸ್ಥಳಗಳಲ್ಲಿ ಇಡಿ ಶೋಧ ಕಾರ್ಯಾಚರಣೆ ನಡೆಸಿತ್ತು. 100 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ಮೊಬೈಲ್ ಫೋನ್ಗಳ ನಕಲಿ ಜಿಎಸ್ಟಿ ಖರೀದಿ ಹಾಗೂ ದುಬೈನಿಂದ ಭಾರತಕ್ಕೆ ದೊಡ್ಡ ಪ್ರಮಾಣದ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಿಸಿದಂತೆ ಸಂಜೀವ್ ಅರೋರಾ ಅವರನ್ನು ಬಂಧಿಸಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ 25 ವರ್ಷಗಳ ಸಂದ ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವ ಆಚರಣೆ ಮತ್ತು ಪಿಎಂಜಿಎಸ್ವೈ 4 ಉದ್ಘಾಟನೆಯು ಮಧ್ಯಪ್ರದೇಶದ ಸೆಹೋರ್ ಜಿಲ್ಲೆಯ ಭೈರುಂಡಾದಲ್ಲಿ ನಾಳೆ ನಡೆಯಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಧ್ಯಪ್ರದೇಶದಲ್ಲಿ ಒಟ್ಟು 2,100 ಕಿಲೋಮೀಟರ್ ದೂರದ ಉದ್ದದ 973 ರಸ್ತೆಗಳಿಗೆ ಅನುಮೋದನೆ ಪತ್ರ ಮತ್ತು ಪಿಎಂಜಿಎಸ್ವೈ 4 ಅಡಿಯಲ್ಲಿ ಹಣಕಾಸು ಹಂಚಿಕೆಗಳನ್ನು ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರಿಗೆ ಹಸ್ತಾಂತರಿಸಲಿದ್ದಾರೆ. ದೇಶಾದ್ಯಂತ 2026 ಎರಡನೇ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಮಾಡಿಕೊಂಡಿದೆ. ಚೀನಾದ ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ 2026 ಹಂತ 2 ಪುರುಷರ ವೈಯಕ್ತಿಕ ಕಾಂಪೌಂಡ್ ಸ್ಪರ್ಧೆಯಲ್ಲಿ ಸಾಹಿಲ್ ಜಾಧವ್ ಕಂಚಿನ ಪದಕ ಗೆದ್ದಿದ್ದಾರೆ. 25 ವರ್ಷದ ಮಹಾರಾಷ್ಟದ ಸಾಹಿಲ್ ಜಾಧವ್ ಡೆನ್ಮಾರ್ಕ್ನ ಅನುಭವಿ ಆಟಗಾರ ಮಾರ್ಟಿನ್ ಡ್ಯಾಮ್ಸೋಬ್ ಅವರನ್ನು 147-144 ಅಂತರದಿಂದ ಸೋಲಿಸಿ ಪ್ಲೇಆಫ್ನಲ್ಲಿ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟರು. ಕಳೆದ ವರ್ಷ ಶಾಂಘೈನಲ್ಲಿ ಭಾರತ 5 ಕಾಂಪೌಂಡ್ ಪದಕಗಳನ್ನು ಗೆದ್ದಿತ್ತು. ಭಾನುವಾರ ಭಾರತ ಮಹಿಳಾ ತಂಡ ಚಿನ್ನಕ್ಕಾಗಿ ಸ್ಪರ್ಧಿಸಲಿದ್ದು ಸಿಮ್ರನ್ಜಿತ್ ಕೌರ್ ತನ್ನ ಚೊಚ್ಚಲ ವಿಶ್ವಕಪ್ ಪದಕವನ್ನು ಖಚಿತಪಡಿಸಿಕೊಳ್ಳಲು ಒಂದು ಗೆಲುವು ಸಾಧಿಸುವ ಅಗತ್ಯವಿದೆ. ಸೆಮಿಫೈನಲ್ನಿಂದ ಅವರು ತಮ್ಮ ಅಭಿಯಾನವನ್ನು ಪ್ರಾರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯಿತಿಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಸಶಕ್ತ ಕರ್ನಾಟಕದತ್ತ ದೃಢ ಹೆಜ್ಜೆ. ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಹಾಗೂ ಉದ್ಯೋಗ ಖಾತರಿ ರಕ್ಷಣೆಗೆ ಸಚಿವ ಸಂಪುಟದ ಮಹತ್ವದ ಅನುಮೋದನೆ. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ ಸಾಮಾಜಿಕ ಭದ್ರತೆ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ. ಭಾರತದ ನಿಯಂತ್ರಣ

0: ಕರ್ನಾಟಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ ಹಾಗೂ ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ ಬೆಂಗಳೂರು ಹಾಗೂ ಧಾರವಾಡದಲ್ಲಿ ವಾಕಥಾನ್ 2026 ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನು ರದ್ದುಗೊಳಿಸಿ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಆಜೀವಿಕಾ ಮಿಷನ್ ಜಾರಿಗೆ ತಂದಿದ್ದು ಈ ಹಿನ್ನೆಲೆಯಲ್ಲಿ ಹೊಸ ಯೋಜನೆಯ ಅಧಿಸೂಚನೆ ಹೊರಬೀಳದ ಕಾರಣ ಪರ್ಯಾಯ ವ್ಯವಸ್ಥೆ ಇಲ್ಲದೆ ರಾಜ್ಯದ ಕೃಷಿ ಕಾರ್ಮಿಕರ ಹಿತದೃಷ್ಟಿಯಿಂದ ನರೇಗಾ ಯೋಜನೆಯನ್ನು ಮುಂದುವರೆಸಲು ಅನುಮತಿ ಕೋರಿ ನ್ಯಾಯಾಲಯದ ಮೊರೆ ಹೋಗಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇದರ ಜೊತೆಗೆ ಪ್ರೊಫೆಸರ್ ಸುಖದೇವ್ ಥೋರಾಟ್ ಸಮಿತಿ ನೀಡಿರುವ ರಾಜ್ಯ ಶಿಕ್ಷಣ ನೀತಿ ವರದಿಯ ಶಿಫಾರಸುಗಳನ್ನು ಪರಿಶೀಲಿಸಲು ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಲಾಗಿದೆ. ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಟೌನ್ಶಿಪ್ ಕುಡಿಯುವ ನೀರು ಯೋಜನೆಗೆ 132.50 ಕೋಟಿ ರೂಪಾಯಿ, ಮೈಸೂರು ಜಯದೇವ ಆಸ್ಪತ್ರೆಯನ್ನು 600 ಹಾಸಿಗೆಗಳ ಸಾಮರ್ಥ್ಯಕ್ಕೆ ಮೇಲ್ದರ್ಜೆಗೇರಿಸಲು 180 ಕೋಟಿ ರೂಪಾಯಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಮಾಸ್ಟರ್ ಪ್ಲಾನ್ ಕಾಮಗಾರಿಗಳಿಗೆ 604.65 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಬಂಗಾರಪೇಟೆ ವ್ಯಾಪ್ತಿಯ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ 66 ಕೋಟಿ ರೂಪಾಯಿ ಹಾಗೂ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಅಭಿವೃದ್ಧಿಗೆ 23.76 ಕೋಟಿ ರೂಪಾಯಿ ವ್ಯಯಿಸಲಾಗುವುದು. ಕೈಗಾರಿಕಾ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಕಲಬುರಗಿ ಮತ್ತು ಯಾದಗಿರಿ ಭಾಗದಲ್ಲಿ 3 ಹೊಸ ಕೈಗಾರಿಕಾ ವಸಾಹತುಗಳನ್ನು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗುತ್ತಿದೆ. ಬನ್ನೇರಘಟ್ಟ ಜೈವಿಕ ಉದ್ಯಾನವನದಲ್ಲಿ ಪಿಪಿಪಿ ಮಾದರಿಯಲ್ಲಿ ಮತ್ಸ್ಯಾಗಾರ ಅಭಿವೃದ್ಧಿಗೆ 144.40 ಕೋಟಿ ರೂಪಾಯಿ ಹಾಗೂ ಡಿಜಿಟಲ್ ಮೃಗಾಲಯ ಯೋಜನೆಗೆ 35.22 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಅಲ್ಲದೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಕ್ರೀಡಾಪಟುಗಳಿಗೆ ನೀಡುವ ಮೀಸಲಾತಿಯನ್ನು 2% ಹೆಚ್ಚಿಸಲು ಸಚಿವ ಸಂಪುಟ ಮಹತ್ವದ ತಿದ್ದುಪಡಿ ತಂದಿದೆ. ಸಚಿವ ಸಂಪುಟದ ಸಭೆಯ ನಂತರ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಸಂಪುಟ ಸಭೆ ನಿರ್ಣಯಗಳ ಕುರಿತಂತೆ ಸುದ್ದಿಗೋಷ್ಠಿ ನಡೆಸಿ ವಿವರಿಸಿದರು.
1: ಈ ವಿಬಿಜಿ ಗ್ರಾಮ್ಜಿ ಕಾನೂನನ್ನು ಅವರು ಮಾಡಿದ್ರು ಸಹಿತ ಇವತ್ತಿನವರೆಗೆ ಅದನ್ನು ನೋಟಿಫೈನೂ ಆಗಲಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಬರಬೇಕಾಗಿತ್ತು ಅದು ಬರಲಿಲ್ಲ. ಅದು ವಿಬಿಜಿ ಗ್ರಾಮ್ಜಿ ಅದು ಯಾವ ದೃಷ್ಟಿಯಿಂದ ಬರ್ತದೆ ಅಂತ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ರು, ಅದು ದೇಶದಲ್ಲಿ ಬರಲೇನೇ ಇಲ್ಲ. ಬಡವರ ಕೆಲಸದ ಬಗ್ಗೆ, ಕೂಲಿ ಕೆಲಸದ ಬಗ್ಗೆ ಯಾವುದೇ ಚಿಂತನೆ ಚರ್ಚೆ ಮಾಡ್ತಾ ಇಲ್ಲ. ಆ ಹಿನ್ನೆಲೆಯೊಳಗೆ ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ರೆಸೊಲ್ಯೂಷನ್ ಮಾಡೋದ್ರ ಮೂಲಕ ನಾವು ಈಗಾಗಲೇ ಸ್ಪಷ್ಟಗೊಳಿಸಿದ್ದೇವೆ, ಒತ್ತಡ ಹೇರಿದ್ದೇವೆ. ಮುಖ್ಯಮಂತ್ರಿಗಳು ಸಹಿತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಸಚಿವರು ಸಹಿತ ತಮ್ಮ ಎಲ್ಲ ಪ್ರಯತ್ನಗಳನ್ನ, ಕೇಂದ್ರ ಸಚಿವರನ್ನ ಭೇಟಿಯಾಗುವಂತ ಪ್ರಯತ್ನಗಳನ್ನೆಲ್ಲವನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ ನ್ಯಾಯಾಲಯದ ಕಟ್ಟಡವನ್ನ ಏರೋದಕ್ಕೆ ಇವತ್ತು ನಿರ್ಣಯಿಸಿದೆ. ಥೋರಾಟ್ ಅವರ ನೇತೃತ್ವದಲ್ಲಿದ್ದಂತ ರಾಜ್ಯ ಶಿಕ್ಷಣ ನೀತಿ ಆಯೋಗ ಸಲ್ಲಿಸಿರ್ತಕ್ಕಂತ ಅಂತಿಮ ವರದಿ ಶಿಫಾರಸುಗಳನ್ನು ಇವತ್ತು ವಿವರವಾಗಿ ಚರ್ಚಿಸಿದ್ವಿ. ಪ್ರೊಫೆಸರ್ ಥೋರಾಟ್ ಅವರು ಬಂದು ಕ್ಯಾಬಿನೆಟ್ಗೆ ಹಲವಾರು ವಿವರಗಳನ್ನ ತಿಳಿಸಿದ್ದಾರೆ. ಆಯೋಗದ ವರದಿ ಹಾಗೂ ಅದರ ಅನುಷ್ಠಾನ ಕುರಿತಂತೆ ಶಿಫಾರಸು ಮಾಡೋದಕ್ಕೆ ಸಚಿವ ಸಂಪುಟದ ಉಪಸಮಿತಿಯನ್ನ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಇಂದು ನಿರ್ಣಯಿಸಿತು.
0: ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಆರೋಗ್ಯ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಉದ್ಘಾಟಿಸಿ ಹಾಗೂ ವರ್ಚುವಲ್ ಮೂಲಕ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು.
2: ಮೋದಿ ಜಿ ಚಾರ್ ಕಾನೂನ್ ಕಾನೂನಿ ತಹ ಗಿಗ್ ವರ್ಕರ್ಸ್ ಕೋ ಸೋಶಿಯಲ್ ಸಿಕ್ಯೂರಿಟಿ ಕೆ ಪ್ರಾವಧಾನ ಮೇ ಲಾಯಾ ಗಯಾ, ಸೋಶಿಯಲ್ ಸಿಕ್ಯೂರಿಟಿ ಕೆ ಕವರೇಜ್ ಮೇ ಲಾಯಾ ಗಯಾ ಔರ್ ಉಸ್ಕೋ ಸೋಶಿಯಲ್ ಸಿಕ್ಯೂರಿಟಿ ಕಿ ಗ್ಯಾರಂಟಿ ದೇನೆ ಕಾ ಕಾಮ್ ಲೇಬರ್ ಕೋಡ್ ಮೇ ಕರಾ ಹೈ. ಆಜ್ ಹಮ್ ದೇಶ್ ಕೆ 40 ಕರೋಡ್ ಸೇ ಅಧಿಕ್ ಹಮಾರೆ ಶ್ರಮಿಕ್ ಕಿ ಸೋಶಿಯಲ್ ಸಿಕ್ಯೂರಿಟಿ ಸುನಿಶ್ಚಿತ ಕರಿ ಹೈ ಔರ್ ಉಸ್ಕಾ ನತೀಜಾ ಯೇ ನಿಕ್ಲಾ ಹೈ. ಆಜ್ ಸೇ 12 ಸಾಲ್ ಪೆಹ್ಲೆ ಯಾನಿ ಕಿ 2014 ಕೆ ಪೆಹ್ಲೆ ದೇಶ ಮೇ ಕೇವಲ 19% 19

0: सोशल सिक्योरिटी मिलती थी, आज देश में 94 करोड़ लोग सोशल सिक्योरिटी कवरेज में आ गया है। सोशल सिक्योरिटी कवरेज अंतर्राष्ट्रीय मानक के अनुसार किसको कहा जाता है? जिसको कोई न कोई दो बेनिफिट्स मिलना चाहिए, जिसमें एक्सीडेंट कवरेज हो, उसको पेंशन हो, या तो उसको हेल्थ सिक्योरिटी हो, उसमें से कोई भी दो कवरेज मिलता है उसको सोशल सिक्योरिटी कवरेज के मानक के अंदर शामिल करा जाता है। दोस्तों, ये देश में श्रमिक का कल्याण ये मोदी जी की प्राथमिकता है। हमारे श्रमिक सुखी हो, हमारे श्रमिक को सामाजिक न्याय मिले। श्रमिक के परिवार के बेटे बेटी आज मेडिकल कॉलेज में, ईएसआईसी की मेडिकल कॉलेज में रिजर्वेशन का लाभ लेके डॉक्टर बनने का स्वप्न को सिद्ध कर पाएंगे। दोस्तों, ये सामाजिक न्याय है।
1: ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ ಎಂದರು.
2: ಯಾರೋ ಒಬ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರು 1.5 ಕೋಟಿ ಬಿಲ್ ಆಯ್ತಾ, 1.5 ಕೋಟಿಯನ್ನು ಕೂಡ ಇಎಸ್ಐ ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂಥದ್ದನ್ನು ಇಎಸ್ಐನ ನಾವು ಕೊಟ್ಟಿದ್ದೆ, ನಾವು ಕಾಯೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದ್ರೆ ನಾವು ಯಾವ ಆಯುಷ್ಮಾನಿಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ, ಅಲ್ಲಿಷ್ಟು ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ.
1: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗೇಶ್ರೀ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಗೆ ಸಂಬಂಧಿಸಿದಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲಾ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
3: ಜೂನ್ 30 ಜಿಬಿಎ 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಗಳನ್ನ ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಅವರು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಒತ್ತಿರುವುದರಿಂದ ನಾವು ಜೂನ್ 30 ಚುನಾವಣೆಗಳನ್ನ ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ನಾನು ಅವರಿಗೆ ಹೇಳಿದೆ, ಜೂನ್ 18 ರಿಂದ ಜೂನ್ 24 ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನ ನಿಗದಿಪಡಿಸಿದೆ. ಈ ದಿನಾಂಕಗಳಲ್ಲಿ, ಈ ದಿನ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನ ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಸಮಾಲೋಚನೆ ಮಾಡಿದೆ.
1: ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ಸ್ ಎಸ್ಎಐ ನಾಯಕರ ಶೃಂಗಸಭೆಯನ್ನು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರಾದ ಕೆ ಸಂಜಯ್ ಮೂರ್ತಿ ಉದ್ಘಾಟಿಸಿದರು. ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟ್ರಗಳ 42 ಪ್ರತಿನಿಧಿಗಳು ಭಾಗವಹಿಸಿದ್ದರು. ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟ್ರಗಳ ತಜ್ಞರು ವಿಚಾರ ಮಂಡಿಸಿದರು. ಸಮಾವೇಶ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಂಡಿತು. ತುಂಗಭದ್ರಾ ಅಣೆಕಟ್ಟಿನ 19ನೇ ಕ್ರೆಸ್ಟ್ ಗೇಟ್ ತುರ್ತು ದುರಸ್ತಿ ಕಾರ್ಯಗಳು ಈಗ ಅಂತಿಮ ಹಂತ ತಲುಪಿದ್ದು, ಇದೇ 15ರಂದು ಲೋಕಾರ್ಪಣೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಅಳವಡಿಕೆ ಕಾರ್ಯವನ್ನು ಖುದ್ದಾಗಿ ಪರಿಶೀಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಅಣೆಕಟ್ಟಿನ ಒಟ್ಟು 33 ಗೇಟ್ಗಳ ಪೈಕಿ 22 ಗೇಟ್ಗಳಿಗೆ ಸ್ಲೈಸ್ ಪ್ಲೇಟ್ಗಳನ್ನು ಅಳವಡಿಸುವ ಕಾರ್ಯ ಪೂರ್ಣಗೊಂಡಿದೆ. ತಜ್ಞರ ವರದಿಯಂತೆ ಹಳೆಯ ಚೈನ್ಗಳು ಸದೃಢವಾಗಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಚೈನ್ಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ. ಮೇ ಅಂತ್ಯದೊಳಗೆ ಚೈನ್ ಅಳವಡಿಕೆ ಕಾರ್ಯದ ಸಂಪೂರ್ಣ ಪ್ರಕ್ರಿಯೆ ಮುಗಿಯಲಿದೆ. ಮುಂಬರುವ ಮಳೆಗಾಲವನ್ನು ಗಮನದಲ್ಲಿಟ್ಟುಕೊಂಡು ಇದೇ 15ರಂದು ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದೆ.

0: ಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇತ್ತೀಚೆಗೆ ನಡೆದ ವಿಧಾನಸಭಾ ಉಪಚುನಾವಣೆಗಳಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ್ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ್ ಅವರು 69,578 ಮತಗಳನ್ನು ಗಳಿಸಿದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ ಸಲ್ಲಿಸಿದ್ದಾರೆ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ನಿನ್ನೆ ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರ ನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದವರೆಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವೂ ಸಹ ಜನಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣಾ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇತ್ತೀಚೆಗೆ ಉದ್ಘಾಟಿಸಿದರು. ಈ ಕೇಂದ್ರ ರಾಜ್ಯಾದ್ಯಂತ ಸಂಭವಿಸುವ ಆರೋಗ್ಯ ತುರ್ತು ಪರಿಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಸಮನ್ವಯ ಸಾಧಿಸುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಇದುವರೆಗೆ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ. ಪ್ರಸ್ತುತಿ ಮತ್ತು ಪ್ರಸಾರ ನಿರ್ವಹಣೆ ಅಭಯ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8 ಗಂಟೆ, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳಿ ಗಾಳಿಪಟ ಚಿತ್ರದ ಗೀತೆ.

ಗಜಾ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮುಂದಿನ ಗೀತೆಯನ್ನು ಕೇಳಿ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಹೇಮಂತ್ ಅವರ ಧ್ವನಿಯಲ್ಲಿ ಗಟ್ಟಿಮೇಳ ಚಿತ್ರದ ಗೀತೆ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರಾಯಚೂರು ಆಕಾಶವಾಣಿಯಿಂದ 102.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಚಿತ್ರಗೀತೆಗಳನ್ನು. ಮುಂದಿನ ಗೀತೆಯನ್ನು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತಾ ಚಿತ್ರದ ಗೀತೆ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

ವಿಜಯ್ ಪ್ರಕಾಶ್ ಹಾಗೂ ಪಳಕ್ ಮುಚ್ಚಳ ಅವರ ಧ್ವನಿಯಲ್ಲಿ ಅಯೋಗ್ಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚೇತನ್ ಕುಮಾರ್ ಅವರ ಸಾಹಿತ್ಯದಲ್ಲಿ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30, ಜನಪದ ಸಂಗೀತ ಕಾರ್ಯಕ್ರಮ. ಈಗ ಕೇಳಿ ದೇವದುರ್ಗ ತಾಲೂಕಿನ ಖ್ಯಾದಿಗೇರ ಗ್ರಾಮದ ಶಿವರಾಯ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು.

ಇದುವರೆಗೂ ಜನಪದ ಸಂಗೀತದಲ್ಲಿ ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಶಿವರಾಯ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಮಾಚಾರ ಸಂಧ್ಯಾ 9:00 ಇಂಗ್ಲಿಷ್ನಲ್ಲಿ ವಾರ್ತೆ.

ಈಗ ಕೇಳೋಣ ಎಂಎನ್ ವ್ಯಾಸರಾವ್ ಅವರ ರಚನೆ ನೀನಿಲ್ಲದೆ ನನಗೇನಿದೆ ಮನಸ್ಸೆಲ್ಲ ನಿನ್ನಲ್ಲಿ ನೆಲೆಯಾಗಿದೆ.

ಬಿಎಸ್ ಪೂಜಾ ಅವರಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ, ಮತ್ತದೆ ಬೇಸರ ಅದೇ ಸಂಜೆ ಅದೇ ಏಕಾಂತ, ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಯುವವಾಣಿ.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಗ್ರಹ ನಾಟಕ ಕಂಪನಿಯಿಂದ ಪ್ಲಾಸ್ಟಿಕ್ ಅಸುರ ನಾಟಕನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ ನಾಟಕದಲ್ಲಿ ಭಾಗವಹಿಸೋರ್ ಪರಿಚಯ ಮಾಡಿಕೊಡ್ತೇನೆ. ಸೂತ್ರಧಾರಿ ಸ್ನೇಹ,
1: ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ,
2: ಜೂನಿಯರ್ ಅಸುರ ಪಾತ್ರದಲ್ಲಿ ವಾಸು,
3: ಭೂಮಿ ತಾಯಿ ಮತ್ತು ಹೋರಾಟಗಾರ್ತಿಯಾಗಿ ಸಹನ,
4: ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್.
3: ಸಮಸ್ಯೆ ನಮ್ಮ ಸುತ್ತಲೂ ಇದೆ, ಆದರೆ ಪರಿಹಾರವು ನಮ್ಮೊಳಗೇನೆ ಇದೆ. ಪ್ಲಾಸ್ಟಿಕ್ ಅಸುರ, ದಿ ವಾರ್ ವಿದಿನ್ ಅಸ್ ಎಂಬ ಈ ನಾಟಕವು ಕೇವಲ ಒಂದು ಕಥೆಯಲ್ಲ, ಇದು ನಮ್ಮ ಪ್ರತಿದಿನದ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳ ಪ್ರತಿಬಿಂಬ. ಸುಲಭತೆಗಾಗಿ ನಾವು ಮಾಡುವ ಆಯ್ಕೆಗಳು ಹೇಗೆ ನಮ್ಮ ಪರಿಸರವನ್ನು ಮತ್ತು ನಮ್ಮ ಭವಿಷ್ಯವನ್ನ ಪ್ರಭಾವಿಸುತ್ತದೆ ಎಂಬುದನ್ನ ಈ ನಾಟಕ ಹೇಳುತ್ತದೆ. ಈ ನಾಟಕದ ಮೂಲಕ ನಾವು ಮಾಲಿನ್ಯ ನಿಯಂತ್ರಣ ಮತ್ತು ನಮ್ಮ ವೈಯಕ್ತಿಕ ಜವಾಬ್ದಾರಿಯ ಮಹತ್ವವನ್ನು ಸರಳವಾಗಿ ಮನಸ್ಸಿಗೆ ತಾಕುವ ರೀತಿಯಲ್ಲಿ ತಲುಪಿಸಲು ಪ್ರಯತ್ನಿಸಿದ್ದೇವೆ.
0: ಈಗ ಪ್ರಸ್ತುತಪಡಿಸಲಿದ್ದೇವೆ ನಾಟಕ ಪ್ಲಾಸ್ಟಿಕ್ ಅಸುರ.

0: ಹೌದ್ರಿ ಹೌದು, ನಾವು ಬಂದಾಯ್ತು ಅಕ್ಕ. ನೀವು ಬರ್ರಿ, ರೇಡಿಯೋ ಪಕ್ಕ ನಿಂತ್ಕೊಂಡು ನಮ್ಮ ಮಾತನ್ ಕೇಳಿಸ್ಕೊಳ್ರಿ. ಹೇ ಹುಡುಗ, ಆ ಮೊಬೈಲ್ ಗೇಮ್ ಎಲ್ಲ ಬಿಟ್ಟು ಸ್ವಲ್ಪ ನಾವ್ ಹೇಳು ಮಾತನ್ನ ಕೇಳಿಸ್ಕೊ. ಅಣ್ಣ ರೀ, ನೀವು ಬರ್ರಿ, ರೇಡಿಯೋದಾಗ ನಾವ್ ಏನ್ ಹೇಳಕತ್ತೀವಿ ಅಂತ ಕೇಳಿಸ್ಕೊಂಡು ಹೋಗೋರಂತ್ರ.
1: ಆಗೊಂದು ಕಾಲ ಇತ್ತು, ಆ ಕಾಲ ಎಷ್ಟು ಸುಂದರವಾಗಿತ್ತು ಗೊತ್ತಾ.

0: ಹಸುರೆತ್ತಲ್ ಹಸುರಿತ್ತಲ್ ಹಸುರಿತ್ತಲ್ ಕಡಲಿನಲ್ಲಿ, ಹಸುರ್ ಗಟ್ಟಿತೋ ಕವಿ ಆತ್ಮ ಹಸುರ್ ನೆತ್ತರ್ ಒಡಲಿನಲ್ಲಿ. ಎಲ್ಲೆಲ್ಲೂ ಹಸಿರು, ಎಲ್ಲೆಲ್ಲೂ ಖುಷಿ, ಎಲ್ಲೆಲ್ಲೂ ಆರೋಗ್ಯ. ಆದರೆ ಇದು ಹಾಗೆ ಇರಲಿಲ್ಲ. ಅವನು ಬಂದ, ಆ ಹಸುರ ಬಂದ, ಕೆಂಪು ಗಣ್ಣಿನ ಬಲಿಷ್ಠವಾದ ಮನುಷ್ಯ. ಕೆದರಿದ ಕೂದಲಿನ ಮೇಲೆ ಏಕಮಾತ್ರ ಬಳಕೆಯ ವಸ್ತುಗಳಿಂದ ಮಾಡಿದ್ದ ರಂಗು ರಂಗಿನ ಕಿರೀಟ. ಆತ ಧರಿಸಿದ ಬಟ್ಟೆ ಎಲ್ಲವೂ ಪ್ಲಾಸ್ಟಿಕ್ ಚೀಲದಾಗಿತ್ತು. ಎದೆಯುಬ್ಬಿಸಿ ನಡೆಯುವ ಅಟ್ಟಹಾಸದಲ್ಲಿ ಆತ ಧರಿಸಿದ್ದ ಪೇಪರ್ ಕಪ್, ಸ್ಟ್ರಾ, ಸಿಲ್ವರ್ ಶೈನಿಂಗ್ ತಟ್ಟೆ, ಪ್ಲಾಸ್ಟಿಕ್ ಸ್ಪೂನ್ಗಳ ಉದ್ದುದ್ದ ಹಾರಗಳು ಆತನಿಗೆ ಜೊತೆಯಾಗಿ ಕುಣಿಯತೊಡಗಿದವು. ಆತನ ಪಂಚೆಯ ಮೇಲೆಲ್ಲ ವಿಧ ವಿಧವಾದ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್. ಇದೆಲ್ಲದರ ಜೊತೆಗೆ ಆತ ಧರಿಸಿದ ಶೂಸು, ಅದು ಕೂಡ ಪ್ಲಾಸ್ಟಿಕ್. ಆ ಶೂಸ್ ಹೇಗಿತ್ತು ಅಂತೀರಾ? ಬಿಸಿಲಿನ ದಗೆಗೆ ಕುಡಿದು ಅಲ್ಲಲ್ಲೇ ಬಿಸಾಡುವ ಈ ಜ್ಯೂಸಿನ ಬಾಟಲಿ ಇರುತ್ತಲ್ಲ, ಅದ್ರ ಹಾಗೆ ಇತ್ತು ಅವನ ಶೂಸು. ಒಟ್ನಲ್ಲಿ ಆಕ್ರೋಶ, ತನ್ನದೇ ಲೋಕವೆಲ್ಲ ಎನ್ನುವ ಅಹಂಕಾರ, ಸಾವೇ ಇಲ್ಲ ಎನ್ನುವ ಹುಬ್ಬೇರಿಸುವ ನಗು, ತನ್ನ ಆಡಳಿತಕ್ಕೆ ಜೊತೆಯಾಗುವಂತೆ ಸಹೋದರನನ್ನು ಜೊತೆಯಲ್ಲೇ ಕರೆದುಕೊಂಡು ತಿರುಗುತ್ತಿದ್ದ ಈ ಅಸುರ. ಸಹೋದರನಿಗೆ ಅಣ್ಣ ಎಂದರೆ ಹೆಮ್ಮೆ. ಇಬ್ಬರು ಜೊತೆಯಲ್ಲಿ ಕುಣಿಯುತ್ತಾ ಜಗತ್ತನ್ನು ಆವರಿಸುತ್ತಾ ಅಟ್ಟಹಾಸ ಮೆರೆಯುತ್ತಿದ್ರು. ಇವರು ಬಂದ ಮೇಲೆ ನಮ್ಮ ಹಸಿರಾಗಿದ್ದ ಪರಿಸರ ಹೇಗಾಗೋಯ್ತು? ಎಲ್ಲ ಬದಲಾಗೋಯ್ತು.
1: ನಾವು ಯಾರು ಅಂತ ಗೊತ್ತಾಯ್ತಾ? ನಾವು ಯಾರು ಅಂತ ಗೊತ್ತಾಯ್ತಾ? ನಾವು ಪ್ಲಾಸ್ಟಿಕ್ ಹಸಿರೋರು.

0: ತಮ್ಮ ಲೋ ತಮ್ಮ
1: ಅಣ್ಣ
0: ಬಾ, ಈ ನಮ್ಮ ಜನರು ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಿದ್ದಾರೆ. ಏಯ್, ಏನ್ ಹಂಗ್ ಕೇಳಿಸ್ಕೊಳ್ತಿದ್ದೀರಾ? ಆ ಶಾಕಾಯ್ತಾ?
1: ಶಾಕಾಯ್ತಾ?
0: ಶಾಕಾಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕಂತ ತಾನೇ ನಾವು ಇವತ್ತು ನಿಮ್ಮ ಮುಂದೆ ಬಂದಿರೋದು. ಪ್ರಮೋಷನ್ ಕೊಟ್ಟಿದ್ದು ನಾನಾಗಿರ್ಬೋದು, ಆದ್ರೆ ಇದೇ ಜನಗಳ ಮಧ್ಯದಲ್ಲಿ ಪ್ಲಾಸ್ಟಿಕ್ನ ಹುಟ್ಟಾಕ್ಸಿದ್ದು ನಾನು. ಈಗ ಏನ್ ಮಾಡ್ತೀರಾ? ಇದು ನನ್ನೂರು, ಇದು ನನ್ನ ಏರಿಯಾ, ಇದು ನನ್ನ ಭೂಮಿ. ನಾನು ಇವತ್ತು ಆಕಾಶವಾಣಿಯಲ್ಲಿ ಗುಡುಗಿದ್ರೆ ಕಸದ ಪರ್ವತನೇ ಹಬ್ಬರಿಸುತ್ತದೆ.
1: ಹಬ್ಬರಿಸುತ್ತೆ
0: ಕೈ ಎತ್ತಿ ತಡದ ಅಂದ್ರೆ ಅತ್ತಾಳೆ ಪಾತಾಳದ್ರಲ್ಲೂ ಕಣ ಕಣದ್ರಲ್ಲೂ ಎಲ್ಲಂದ್ರೂ ಅಲ್ಲೇ ನಾನೇ ಹರಡಿದ್ದೇನೆ ಕಣ್ರೋ, ಎಲ್ಲಂದ್ರೂ ಅಲ್ಲೇ ನಾನೇ ಹರಡಿದ್ದೇನೆ. ಇದು ಪ್ಲಾಸ್ಟಿಕ್ ಕಸರನ ಸಾಮ್ರಾಜ್ಯ ಕಣ್ರೋ. ಏಯ್, ನಾವೆಲ್ಲಿಂದ ಬಂದೆ ಅನ್ಕೊಂಡ್ರಿ? ಆ ನಾವೆಲ್ಲಿಂದ ಬಂದೆ ಅನ್ಕೊಂಡ್ರಿ? ಮನುಷ್ಯರೇ ತಮ್ಮ ಅನುಕೂಲಕ್ಕೋಸ್ಕರ ನಮ್ಮನ್ನು ಹುಟ್ಟಾಕ್ಸಿದ್ರು, ಹುಟ್ಟಾಕ್ಸಿದ್ದಲ್ದೆ ಹಸುರನನ್ನಾಗಿ ಮಾಡಿದ್ರು. ಆ ಜನರೇ ಇಲ್ಲಿ ಕೇಳಿ, ಈ ನಿಮ್ಮ ಭೂಮಿ ತಾಯಿನ ಪ್ಲಾಸ್ಟಿಕ್ನಲ್ಲಿ ಯಾವ ಥರ ಬಂಧಿಸಿದ್ವಿ ಅಂತ ನೋಡ್ತೀರಾ? ಅವಳನ್ನ ಚೆಂಡಿನ ಹಾಗೆ ಹತ್ತಿಂದ ಹಿತ್ತ ತೂರಾಡ್ತಾ ಇದ್ದೇವೆ.
2: ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ನೀವೆಲ್ಲ ಪೂಜೆ ಮಾಡೋ ಭೂಮಾತೆ. ನನಗೆ ಉಸಿರಾಡೋಕೂ ಕಷ್ಟ ಆಗ್ತಾ ಇದೆ. ನನ್ನ ದೇಹದ ಎಲ್ಲ ಅಂಗ ಅಂಗಗಳಲ್ಲೂ ಪ್ಲಾಸ್ಟಿಕ್ನ ತುರುಕ್ಬಿಟ್ಟಿದ್ದೀರ. ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ಕಿಂದ ಕೇವಲ ನನಗಷ್ಟೇ ಅಲ್ಲ, ನಿಮಗೂ ಕೂಡ ತೊಂದರೆ ಆಗ್ತಾ ಇದೆ. ನನ್ನನ್ನೇ ಅವಲಂಬಿಸಿ ಬದುಕ್ತಾ ಇರುವಂತ ಹಲವಾರು ಪ್ರಾಣಿ ಪಕ್ಷಿಗಳಿಗೂ ಇದರಿಂದ ತೊಂದರೆ ಆಗ್ತಾ ಇದೆ. ನಾನು ಎಷ್ಟು ದಿನ ಅಂತ ಸಹಿಸ್ಕೊಂಡಿರ್ಬೇಕು? ಅನುಕೂಲದ ಹೆಸರಿನಲ್ಲಿ ನೀವು ಎಷ್ಟು ಪ್ಲಾಸ್ಟಿಕ್ ಅನ್ನು ಬಳಸೋಕೆ ಶುರು ಮಾಡಿದ್ದೀರಾ? ಬಳಸೋದಷ್ಟೇ ಅಲ್ಲ, ಅದನ್ನ ಎಲ್ಲಿ ಬೇಕಾದಲ್ಲಿ ಬಿಸಾಡ್ತೀರಾ. ಹಸು ಹೊಟ್ಟೆಲಿ ಮೊನ್ನೆ ತಾನೇ 50 kgಯಷ್ಟು ಪ್ಲಾಸ್ಟಿಕ್ ಸಿಕ್ಕಿದೆ. ಈ ಪ್ರಾಣಿ ಪಕ್ಷಿಗಳು ಕೂಡ ಅದನ್ನೇ ತಿಂತವೆ. ಪಕ್ಷಿಗಳ ಕುತ್ತಿಗೆಗೆ ಪ್ಲಾಸ್ಟಿಕ್ಕು ಸಿಕ್ಕಾಕೊಂಡಿರುತ್ತೆ. ನಿಮ್ಗಳ ತರ ಪಕ್ಷಿಗಳಿಗೇನು ಕೈದೇನು ಆ ಪ್ಲಾಸ್ಟಿಕ್ ಅನ್ನ ತೆಗೆದುಕೊಳ್ಳೋಕೆ? ಆಮೆಯ ಮೂಗಲ್ಲಿ, ನನ್ನ ಒಡಲಿನ ಸಮುದ್ರದಲ್ಲಿರೋ ಆಮೆಯ ಮೂಗ್ನಲ್ಲಿ ಸ್ಟ್ರಾ ಸಿಕ್ ಹಾಕೊಂತ ಇದೆ. ಇದೆಲ್ಲ ನೀವುಗಳು ಮಾಡ್ತಾ ಇರುವಂತಹ ಕರ್ಮ. ನಿಮಗೆಲ್ಲ ಯಾವಾಗ ಅರ್ಥ ಆಗುತ್ತೆ? ಇದು ಯಾವಾಗ ಅರ್ಥ ಆಗುತ್ತೆ? ನನ್ನ ಮಕ್ಕಳೆನಿಸ್ಕೊಂಡ ನೀವುಗಳೇ ಅಸುರರಾಗಿ ಬದಲಾಗ್ತಾ ಇದ್ದೀರಾ. ನೀವುಗಳೇ ಅಸುರರಾಗಿ ಬದಲಾಗ್ತಾ ಇದ್ದೀರಾ.
3: ಒಂದ್ ಕಡೆ ಈ ಭೂಮಿ ತಾಯಿಯ ಕೂಗು, ಮತ್ತೊಂದ್ ಕಡೆ ಈ ಅಸುರ ಸಹೋದರರ ಅಟ್ಟಹಾಸ. ಈ ಅಣ್ಣ ತಮ್ಮಂದಿರು ಇಬ್ರು ಕುಣಿದು ಕುಪ್ಪಳಿಸಿ ನನ್ನದೇ ಈ ಜಗತ್ತು ಅಂತ ಅಟ್ಟಹಾಸ ಮೆರೆದು ತಮಗೆ ಕೊನೆಯೇ ಇಲ್ಲ, ಸಾವೇ ಇಲ್ಲ ಅಂತ ಬದುಕ್ತಾ ಇದ್ದಾರೆ. ಎಂಥ ಗರ್ವ! ಇವರಿಬ್ರು ಸೇರ್ಕೊಂಡು ಈ ಮಣ್ಣಲ್ಲಿ ಅದೆಷ್ಟು ಪ್ಲಾಸ್ಟಿಕ್ನ ಬೇರ್ಪಡಿಸಿದ್ದಾರೆ ಗೊತ್ತಾ? ಇವರಿಬ್ರು ಅಂದ್ರೆ ಇವರಿಬ್ರು ಅಷ್ಟೇ ಅಲ್ಲ, ನಾವು ನೀವುಗಳು ಕೂಡ ಇವರಂತೆ ಆಗ್ತಾ ಇದ್ದೀವಿ. ಇವರಿಬ್ರು ಮೊದಲು ಮನುಷ್ಯರೇ ಆಗಿದ್ರು, ಆದ್ರೆ ಈಗ ಬದಲಾಗಿದ್ದಾರೆ. ಮೊದ್ಮೊದ್ಲಿಗೆ ನಾವು ನಮ್ಮ ಮಣ್ಣನ್ನ ಪೂಜಿಸ್ತಾ ಇದ್ವಿ. ಎಷ್ಟು ಫಲವತ್ತಾಗಿತ್ತು ನಮ್ಮ ಭೂಮಿ! ಮಣ್ಣಂದ್ರೆ ನಮ್ಗೆ ಗೌರವ. ಆದ್ರೆ ಈಗ ಸಿಕ್ಕ ಸಿಕ್ಕ ಕಸಾನೆಲ್ಲ ಅದೇ ಮಣ್ಣಿಗೆ ವಿಷದ ರೂಪದಲ್ಲಿ ಹಾಕ್ತಾ ಇದ್ದೀವಿ. ಎಲ್ಲಿವರೆಗೂ ಇದೆಲ್ಲ ಆಗ್ತಾ ಇರೋದು? ಈ ಅಸುರರ ಆಟಗಳನ್ನ ನಿಲ್ಸಕ್ ಆಗಲ್ವಾ? ಈ ಮಣ್ಣು ಕಲುಷಿತ ಆಗದೆ ಇರೋಕೆ ನೋಡ್ಕೊಳಕ್ ಆಗಲ್ವಾ?
2: ಉಳಿಸಿ ಉಳಿಸಿ ಪರಿಸರ ಉಳಿಸಿ, ಉಳಿಸಿ ಉಳಿಸಿ ಪರಿಸರ ಉಳಿಸಿ. ಹಸಿರೆ
4: ಉಸಿರು,
2: ಹಸಿರೆ
4: ಉಸಿರು,
2: ಮಣ್ಣಿನ ಸಂರಕ್ಷಣೆ
4: ನಮ್ಮ ಹೊಣೆ,
2: ಮಣ್ಣಿನ ಸಂರಕ್ಷಣೆ
4: ನಮ್ಮ ಹೊಣೆ.
2: ಹೌದು, ನಾನೊಬ್ಬ ಹೋರಾಟಗಾರ್ತಿ. ಸುಮಾರು ವರ್ಷಗಳಿಂದ ಈ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ವಿರುದ್ಧ ನಮ್ಮ ಹೋರಾಟ ನಡೀತಾನೆ ಇದೆ. ಅಲ್ಲಲ್ಲಿ ಫಲಕಗಳನ್ನ ಹಿಡಿದುಕೊಂಡು ನಿಲ್ತೀವಿ. ಕೆಲವೊಂದು ಬಾರಿ ಬೀದಿ ನಾಟಕಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸೋ ಕೆಲಸನೂ ಮಾಡ್ತೀವಿ. ನಿಮಗೆಲ್ಲ ಗೊತ್ತಾ, ಪ್ಲಾಸ್ಟಿಕ್ ಕೊಳೆಯೋಕೆ 800 ವರ್ಷಕ್ಕೂ ಹೆಚ್ಚು ಸಮಯ ಬೇಕು ಅಂತ? ದಿನ ಚಹಾ ಕುಡಿತೀರಲ್ಲ, ಆ ಪೇಪರ್ ಕಪ್ಪಲ್ಲೂ ಪ್ಲಾಸ್ಟಿಕ್ ಇದೆ. ನೀವೆಲ್ಲ ಕಡೆ ಪ್ಲಾಸ್ಟಿಕ್ ಬಿಸಾಡೋದ್ರಿಂದ ಹಸು ಹೊಟ್ಟೆಲೂ ಕೂಡ ಪ್ಲಾಸ್ಟಿಕ್ ಸಿಕ್ಕಾಕೊಂಡಿದೆ. ಹಾ, ಇದೆಲ್ಲ ಬಿಟ್ಬಿಡಿ. ನಿಮಗ್ ಗೊತ್ತಾ, ಮೊನ್ನೆ ತಾನೇ ತಾಯಿಯ ಎದೆ ಹಾಲಲ್ಲೂ ಕೂಡ ಪ್ಲಾಸ್ಟಿಕ್ ಕಾಣಿಸ್ಕೊಂಡಿದೆ. ಉಸಿರಾಡೋ ಗಾಳಿಯಲ್ಲೂ ಪ್ಲಾಸ್ಟಿಕ್, ಸಮುದ್ರದ ತಳದಲ್ಲೂ ಪ್ಲಾಸ್ಟಿಕ್, ನಮ್ಮ ಮಣ್ಣಿನ ಕಣ ಕಣದಲ್ಲೂ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಇಷ್ಟೆಲ್ಲ ಹಾನಿ ಉಂಟು ಮಾಡಿ ನಾಳೆ ನನ್ನ ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ನಾವೆಲ್ಲ ಏನು ಬಿಟ್ಕೊಟ್ಟ ಹಾಗೆ? ಉಸಿರಾಡುವ ಗಾಳಿಯನ್ನು ಕೂಡ ಕೊಂಡುಕೊಂಡು ಜೀವನ ಮಾಡಬೇಕಾಗುತ್ತೆ. ಹುಷಾರಾಗಿರಿ, ಈ ನಮ್ಮೊಳಗಿನ ಅಸುರರ ಅಟ್ಟಹಾಸ ಜಾಸ್ತಿನೇ ಆಗಿದೆ ನೋಡಿ.

0: ಹಾ, ಅಲ್ಲಿ ನೋಡಿ, ಆ ಇಬ್ರು ಹಸುರರು ಕೂಡ ನನ್ನ ಹತ್ರನೇ ನಡ್ಕೊಂಡು ಬರ್ತಾ ಇದ್ದಾರೆ. ಇವರ ಮತ್ತ ನನ್ನ ನಡುವಿನ ಚರ್ಚೆ ಇಂದಿನದೇನಲ್ಲ, ನಾವು ಯಾವಾಗ್ಲೂ ಚರ್ಚೆ ಮಾಡ್ತಾನೆ ಇರ್ತೀವಿ. ಹಾ, ನಿಮ್ಗೆಲ್ಲ ಗೊತ್ತಾ, ಆ ಚಿಕ್ಕ ಹಸುರ ಇದಾನಲ್ಲ, ಅವನಿಗೆ ಒಂಚೂರು ನಮ್ ಕಡೆ ಕುತೂಹಲ ಜಾಸ್ತಿ. ಇವತ್ತಲ್ಲ ನಾಳೆ ಅವನು ಬದಲಾಗ್ತಾನೆ ಅನ್ನೋ ಭರವಸೆ ಕೂಡ ನನಗಿದೆ. ಬಂದ್ರು ಬಂದ್ರು. ಹಾ, ಬಂದಿಯೇನಪ್ಪ. ಹಾ, ಮತ್ತೆ ನಿಮ್ ಅಣ್ಣನ್ ಕರ್ಕೊಂಡು ನಮ್ ಹತ್ರನೇ ಬಂದಿದೀಯಾ? ನಮ್ಮ ಫಲಕಗಳನ್ನೆಲ್ಲ ದಿಟ್ಟಿಸಿ ನೋಡ್ತಾ ಇದ್ದೀಯಲ್ಲ, ನಿನಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳು, ನಾನು ಉತ್ತರ ಕೊಡ್ತೀನಿ.
1: ಹೇಳೋ ಅವರಿಗೆ ಅಷ್ಟಕ್ಕೂ ನಿಮ್ಮ ಯಾವ ಹೋರಾಟಕ್ಕೂ ಬೆಲೆ ಸಿಗಲ್ಲ ಅಂತ. ಎಲ್ಲಿ ನೋಡಿದ್ರು ಕಸ, ಮಾರ್ಕೆಟ್ ಬದಿಯಲ್ಲೂ ಕಸ, ರಸ್ತೆ ಬದಿಯಲ್ಲೂ ಕಸ, ಕಸ ಕಸ ಕಸ. ಪ್ಲಾಸ್ಟಿಕ್ ಬೇಡಿಕೆ ಅಂತರೂ ಕಡಿಮೆನೇ ಆಗೋದಿಲ್ಲ ಅಂತೀನಿ. ಈ ಪ್ಲಾಸ್ಟಿಕ್ ಇಲ್ಲದೆ ಈ ಜನಗಳಿಗೆ ಬದುಕೇಕೆ ಆಗೋದಿಲ್ಲ.
0: ಯಾಕಾಗಲ್ಲ? ಪ್ಲಾಸ್ಟಿಕ್ ಸೃಷ್ಟಿ ಆಗೋಕ್ಕೂ ಮುಂಚೆ ನಮ್ಮ ಪೂರ್ವಜರು ಬದುಕ್ತಿರ್ಲಿಲ್ವೇನು?
1: ಪೂರ್ವಜರಂತೆ, ಪ್ಲಾಸ್ಟಿಕ್ ಅಂತೆ, ಪುರಾತನ ಅಂತೆ, ಇವರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ.
2: ನಾನು ನಿಮ್ಮ ಪಲಕಗಳನ್ನು ಹಲವಾರು ಬಾರಿ ನೋಡಿದ್ದೇನೆ. ಆ ಪಲಕದಲ್ಲಿ ನಾವು ಪ್ರತಿದಿನ ಚಹಾ ಅಂಗಡಿಯಲ್ಲಿ ಚಹಾ ಕುಡಿತೀವಲ್ಲ, ಆ ಒಂದು ಸಣ್ಣ ಲೋಟ ಪೇಪರ್ ಇಂದ ಮಾಡಿರ್ತಾರೆ. ಆ ಪೇಪರ್ ಕಪ್ ಬಳಸಬೇಡ ಅಂತಾನು ಬರ್ದಿರ್ತೀರ, ಅದು ಪೇಪರ್ ಕಪ್ ಅಲ್ಲ ಅಂತ ಕೂಡ ಬರ್ದಿರ್ತೀರ. ನೀವು ನನ್ನ ಮಾತೆಲ್ಲ ಕೇಳಿಸ್ಕೊಂತಿದ್ರಲ್ವಾ, ಇದು ಪೇಪರ್ ಕಪ್ ತಾನೇ, ಅದು ಪೇಪರ್ ಕಪ್ ಅಲ್ವಾ, ಯಾಕೆ ಸುಳ್ಳು ಸುದ್ದಿ ಹಬ್ಬಿಸುತ್ತೀರ?
0: ಅಲ್ಲ, ಅದು ಹೆಸರಿಗೆ ಮಾತ್ರ ಪೇಪರ್ ಕಪ್ಪು, ಆದ್ರೆ ಅದು ನಿಜವಾಗ್ಲೂ ಪೇಪರ್ ಕಪ್ ಅಲ್ಲ. ಅದು ಪೇಪರ್ ಇಂದಾನೆ ಮಾಡಿರೋದಾಗಿದ್ರೆ ಏನಾದ್ರೂ ಲಿಕ್ವಿಡ್ ಐಟಮ್ ಅದ್ರಲ್ಲಿ ಹಾಕ್ದವಾಗ ಅದು ಕರಗ್ಬೇಕಿತ್ತು ತಾನೆ, ಆದ್ರೆ ಅದು ಕರ್ಕೋದಿಲ್ಲ. ಅದ್ರ ನಡುವೆ ಒಂದು ಸಣ್ಣ ಪದರ ಪ್ಲಾಸ್ಟಿಕ್ ಇರುತ್ತೆ, ಅದ್ರ ಜೊತೆಗೆ ವಿಷಕಾರಿಯಾದಂತಹ ಪ್ಯಾರಫಿನ್ ವ್ಯಾಕ್ಸ್ ಅನ್ನ ಕೂಡ ಇದ್ರ ಮೇಲೆ ಹಾಕಿರ್ತಾರೆ. ನೀನು ಬಿಸಿ ಬಿಸಿ ಚಹಾ ಹಾಕೊಂಡು ಇದ್ರಲ್ಲಿ ಕುಡ್ದಾಗ ಅದ್ರಲ್ಲಿರೋ ಸಣ್ಣ ಲೇಯರ್ ಪ್ಲಾಸ್ಟಿಕ್ ಕರಗಿ ಎಲ್ಲಿ ಹೋಗುತ್ತ ಅನ್ಕೊಂಡಿದ್ಯಾ? ನಮ್ ಹೊಟ್ಟೆಲೆ ಹೋಗೋದು.
2: ನೀವು ಅಂದಿದ್ದು ಮಾತು ಕೇಳಿಸ್ಕೊಂಡ ಮೇಲೆ ಇದರಿಂದ ಎಷ್ಟು ಹಾನಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದು ನಮ್ಮ ದೇಹಕ್ಕೆ ಹಾನಿ ಉಂಟು ಮಾಡಿ ತಂದ ಮೇಲೆ ನಾನು ಇದು ಯಾಕೆ ಬಳಸಬೇಕು? ನಾನು ಧರಿಸಿದ ಈ ಪೇಪರ್ ಕಪ್ ಹಾರನ್ನು ತೆಗೆದು ಇನ್ಮೇಲೆ ಒಂದೇ ಒಂದು ಸ್ಟೀಲ್ ಲೋಟನ ಹಾಕೊಂತೇನೆ. ಎಷ್ಟೊಂದು ಪೇಪರ್ ಕಪ್ಗಳು ಬದಲಾಗಿ ಒಂದೇ ಒಂದು ಸ್ಟೀಲ್ ಲೋಟ ಸಾಕಲ್ವಾ, ಅದನ್ನ ನಾನು ಎಲ್ಲ ಕಡೆ ತಗೊಂಡೋಗ್ತೀನಿ.
0: ಶಭಾಷ್.
1: ಲೋ ಲೋ ಲೋ ಲೋ ಮೂರ್ಖ, ಇದನ್ನೆಲ್ಲ ನಂಬಬೇಡವೋ. ನೀನೊಬ್ಬ ಪೇಪರ್ ಕಪ್ನ ಬಳಸಲಿ ಅಂತಂದ್ರೆ ಏನು ಮಹಾ ಪ್ರಪಂಚ ಏನು ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ? ಹೇಳಿ, ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ?
0: ನಾನು ಬದಲಾಗಿ ಇನ್ನು 10,000 ಜನರನ್ನ ನಾನು ಬದಲಾಯಿಸ್ತೇನೆ. ಇವತ್ತು ಬದಲಾವಣೆ ನನ್ನಿಂದ, ನಾಳೆ ನನ್ನ ಕುಟುಂಬ, ನಾಡಿದ್ದು ನನ್ನ ಓಣಿ, ಮತ್ತೊಂದು ದಿನ ನನ್ನ ಊರು. ಎಲ್ರು ಬದಲಾಗ್ತಾ ಹೋಗ್ತಾರೆ, ನೋಡ್ತಾ ಇರಿ.
2: ಮತ್ತೆ ನಾನು ಧರಿಸಿದೀನಲ್ಲ ಈ ಶೈನಿಂಗ್ ಸಿಲ್ವರ್ ಪ್ಲೇಟ್ ಹಾರ, ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ಇದು ಎಷ್ಟು ಚೆನ್ನಾಗಿದೆ ಪ್ಲೇಟ್, ಶೈನಿಂಗ್ ಆಗಿದೆ, ಸಿಲ್ವರ್ ಕಲರ್ ಅಲ್ಲಿ ಇದೆ, ಇದರೆಲ್ಲ ಯಾಕೆ ತಿನ್ನಬಾರ್ದು? ಇದು ಹೆಚ್ಚು ಅನುಕೂಲಕರಲ್ವಾ, ಉಪಯೋಗಿಸಿ ಬಿಸಾಕ್ಬೋದಲ್ಲ, ಇದು ಅಲ್ಯೂಮಿನಿಯಂ ಅಲ್ವಾ?
0: ಅಯ್ಯೋ, ಇದು ಅಲ್ಯೂಮಿನಿಯಂ ಅಲ್ವೇ ಅಲ್ಲ, ಇದು ಕೂಡ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ಹಾಕೊಂಡು ತಿಂದ್ರೆ ಆ ಪ್ಲಾಸ್ಟಿಕ್ ಕೂಡ ಕರ್ಗಿ ನಿನ್ ಹೊಟ್ಟೆಲೆ ಹೋಗೋದಲ್ವಾ, ಅದನ್ನು ಹಾನಿಕಾರಕನೇ.
1: ಅಯ್ಯೋ ತಮ್ಮ, ಇವರು ಏನೇನೋ ಹೇಳ್ತಾ ಇದ್ದಾರೆ. ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ಕೊಂಡು ಹೋಗೋ ತರ ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗೋದು ಏನ್ ಚಂದ ಅಂತೀನಿ. ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗಿ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ಇಷ್ಟೆಲ್ಲ ಉಪದೇಶ ಕೊಡ್ತಿದ್ರಲ್ವಾ, ಇದಕ್ಕೇನಾದ್ರೂ ಮ್ಯಾನುಫ್ಯಾಕ್ಚರ್ ನಿಲ್ಸಕ್ಕೆ ಹೇಳಿ ನೋಡೋಣ.
2: ನಾಚಿಕೆನಾ ಅಣ್ಣ, ನಮ್ಮ ತಟ್ಟೆಯಲ್ಲಿ ನಾವು ಊಟ ಮಾಡೋಕೆ ಯಾಕೆ ನಾಚಿಕೆ ಆಗ್ಬೇಕು ಅಂತೀನಿ? ನನಗೆ ಇವ್ರು ಹೇಳಿದ ಮಾತು ಸರಿ ಅನಿಸ್ತಾ ಇದೆ. ಇದು ನಾನು ಏಕಮಾತ್ರ ಬಲಿಕೆಯ ಶೈನಿಂಗ್ ಸಿಲ್ವರ್ ತಟ್ಟೆಯಲ್ಲಿ ಪ್ರತಿದಿನ ಊಟ ಮಾಡಿ ಅದು ಎಷ್ಟೋ ಪ್ಲಾಸ್ಟಿಕ್ ನನ್ನ ಹೊಟ್ಟೆ ಸೇರಿದೆಯೋನೋ. ನನಗೆ ಈ ಶೈನಿಂಗ್ ಸಿಲ್ವರ್ ತಟ್ಟೆ ಹಾರ ಬೇಡ, ಈ ಹಾರ ನಾನು ಇವತ್ತು ತ್ಯಜಿಸ್ತೀನಿ. ಇದ್ರ ಬದಲು ನಾನು ಇಂದಿನಿಂದ ಒಂದೇ ಒಂದು ತಟ್ಟೆ ಇರುವ ಹಾರನ್ನು ಹಾಕೊಂತೀನಿ. ಅಬ್ಬಾ, ಅದೆಷ್ಟೋ ಸಿಲ್ವರ್ ಶೈನಿಂಗ್ ತಟ್ಟೆಗಳು ಬದಲಾಗಿ ವರ್ಷಗಳ ಕಾಲ ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು, ಬಳಸ್ಬೋದಲ್ವಾ?
0: ಹೌದೌದು, ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು. ನೀವೇನೋ ಕೇಳ್ತಾ ಇದ್ರಿ ಮ್ಯಾನುಫ್ಯಾಕ್ಚರಿಂಗ್ ನೇ ನಿಲ್ಸ್ಬಿಡಿ ಅಂತ. ಕರ್ನಾಟಕದಲ್ಲಿ 2021ರಲ್ಲಿನೇ ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ಬಳಸೋ ಹಾಗಿಲ್ಲ ಅಂತ ಕಾನೂನು ಮಾಡಿದ್ದಾರೆ. ಆದ್ರೆ ಎಲ್ಲಿವರೆಗೂ ನಾವುಗಳು ಇವುಗಳನ್ನೆಲ್ಲ ಬಳಸ್ತಿರ್ತೀವೋ ಅಲ್ಲಿವರೆಗೂ ಕತ್ತಲ್ ರಾತ್ರಿಯಲ್ಲಿ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ನಮ್ಮನ್ನ ತಲುಪ್ತಾನೇ ಇರುತ್ತೆ.
2: ನಿಮ್ಮ ಮಾತನ್ನ ಕೇಳಿ ನಾನು ಪೇಪರ್ ಕಪ್ಪನ್ನು ಬಿಟ್ಟೆ, ಶೈನಿಂಗ್ ಸಿಲ್ವರ್ ತಟ್ಟೆನೂ ಬಿಟ್ಟೆ, ಈಗ ಪ್ಲಾಸ್ಟಿಕ್ ಸ್ಪೂನ್ಗಳು ಬರುತ್ತಲ್ಲ ಅದ್ರ ಹಾರ ನೋಡಿ ಹಾಕೊಂಡಿದ್ದೀನಿ, ಅದನ್ನು ಕೂಡ ಬಳಸಬಾರ್ದ? ಯಾಕೆ ಬಳಸಬಾರ್ದು?
0: ನೋಡಪ್ಪ, ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ವಸ್ತುವನ್ನು ಬಳಸಬಾರ್ದು ಅನ್ನೋದೇ ಆದೇಶ. ಅದ್ರಲ್ಲಿ ಈ ಸ್ಪೂನ್ಗಳು ಕೂಡ ಒಂದು. ಇದನ್ನು ಪ್ಲಾಸ್ಟಿಕ್ ಇಂದನೇ ಮಾಡಿರೋದು, ಇದನ್ನು ಹಾನಿನೇ ಉಂಟು ಮಾಡುತ್ತೆ, ಯಾಕೆ ಬೇಕು ಆಹಾರನೂ ತಗ

0: ಬಿಡು.
1: ಹ್ಮ್, ಬರೀ ಮಾತಾಡ್ತಾರಪ್ಪ. ಹಾಗಿದ್ರೆ ಇದಕ್ಕೆ ಏನಾದ್ರೂ ಆಲ್ಟರ್ನೇಟಿವ್ಸ್ ಇದ್ರೆ ಕೊಡಿ ನೋಡೋಣ.
0: ಆಲ್ಟರ್ನೇಟಿವ್ಸ್ ಆಲ್ಟರ್ನೇಟಿವ್ಸ್ ಆಲ್ಟರ್ನೇಟಿವ್ಸ್. ಐ ಡೋಂಟ್ ಲೈಕ್ ಆಲ್ಟರ್ನೇಟಿವ್ಸ್. ವೆನ್ ದೇರ್ ಇಸ್ ಹ್ಯಾಂಡ್, ವೈ ಡು ಯು ನೀಡ್ ಆಲ್ಟರ್ನೇಟಿವ್? ಅಲ್ಲ ಗುರು, ಕೈ ಇರಬೇಕಾದ್ರೆ ಆಲ್ಟರ್ನೇಟಿವ್ಸ್ ಯಾಕೆ ಬೇಕು? ಕೈಯಲ್ಲೇ ಊಟ ಮಾಡ್ಬೋದು ಅಲ್ವಾ? ಹಾಗಿದ್ರೆ ಬೇಕೇ ಬೇಕು ಅನ್ನೋದಾದ್ರೆ ಒಂದು ಸ್ಟೀಲ್ ಸ್ಪೂನನ್ನ ನಮ್ ಜೊತೆ ಯಾವಾಗ್ಲೂ ಇಟ್ಕೊಂಡು ಹೋದ್ರೆ ಆಯ್ತು.
2: ಸರಿಯಿದೆ ಸರಿಯಿದೆ, ನೀವು ಹೇಳಿದ ಮಾತು ನಾನು ಒಪ್ಪುತ್ತೇನೆ. ಅಣ್ಣ, ಒಂದ್ಸರಿ ನೀನು ಯೋಚನೆ ಮಾಡು. ಅವರು ಸರಿಯಾಗಿ ಅಂತಿದ್ದಾರೆ. ನನಗೆ ಎಷ್ಟೊಂದು ಪ್ಲಾಸ್ಟಿಕ್ ಸ್ಪೂನ್ಗಳಿಂದ ಮಾಡಿರುವ ಈ ಹಾರ ಬೇಡ. ಇದ್ರ ಬದಲಾಗಿ ಒಂದೇ ಒಂದು ಸ್ಟೀಲ್ ಸ್ಪೂನ್ ಇರುವ ಹಾರ ನಾನು ಧರಿಸ್ತೀನಿ. ನಾನು ಬದಲಾಗ್ತೀನಿ.
0: ವೆರಿ ಗುಡ್, ವೆರಿ ಗುಡ್. ಹಾ, ಇದೇ ತರಹ ಶೈನಿಂಗ್ ಸಿಲ್ವರ್ ತಟ್ಟೆ ಆಗಿರ್ಲಿ, ಇನ್ನೊಂದು ಬರುತ್ತೆ ಬಟ್ಲು. ನಾವು ಪಾನಿಪುರಿ ತಿಂತೀವಿ ನೋಡಿ, ಆ ಬಟ್ಲು. ಅದ್ರ ಜೊತೆಗೆ ಈ ಚಿಪ್ಸು ಕುರ್ಕುರೆ ಅಂತ ತಿಂತಿರ್ತೀವಿ ನೋಡಿ, ಆ ತರದ ಪ್ಲಾಸ್ಟಿಕ್ ನೆಲ್ಲ ನಾವು ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ MLP ಅಂತ ಕರಿತೀವಿ. ಇದನ್ನ ನಾವು ಪದರ ಪದರನು ಸಪರೇಟ್ ಮಾಡಿನೇ ರೀಸೈಕ್ಲಿಂಗ್ ಮಾಡೋಕ್ಕಾಗೋದು. ಇದು ಅಸಾಧ್ಯದ ಕೆಲಸ. ಆದ್ರಿಂದ ಈ ರೀತಿಯ ಪ್ಲಾಸ್ಟಿಕ್ ಇಂದ ದೂರ ಉಳಿಯೋದೇ ಸರಿ.
1: ಹ್ಮ್, ಇದು ಯಾಕೋ ಅತಿ ಆಯ್ತು. ಜೀವನನ ಯಾಕೆ ಕಷ್ಟ ಪಡ್ಕೊಂಡು ಬದುಕಬೇಕು? ಕಷ್ಟ ಪಡ್ಕೊಂಡು ಬದುಕೋದಾದ್ರೂ ಯಾಕೆ ಅಂತೀನಿ? ಜೀವನನ ಸುಗಮವಾಗಿ ಸಿಗೋಕೆ ತಾನೇ ಇದೆಲ್ಲ ಇರೋದು. ಅದು ಬಿಟ್ಟು ಇದನ್ನೆಲ್ಲ ಭಾರ ಹೊತ್ಕೊಂಡು ತಿರುಗಾಡಂತಾರಲ್ಲ ಗುರು, ಇವರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ.
0: ಹಾ, ಮೊದಲೆಲ್ಲ ಒಂದು ಸಣ್ಣ ತಟ್ಟೆ, ಒಂದು ಸಣ್ಣ ಲೋಟ, ಒಂದು ಸ್ಪೂನು, ಇದನ್ನೆಲ್ಲ ನಮ್ಮ ಒಡನೆ ನಮ್ಮ ಸಣ್ಣ ಕೈ ಚೀಲದಲ್ಲಿ ತಗೊಂಡು ಹೋಗೋಕೆ ಭಾರನೂ ಅನ್ಸುತ್ತೆ, ಮುಜುಗರನೂ ಅನ್ಸುತ್ತೆ. ಆಮೇಲೆ ಬಂಡತನ ಬೆಳೆದ ಮೇಲೆ, ಇರೋ ಭೂಮಿ ಒಂದೇ ಅನ್ನೋದು ಅರ್ಥ ಆದ ಮೇಲೆ, ನಾವು ಈ ಭೂಮಿಗೆ ಭಾರ ಆಗಬಾರ್ದು ಅನ್ನೋದು ಕೂಡ ಅರ್ಥ ಆಗುತ್ತೆ.
2: ನಾನು ಇಂದಿನಿಂದ ಈ ಕಪ್ಪುಗಳನ್ನು ಕೂಡ ತ್ಯಜಿಸ್ತೀನಿ. ತ್ಯಜಿಸಿ ಇನ್ಮೇಲೆ ಸ್ಟೀಲ್ ಲೋಟ ಮತ್ತು ಸ್ಟೀಲ್ ಬಟಲ್ನ ಜೊತೆಗೆ ಇಟ್ಕೊಂಡು ಹೋಗ್ತೀನಿ. ಇವತ್ತು ಈ ಹಾರನ್ನು ತೆಗೆದು ನಾನು ಒಂದೇ ಒಂದು ಸ್ಟೀಲ್ ಲೋಟ ಬಟಲ್ನ ಹಾರನ್ನು ಹಾಕುತ್ತೀನಿ.
1: ನಿಂಗೇನು ಬಂತೋ ತಮ್ಮ ಕಂಡೋಗೋ ರೋಗ? ಎಷ್ಟು ಕಲರ್ಫುಲ್ ಆಗಿದ್ದೆ ನನ್ನ ಜೊತೆ ಇದ್ದಾಗ, ಈಗ ನೋಡು ಒಳ್ಳೆ ಮಂಕು ದಿಣ್ಣೆ ತರ ಕಾಣ್ತಿದ್ಯಾ ಸ್ಟೀಲ್ ಗ್ಲಾಸ್ನ ಎಲ್ಲ ಹಾಕೊಂಡು. ಹಾ ಮಿತ್ರದು, ನೀನು ದೂರ ನಿಲ್ಲ, ನಾನು ಮುಟ್ಟಬೇಡ. ಹಾ
2: ಅಲ್ಲ, ನೀವು ಹೇಳಿದ್ದೆಲ್ಲ ಮಾಡಿದ್ದೀನಿ. ಆದರೆ ಅಲ್ಲ, ಈ ಕುಡಿಯೋ ನೀರು ಪ್ಲಾಸ್ಟಿಕ್ ವಾಟರ್ ಬಾಟ್ಲು ಬೇಡ ಅಂತಿರಲ್ಲ, ಇದು ಏಕೆ ಮಾತ್ರ ಬಳಕೆಯ ಪ್ಲಾಸ್ಟಿಕ್ ಇಂದ ಮಾಡಿರೋದು? ಆದರೆ ನಾವು ಎಲ್ಲಿ ಹೋದ್ರೂ 10 ರೂಪಾಯಿ ನಮಗೆ ನೀರು ಸಿಕ್ಬಿಡುತ್ತೆ. ಅದು ಎಂಥ ನೀರು? ಒಳ್ಳೆ ನೀರು. ಇಂಥ ಬಾಟ್ಲನ್ನು ತೊಗೊಂಡು ನೀರು ಕುಡಿಯೋದು ಅನುಕೂಲಕರಲ್ವಾ? ಎಲ್ಲರಿಗೂ ಸ್ವಚ್ಛ ನೀರು ಬೇಕು, ಅದು 10 ರೂಪಾಯಿಗೆ ಸಿಕ್ಬಿಡುತ್ತೆ.
0: ಅಲ್ಲ, ಅದು ಹೇಗೆ ಇದನ್ನ ಸ್ವಚ್ಛ ನೀರು ಅಂತ ಕರಿತಿರೋ? ನನಗಂತೂ ಅರ್ಥ ಆಗಲ್ಲ. ಇದು ಮ್ಯಾನುಫ್ಯಾಕ್ಚರ್ ಆಗೋದು ಅದು ಯಾವುದೋ ಊರಲ್ಲಿ, ಆ ಊರಿಂದ ನಮ್ಮೂರಿಗೆ ತಲುಪಿ, ನಮ್ಮೂರಲ್ಲಿರೋ ಅಂಗಡಿನ ತಲುಪಿ, ಆ ಅಂಗಡಿಯಿಂದ ನಮ್ಮ ಕೈಗೆ ತಲುಪೋ ಅಷ್ಟರಲ್ಲಿ ಇದು ಬಿಸಿಲಲ್ಲೇ ಮೆರೆದಿರುತ್ತೆ. ಅದರಿಂದಾಗಿ ಅದ್ರ ಒಳಗಡೆ ಇರೋ ಒಂದು ಸಣ್ಣ ಪ್ಲಾಸ್ಟಿಕ್ಕಿನ ಪದರ ಆ ನೀರೊಳಗಡೆ ಸೇರಿಕೊಂಡು, ನಾವು ನೀರು ಕುಡಿಯೋ ಅಷ್ಟರಲ್ಲಿ ಆ ಪ್ಲಾಸ್ಟಿಕ್ಕಿನ ಪದರ ನಮ್ಮ ಹೊಟ್ಟೆನೂ ಸೇರಿಕೊಳ್ಳುತ್ತೆ. ಅದೆಲ್ಲ ಬಿಡಿ, ನಿಮಗೆ ಗೊತ್ತಾ, ಈ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಕೇವಲ 9% ಮಾತ್ರ ರೀಸೈಕಲ್ ಆಗೋದು. ಉಳಿದಿದ್ದು 91% ಏನಾಗುತ್ತೆ? ನೆಲಭರ್ತಿ, ಅಂದ್ರೆ ಲ್ಯಾಂಡ್ ಫಿಲ್ಗಳನ್ನ ಸೇರುತ್ತೆ. ಇವಾಗ ಯೋಚನೆ ಮಾಡು, ಬೇಕಾ ನಿನಗ ಬಾಟಲು?
2: ಹೌದೌದು, ನೀವು ಹೇಳಿದ ಕೇಳಿದ ಮೇಲೆ ನಾನು ನಂದೇ ಸ್ಟೀಲ್ ಬಾಟಲ್ನ ತಗೊಂಡು ಹೋಗ್ತೀನಿ. ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ ನಾನು 2-3 ಬಾಟಲ್ ನೀರು ಕುಡಿಯೋದು ಬಿಸಾಕ್ತೀನಿ. ನನ್ನಂಗೆ ಪ್ರತಿಯೊಬ್ಬರು ಬಿಸಾಕ್ತಾ ಹೋದ್ರೆ ಅದೆಷ್ಟು ಬಾಟಲ್ ಉಪ್ಪತ್ತಾಗುತ್ತೋ ಏನೋ. ನಾನು ಸೊಂಟಕ್ಕೆ ಕಟ್ಟಿರುವ ಈ ಬಾಟಲ್ ಪಟಿಯನ್ನು ಇವತ್ತು ಬಿಸಾಕಿ ಒಂದೇ ಒಂದು ಮರುಬಳಕೆ ಮಾಡಬಹುದಂತ ಬಾಟಲ್ನ ನಾನು ನೇತಾಕೋತೀನಿ. ಕಡೆಯದಾಗಿ ಒಂದು ಪ್ರಶ್ನೆ ಇದೆ, ಪ್ಲಾಸ್ಟಿಕ್ ಸ್ಟ್ರಾ ಬೇಡ ಓಕೆ, ಪೇಪರ್ ಸ್ಟ್ರಾನು ಬೇಡ ಅಂತಿರಲ್ಲ, ಯಾಕೆ?
0: ಅಲ್ಲ, ಎಲ್ಲ ಓಕೆ, ಈ ಸ್ಟ್ರಾ ಯಾಕೆ? ಪ್ಲಾಸ್ಟಿಕ್ ಆಗ್ಲಿ ಪೇಪರ್ ಆಗ್ಲಿ ಎಲ್ಲಾನು ಏಕಮಾತ್ರ ಬಳಕೆದೇ ಅಲ್ವಾ? ಈ ಪೇಪರ್ ಸ್ಟ್ರಾ ಮಾಡೋದಕ್ಕೂ ಬಹಳಷ್ಟು ಮರ ಕಡಿಬೇಕು, ನೀರ್ ವ್ಯರ್ಥ ಮಾಡಬೇಕು. ಇದು ಫ್ಯಾಕ್ಟ್ರಿಯಲ್ಲಿ ತಯಾರಾಗಿ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ, ಆಮೇಲೆ ಡೀಲರ್, ಆಮೇಲೆ ನಿಮ್ಮ ಕೈಗೆ ಬರೋ ಅಷ್ಟರಲ್ಲಿ ಎಷ್ಟು ಡೀಸೆಲ್ ಖರ್ಚಾಗಿರುತ್ತೆ, ವಿಪರೀತ ಕಾರ್ಬನ್ ಫುಟ್ ಪ್ರಿಂಟು.
2: ನಾನು ಇನ್ಮೇಲೆ ಸ್ಟ್ರಾನು ಬಳಸೋದಿಲ್ಲ, ನನಗೆ ಸಂಪೂರ್ಣವಾಗಿ ಅರ್ಧ ಆಗಿದೆ. ನಾನು ಈ ಸ್ಟ್ರಾದ ಹಾರನ್ನು ಕೂಡ ತೆಗೆದು ಬಿಡ್ತೀನಿ. ನಿನ್ನ ಮಾತು ಕೇಳ್ತಾ ಕೇಳ್ತಾ ನನ್ನ ನಾನೇ ನೋಡ್ಕೊತಾ ಇದ್ದೀನಿ. ನನ್ನ ಮೇಲೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಇಲ್ಲ, ನಾನು ಸಂಪೂರ್ಣವಾಗಿ ಬದಲಾಗಿಬಿಟ್ಟಿದ್ದೀನಿ. ನನ್ನ ಮೈ ಮೇಲೆ ಇರೋದಿಲ್ಲ ಇವಾಗ ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟ, ಸ್ಟೀಲ್ ಸ್ಪೂನು, ಸ್ಟೀಲ್ ಬಾಟಲ್ಗಳ ಹಾರ. ಇದನ್ನೆಲ್ಲ ನೋಡಿ ನನಗೆ ಖುಷಿ ಆಗ್ತಾ ಇದೆ. ಇದು ಮನಸ್ಸು ಆಗಿರೋ ಅನಿಸ್ತಾ ಇದೆ. ನನ್ನ ಸೌಂದರ್ಯ ಇದನ್ನೆಲ್ಲ ಧರಿಸಿದ ಮೇಲೆ ಹೆಚ್ಚಾಗಿದೆ. ಪರಿಸರಕ್ಕೆ ನನ್ನಿಂದ ಏನು ಹಾನಿ ಉಂಟುಗಳು ಅನ್ನೋದು ವಿಚಾರ ನನಗೆ ಖುಷಿ ಕೊಡ್ತಾ ಇದೆ. ನನಗೆ ಉಸಿರಾಡೋದಕ್ಕೆ ಆಗ್ತಾ ಇದೆ ಇಲ್ಲಿ. ಅಣ್ಣ, ನೀನು ಬದಲಾಗ್ಬಿಡು, ನೀನು ಬದಲಾಗ್ಬಿಡಣ, ನಾವು ನೆಮ್ಮದಿಯಿಂದ ಜೀವನ ಮಾಡೋಣ.
1: ಏ ತಮ್ಮ, ಯಾಕೋ ಹೀಗೆ ಮಾಡಿದೆ? ನೀನು ಬಿಟ್ಟು ಹೋದ್ಮೇಲೆ ನನ್ನಲ್ಲಿ ಶಕ್ತಿ

0: ಮಾಡ್ತೀರಾ? ನಿಮ್ಮ ನಿಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ.
1: ಇಂದಿನಿಂದ
2: ಇಂದಿನಿಂದ
1: ಈ ಕ್ಷಣದಿಂದ
2: ಈ ಕ್ಷಣದಿಂದ
1: ನನ್ನ ಕಸ ನನ್ನ ಜವಾಬ್ದಾರಿ,
2: ನನ್ನ ಕಸ ನನ್ನ ಜವಾಬ್ದಾರಿ,
1: ನಿಮ್ಮ ಕಸ ನಿಮ್ಮ ಜವಾಬ್ದಾರಿ,
2: ನಿಮ್ಮ ಕಸ ನಿಮ್ಮ ಜವಾಬ್ದಾರಿ,
1: ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ,
2: ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ.
1: ಇಂದಿನಿಂದ ನಾನು ಕಸ ಕಂಡ ಕಂಡಲ್ಲಿ ಎಸೆಯುವುದಿಲ್ಲ,
2: ಇಂದಿನಿಂದ ನಾನು ಕಸ ಕಂಡ ಕಂಡಲ್ಲಿ ಎಸೆಯುವುದಿಲ್ಲ,
1: ನಾನು ಕಸವನ್ನ ಮೂರು ರೀತಿಯಲ್ಲಿ ವಿಂಗಡಿಸುತ್ತೇನೆ,
2: ನಾನು ಕಸವನ್ನ ಮೂರು ರೀತಿಯಲ್ಲಿ ವಿಂಗಡಿಸುತ್ತೇನೆ,
1: ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಮರುಯೋಚಿಸುತ್ತೇನೆ,
2: ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಮರುಯೋಚಿಸುತ್ತೇನೆ,
1: ನಾನು ಏಕ ಬಳಕೆ ವಸ್ತುಗಳನ್ನು ಕಡಿಮೆ ಮಾಡುತ್ತೇನೆ,
2: ನಾನು ಏಕ ಬಳಕೆಯ ವಸ್ತುಗಳನ್ನು ಕಡಿಮೆ ಮಾಡುತ್ತೇನೆ,
1: ನಾನು ಸಾಧ್ಯವಾದಷ್ಟು ಮರುಬಳಕೆ ಮಾಡುತ್ತೇನೆ,
2: ನಾನು ಸಾಧ್ಯವಾದಷ್ಟು ಮರುಬಳಕೆ ಮಾಡುತ್ತೇನೆ,
1: ಈ ಬದಲಾವಣೆ ನನಗಾಗಿ,
2: ಈ ಬದಲಾವಣೆ ನನಗಾಗಿ,
1: ನನ್ನ ನಗರಕ್ಕಾಗಿ,
2: ನನ್ನ ನಗರಕ್ಕಾಗಿ,
1: ನನ್ನ ದೇಶಕ್ಕಾಗಿ,
2: ನನ್ನ ದೇಶಕ್ಕಾಗಿ,
1: ಇದು ನನ್ನ ಪ್ರಮಾಣ,
2: ಇದು ನನ್ನ ಪ್ರಮಾಣ,
1: ಬದಲಾಗೋಣ
2: ಬದಲಾಗೋಣ,
1: ಬದಲಾಯಿಸೋಣ
2: ಬದಲಾಯಿಸೋಣ,
1: ರೀಥಿಂಕ್
2: ರೀಥಿಂಕ್,
1: ರಿಫ್ಯೂಸ್
2: ರಿಫ್ಯೂಸ್,
1: ರೆಡ್ಯೂಸ್
2: ರೆಡ್ಯೂಸ್,
1: ರಿಯೂಸ್
2: ರಿಯೂಸ್,
1: ರಿಸೈಕಲ್
2: ರಿಸೈಕಲ್,
1: ರಿಮೂವ್ ಪ್ಲಾಸ್ಟಿಕ್
2: ರಿಮೂವ್ ಪ್ಲಾಸ್ಟಿಕ್,
1: ರೆಸ್ಪೆಕ್ಟ್ ಮದರ್ ನೇಚರ್
2: ರೆಸ್ಪೆಕ್ಟ್ ಮದರ್ ನೇಚರ್,
1: ರಿಜಾಯ್ಸ್
2: ರಿಜಾಯ್ಸ್.
3: ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೇ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ. ಮುಂಜಾನೆದ್ದು ದೇವ್ರಿಗೆ ಕೈ ಮುಗಿತಾ ಬೇಡ್ಕೋತೀವಿ, ಅಮ್ಮ ನನ್ನ ಪಾದಾನ ನಿನ್ಮೇಲೆ ಇಡ್ತಾ ಇದ್ದೀನಿ, ಕ್ಷಮಿಸ್ಬಿಡಮ್ಮ ಅಂತ. ಭೂಮಿ ತಾಯಿಗೆ ಇದನ್ನ ಬೇಡ್ಕೊಂಡು ಹೇಳ್ಬೇಕಾದ್ರೆ ಅಂಥ ಸಂಸ್ಕೃತಿ ನಮ್ದು. ಆದ್ರೆ ಏನ್ ಮಾಡ್ತಾ ಇದೀವಿ ನಾವೀಗ? ಸಿಕ್ಕಂಗೆ ಕಸ ಎಸಿತಾ ಇದೀವಿ ಭೂಮಿ ತಾಯಿ ಮೇಲೆ. ಪ್ಲಾಸ್ಟಿಕ್ ಅಸುರರಾಗ್ತಾ ಬದಲಾಗ್ತಾ ಇದೀವಿ. ಆದ್ರೆ ನಾವು ಮತ್ತೆ ಬದಲಾಗ್ಬಹುದಾ? ಒಳ್ಳೆಯವ್ರಾಗ್ಬಹುದಾ? ಹೌದು, ಈ ಬದಲಾವಣೆ ಸಾಧ್ಯ. ಕೇಳಿಸ್ಕೊಂಡ್ರಲ್ಲ ಹೇಗೆ ನಮ್ ಅಸುರ ಬದಲಾದ ಅಂತ. ಬದಲಾವಣೆ ಅನ್ನೋದೇ ಜಗದ ನಿಯಮ. ಈ ಬದಲಾವಣೆ ನನ್ನಿಂದ ನಿಮ್ಮಿಂದ ಹಾಗೆ ನಮ್ಮೆಲ್ಲರಿಂದ ಸಾಧ್ಯ.

0: ಈಗ ಒಮ್ಮೆ ಬಳಸಿ ಎಸೆದ ಪ್ಲಾಸ್ಟಿಕ್ ಒಂದು ಕ್ಷಣದ ಸುಲಭತೆ, ಆದ್ರೆ ಅದರ ಪರಿಣಾಮ ಶತಮಾನಗಳ ನೋವು. ನಾವು ಎಸೆಯುವ ಪ್ರತಿಯೊಂದು ಪ್ಲಾಸ್ಟಿಕ್ ತುಂಡು ನದಿಗಳನ್ನ ಸೇರುತ್ತೆ, ಸಮುದ್ರವನ್ನ ಸೇರುತ್ತೆ, ಮಣ್ಣನ್ನ ಕಲುಷಿತ ಮಾಡಿ ಕೊನೆಗೆ ನಮ್ಮದೇ ಜೀವನದಲ್ಲಿ ಮರಳಿ ಬರುತ್ತೆ. ಸಮಸ್ಯೆ ಪ್ಲಾಸ್ಟಿಕ್ ಅಲ್ಲ, ನಮ್ಮ ಆಯ್ಕೆ. ನಾವು ಬದಲಾದ್ರೆ ಸಾಕು, ಪ್ಲಾಸ್ಟಿಕ್ ಕಡಿಮೆಯಾಗುತ್ತದೆ, ನದಿಗಳು ಮತ್ತೆ ಉಸಿರಾಡುತ್ತೆ, ಮಣ್ಣು ಮತ್ತೆ ಫಲವತ್ತಾಗುತ್ತೆ. ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ನಾವುಗಳು ಬಿಟ್ಟು ಬಿಡೋಣ, ಮರುಬಳಕೆಯ ಮಾರ್ಗವನ್ನ ಹಿಡಿಯೋಣ. ಇಂದು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ನಾಳೆಯ ಭೂಮಿಯನ್ನ ನಿರ್ಧರಿಸುತ್ತೆ, ಎಚ್ಚರವಾಗಿರೋಣ.
1: ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯಿಂದ ಇವತ್ತು ನಿಮ್ ಮುಂದೆ ನಾವು ಪ್ಲಾಸ್ಟಿಕ್ ಅಸುರ ಎಂಬ ನಾಟಕನ ಪ್ರಸ್ತುತ ಪಡಿಸಿದ್ವಿ. ಪಾತ್ರ ಪರಿಚಯ, ಸೂತ್ರಧಾರಿಯಾಗಿ ಸ್ನೇಹ,
2: ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ,
3: ಜೂನಿಯರ್ ಅಸುರ ಪಾತ್ರದಲ್ಲಿ ವಾಸು,
0: ಭೂಮಿ ತಾಯಿ ಮತ್ತು ಹೋರಾಟಗಾರ್ತಿಯಾಗಿ ಸಹನ,
4: ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್.
1: ರಚನೆ ಮತ್ತು ನಿರ್ದೇಶನ ಸಂಪತ್ ಸಿಎಂ, ವಾಸುಕಿ ಅಯ್ಯಂಗಾರ್ ಮತ್ತು ಸಹನಾ ಕಂಠಿ. ಎಲ್ಲರಿಗೂ ಧನ್ಯವಾದ.
5: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿ ಪ್ರಸ್ತುತಪಡಿಸಿದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್ ನಾಟಕ ಮೂಡಿಬಂತು. ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಪ್ಲಾಸ್ಟಿಕ್ ಎಷ್ಟು ಪ್ರಯೋಜನಕಾರಿಯೋ ಮನುಕುಲಕ್ಕೆ ಅಷ್ಟೇ ಮಾರಕವೂ ಹೌದು. ವಿಶ್ವದೆಲ್ಲೆಡೆ ಪ್ಲಾಸ್ಟಿಕ್ ಬಹುದೊಡ್ಡ ಸವಾಲು. ಇವು ಮಣ್ಣು, ನೀರು, ಗಾಳಿ ಯಾವುದರಲ್ಲೂ ಕರಗಲಾರದು.
1: ಪ್ಲಾಸ್ಟಿಕ್ನಲ್ಲಿರುವ ವಿಷಕಾರಿ ರಾಸಾಯನಿಕಗಳು

0: ಮನುಷ್ಯನ ನರಮಂಡಲ, ಚರ್ಮ ಮತ್ತು ಕಣ್ಣುಗಳಿಗೆ ಹಾನಿಕಾರಕ. ಶ್ವಾಸಕೋಶದ ಸಮಸ್ಯೆ ಮತ್ತು ಕ್ಯಾನ್ಸರ್ನಂತಹ ಭೀಕರ ರೋಗಕ್ಕೂ ಇದು ಕಾರಣವಾಗಬಹುದು.
1: ಪರಿಸರ ಪ್ರೇಮಿ ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ, ಪ್ಲಾಸ್ಟಿಕ್ ಅನ್ನು ದೂರುವ ಬದಲು ಅವುಗಳಿಂದ ತಯಾರಾಗುವ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸೋಣ. ಪ್ಲಾಸ್ಟಿಕ್ ಅನ್ನು ಕಂಡ ಕಂಡಲ್ಲಿ ಬಿಸಾಡದೆ ಸಂಗ್ರಹಿಸಿ ವ್ಯವಸ್ಥಿತವಾಗಿ ಮರುಬಳಕೆ ಮಾಡೋಣ.
0: ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರು, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.
1: ಆಕಾಶವಾಣಿ ಸಮಯ 10 ಗಂಟೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10 ಗಂಟೆ. ಈಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ KV ನಾರಾಯಣಸ್ವಾಮಿ ಅವರ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆ.

ಕನಕ ಶೈಲ ಸದನೆ ಕಾತ್ಯಾಯನಿ ಸುಲಲಿದೆ ಬಾಳೆ ಕನಕ ಶೈಲ ಸದನೆ.

வசதி பொமகபதி கபமூலியம் பவத்தி வசதி பதபொமபமதி கபமூலியம் ಸರಿ ಗಮ ಭಗವರಿ ಗಮರಿ ಸರಿ ಪರಿ ಸರಿ ಗಮರಿ ಧಮ ಪದ ಪಸರಿ ಪರಿ ಧನಿ ಬಸ ಸರಿ ಬಧ ಬೊಮ ಬಮರಿ

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ವಿ ನಾರಾಯಣ ಸ್ವಾಮಿಯವರ ಹಾಡುಗಾರಿಕೆಯ ಧ್ವನಿಮುದ್ರಿಕೆಯನ್ನು ಕೇಳಿದ್ರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಾಥ್ ನೀಡಿದವರು ಹೆಚ್ ವಿ ಶ್ರೀವತ್ಸನ್, ಮೃದಂಗಂ ಜೆ ವೈದ್ಯನಾಥನ್, ಘಟಂ ಪಾಲ್ಗಾಟ್ ಸುಂದರಂ. ಹಾಡುಗಾರಿಕೆಗೆ ಸಾಥ್ ನೀಡಿದವರು ಶ್ರೀಮತಿ ಪದ್ಮಾ ನಾರಾಯಣ ಸ್ವಾಮಿ. ಇದಾಗಿತ್ತು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:30, ಕಂಪನಾಂಕ 102.1 MHz. ಈಗ ಕೇಳಿ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳಿ ಎರಡು ಕನಸು ಚಿತ್ರದ ಗೀತೆ. ಗಾಯಕರು PV ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಗೀತರಚನೆ ಚಿ ಉದಯಶಂಕರ್. ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಮಾಸ್ಟರ್ ಲೋಹಿತ್ ಅವರ ಧ್ವನಿಯಲ್ಲಿ ಕೇಳಿ ಎರಡು ನಕ್ಷತ್ರಗಳು ಚಿತ್ರದ ಗೀತೆ. ಗೀತರಚನೆ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಲೇ ಏನ್ ಮಾಡ್ತಿದ್ಯಾ ನೀನು?
1: ಕಲ್ಲು ಸಕ್ಕರೆ ಬಾದಾಮಿ

ಮುಂದಿನ ಗೀತೆನೆ ಕೇಳಿ. ಎರಡು ರೇಖೆಗಳು ಚಿತ್ರದಿಂದ ಪಿ ಸುಶೀಲಾ ಹಾಗೂ ವಾಣಿ ಜಯರಾಮ ಅಲ್ಲಿರುವಂತಹ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ ವಿಶ್ವನಾಥನ್, ಗೀತರಚನೆ ಆರ್ ಎನ್ ಜಯಗೋಪಾಲ್.

ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯದಲ್ಲಿ ಪಿ ನಾಗೇಶ್ವರ ರಾವ್ ಅವರ ಸಂಗೀತದಲ್ಲಿ ಕೇಳಿ ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆ ಘಂಟಸಾಲ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

ಹುಟ್ಟಿ ತಾಯುವ ಹಾಡು ಮಂಥ ಮಂಥ ನಮ್ಮ ಜಗಿಳ ಯಾವುದು ಮೇಲೆ ಯಾವುದು ಕೇಳದೈ ಕೇಳದೈ ಕೇಳದೈ.

0: ಹೇಳುವ ಜೋಗಿ ಸಿದ್ಧರು ಗುರುಗಳು
1: ಒಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು
0: ಮದನದಲ್ಲಿ ವೀರಬಾಹುವ
1: ಜಗುನ ಜನಕ

ಜಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಕೇಳಿ ಚಲಿಸುವ ಮೋಡಗಳು ಚಿತ್ರದ ಗೀತೆ. ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

0: Bandido.
1: ಕೊನೆಯದಾಗಿ ಕೇಳಿ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಏಟು ಎದುರೇಟು ಚಿತ್ರದ ಗೀತೆ. ಬಂಗಿ ರಂಗ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಸತ್ಯಂ.

0: the 45th anniversary celebrations of the Art of Living in Bengaluru, he will also inaugurate the newly constructed Dhyan Mandir at the Art of Living International Centre. Thereafter, Prime Minister Modi will travel to Telangana to lay the foundation stone and inaugurate multiple development projects worth around 9,400 crore rupees in Hyderabad. These projects collectively aim to strengthen connectivity, improve logistics efficiency, enhance safety, and provide a better travel experience for people. Later in the day, Mr. Modi will reach Jamnagar on a two-day visit to Gujarat. India has conducted a successful flight trial of an advanced Agni missile with MIRV, Multiple Independently Targeted Re-entry Vehicle System, from Dr. APJ Abdul Kalam Island in Odisha. In a social media post, the Defense Ministry said the missile was flight tested yesterday with multiple payloads targeted to different targets spatially distributed over a large geographical area in the Indian Ocean region. Defense Minister Rajnath Singh has complimented DRDO, Indian Army and industry on the successful flight test of Agni missile with MIRV capability. Mr. Singh said the achievement will add an incredible capability to the country's defense preparedness against the growing threat of perceptions. In archery, India, Sahil Jadhav won a bronze medal in the men's individual compound event at the World Cup 2026 Stage 2 in Shanghai, China today. The 25-year-old Maharashtra archer defeated Denmark veteran player-cum-coach Martin Damsbo 147-144 in the bronze medal playoff to secure India's first medal of the ongoing tournament. And with that, we end this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ನಿಲಯದ ನಾಳೆಯ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಬೆಳಗಿನ ಪ್ರಸಾರದಲ್ಲಿ 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ. 7:15 ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. 7:45 ಚಿತ್ರಗೀತೆಗಳು. 9:30 ಚಿತ್ರಗೀತೆಗಳೊಂದಿಗೆ ನಿಮ್ಮ ಕರೆ ನಿಮಗೊಂದು ಗೀತೆ. 8:30 ನವೋದಯದ ನಡೆ ಆರೋಗ್ಯದ ಕಡೆ ವಿಷಯ ರಕ್ತದಾನದ ಮಹತ್ವ ಕುರಿತು ಪ್ರಸಾರವಾಗಲಿದೆ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ, 6:15 ಸಂಧ್ಯಾಕಿರಣ. ಭಾಗವಹಿಸುತ್ತಾರೆ ರಿಟೈರ್ಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಸಾಹಿತಿಗಳು ಹಾಗೂ ರಂಗಭೂಮಿ ಕಲಾವಿದರಾದ ಸೈಯದ್ ಅಲಿ ಮುಜಾವರ್. ಪ್ರಸ್ತುತಿ ಡಾಕ್ಟರ್ ಪರಮೇಶ್ವರಪ್ಪ ಗೋಪ್ಶೆಟ್ಟಿ. ಇನ್ನು ರಾತ್ರಿ 10:00 ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇದುವರೆಗೂ ನಮ್ಮ ನಿಲಯದ ನಾಳೆಯ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:50. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ಎಂದಿನಂತೆ ನಿಲಯದ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. ಹಾಗಾದರೆ ಈಗ ಶ್ರೀದೇವಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.